107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Siren 107.8 FM Radio Siren ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಎಂದ್ಕೊಂಬ ಹೇಳಿದ್ದೆ, ನಾನು ತುಂಬ ಗಳಿಸಿದ್ರೊಬ್ರು, ಎಷ್ಟಿದೆಯಪ್ಪ ಅವಾಗ ಅಕೌಂಟೆಂಟ್ ಹುಡುಕು ಅಂತ. ಅವನು ಹೇಳಿದಂತೆ, ಏನೂ ಚಿಂತೆ ಮಾಡಬೇಡಿ ಸ್ವಾಮಿ, ನಿಮ್ಮ 7 ತಲೆಮಾರಿಗೆ ಆಗುವಷ್ಟು ಆಸ್ತಿ ಇದೆ. ಅಯ್ಯೋ ಅಂದ್ರವರು, 8 ತಲೆಮಾರವ್ರು ಏನು ಮಾಡಬೇಕು, ಅದು ಗಳಿಸ್ಬೇಕು. ಹಿಂಗೆ ಗಳಿಸ್ತಾ ಹೋದರೆ ಮಿತಿನೇ ಇಲ್ಲ. ಅದಕ್ಕೆ ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಆಯುಷ್ಯವು ತೀರಿ ಪ್ರಳಯ ಬಂದರೆ ಅರ್ಥವ ನುಂಬುವಲಿಲ್ಲ. ಗೂಡ್ಸಿಟ್ಟಿದ್ದೀರಿ, ನಾಳೆ ಹೋದ್ರೆ ದುಡ್ಡು ತಿನ್ನೋರು ಯಾರು, ಅದನ್ನು ಯಾರಿಗಿಟ್ಟಿದ್ದೀರಿ, ಅದನ್ನು ಯಾರಿಗೂ ಇಲ್ಲ, ಅರ್ಥವ ನುಂಬುವರಿಲ್ಲ. ನೆಲ ನಗಿದು ಮಡುಗುದಿರ. ಈಗೆಲ್ಲ ಬ್ಯಾಂಕ್ ಬಂದಿದ್ದಾವೆ, ಲಾಕರ್ ಬಂದಿದೆ. ಹೀಗೆ ನಾವಿದ್ದಾಗ ಲಾಕರ್ ಈಕರ್ ಇರಲಿಲ್ಲ ಬ್ಯಾಂಕು, ನೆಲ ತೆಗೆದು ತೆಗೆದೇ ಮುಚ್ಚಿಡೋದು. ನಾನು ಅದನ್ನು ಮಾಡಿದ್ದನ್ನು ನೋಡಿದ್ದೇನೆ ಕೂಡ. ಕೆಲವೊಂದು ಕಡೆ ಹಳ್ಳಿ ಊರಲ್ಲಿ ಡಕಾಯಿತರು ಬಂದುಬಿಡ್ತಿದ್ರು, ಮನೇಲಿ ಊಟಿ ಮಾಡ್ತಾರೆ ಅಂತ ಬಂದಾಗ ಈ ಜಮೀನ್ದಾರರೆಲ್ಲ ಮನೆಯಲ್ಲಿ ವಿಶೇಷವಾದ ಜಾಗವನ್ನು ನೋಡಿ ಅಗದು ಬಂಗಾರದ ಸಾಮಾನೆಲ್ಲ ಗಂಟು ಕಟ್ಟಿ ಒಳಗೆ ಮುಚ್ಚಿ ಮ್ಯಾಲೆ ಮುಚ್ಚಿ ಸಾರಿಸ್ಬಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಇಡೋದು ಗಾಣಿಸ್ಲಾರ್ದಂಗೆ. ಅದೆಲ್ಲ ಮಾಡ್ತಿದ್ರು, ಭಾಳ ಮನೇಲಿ ಮೆಚ್ಚಿಬಿಡೋದು. ಈ ಸಲ ಇಷ್ಟೋ ಸಲ ಹಳ್ಳಿಯಲ್ಲಿ ಆಗಿದೆ ಕೂಡ, ಈ ಹಳೆ ಮನೆ ಮಕ್ಕಳು ಗಿಕ್ಕಳೆಲ್ಲ ಹೋಗ್ಬಿಡ್ತಾರೆ ಬೇರೆ ಕಡೆ ಹೋಗ್ಬಿಡ್ತಾರೆ, ಹಳ್ಳಿಯಲ್ಲಿ ಯಾರೂ ಇಲ್ಲ, ಮನೆ ಮಾರಿಬಿಡ್ತಾರೆ. ಅತ್ಯಂತ ಕಮ್ಮಿ ದುಡ್ಡಿಗೆ ಹಳ್ಳಿಯಲ್ಲಿ ಮನೆ ಸಿಗ್ತವೆ. ಅದು ಮನೆ ಕಟ್ಟಿಸ್ಬೇಕು ಅಂತ ತೆಗೆದಾಗ ಅಲ್ಲೆಲ್ಲ ಬಂಗಾರ ಸಿಕ್ಕದ್ದು ಬೇಕಾದಷ್ಟು ಕಡೆ ಇದೆ. ಎಲ್ಲಿ ಸಿಗ್ತದೆ ಬಂಗಾರ, ಯಾರೋ ಒಬ್ಬರ ಮುಂದೆ ಬೇಕಾಗ್ತದೆ ಅಂತ ಮುಚ್ಚಿಟ್ಟಿದ್ದಾರೆ. ಅವರು ಸಿಗಲಿಲ್ಲ, ಇವರು ಸಿಗ್ತದೆ. ಅದಕ್ಕೆ ಹೇಳ್ತಾರೆ, ಕಣ್ಣಲ್ಲಿ ನೋಡಿ ನೆಲ ನಗಿದು ಮಡುಗದಿರ. ನೆಲ ತೆಗೆದು ಮುಚ್ಚಬೇಡಪ್ಪ, ನೆಲ ನುಗಿದಡೆ ಉಗುಳುವುದೇ. ಮುಚ್ಚಿಟ್ರೆ ಯಾವಾಗಾದರೂ ಉಗುಳುತ್ತೆ, ಅದು ಹೊರಗೆ ಕೊಡುತ್ತೆ, ಅದು ಕೊಡಲ್ಲ, ಮುಚ್ಚಿಬಿಟ್ರೆ ಮುಚ್ಚೆ ಹೋಯ್ತದು. ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರ. ದುಡ್ಡನ್ನು ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಮುಚ್ಚಿಬಿಟ್ಟು ಊಟ ಮಾಡಲಾರ್ದೆ ಹೋಗ್ಬೇಡಪ್ಪ, ತಿಂದು ಹೋಗು.

0: रेडियो सारंग 107.8 FM।
1: ಬಾಗಲಕೋಟೆಯಲ್ಲಿ ಒಂದು ವಠಾರ ನಾವು ಬದುಕಿದ್ದದ್ದು. ಅಲ್ಲೊಬ್ರು ಹೆಣ್ಮಗಳು ಬದುಕಿ ಅಂತ ಅಡ್ಡೆಸರ ನೆನಪಿದೆ. ಆ ಮುದುಕಿ ಒಬ್ಬರೇ ಇರ್ತಿದ್ರು ಮನೇಲಿ. ಆಕೆ ತೀರ್ಕೊಂಡ್ರು. ತೀರ್ಕೊಂಡಾಗ ಆಕೆ ಯಾರನ್ನೂ ಒಳಗೆ ಬಿಡ್ತಿರಲಿಲ್ಲ ಮನೇಲಿ, ಯಾರನ್ನೂ ಒಳಗೆ ಬಿಡೋಲ್ಲ. ಅವರ ಹುಡುಗರು ಬಂದು ಬೈದು ಕಳಿಸ್ಬೇಕು ಹುಡುಗರನ್ನೆಲ್ಲ, ಹೊರಗೆ ಹೋಗ್ತಿದ್ವಿ. ಸತ್ತರೆ ಆಕೆ ತೊಗೊಂಬಂದು ಹೊರಗೆ ಮಲಗಿಸಿ ಆಕೆ ಒಂದು ದೊಡ್ಡ ಕಾಟ್ ಮೇಲೆ ಮಲ್ಕೊಂಡಿದ್ಲು. ಆ ಕಾಟಿನ ತೆಳು ದೊಡ್ಡ ಪೆಟ್ಟಿಗೆ ಅದು. ಆಗಿನ ಕಾಲದಲ್ಲೆಲ್ಲ ಈಗ ಸಿಸ್ಟಮ್ಯಾಟಿಕ್ ಅದು ಮರದ ಪೆಟ್ಟಿಗೆನೇ ಇರೋದು. ಅದು ತೊಗೊಂಬಂದು ನೋಡಿದರೆ ಒಳಗಡೆ ಬರೀ 100 ರೂಪಾಯಿ ನೋಟ್ ಜೋಡಿಸಿಟ್ಟಿದ್ದಿತ್ತು. ಅದು ಎಷ್ಟಿತ್ತೋ ನಮ್ಮ ಸಣ್ಣ ಹುಡುಗರು ಗೊತ್ತಾಗ್ತಿರ್ಲಿಲ್ಲ. ಆಗ 100 ರೂಪಾಯಿ ತುಂಬ ದೊಡ್ಡ ನೋಟ್ ಅವಾಗ, ಈಗಿನ ಸಣ್ಣದಿರಲಿಲ್ಲ ದೊಡ್ಡ ನೋಟ್. ಅದು ಈಗಿನ 1000 ರೂಪಾಯಿ ನೋಟು ಎರಡಾಗ್ಬೋದಾಗಿತ್ತೇನು, ಅಷ್ಟು ದೊಡ್ಡ ನೋಟ್ ಇರ್ತಿತ್ತು. ಅಂಥ ನೋಟುಗಳನ್ನು ಗುಡ್ಡೆ ಗುಡ್ಡೆ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಹಾಕೊಂಡು ಮಲ್ಕೋತಿದ್ದಕ್ಕೆ. ಆದರೆ ಹೇಗೆ ಮಲ್ಕೊಂಡಿದ್ಲು ತಾಯಿ ಅಂದರೆ, ಯಾಕೆ ಒಳಗಡೆ ಎಲ್ಲ ಗೆದ್ದಲು ಹತ್ಕೊಂಡ್ಬಿಟ್ಟಿದೆ ನೋಟಿಗೆಲ್ಲ. ಅರ್ಧಕ್ಕರ್ಧ ನೋಟ್ ತಿಂದು ಹೋಗಿದ್ದಾಗ ಬಿಸಿಲಿಗೆಲ್ಲ ಒಣಾಕಿದ್ರು. ಅದೆಲ್ಲ ಗಾಳಿಗೆ ಹಾರ್ಯಾರು ಹೋಗ್ತಿತ್ತು ನೋಟೆಲ್ಲ. ಯಾರು ಏನು ಪ್ರಯೋಜನ ಸುಟ್ಟು ಅರ್ಧ ಕತ್ತರಿಸೋದು ನೋಟೆಲ್ಲ? ಆಕೆ ಎದಕ್ಕೆ ಇಟ್ಕೊಂಡಿದ್ಲು ಅಂತ ಗೊತ್ತಾಗಲಿಲ್ಲ ನನಗೆ. ತಾನೂ ತಿನ್ನಲಿಲ್ಲ ನೋಟು, ಗೆದ್ದಲೆ ಕೊಟ್ಬಿಟ್ರು. ಆ ನೋಟ್ ಏನಾಯ್ತು ಈಗ? ಅದಕ್ಕೆ ಹೇಳ್ತಾರೆ, ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರಾ. ಆಕೆ ಬದುಕಿದ್ದು ಹೇಗೆ ಬದುಕು? ಒಬ್ಬಳೇ, ಯಾರೇ ಇಲ್ಲ, ಗೂಗೆ ಥರ ಹಾಗೆ ಬದುಕೊಳು, ಯಾರೂ ಇಲ್ಲ. ಏನು ಮಾಡ್ದಂಗಾಯ್ತು? ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರಾ. ಇನ್ನೊಂದು ಹೇಳ್ತಾರೆ, ಹೋಗ್ಲಪ್ಪ ನನ್ನ ಮಡದಿಗೆ ಬರ್ತದೆ ಅಂತ ಇಟ್ಕೋತೀಯಾ ಅಂತ ಬಸವಣ್ಣವ್ರು. ಎಲ್ಲ ಮಡದಿಯರು ಹಂಗಿರೋಂಗಿಲ್ಲ, ಕೆಲವರು ಇರ್ತಾರೆ. ಹೇಳ್ತಾರೆ, ನಿನ್ನ ಮಡದಿಗೆ ಇರಲಿ ಅಂದೋಡೆ ನನ್ನ ಹೆಂಡತಿಗಿರಲಿ ಅಂತ ನೀವು ಮಾಡೋದಾದರೆ ಮಡದಿಯ ಕೃತಕ ಬೇರೆ, ಆಕೆ ಪ್ಲಾನೇ ಬೇರೆ ಇದೆ. ಆಕೆ ಪ್ಲಾನೇ ಬೇರೆ. ನಿನ್ನೊಡಲು ಕೆಡೆಯಲು ನಿನ್ನ ದೇಹ ಹೋದ ಸ್ವಲ್ಪ ಹೊತ್ತಿಗೆನೆ ಕೆಡೆಯಲು ಮತ್ತೊಬ್ಬನಲ್ಲಿ ಗಡಗದೆ ಮಾಡಬಳೆ. ಮತ್ತೊಬ್ಬನ ಜೊತೆ ವ್ಯವಹಾರ ಮಾಡಿಕೊಂಡು ದುಡ್ಡು ಶೇರ್ ಮಾಡ್ಕೊಳ್ಳಲು ಅವನ ಜೊತೆಗೆ ಇರಲ್ವಾಕೆ? ಹೆರರಿಗಿಕ್ಕಿ ಮತ್ತೊಬ್ಬರಿಗೆಲ್ಲ ಕೊಟ್ಟು ಹೆಗ್ಗುರಿಯಾಗಿ ಕೆಡಬೇಡ. ಮತ್ತೊಬ್ಬರಿಗೆ ಮಾಡೋದಕ್ಕೋಸ್ಕರ ನೀನು ಗುರಿಯಾಗಿರಬೇಡಪ್ಪ ಮರಯ್ಯ, ನೀನು ಮಾಡ್ಕೋ. ಅದೇನು ಮಾಡಬೇಕು? ಅದನ್ನು ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು. ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ ಬದುಕೋದಕ್ಕೆ. ಹೆಚ್ಚಿಗೆ ಆದದ್ದನ್ನು ಕೂಡಿಟ್ಟು ಮಣ್ಣಲ್ಲಿಟ್ಟು ನಿನಗೆ ಸಿಗಲಾರ್ದಾಗ ನೀನು ತಿನ್ನಲಾರ್ದಾಗ ಹೋಗಬೇಡ. ಶಿವಶರಣರ ಕೆಲಸಕ್ಕೆ ಕೊಡು. ಅವ್ರು ತಮಗೋಸ್ಕರ ಮಾಡೋರಲ್ಲ, ಜಗತ್ತಿಗೆ ಒಲೆ ಮಾಡೋದಂಥವ್ರು. ಅವ್ರಿಗೆ ದುಡ್ಡನ್ನು ಕೊಡು. ಅವ್ರ ಧರ್ಮಕ್ಕೆ ಶಿವಶರಣರ ಸೇವೆಗೆ ಕೊಟ್ಟುಬಿಡು. ಅದನ್ನು ಹಣ ವ್ಯರ್ಥ ಮಾಡಬೇಡ. ಹಣವನ್ನು ಹಂಚಿ ತಿನ್ನೋದು ಕಲ್ಕೋ, ಕೂಡಿಡೋದನ್ನು ಕಲಿಬೇಡ ಅಂತ ಅಪರಿಗ್ರಹ ತತ್ವವನ್ನು ಸಾಮಾಜಿಕ ಚಿಂತನೆಯೊಳಗೆ ಬಸವಣ್ಣವ್ರು ಹೇಳಿದ್ರು.

0: Radio Sarang 107.8 FM.
1: ಸಮಾಜದಲ್ಲಿದ್ದಾಗ ಇನ್ನೊಂದು ವಿಷಯ ಬಹಳ ಮುಖ್ಯವಾಗಿ ಬರುವಂಥದ್ದು, ನಾವು ಹೇಗೆ ಮಾತಾಡ್ತೀವಿ, ಜೀವನದಲ್ಲಿ ಮಾತಾಡೋದು ಹೇಗೆ ಜೊತೆಗಾರ ಜೊತೆಗೆ. ಎಷ್ಟೋ ಸಲ ಮಾತಿನಿಂದಾನೇ ಸಂಸಾರ ಒಡೆದು ಹೋಗಿದೆ, ವ್ಯವಸ್ಥೆ ಒಡೆದು ಹೋಗಿದ್ದಾವೆ, ಸರ್ಕಾರಗಳು ಒಡೆದು ಹೋಗಿದ್ದಾವೆ, ಒಂದು ದೇಶದ ಬುನಾದಿ ಒಡೆದು ಹೋಗಿದೆ ಬರೀ ಮಾತಿನಿಂದ ಒಡೆದು ಹೋದಂಥದ್ದು. ಅದಕ್ಕೆ ಹೇಳ್ತಾರೆ ಹೇಗಿರಬೇಕು ಅಂತೆ, ಭಾಳ ಪ್ರಖ್ಯಾತವಾದಂಥ ವಚನ ಇದು, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಇದು ಯಾವಾಗಲೂ ಹೇಳ್ತೀನಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾರಾದರೂ ಕಲಿಸೋರಿದ್ರೆ ಇದನ್ನ ಹಿಡ್ಕೊಂಡ್ರೆ ಸಾಕು, ಎಲ್ಲ ಬರ್ತೇನೆ. ಇದು ಒಂದು ವಚನ ಸಾಕು, ನುಡಿದಡೆ ಮುತ್ತಿನ ಹಾರದಂತಿರಬೇಕು. ಕಂಪೇರ್ ಮಾಡಿ ಎಷ್ಟು ಚೆನ್ನಾಗಿದೆ ಅದು, ಮಾತಿಗೂ ಮುತ್ತಿನ ಹಾರಕ್ಕೂ ಜೋಡಿಸ್ತಾರೆ. ಮುತ್ತಿನ ಹಾರದಲ್ಲಿ ಮುತ್ತುಗಳು ಸರಿಯಾಗಿ ಪೋಣಿಸಿರಬೇಕು, ಅವು ಸರಿಯಾಗಿ ಸೈಜಲ್ಲಿ ಇರಬೇಕು, ಆಕಾರದಲ್ಲಿ ಸರಿಯಾಗಿರಬೇಕು. ಒಂದು ದೊಡ್ಡದು, ಒಂದು ಸಣ್ಣದು, ಆ ಕಡೆ ಒಂದು ಈ ಕಡೆ ಒಂದಿದ್ರೆ ಚೆಂದ ಕಾಣಿಸಲ್ಲ. ಸರಿಯಾಗಿ ಆಕಾರಬದ್ಧವಾಗಿ ಜೋಡಿಸಿರ್ಬೇಕು, ಅದನ್ನು ಕಣ್ಣಿಗೆ ಚೆಂದ ಕಾಣಿಸೋ ಹಂಗಿರಬೇಕು, ಹಾಕ್ಕೊಂಡು ಆ ಕಣ್ಣಿಗೆ ಅಂದವಾಗಿರಬೇಕು. ಹಾಗೆ ಚೆನ್ನಾಗಿ ಮಾತನಾಡಿದಾಗ ಎದೆಗೆ ಹಾಗೆ ಚೆಂದ ರಂಜನೀಯವಾಗಿ ತೋರಿಸ್ತದೋ, ಸುಂದರವಾಗಿ ಕಾಣಿಸ್ತದೋ, ಹಾಗೆ ಮಾತು ಮನೋಹರವಾಗಿರಬೇಕು. ಕೆಲವ್ರು ಮಾತು ನೋಡಬೇಕು, ಬಹಳ ಕಷ್ಟ ಆಗ್ತದೆ. ಮನೋಹರವಾಗಿ ಮಾತು ಸರಿಯಾಗಿ ಜೋಡಣೆಯಾಗಿ ಬರಬೇಕು, ಒಂದಕ್ಕೊಂದು ಜೋಡಣೆಯಾಗಿ ಬಂದಾಗ ಸರಿಯಾಗಿರ್ತದೆ.

0: रेडियो सारंग 107.8 FM।
1: ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯದ ಓಲೆ ಮಾಡ್ಕೊಂಡಿರ್ತಾರೆ, ಎಷ್ಟು ಚಂದ ಕಾಣಿಸುತ್ತೆ ಕಿವಿಯಲ್ಲಿ. ಹಾಗೆ ಮಾತಾಡಿದಂಥ ಮಾತು ಕಿವಿಗೆ ಇಂಪಾಗಿರಬೇಕು. ಬರೀ ಸುಂದರವಾಗಿರೋದಲ್ಲ, ಕಿವಿಗೆ ಇಂಪು ಆಗಿ ಹಿತವಾಗಿರಬೇಕು. ಕೆಲವ್ರ ಮಾತು ಬಹಳ ಕರ್ಕಶ ಅನಿಸುತ್ತೆ ಮಾತು ಕೇಳಿದಾಗ, ಅಯ್ಯೋ ಏನು ಹೊರಟಪ್ಪ ಸ್ವಲ್ಪ ಸಾವಕಾಶ ಮಾತಾಡ್ರಿ ಅನ್ನೋಂಗಾಗುತ್ತೆ. ಇನ್ನು ಕೆಲವ್ರು ಮಾತಾಡಿದ್ದೇ ಕೇಳಿಸಲ್ಲ. ನಾನು ಹೇಳಿಬಿಡ್ಬೇಕು ಅದನ್ನೊಂದು ವಿಷಯ. ನಾನು ಜಪಾನಲ್ಲಿ ಕಲ್ಕೊಂಬಂದದ್ದು ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಎಲ್ಲ ಸ್ವಲ್ಪ ಕಲ್ತಿದ್ದೆ. ಅವಾಗ ಹೇಳ್ತಿದ್ರು, ಮೇಷ್ಟ್ರು ಸರಿಯಾಗಿ ಪಾಠ ಮಾಡೋದನ್ನು ಕಲಿಸ್ಬೇಕಾದ್ರೆ ಒಂದು ವಿಡಿಯೋ ಕ್ಯಾಮ್ರಾ ಇಡಬೇಕು ಹಿಂದೆ. ನಾನು ಸಾಕಷ್ಟು ಸಲ ಮಾಡಿದ್ದೆ, ಎಲ್ಲ ಕಡೆ ಮಾಡ್ತೀನಿ. ಈಗ ಕೆಟ್ಟ ಅವ್ರು ಪಾಠ ಮಾಡೋ ರೀತಿನ ನೀವು ಚೆನ್ನಾಗಿ ಪಾಠ ಮಾಡಲ್ಲ ಅಂದ್ರೆ ನೋವಾಗುತ್ತೆ ಅವ್ರಿಗೆ. ನಮ್ಗೆ ಯಾರಿಗೂ ನಾವು ಹ್ಯಾಕ್ ಕಾಣಿಸ್ತೀವಿ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಜನಕ್ಕೆ ನಾವು ಹ್ಯಾಕ್ ಕಾಣಿಸ್ತೀವಿ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರ್ದಾದ್ರು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡಾಗ ಕೇಳಿ, ನಿಮ್ಮ ಫೋಟೋ ಹ್ಯಾಕ್ ಬಂದಿದೆ ಅಂತ. 99% ನಂದು ಚೆನ್ನಾಗಿ ಬಂದಿಲ್ಲ, ನಿಮ್ದು ಚೆನ್ನಾಗಿದೆ ಅಂತಾರೆ. ನಮ್ಮ ಫೋಟೋ ಯಾಕೆ ಚೆನ್ನಾಗಿ ಅನಿಸಲ್ಲ ಗೊತ್ತಾ, ನಾನು ಹೇಗೋ ಕಾಣಿಸ್ತೀನಿ ಅಂತ ಭ್ರಮೆ ನನಗಿದೆ, ಅದು ಹಾಗೆ ಬರೋ ತನಕ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ನಾನು. ಅದಕ್ಕೆ ಕೆಲವು ಸ್ಟುಡಿಯೋ ಹೋಗ್ತಾರೆ ಪೋರ್ಟ್ಫೋಲಿಯೋ ಅಂಥೇಳಿ, ದಿವಸಕ್ಕೆ ಒಂದು 250 ಫೋಟೋ ತೆಗೆದು ಮೂರು ಯಾವ್ಯಾವ ಮುಖ ಯಾವ್ಯಾವ ದಿಕ್ಕಿನ ತೆಗೆದು ತೋರಿಸ್ತಾರೆ, ಹಾಂ ಇದು ಚೆನ್ನಾಗಿದೆ ನೋಡಿ ಅಂತ. ಅಂದ್ರೇನು, ನೀವು ಅಂದ್ಕೊಂಡು ಹಾಗೆ ಕಾಣುತ್ತೆ ಅದು ಅಂತ ಅಷ್ಟೇ. ಆದರೆ ಕ್ಯಾಮ್ರಾಗೆ ಏನು ಗೊತ್ತು, ಪಾಪ ಮುಂದೆ ಕೂತದ್ದನ್ನು ಹೇಗಿದೆಯೋ ಹಂಗೆ ತಗೊಳುತ್ತೆ, ಅದೇನು ಮಾಡ್ತಪ್ಪ. ನಾನು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡೋದು ಶುರು ಮಾಡಿದೆ. ಇಲ್ಲ ಟೀಚರ್ ಮೊದಲು ಬೇಡ ಬೇಡ ಅಂದರು, ಒಪ್ಕೊಂಡು ಕೆಲವರು ಬಂದರು. ಕೆಲವರು ಹೆದರಿಕೆ, ನಾ ಮಾಡೋದನ್ನು ಮತ್ತೊಬ್ಬರು ನೋಡಿಬಿಟ್ರೆ. ಈ ಮೇಷ್ಟ್ರುಗಳಿಗೆ ಭಾಳ ದೊಡ್ಡ ಕಷ್ಟ ಅದು. ತಾವು ಪಾಠ ಮಾಡುವಾಗ ಏಕಚಕ್ರಾಧಿಪತಿಗಳವರು ಒಳಗೆ ಹೋಗಿ ಬಗಲ ಹಾಕ್ಕೊಂಬಿಡೋಕೆ ಯಾರೂ ನೋಡಬಾರ್ದು. ಅವ್ರು ಮಾಡೋದು ಇನ್ಯಾರು ನೋಡಿದರೆ ಹಿಂಗೆ ಪಾಠ ಮಾಡ್ತಾನೆ ಇವನು ಅಂದ್ಕೊಂಬಿಟ್ರೆ. ಅದಕ್ಕೆ ಅಂಥೇಳಿ ನಾ ಹೇಳಿದ್ರೆ, ಏನೂ ಚಿಂತೆ ಮಾಡಬೇಡಿ, ನೀವು ಹೊರಗೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಕ್ಯಾಸೆಟ್ ಕೊಟ್ಬಿಡ್ತೇನೆ. ಆಗೆಲ್ಲ ಕ್ಯಾಸೆಟ್ ಕಾಲ, ಸಿ ಡಿ ಅಲ್ಲ, ಕ್ಯಾಸೆಟ್ ಕೊಟ್ಬಿಡ್ತೇನೆ. ನಿಮ್ಮ ಮನೆಗೆ ಹೋಗ್ರಿ, ಹೋಗಿ ನಿಮ್ಮ ಗಂಡನಿಗೆ ತೋರಿಸಿ, ಅವ್ರು ತಾಳ್ಕೊಳ್ಳೋ ಶಕ್ತಿ ಇದ್ದರೆ ಅಂತ ತೋರಿಸಿ. ಒಂದು ತಾಸು ನೀವು ಪಾಠ ಮಾಡೋದನ್ನು ನೋಡಲಿ ಅವರು. ಅಕಸ್ಮಾತ್ ಆಗಿ ನನ್ನ ಸಹಾಯ ಬೇಕು ಅಂದ್ರೆ ಮರುದಿವಸ ಸಹಾಯ ಮಾಡ್ತೀನಿ ಅಂತ ಕೊಟ್ಟೆ. ಮರುದಿವಸ ಒಬ್ಬರು ಬಂದರು, ಬಂದು, ಸರ್ ರೆಕಾರ್ಡಿಂಗೇ ಸರಿ ಇಲ್ಲ ಸರ್ ಅಂದರು. ನಾನು ಅಯ್ಯೋ ಕರ್ಮವೇ, ರೆಕಾರ್ಡಿಂಗ್ ಸರಿ ಇಲ್ವಾ, ಏನಾಗಿದೆ ಅಂತ ನಾನು ವಿ ಸಿ ಎಲ್ ಹಾಕಿ ನೋಡ್ತೀನಿ. ಬರೀ ಗುಯಿ ಗುಯಿ ಗುಯಿ ಒಂದು ಧನಿ ಬರ್ತದೆ, ಸ್ಪಷ್ಟ ಇಲ್ಲ, ಗುಯಿ ಧನಿ ಬರ್ತದೆ. ಚಿತ್ರ ತುಂಬ ಸ್ಪಷ್ಟವಾಗಿದೆ. ಒಂದು 10 ನಿಮಿಷ ನೋಡಿದೆ, ಕಲ್ತಿದ್ದಲ್ಲ ನಾನು ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಮಾಡೋದು ಅಂತ. ಆಗ ಅರ್ಥ ಆಯಿತು. ಆ ಕೇಳಿದ, ಅಮ್ಮ ತಾಯಿ ರೆಕಾರ್ಡಿಂಗ್ ಏನೂ ತಪ್ಪಿಲ್ಲಮ್ಮ, ನೀನು ಮಾತಾಡೋ ಧ್ವನಿ 2ನೇ ಬೆಂಚ್ ದಾಟಿ 3ನೇ ಬೆಂಚಿಗೆ ಹೋಗೋದೇ ಇಲ್ಲ. ಕೆಲವು ನೋಡಬೇಕು, ಕಾಲೇಜಲ್ಲಿ ಪಾಠ ಮಾಡ್ತಿರ್ತಾರೆ, 80 ಜನ ಕೂತಿರ್ತಾರೆ, ಕೊನೆ 4-5 ಸಾಲಿನವ್ರು ಬರೀ ಮೈಮಿಸೋ, ಅದು ಬರೀ ಕೈ ಬಾಯಿ ಕೇಳಿಸೋದೇ ಇಲ್ಲ, ಧ್ವನಿನೇ ಕೇಳಿಸಲ್ಲ, ಧ್ವನಿ ಏರೋದೇ ಇಲ್ಲ ಮೇಲೆ. ಅವರು ಪಾಪ ಈ ನಾಟಕ ಮೂಕಾಭಿನಯ 5 ನಿಮಿಷ ನೋಡ್ಬೋದು, 10 ನಿಮಿಷ ನೋಡ್ಬೋದಪ್ಪ, ಇಡೀ ವರ್ಷಾನ್ಗಟ್ಟಲೆ ನೋಡೋಕ್ಕಾಗತ್ತಾ? ಅದರಿಂದ ಧ್ವನಿ ಹೇಗಿರಬೇಕು ಅಂತ ಕೆಲವರು ಖೋಂದು ಕುಕ್ಕೋತಾರೆ. ಇರೋರೇ 4 ಜನ ಕ್ಲಾಸಲ್ಲಿ, ಅವ್ರ ಕಿವಿ ಹರಿಯೋ ಹಂಗೆ. ಅದು ಬೇಕಿಲ್ಲ, ನಿಮ್ಮ ಧ್ವನಿ ಏರಿಳಿತ ಹೇಗಿರಬೇಕು ಅಂದರೆ ಕಿವಿಗೆ ಇಂಪಾಗಿರಬೇಕು ಮಾತನಾಡಿದಾಗ. ಅದು ಹೇಳ್ತಾರೆ, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಕಿವಿಗೆ ಒಪ್ಪಿಗೆ ಆಗುವ ಹಾಗೆ ಒಂದು ಹದದಲ್ಲಿರಬೇಕು. ಆ ಧ್ವನಿ ಏರಿಳಿತ

0: Radio Sarang 107.8 FM.
1: ಎಲ್ಲರೂ ಮದುವೆ ಆದರು ಅಂತ ನಾನು ಮದುವೆ ಆದೆ. ಬೆಂಗಳೂರಿಗೆ ಬಂದೆ. ಬಂದಾಗ ನಮ್ಮ ಸಂಸ್ಥೆಯಲ್ಲಿ ಒಂದು ಮಾಡಿದರು, ಹೇಳಿದ್ನಿಲ್ಲ ನೆನಪಿಲ್ಲ ನನ್ನ ಮತ್ತೆ. ನಮ್ಮ ಸೆಕ್ರೆಟರಿಗಳು ಭಾಳ ಒಳ್ಳೆ ಸಂಸ್ಕೃತ ಮನುಷ್ಯ ಅವರು, ಭಾಳ ಸಮನಸ್ಸು. ನಮ್ಮಿಬ್ಬರನ್ನೂ ಅಲ್ಲಿ ಕೂಡಿಸಿದ್ರು, ಸಹಾನುಭೂತಿಯಿಂದನೂ ಪ್ರೀತಿಯಿಂದನೂ ಅಲ್ಲಿ ಮೇಲೆ ಕೂಡಿಸಿ. ಒಂದು 200 ಜನ ಟೀಚರ್ಸ್ ಎಲ್ಲ ಇದ್ದರು ನಮ್ಮ ಸಂಸ್ಥೆಯವರು. ಅವ್ರಿಗೇನೋ ಆಸೆ, ಹೊಸದಾಗಿ ಮದುವೆ ಆದ ಹುಡುಗರು ತಾವಾಗ ರೊಮ್ಯಾಂಟಿಕ್ ಆಗಲಿ, ಇನ್ನು ಯಾವಾಗ ಇರೋಕ್ಕಾಗತ್ತೆ. ಅದಕ್ಕೊಬ್ರು ಯಾರೋ ಕನ್ನಡ ಮೇಷ್ಟ್ರನ್ನ ಕರೆದು ಒಂದು ಪದ್ಯ ಓದ್ರಿ ಅಂತ ಕೊಟ್ಟರು ಅವ್ರಿಗೆ, ಆ ಸಂದರ್ಭಕ್ಕೆ ಸರಿಯಾಗಲಿ ಅಂತ. ಕೆ ಎಸ್ ನರಸಿಂಹಸ್ವಾಮಿಯವ್ರದು ಮೈಸೂರು ಮಲ್ಲಿಗೆ ಹಾಡು. ಪಾಪ ಅವ್ರು ಓದಿದರು, ಓದಲಿಲ್ಲ ಅಂದ್ರೆ ತಪ್ಪಾಗತ್ತೆ, ನಾನು ಹೇಳೋದು. ಚೆನ್ನಾಗಿ ಓದಿದ್ರು ಅವರು, ಅವ್ರ ಪದ್ಯ ಹಿಡ್ಕೊಂಡು ಓದಿದರು. ಹೇಗೆ ಓದಿದರು? ಒಂದೆರಳು ಕನಸಿನಲ್ಲಿ ಅವಳ ಕೇಳಿದನು, ಚಂದ ನಿನಗಾವುದೆಂದು, ಒಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ. ಚೆನ್ನಾಗಿ ಓದಿದರು ಪಾಪ. ಆಗ ನರಸಿಂಹಸ್ವಾಮಿಯವರು ಬದುಕಿದರು, ಆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಬಹಳ ಸಂತೋಷ, ಬಂದಿದ್ದರೆ ಅವ್ರೇನು ಮರುದಿವಸ ಬದುಕ್ತಿದ್ರು ಅಂತ ಅನಿಸಲ್ಲ. ನಾನು ಇಷ್ಟು ಕೆಟ್ಟದಾಗ ಓದೋದ ಮೈಸೂರು ಮಲ್ಲಿಗೆ ಹಾಡನ್ನ. ಅದು ಒಂದಿರುಳು ಕನಸಿನಲ್ಲಿ ಎನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನೀರಿ ಎಂದಳಾಕೆ. ಇಂಥ ರೊಮ್ಯಾಂಟಿಕ್ ಹಾಡನ್ನು ಹೀಗೆ ಓದದ, ಅದನ್ನೇ ಹೇಳ್ತಾ ಇರೋರು. ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಕೇಳಿದ ಕಣ್ಣು ಮುಂದೆ ಕಾಣಿಸ್ಬೇಕು ಅದು ಮಾತಾಡಿದ್ರು. ಅದು ಹೇಳ್ತೀನಿ, ಭಾಷೆಗಿರುವಂಥ ಶಕ್ತಿ ಅದು, ಮಾತಿಗಿರುವಂಥ ಶಕ್ತಿ ಅಂದರೆ ಅದು ತನ್ನ ಮಾಧ್ಯಮವನ್ನು ಮೀರಿ ಹೋಗ್ತದೆ. ಮಾತು ಕೇಳಿಸುವ ಮಾಧ್ಯಮ, ಶ್ರವ್ಯ ಮಾಧ್ಯಮ ಅದು. ನೀವು ಚೆನ್ನಾಗಿ ಮಾತಾಡಿದಾಗ ಆ ಮಾಧ್ಯಮವನ್ನು ದಾರಿ ದೃಶ್ಯ ಮಾಧ್ಯಮ ಆಗಿಬಿಡ್ತದೆ, ಕಣ್ಣು ಮುಂದೆ ಚಿತ್ರ ಕಾಣಿಸೋಕೆ ಶುರು ಆಗುತ್ತೆ ಹೇಳಿದಾಗ ಅಲ್ವಾ. ಆ ಶಕ್ತಿ ಅದು ಹೇಳ್ತಾರೆ, ನುಡಿದಡೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಆ ಸ್ಫಟಿಕದ ಲಂಬಣಗಳಿರ್ತಾವಲ್ಲ, ಅಲ್ಲಿ ದೀಪ ಹಚ್ಚಿದರೆ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾರೆ, ಒಳಗಡೆ ಎಲ್ಲ ತಿರ್ಕೊಂಬಿಡುತ್ತೆ. ಕೆಲವು ಮನೇಲಿ ನೋಡ್ಬೇಕು ನೀವು, ಶ್ಯಾಂಡೆಲಿಯರ್ಸ್ ಹಾಕಿರ್ತಾರೆ, ಹಾಗೆ ದೀಪ ಹಚ್ಚಿದಾಗ ಎಲ್ಲ ಕಡೆ ಬೆಳಕಾಗಿಬಿಡುತ್ತೆ, ಹಾಗೆ ಒಳಗೊಳಗೆ ಪ್ರತಿಫಲನಾಗಿ ಬರುವಂಥದ್ದು. ಹಾಗೆ ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂದರೆ ಅರ್ಥ ಗೊತ್ತಾ? ನೀ ಮಾತಾಡದಂಥ ಮಾತು ಬರೀ ಕೇಳೋದಕ್ಕೆ ಚಂದ ಅಷ್ಟೇ ಅಲ್ಲ, ಅದು ಒಳಗೆ ಹೃದಯದಲ್ಲಿ ಅರ್ಥಗಳನ್ನು ಹುಟ್ಟಿಸುವ ಹಾಗೆ ಸ್ಫುಟವಾಗಿರಬೇಕು.

0: रेडियो सारंग 107.8 FM
1: ನುಡಿದಡೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು. ಯಾವಾಗ ಲಿಂಗ ಮೆಚ್ಚಿ ಹೌದೌದನ್ನತ್ತೆ? ನೀನು ಮಾತನಾಡಿದ್ದಾಗ ನಿನ್ನ ಮನಸ್ಸಿನಲ್ಲಿದ್ದದ್ದೇ ಮಾತಾಡಿದ್ದಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಮುಚ್ಚು ಮರೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಮಾತ್ರ ನಾನು ಹೇಳೋದಾಗಿದ್ದರೆ ಅದಕ್ಕೆ ಲಿಂಗ ಮೆಚ್ಚಿ ಹೌದೌದನ್ನತ್ತೆ. ಮನಸ್ಸಿನಲ್ಲಿ ಇರೋದೇ ಬೇರೆ, ಹೊರಗಡೆ ಹೇಳೋದೇ ಬೇರೆ. ಕೆಲವು ನೋಡ್ಬೇಕು ನೀವು, ಇಬ್ಬರು ಲೀಡರ್ಸ್ ಸೇರ್ಕೊಂಡು ಕೈ ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಹೌ ನೈಸ್ ಟು ಮೀಟ್ ಯು ಅಂತ 5 ನಿಮಿಷ ಕ್ಯಾಮರಾ ಬಂದಾಗವರು ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಹೌ ನೈಸ್ ಟು ಮೀಟ್ ಯು ಅಂತ ಹೇಳಿದ್ದಷ್ಟೇ ಒಳಗಡೆ ಇವನು ಯಾಕೆ ಸಿಕ್ಕನು ಓಮರಾಯರ್ ನನಗೆ ಅಂತ. ಅದಲ್ಲ ಲಿಂಗ ಮೆಚ್ಚಿ ಹೌದೌದು ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾರೆ ನುಡಿದಡೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ನಿನ್ನ ಮನಸ್ಸಲ್ಲಿದ್ದಂಥ ಭಾವನೆ ಅತ್ಯಂತ ಪ್ರಾಮಾಣಿಕವಾಗಿ ಮುಚ್ಚು ಮರೆಯಲ್ಲದೆ ಅದೇ ಭಾವನೆಯನ್ನು ಹೊರಗೆ ಪಡೋದಾದರೆ ಲಿಂಗ ಹೌದು ಹೌದು ಅನ್ನುತ್ತೆ. ಆ ಪ್ರಾಮಾಣಿಕತೆ ನಿಮ್ಮ ಮಾತಿನಲ್ಲಿ ಬರಬೇಕು. ಇದಕ್ಕಿಂತ ಹೆಚ್ಚಿಗೆ ಕೊನೆಗೆ ಬರುವಂಥದ್ದು ಬಹಳ ದೊಡ್ಡದು. ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ದೇವ ಎಂತೊಲಿವಿನಯ್ಯ, ಬಹಳ ದೊಡ್ಡ ಮಾತಿದೆ. ಮಾತಾಡೋದು ಬಹಳ ಜನ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಮಾತು ನಡೆಯೊಳಗಿದೆಯಾ? ನಡೆದಂತೆ ನುಡಿ ಅಥವಾ ನುಡಿದಂತೆ ನಡೆ? ನುಡಿದಂತೆ ನಡೆ ಇದೆಯಾ? ಮಾತು ಹೇಳೋದು ತುಂಬ ಚೆಂದ, ಆದರ್ಶಪ್ರಾಯವಾಗಿ ಮಾತಾಡ್ತಾರೆ, ಹಂಗೆ ಇರೋಕ್ಕಾಗತ್ತಾ? ನನ್ನ ಕಡೆ ಒಂದು ಸಣ್ಣ ಸಿನಿಮಾ ಇದೆ, ಇಲ್ಲಿ ತೋರ್ಸೋಕ್ಕಾಗಲ್ಲ ಅದನ್ನು. ಸಣ್ಣ ಸಿನಿಮಾ 5 ನಿಮಿಷದ್ದು, ಅದು ತೆಲುಗು ಟೈಟಲ್ ಇದೆ. ಅದಕ್ಕೆ ನನಗೆ ಅಷ್ಟು ಸರಿಯಾಗಿ ತೆಲುಗು ಬರೋದಿಲ್ಲ, ಅದರಿಂದ ಅದು ಹೇಳಿದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನುಡಿದಂತೆ ನಡೆಯೋಕ್ಕಾಗತ್ತಾ? ಚೇಪ್ನಟ್ಟು ಚೇಸ್ತಾರಾ ಅಂತ, ಕರೆಕ್ಟ್. ಅದು ಚಪ್ಪಿನಟ್ಟು ಚೇಸ್ತಾರಾ ಅಂತ ಒಂದು ಇದೆ, ಅದೊಂದು ಸಿನಿಮಾ ಇದೆ, ಸಣ್ಣದಿದೆ. ಅದ್ರಲ್ಲಿ ಹಾಗೆ ಒಬ್ಬ ತಾಯಿ ಭಾಷಣ ಮಾಡ್ತಾಳೆ, ಬೆಳಗ್ಗೆ ಪುಡಿ ಹೆಣ್ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು, ನೋಡಿ ದೀನದಲ್ಲಿ ತೆರಿಗೆ ಸಹಾಯ ಮಾಡಬೇಕು, ನಿಮ್ಮ ಮನೇಲಿ ಇರ್ತೀರಿ, ಗೃಹಲಕ್ಷ್ಮಿಗಳು ನೀವು, ಮನೆಗೆ ಬಂದವರಿಗೆಲ್ಲ ಕೈ ಬಿಚ್ಚಿ ದಾನ ಮಾಡಬೇಕು, ಆದರೆ ಢೋಂಗಿ ಸನ್ಯಾಸಿಗಳೇ ಕೊಡಬೇಡಿ, ನಿಜವಾಗ್ಲೂ ಬಡವರು ಬಂದರೆ ಕೊಡಿ ಅಂತ ಭಾಷಣ ಮಾಡ್ತಾಳೆ. ಮನೆಗೆ ಬರ್ತಾಳೆ, ಮನೆಗೆ ಬಂದು ಟಿವಿ ನೋಡ್ತಾ ಇರ್ತಾಳೆ, ಭಿಕ್ಷುಕ ಬರ್ತಾನೆ, ಕಣ್ಣಿಲ್ಲ ಅಮ್ಮ ಕಣ್ಣಿಲ್ಲ ಹೋಗ ಮುಂದೆ ಬೈದು ಕಳಿಸ್ತಾ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಯಾರೋ ಭಾರಿ ಅಂಬಾರಿ ಇಟ್ಕೊಂಡು ಬರ್ತಾರೆ, ಒಬ್ರು ಯಾರೋ ಛತ್ರಿ ಇಟ್ಕೊಂಡು ಸನ್ಯಾಸಿಗಳು ಬರ್ತಾರೆ, ಬಂದಾಗ ಓ ಮಹಾ ಸನ್ಯಾಸಿಗಳು ಬಂದರು ಅಂತ ಹೇಳಿ ಕೂಡಿಸಿ ಎಲ್ಲ ರೊಕ್ಕದ್ದು ಕೊಡ್ತಾಳೆ. ಪುಟ್ಟ ಮಗ ಇರುತ್ತೆ ಅದು. ಆ ಹುಡುಗ ಕೇಳುತ್ತೆ, ಅಮ್ಮ ನೀನು ಅಲ್ಲಿ ಭಾಷಣ ಹೊಡೆದೆ ದೀನ ದಲಿತರಿಗೆ ಕೊಡಬೇಕು, ಶ್ರೀಮಂತರಿಗೆ ಡಾಂಬಿಕರಿಗೆ ಕೊಡಬೇಡ ಅಂತ, ನೀವು ಯಾಕೆ ಮಾಡಿದೆ ಅಂತ ಸುಮ್ಮನೆ ಇರೋ, ಚಪ್ಪಿನಟ್ಟು ಚೇಸ್ತಾರಾ

ಕಾಲಕ್ಕೆ ಪ್ರತಿ ಸಲ ಹಿಂಗೆ ಬರ್ತದೆ ಅದು, ಹೇಳದಂಗೆ ಮಾಡೋಕ್ಕಾಗತ್ತಾ ಅಂತ. ಮುಂದೆ ಅಪ್ಪ ಕೂತಿರ್ತಾನೆ ಮನೆಯಲ್ಲಿ, ಕೂತಾಗ ಹುಡುಗ ಬರ್ತಾನೋ ಹುಡುಗ, ಈ ಮಗನ ಸ್ನೇಹಿತ, ಸರ್ ಒಂದು 100 ರೂಪಾಯಿ ಇದ್ರೆ ಕೊಡಿ ಸರ್, ನಾಳೆ ನಾನು ಶಾಲೆಯಿಂದ ಹೊರಗೆ ಹಾಕಿಬಿಡ್ತಾರೆ ಸರ್, ಇಡೀ ವರ್ಷ ವೇಸ್ಟ್ ಆಗುತ್ತೆ ಕಲ್ತದ್ದು, ನಾನು ಒಂದು 100 ರೂಪಾಯಿ ಕೊಟ್ಟರೆ ಸರ್, 100 ರೂಪಾಯಿ ನಾನೇ ಎಲ್ಲಿ ಕೊಡಲಪ್ಪ, ನನ್ನ ಕಡೆ ದುಡ್ಡಿಲ್ಲ ಅಂತ ಎರಡೂ ಜೇ ಬೆಳೆ ತೋರಿಸ್ತಾನೆ, ಏನೂ ಇಲ್ಲ ಅಂತೇಳಿ. ಆಯ್ತು, ಇನ್ನೇನು ಮಾಡಿ, ಹುಡುಗ ಹೋಗ್ತಪ್ಪ ಪತ್ಕೊಂಡು ಹೋಗುತ್ತೆ ಅದು. ಮುಂದೆ 5 ನಿಮಿಷಕ್ಕೆ 3-4 ಜನ ಬರ್ತಾರೆ, ಏನೋ ಬಂದ್ರಿ ಮನೆಗೆ ಅಂತ ಕೂಡಿಸ್ತಾರೆ. ಏನಿಲ್ಲ ಸರ್, ಹೊಸ ಆಫೀಸರ್ ಬಂದಿದ್ದಾರೆ, ಅವ್ರಿಗೆಲ್ಲ ಪಾರ್ಟಿ ಕೊಡಬೇಡವಾ, ಪಾರ್ಟಿ ಕೊಟ್ಟರೆ ನಮ್ಮ ಬಿಸ್ನೆಸ್ಗೆ ಅನುಕೂಲ ಆಗುತ್ತಲ್ಲ. ಹೌದಪ್ಪ, ಒಳ್ಳೆ ಐಡಿಯಾ, ಚೆನ್ನಾಗಿ ಪಾರ್ಟಿ ಕೊಡಿ, ದುಡ್ಡು ಸಂಕೋಚ ಮಾಡ್ಕೋಬೇಡಿ ಅಂತ. ನಿಮ್ಮ ಸಬ್ಸ್ಕ್ರಿಪ್ಷನ್ ಕೊಡಲಿಲ್ಲಲ್ಲ ಅಂತ ಅವ್ರಂತ. ಹೌದಲ್ಲ, ಕೊಡ್ತೀನಿ ಒಂದು ನಿಮಿಷ ರೀ. ಒಳಗೆ ಹೋಗಿ ಒಂದು ಕಟ್ ನೋಟ್ ತಂದು ಕೊಡ್ತಾನೆ, ಮತ್ತೆ ಬೇಕಾದ್ರೆ ಹೇಳಿ ಸಂಕೋಚ ಮಾಡ್ಕೋಬೇಡಿ, ಆಫೀಸರ್ನ ಚೆನ್ನಾಗಿಟ್ಕೋಬೇಕು ಅಂತ ಹೇಳ್ತಾನೆ. ಅವ್ರು ಹೋದ ತಕ್ಷಣ ಹುಡುಗ ಬರ್ತಾನೆ, ಮತ್ತೆ ಅಪ್ಪ ನೀನೇನು ಹೇಳಿದೆ, ಆ ಹುಡುಗನಿಗೆ 100 ರೂಪಾಯಿ ಇಲ್ಲ ಅಂದೆ, ಇವ್ರಿಗೆ ಇಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಸುಮ್ಮನಿರೋ ಚಪ್ಪಿನಟ್ಟು ಚೇಸ್ತಾರ, ಆ ತಿರ್ಗಮರ್ಗ ಬರುತ್ತೆ ಅದು ಅಂತ ಹೇಳ್ತಾನೆ.

ಆಮೇಲೆ ಶಾಲೆಗೆ ಹೋಗ್ತಾನೆ, ಶಾಲೆಗೆ ಹೋಗಿಬಿಡು ಕೂತಿರ್ತಾನೆ. ಹೀಗೆ ಮೇಷ್ಟ್ರು ಬರ್ತಾರೆ, ಮಕ್ಕಳೇ ಒಂದು ಸುದ್ದಿ ನಿಮಗೆ, ನಾಳೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ನಮ್ಮ ಶಾಲೆಗೆ, ಎಷ್ಟು ಪಾಠ ಮಾಡಿದ್ದೀನಿ ನಾನೀಗ ಅಂತ ಕೇಳ್ತಾರೆ. 23 ಅಂತಾರೆ. ಏ ಹುಚ್ಚರಂಗೆ ಹೇಳಬೇಡಿ ಹಂಗೆ, ನಾಳೆ ಇನ್ಸ್ಪೆಕ್ಟರ್ ಬಂದಾಗ 32 ಅಂತ ಹೇಳಬೇಕು. 32 ಪಾಠ ಎಷ್ಟು ಮಾಡಿದ್ದೀನಿ? 32 ಅಂತ ಹುಡುಗರು ಹೇಳ್ತಾರೆ. ಹಾಂ ನಾಳೆ ಹಿಂಗೆ ಹೇಳಬೇಕು. ಒಂದು ನಾಳೆ ಪಾಠ ಏನು ಮಾಡ್ತೀನಲ್ಲ ಇವತ್ತೇ ಮಾಡಿಬಿಡ್ತೀನಿ, ಅದನ್ನು ಹೇಳಬಾರ್ದು ಇನ್ಸ್ಪೆಕ್ಟರ್ ನೀನೇ ಆಗಿದೆ ಅಂತ ಹೇಳಬೇಡಿ. ನಾನು ಇವತ್ತೇ ಎಲ್ಲ ಪಾಠ ಮಾಡಿ ಪ್ರಶ್ನೆ ಉತ್ತರ ಹೇಳಿಬಿಡ್ತೀನಿ ನಿಮಗೆ, ನಾಳೆ ಸರಿಯಾಗಿ ಉತ್ತರ ಕೊಡಬೇಕು. ಗೊತ್ತಾಯ್ತೋ? ಹ್ಞೂ ಸರ್ ಅಂತ ಹುಡುಗರು. ಕತೆ ಯಾವುದು ಗೊತ್ತಾ ಹೇಳೋದು ಅವತ್ತು ಮೇಷ್ಟ್ರು? ಸತ್ಯ ಹರಿಶ್ಚಂದ್ರ. ಆ ಕತೆ ಭಾಳ ಚೆನ್ನಾಗಿ ಮಾಡಿದೆ ಸಿನಿಮಾ, 5 ನಿಮಿಷ ಸಿನಿಮಾ ಅದು. ಸತ್ಯ ಹರಿಶ್ಚಂದ್ರ ಪಾಠ ಮಾಡ್ತಾರೆ, ಮಾಟ ಹುಡುಗ ಕೂತಿರ್ತವೆ. ಆ ಎಲ್ಲ ಹೋದ್ಮೇಲೆ ಹುಡುಗರು ಬೆಲ್ಲ ಆದ ತಕ್ಷಣ ಹುಡುಗ ಹೋಗ್ತಾನೆ ಇವನು ಮೇಷ್ಟ್ರ ಕಡೆ, ಕೇಳ್ತಾನೆ, ಸಾರ್ ನೀವು ಸುಳ್ಳು ಹೇಳಬಾರ್ದು, ಹರಿಶ್ಚಂದ್ರನ ಕತೆ ಹೇಳಿದ್ರಿ, ಬಟ್ ನಮಗೆ ಸುಳ್ಳು ಹೇಳೋಕೆ ಹೇಳಿದ್ರಲ್ಲ 32 ಪಾಠ ಅಂತೇಳಿ, ತಪ್ಪಲ್ವಾ ಅಂತ. ಏ ಸುಮ್ಮನಿರೋ, ಚಪ್ಪಿನಟ್ಟು ಚೇಸ್ತಾರಾ ಅಂತಾನೆ. ಆ ಹುಡುಗ ಮನೆಗೆ ಬಂದು ಹೇಳ್ತಾನೆ, ಯಾಕೆ ಹಿಂಗೆ ಮಾಡ್ತಾರೆ ದೊಡ್ಡವರೆಲ್ಲ, ಹೇಳೋದೊಂದು ಮಾಡೋದೊಂದು ಅಂತ ಗೋನ್ಗೊಂಡು ಬರ್ತಾನೆ. ಮರುದಿವ್ಸ ಶಾಲೆಗೆ ಹೋಗಲ್ಲ, ಕೂತಿರ್ತಾನ ಅವನು. ಯಾಕೆ ಅಂತ, ಶಾಲೆಗೆ ಹೋಗಲ್ಲ ಅಂತಾನು. ಶಾಲೆಗೆ ಹೋಗೋದೇ ಸತ್ಯ ಹೇಳಬೇಕು ಅಂತ ನನಗೆ ಕಲಿಸಿದ್ದು, ಅಪ್ಪ ಹೇಳಲ್ಲ, ಅಮ್ಮ ಹೇಳಲ್ಲ, ಮೇಷ್ಟ್ರು ಹೇಳಲ್ಲ, ನಾ ಯಾಕೆ ಹೋಗ್ಬೇಕು ಶಾಲೆಗೆ ಅಂತ. ಆ 3 ಜನ ಬಂದು ತಪ್ಪಾಯ್ತಪ್ಪ ಅಂತಾರೆ. ಆಗ ಹೇಳ್ತಾರೆ, ಹೇಳೋದು ಭಾಳ ಸುಲಭ, ಮಾಡಿ ತೋರಿಸೋದು ಕಷ್ಟ. ಈ ನಡೆದಂತೆ ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ಎಂತೊಲಿತಾನೆ ಅವನು. ಮುಖ್ಯವಾಗಿ ಚಂದ ಮಾತಾಡಬೇಕು ಅಂತ ಮೇಲೆ ಹೇಳಿದರು. ಕೇಳಿಸೋ ಚೆನ್ನಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಹೃದಯದ ಅಂಗಳದಲ್ಲಿ ಬೆಳಕನ್ನು ಕೊಡುವಂಥ ಮಾತಾಗಿರಬೇಕು, ಅತ್ಯಂತ ಪ್ರಾಮಾಣಿಕ ಮಾತು ಆಗಿರಬೇಕು. ಇದರ ಜೊತೆಗೆ ನನ್ನ ಮಾತು ನಡೆ ಒಂದೇ ಆಗಿರಬೇಕು, ಅದು ಮುಖ್ಯ. ಅದಾಗದೆ ಹೋದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಹೇಳ್ತಾರೆ.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ, ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಮುಂತಿ ಫೆಸ್ತಚ ದಿಸ ವಿಶೇಷ ಕಾರ್ಯಕ್ರಮ ನೀ ಅಳ್ದಿತಾತ್ ಮನದಿಗ್ ಬಾಪ್ ಹೆನ್ರಿ ಸಲ್ಡಾನಾ ಜೇಸಾ ವಡಿಲ್ ಆಶಾ ಕಿರಣ್ ಜಸ್ವಿತ್ಗರ್ ಮಂಗಳೂರು. ಸೆಪ್ಟೆಂಬರ್ 8 ತಾರೀಕೇರ್ ಮುಂಗಳಾರ ದಿ ಸಕಳಿ 8:30 ಆನೆ ದೊನ್ಪರ ದೋನ್ ವರಾರ್ ಐಕುಂಕ್ ವಿಸರ ನಕಾತ್ ರೇಡಿಯೋ ಸಾರಂಗ್ 107.8 FM ರಿಂಗ್ ರಿಂಗಾಳ್ಚಿನಿ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಈ ಹೊತ್ತಿನ ಪ್ರಸಾರದಲ್ಲಿ ಕಾರಂತ ಹುಟ್ಟುಹಬ್ಬದಂದು ಮಂಗಳೂರು ಪುರಭವನದಲ್ಲಿ ನಡೆದ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ ಪ್ರದಾನ ಸಮಾರಂಭದ ಆಯ್ದ ಭಾಗವನ್ನು ಕೇಳ್ತಾ ಬರೋಣ.
1: ಬಂಧುಗಳೇ, ಈ ದಿನ ನಮ್ಮ ನಾಡು ಕಂಡ ಶ್ರೇಷ್ಠ ಕವಿವರ್ಯರು, ಅದಕ್ಕಿಂತಲೂ ಮಿಗಿಲಾಗಿ ಶ್ರೇಷ್ಠ ಮಾನವತಾವಾದಿಯಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ KS ನಿಸಾರ್ ಅಹಮದ್ ಅವರನ್ನು ಈ ಬಾರಿ ನಮ್ಮೆಲ್ಲರ ನೆಚ್ಚಿನ ಕಡಲಕರೆಯ ಭಾರ್ಗವ ಡಾಕ್ಟರ್ ಕೋಟ ಶಿವರಾಮ ಕಾರಂತ ಅವರ ಪ್ರಶಸ್ತಿಯನ್ನು ನೀಡಿ ಈ ದಿನ ಸನ್ಮಾನಿಸಲಾಗ್ತದೆ. ಡಾಕ್ಟರ್ ಶಿವರಾಮ ಕಾರಂತರು ಕೇವಲ ವ್ಯಕ್ತಿಯಾಗಿರಲಿಲ್ಲ, ಅವರು ಇವತ್ತಿಗೂ ಶಕ್ತಿ, ಇವತ್ತಿಗೂ ನಮಗೆ ಪ್ರೇರಕರು. ನಮ್ಮ ಪಕ್ಕ ಅವರಿದ್ದಾರೆ ಅಂತಲೇ ನಮ್ಗನಿಸ್ತದೆ. ವೇದಿಕೆಯಲ್ಲಿ ಸನ್ಮಾನಿಸುವ ಕಾರ್ಯಕ್ರಮದ ಕ್ಷಣಗಣನೆ ಈಗ ಆರಂಭವಾಗಿದೆ. ಈಗ ನಮ್ಮ ಜೊತೆಗೆ ಪ್ರಸಿದ್ಧ ಬಡಗುತಿಟ್ಟಿನ ಯಕ್ಷಗಾನ ಭಾಗವತರಾಗಿರುವಂತಹ ಉದಯ ಹೊಸಾಳ ಮತ್ತು ಅವರ ತಂಡದವರಿದ್ದಾರೆ. ಅವರು ನಮ್ಮ ಸಾಂಪ್ರದಾಯಿಕ ಯಕ್ಷಗಾನದ ಶೈಲಿಯಲ್ಲಿ ಪ್ರಾರ್ಥನೆಯ ಮೂಲಕ, ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ನಮ್ಮ ಯಕ್ಷಗಾನದ ಬಗ್ಗೆ ಬಹಳ ಒಲವನ್ನು ಇಟ್ಟುಕೊಂಡಿರುವವರು. ಇವತ್ತು ಯಕ್ಷಗಾನದ ಭಾಗವತರು ನಮಗೀಗ ಪ್ರಾರ್ಥನೆಯ ರೂಪದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ.

0: ಇವತ್ತು ಈ ಕಾರ್ಯಕ್ರಮದಲ್ಲಿ ಚಿಂತನ ಮತ್ತು ಅಭಿನಂದನೆ ನೀಡುವವರು ನಮ್ಮೆಲ್ಲರ ಗುರುಗಳಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕರಾಯ್ಯವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗವನ್ನು ಆರಂಭ ಮಾಡುವಾಗ ವಿಭಾಗ ಮುಖ್ಯಸ್ಥರಾಗಿ, ಆನಂತರ ಅಧ್ಯಕ್ಷರಾಗಿ, ಆಮೇಲೆ ಪ್ರತಿಷ್ಠಿತ ಹಂಪೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ, ಹಾಗೆಯೇ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದ ಹೊಣೆಗಾರಿಕೆ, ಹೀಗೆ ಎಲ್ಲವನ್ನು ನಿಭಾಯಿಸಿಕೊಂಡು ಬಂದವರು ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕರಾಯ್ಯವರು. ಇವತ್ತಿಗೂ ಕೂಡ ಯಾವುದಾದ್ರೊಂದು ನಿರ್ದಿಷ್ಟವಾದ ಪ್ರಶಸ್ತಿ ಕೊಡಬೇಕು ಅಂದರೆ ಪ್ರತಿಯೊಬ್ಬರು ಪ್ರೊಫೆಸರ್ ವಿವೇಕರಾಯ್ಯವರ ಹತ್ರ ತೆರಳಿ ತಾವು ದಯವಿಟ್ಟು ಈ ಸಮಿತಿಯ ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳಿಕೊಳ್ತಾರೆ. ಅಂದರೆ ಅವರಿದ್ದರೆ ಆ ಪ್ರಶಸ್ತಿಗೆ ಗೌರವ ಬರ್ತದೆ ಅಂತ ಅರ್ಥ. ನಾನಿದನ್ನು ನಮ್ಮ ಎಲ್ಲ ಇಲಾಖೆಗಳಲ್ಲಿ ನಾನು ನೋಡಿದ್ದೇನೆ. ತಮಗೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವರಿಗೆ ಒಂದು ಪುಟ್ಟ ಟಿಪ್ಪಣಿಯನ್ನು ನೀಡಿ ಪ್ರೊಫೆಸರ್ ವಿವೇಕರಾಯ್ಯವನ್ನು ಆಹ್ವಾನ ಮಾಡ್ತೇನೆ. ಸರ್, ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕರಾಯ್ಯವರು 1970-71 ಬರೆದಂಥ ಒಂದು ತುಳು ಗೀತೆ ಇವತ್ತು 47 ವರ್ಷಗಳಾದರೂ ಈಗ ಎಲ್ಲೋ ಒಂದು ಕಡೆ ಅದರ ಅಭಿನಯ ಆಗ್ತಾ ಇರ್ತದೆ. ಕೋಟಿ ಚೆನ್ನಯದ ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ್ಲ, ಅಕ್ಕ ಪಣ್ಣದಲ್ಲಿ ಎಪ್ಪನಾಕಲು ಬತ್ತೇರಿತ್ತಲ್ಲ, ಕೇಳಿದಿಲ್ಲ ಓ ರಾಮ ಓ ದುಮ ಅವರು ಏಲು ಉಲ್ಲರಿಯ ಮಲ್ಲ ಮಲ್ಲ ಬೊಂಡ ದೆತ್ತದು ಕೆತ್ತದು ಕೊರಲಿ ಅಂತ, ಅದು ಕೋಟಿ ಚೆನ್ನಯರ ಸಹೋದರಿ ಹೇಳುವಂಥ ಮಾತು. ಇವತ್ತಿಗೂ ಒಂದು ಕಡೆ ಅದರ ಪ್ರದರ್ಶನ ಆಗ್ತಲೇ ಇರ್ತದೆ. ಆನಂತರ ನಮ್ಮ ಜೊತೆಗೆ ತುಳುವಿಗೆ, ಕನ್ನಡಕ್ಕೆ, ಜರ್ಮನ್ನಲ್ಲಿ ಸಂಶೋಧನೆ ಅವ್ರ ಬಗ್ಗೆ ಹೇಳಿದರೆ ಅಫ್ಕೋರ್ಸ್ ಏನು ಹೇಳಿದರೂ ಅದು ಹೆಕ್ಕುವುದು ಮುತ್ತು ಉಳಿದದ್ದು ಸಾಗರ ಆಗ್ತದೆ. ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕರಾಯ್ಯವರು ಪ್ಲೀಸ್.
1: ಹಿರಿಯರೇ ಮತ್ತು ಸ್ನೇಹಿತರೆ, ನಮ್ಮ ದೇಶ ಕಂಡ, ಕರ್ನಾಟಕ ಅಲ್ಲ, ನಮ್ಮ ದೇಶ ಕಂಡ ಅತ್ಯಂತ ಅಪೂರ್ವವಾದಂತಹ ಒಬ್ಬ ಸಾಹಿತಿ ಸಾಧಕ ಡಾಕ್ಟರ್ ಕೆ ಶಿವರಾಮ ಕಾರಂತ. ಅವರು ಬದುಕಿದರೆ ಇವತ್ತಿಗೆ ಅವರಿಗೆ 115 ವರ್ಷ ಆಗ್ತಾಯಿತ್ತು. ಇನ್ನೊಂದು 4 ತಿಂಗಳು ಕಳೆದರೆ ಕೆ ಎಸ್ ನಿಸಾರ್ ಅಹಮದರಿಗೆ 82 ವರ್ಷ ಆಗ್ತದೆ. ಫೆಬ್ರವರಿ 5 82 ಆಗ್ತದೆ. ಹಾಗಾಗಿ 115 ವರ್ಷದ ಒಂದು ವ್ಯಾಪ್ತಿಯುಳ್ಳೊಬ್ಬ ಸಾಹಿತಿಯನ್ನು 82 ವರ್ಷದ ದೀರ್ಘ ಆಯುಸ್ಸು ಇದ್ದು ಇನ್ನೂ ಬಹಳ ತರುಣರ ಹಾಗೆ ನಿತ್ಯೋತ್ಸವದಲ್ಲಿರುವಂಥ ನಿಸಾರ್ ಅಹಮದರನ್ನು ಕುರಿತು ನಾನು ಏನು ಮಾತಾಡಬೇಕು, ಎಷ್ಟು ನಿಮಿಷ ಮಾತಾಡಬೇಕು ಅನ್ನೋದು ನನ್ನ ಸಮಸ್ಯೆ. ಇನ್ನು ಸಣ್ಣ ಪೂರ್ವಪೀಠಿಕೆಯನ್ನು ತಮ್ಮಂದು ಹೇಳಿಕೊಳ್ತೇನೆ. ಯಾಕೆಂದರೆ ನನ್ನ ಭಾಷಣದಲ್ಲಿ ಉದ್ದಕ್ಕೂ ಕೂಡ ನಾನು ಅಂತ ಬಂದರೆ ತಾವು ದಯವಿಟ್ಟು ಕ್ಷಮಿಸಬೇಕು. ಯಾಕೆಂದರೆ ನಾನು ಹುಟ್ಟಿದ್ದು ಪುತ್ತೂರಿನ ಬಳಿಯ ಪುಣಿಚ ಎನ್ನುವ ಗ್ರಾಮದಲ್ಲಿ. ನನ್ನ ತಂದೆ ಅವರು ಸಾಹಿತಿ ಪತ್ರಕರ್ತ ಅಗ್ರಾಳ ಪುರಂದರಯ್ಯ. ಅವರು ಕಾರಂತರ ಬಾಲ ಈ ಸಮೂಹದ ಸದಸ್ಯ ಆಗಿದ್ದುಕೊಂಡು ಅವರು ಅಭಿಮಾನಿಯಾಗಿದ್ದರು. ಹಾಗಾಗಿ ನಾನು ಬುದ್ಧಿ ತಿಳಿದಂದಿನಿಂದ ಅಂತ ಹೇಳೋದು, ಹುಟ್ಟಿನಿಂದ ಅಂತ ಹೇಳೋದಿಲ್ಲ, ಬುದ್ಧಿ ತಿಳಿದಂದಿನಿಂದ ಕಾರಂತರನ್ನು ಕಂಡವನು, ಬಾಲವನಕ್ಕೆ ಹೋದವನು. ಮತ್ತು ನನ್ನ ಪುತ್ತೂರಿನಲ್ಲಿಯೇ ನನ್ನ ಹೈಸ್ಕೂಲು ಕಾಲೇಜು ಶಿಕ್ಷಣದ ಕಾರಣ ಪ್ರತಿದಿನ ನಡ್ಕೊಂಡು ಹೋಗ್ತಾ ಇರುವಾಗ ದಾರಿಯಲ್ಲಿ ಅವರನ್ನು ನೋಡಿದಿ, ನಮಸ್ಕಾರ ಹಾಕಿದವನು. ಅವರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದಾಗ ಮಾಸ್ತಿ ರಾಜರತ್ನಂ ವಿ ಸೀತಾರಾಮಯ್ಯನ ಅವರ ಭಾಷಣಗಳನ್ನು ಕೇಳಿದವನು. ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಸುಮಾರು 75 ನಂತರ, ನಾನು ಅದನ್ನು ಹೆಮ್ಮೆ ಅಂತ ಹೇಳ್ಕೊಳ್ತಾ ಇಲ್ಲ, ನಾನು ಕಾರಂತ ಪೀಠವನ್ನು ಸ್ಥಾಪನೆ ಮಾಡಿ ಅವರ 8 ಲೇಖನಗಳ ಸಂಪುಟವನ್ನು ಸಂಪಾದನೆ ಮತ್ತು ಪ್ರಕಟಣೆ ಮಾಡಿದ ಕಾರಣ ನಾನು ಮೊನ್ನೆ ಲೆಕ್ಕ ಹಾಕಿದ ಸುಮಾರು 50 ಹೆಚ್ಚು ಬಾರಿ ಸುಹಾಸಕ್ಕೆ ಮಾನಸಕ್ಕೆ ಹೋಗಿ ಕಾರಂತರನ್ನು ಮಂಗಳೂರು ವಿಶ್ವವಿದ್ಯಾಲಯ ಕರೆಸಿದವನು ಮತ್ತು ಮಾತಾಡಿದ್ದವನು. ಹಾಗಾಗಿ ನಾನು ಏನು ಮಾತಾಡಿದರು ಕಾರಂತರ ಬಗ್ಗೆ ವೈಯಕ್ತಿಕ ವಿಷಯ ಹೇಳಿದರೆ ದಯವಿಟ್ಟು ಕ್ಷಮಿಸಬೇಕು. ಕೆ ಎಸ್ ನಿಸಾರ್ ಅಹಮದರನ್ನು ಮೊತ್ತ ಮೊದಲು ನಾನು ಕಂಡದ್ದು 1970 ನಾನು ಆಗ ಎಂ ಎ ಮುಗಿಸಿ ನಾನು ವಿಶ್ವವಿದ್ಯಾಲಯ ಲೆಕ್ಚರ್ ಆದ ಮೊದಲನೇ ವರ್ಷ ಬೆಂಗಳೂರಿನ ಕೋಟೆ ಹೈಸ್ಕೂಲಿನ ಮೈದಾನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾರತೀಯ ಸಮ್ಮೇಳನ ಆಯಿತು. ದೇ ಜವರೇಗೌಡರದಲ್ಲಿ ಅಧ್ಯಕ್ಷರಾಗಿದ್ದರು. ನಾನಾಗ ಬಹಳ ನಿಮ್ಗೆ 75 ಸವಿ ಅಂತ ಹೇಳಿದರೆ ನಿಮಗೆ ಲೆಕ್ಕ ಹಾಕಿದರೆ 30+17 47 ವರ್ಷದ ಹಿಂದೆ. ಆಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ದಾರಾ ಬೇಂದ್ರೆ ವಹಿಸಿದ್ರು. ಆ ಕವಿಗೋಷ್ಠಿಯಲ್ಲಿ ನಿಸಾರ್ ಅಹಮದ್ರ ಒಂದು ಕವನ ಓದಿದ್ದನ್ನು ಆಮೇಲೆ ನಾನು ಓದ್ತೇನೆ, ನಿಮ್ಮಡನಿದ್ದು ನಿಮ್ಮಂತಾಗದೆ ಅಂತ. ಪಶೆ ಆ ಬಳಿಕ 74 ಮಂಗಳೂರಿನಲ್ಲಿ ನಾವೆಲ್ಲ ತರುಣ ಅಧ್ಯಾಪಕರಾಗಿದ್ದಾಗ ಪಂಜೆ ಶತಮಾನೋತ್ಸವ ಗಣಪತಿ ಸ್ಕೂಲ್ನ ಗ್ರೌಂಡಲ್ಲಿ ಆದಾಗ ಒಬ್ಬ ಕವಿ ನಿಸಾರ್ ಅಹಮದ್ ಬಂದು ಒಂದು ವಿಮರ್ಶಕನಾಗಿ ಪಂಜೆ ಮಂಗೇಶ್ವರರ ತೆಂಕಣ ಗಾಳಿಯಾಟದ ಬಗ್ಗೆ ಒಂದು ಅದ್ಭುತವಾದ ವಿಮರ್ಶಾ ಪ್ರಬಂಧವನ್ನು ಮಂಡಿಸಿದರು. ಆ ಬಳಿಕ ನಾನು ಅವರು ಸುಮಾರು 40 ವರ್ಷಗಳಿಗಿಂತ ಮೇಲ್ಪಟ್ಟು ನಾವು ಒಟ್ಟಿಗೆ ಕೆಲಸ ಮಾಡಿದ್ದೆ. ಹಾಗಾಗಿ ನಾನೀಗ ಯಾರ ಬಗ್ಗೆ ಕಾರಂತರ ಬಗ್ಗೆ ಮಾತಾಡಬೇಕು, ನಿಸಾರ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆ ಮಾತಾಡ್ಬೇಕನ್ನು ನನಗಿರೋ ಸಮಸ್ಯೆ. ಶಿವರಾಮ ಕಾರಂತರನ್ನ ನೀವು ವಿದ್ಯಾರ್ಥಿಗಳು ಒಂದು ಸಾಹಿತಿಯಾಗಿ ಮಾತ್ರ ನೀವು ನೋಡ್ತೀರಿ. ಬಹುಶಃ ನಾನವರನ್ನ ಅವರ ಬದುಕಿನ ಕೊನೆಯ ಒಂದು 20 ವರ್ಷ ನಾನು ಒಂದು 15 ದಿನಕ್ಕೊಂದು ಬಾರಿಯಾದರೂ ಅವರ ಮನೆಗೆ ಹೋಗ್ತಾ ಇದ್ದೆ ಮತ್ತು ವಿಶ್ವವಿದ್ಯಾಲಯ ಕರೆಸ್ತಾ ಇದ್ದೆ. ನನಗೀಗಲೂ ನೆನಪಿದೆ ಅವರ ಕೊನೆಯ ಭಾಷಣವ, ಅವರು ತೀರಿ ಹೋದ್ದು 1997 ಡಿಸೆಂಬರ್ 9 ಅವರ ಕೊನೆಯ ಸಾರ್ವಜನಿಕ ಭಾಷಣಕ್ಕೆ ಅವರನ್ನು ಆಹ್ವಾನ ಮಾಡಿದ್ದು ನಾನು ತುಳು ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ನವೆಂಬರ್ 8 1997 ಮೊತ್ತ ಮೊದಲ ಬಾರಿ ನಾವು ಉಳ್ಳಾಳದಲ್ಲಿ ಹಬ್ಬಕ್ಕೆ ಉತ್ಸವವನ್ನು ಮಾಡಿರೋದು ಭಾರತ್ ಹೈಸ್ಕೂಲ್ನ ಗ್ರೌಂಡಿನಲ್ಲಿ. ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ಬಹುಶಃ ಬದುಕಿನ ಕೊನೆಯ ಕ್ಷಣದವರೆಗೆ ಕೂಡ ಕೊನೆಯ ಒಂದು 3-4 ದಿನಗಳ ಮೊದಲು ನಾನು ಅವರನ್ನು ಮಣಿಪಾಲ್ ಆಸ್ಪತ್ರೆ ನೋಡಿದಾಗ ಅವರ ಮಿದುಳು ಸ್ಥಗಿತ ಆಗಿತ್ತು. ಬಹುಶಃ 95 ವರ್ಷದಲ್ಲಿ 1902 ಅಕ್ಟೋಬರ್ 10 ಜನಿಸಿದರವರು. ಬಹಳ ಗಂಭೀರವಾದ ಸಾಹಿತಿ ಅಂತ ಹೇಳುವ ಕಾರಂತರಲ್ಲಿದ್ದ ಒಂದು ಜೀವನ ವೈಶಾಲ್ಯ ಹೇಗಿತ್ತು ಅಂದರೆ ತಮ್ಮ ಬಗ್ಗೆ ಅವರು ತಮಾಷೆ ಮಾಡಿಕೊಳ್ತಾ ಇದ್ರು. ಒಂದು ಬಾರಿ ಅವರ ಭಾಷಣದಲ್ಲಿ ಹೇಳಿದ ಮಾತಿನಿಂದ ನಾನು ಆರಂಭ ಮಾಡ್ತೇನೆ. ಅವರು ಹೇಳ್ತಾ ಇದ್ರು 1902 ಕನ್ನಡ ಸಾಹಿತ್ಯ 2 ದುರ್ಘಟನೆಗಳು ನಡೆದವು ಅಂತ ಹೇಳಿದರು. 2 ದುರ್ಘಟನೆ ನಡೆದವು. ಏನು? ಒಂದು ಮುದ್ದಣ್ಣ ತೀರಿ ಹೋದ್ದು, ಇನ್ನೊಂದು ನಾನು ಹುಟ್ಟಿದ್ದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅದು ಬಹಳ ತಮಾಷೆಗೆ ಹೇಳ್ತಾರೆ, ನಾನು ಹುಟ್ಟಿದ್ದು ಮುದ್ದನ್ನು ತೀರಿ ಹೋದ್ದು, ಎರಡು ಕೂಡ 1902 ನಡೆಯಿತು ಅಂತ ಹೇಳ್ತಾರೆ. ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಥರ ಕೂಲಂಕಷ ನೋಡುವಂಥದ್ದು. ಸುಮ್ಮನೆ ಅವರ ಬಗ್ಗೆ ನೆನಪು ಮಾಡಿಕೊಂಡ್ರು ಕೂಡ ಇಷ್ಟು ಅಗಾಧ ಅಂತ. ಇನ್ನೊಂದು ಒಂದು ಕೆಲವು ವರ್ಷ ಕಳೆದ ಮೇಲೆ ಅವರ ಬಗ್ಗೆ ಸಂಶೋಧನೆ ಮಾಡುವರು ಕನಿಷ್ಠ 10 ಶಿವರಾಮ ಕಾರಂತರು ಇದ್ದರು ಅಂತ PhDಗಳು ಮಾಡ್ಬೋದು. 10 ಶಿವರಾಮ ಕಾರಂತರು ಇದ್ದರು ಅಂತ. 45 ಕಾದಂಬರಿಗಳು, 97 ನಾಟಕಗಳು, 9 ವಿಶ್ವಕೋಶಗಳು, 6 ಪ್ರವಾಸಾಹಿತ್ಯ ಗ್ರಂಥಗಳು, 13 ಕಲಾವಿಮರ್ಶೆ ಗ್ರಂಥಗಳು, 8 ವಿಜ್ಞಾನ ಕೃತಿಗಳು, ಮಕ್ಕಳ ಸಾಹಿತ್ಯದ 231 ಕಥೆಗಳು, ಸಣ್ಣ ಕಥಾ ಸಂಕಲನಗಳು 4, ಕಾವ್ಯ ಸಂಕಲನಗಳು 2, ಆತ್ಮಚರಿತ್ರೆಗಳು 4, ಬಿಡಿಲೇಖನ ಸಂಕಟಗಳು ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಪಾದನೆ ಮಾಡಿದ್ದು 8 ಸಂಪುಟ. ಒಂದು 10,000ಕ್ಕಿಂತ ಮೇಲ್ಪಟ್ಟು ಪುಟಗಳ ಸಾಹಿತ್ಯವನ್ನು ಕಾರಂತರು ರಚನೆ ಮಾಡಿದ್ರು. ಎಷ್ಟೋ ಮಂದಿ ಕಾರಂತರಿಗೆ ಸಮಾನವಾಗಿ ಟಾಗೋರನ್ನು ಹೇಳ್ತಾರೆ. ಟಾಗೋರರ ಬಗ್ಗೆ ನನಗೆ ಓದಿ ಮಾತ್ರ ಗೊತ್ತು. ಆದರೆ ಇಷ್ಟು ತಲಸ್ಪರ್ಶಿಯಾದ ಬದುಕಿನ ಅನುಭವವನ್ನು ಇಟ್ಟುಕೊಂಡು ಬರೆದಂತಹ ಒಬ್ಬ ಸಾಹಿತಿ ನಮ್ಮ ದೇಶದಲ್ಲಿ ನಮಗೆ ಇನ್ನೊಬ್ಬರು ಸಿಕ್ಕುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಾನು 92 ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥಾಗಿದ್ದಾಗ ನಾವು ಕಾರಂತ ಪೀಠ ಅಂತ ಸ್ಥಾಪನೆ ಮಾಡಿದ್ದೆವು. ವೀರಪ್ಪ ಮೊಯ್ಲಿ ಅವರಾಗ ಮುಖ್ಯಮಂತ್ರಿಯಾಗಿದ್ದು ಕಾರಂತರ ಅಭಿಮಾನದಿಂದ ಮಾಡಿದರು. ನಾನು ಆಗ ಅದರ ಆರಂಭದಿಂದ ಅದರ ನಿರ್ದೇಶಕನಾಗಿದ್ದೆ. ಹಾಗಾಗಿ ನಾನು ಕಾರಂತರನ್ನು ಒಂದು 2 ವಾರಕ್ಕೊಂದು ಬಾರಿ ಅವರ ಮನೆ ಹೋಗಿ ಭೇಟಿಯಾಗ್ತಾ ಇದ್ದೆ. ಅವರ ಎಲ್ಲ ವಸ್ತುಗಳನ್ನು ಕೊಟ್ಟರು. ಕೊನೆಗೆ ಮಂಗಳೂರು ವಿಶ್ವವಿದ್ಯಾಲಯ 1983 ಇದೇ ಟೌನ್ ಹಾಲ್ನಲ್ಲಿ ಆ ವರ್ಷ ನಮ್ಮ ಘಟಿಕೋತ್ಸವ ಆಯಿತು. ಆಗ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಹಾಲ್ ಇರಲಿಲ್ಲ. ಅದರ ಮೊದಲನೇ ಘಟಿಕೋತ್ಸವದಲ್ಲಿ ಕಾರಂತರಿಗೆ ಗೌರವ ಡಾಕ್ಟರೇಟ್ ಕೊಡಲಾಯಿತು. ಅವರು ಕಾರಂತ ಪೀಠ ಮಾಡದ ಬಗ್ಗೆ ನಾನು ಅವರ ಮನೆಗೆ ಹೋದಾಗ ಅವರು ಈ ಡಾಕ್ಟರೇಟ್ ಕೊಟ್ಟ ಸರ್ಟಿಫಿಕೇಟ್ ಕೂಡ ಕೊಟ್ಟುಬಿಟ್ರು. ನಾನು ಹೇಳಿದೆ, ಸರ್ ಇದು ಡಿಲಿಟ್ನದ್ದು ಮಂಗಳೂರು ಸಿಟಿ, ಅಲ್ಲಿ ನೀವು ಕೊಟ್ಟದ್ದು ನಿಮಗೆ ನನಗೆ ಹಾಕಬೇಕು ಅಂತ ಅದನ್ನು ವಾಪಸ್ ಕೊಟ್ಬಿಟ್ರು. ಆಗ ಅವರ ಕೊಟ್ಟದಲ್ಲಿ ಒಂದು ವಿಷಯ ನಾನು ಪ್ರಸ್ತಾವ ಮಾಡ್ತೇನೆ. ಒಂದು ಎಕ್ಸೈಸ್ ಪುಸ್ತಕದಲ್ಲಿ ಇಡೀ ಹಳೆಯ ಪುತ್ತೂರು ತಾಲೂಕು, ಬಹುಶಃ ಈಗಿನವರಿಗೆ ಅರ್ಥ ಆಗಲಿಕ್ಕಿಲ್ಲ, ಹಳೆಯ ಪುತ್ತೂರು ತಾಲೂಕು ಅಂದರೆ ಆಗ ಮಂಗಳೂರು ಬಿಟ್ಟರೆ ಮತ್ತೆ ಇರೋದು ಮಡಿಕೇರಿ ಮಾತ್ರ, ಮಧ್ಯೆ ಯಾವ ತಾಲೂಕು ಒಂದೇ ಪುತ್ತೂರು ತಾಲೂಕು ಇದ್ದದ್ದು. ಈಗಿನ ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರು ಸೇರಿದ ಪುತ್ತೂರು ತಾಲೂಕಿನ ಎಲ್ಲ ದಲಿತರ ಮನೆಗಳಿಗೆ ಕಾರಂತರು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಗಂಡಸರೆಷ್ಟು, ಹೆಂಗಸರೆಷ್ಟು, ಮಕ್ಕಳೆಷ್ಟು, ಜಾನುವಾರು ಎಷ್ಟು, ಕೋಳಿ ಎಷ್ಟು, ಎಲ್ಲವನ್ನು ಅವರ ಕೈ ಬರಹದಲ್ಲಿ ಬರೆದಿರುವ ಒಂದು ಎಕ್ಸೈಸ್ ಪುಸ್ತಕವನ್ನು ನಮ್ಗೆ ಕೊಟ್ಟಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ಕಾರಂತ ಬಿಡದೆಲ್ಲ ಪುಸ್ತಕ ಇದೆ. ಕಾರಂತರು ಸುಮಾರು 1960 ಬಳಿಕ ತಮ್ಮ ಕಾದಂಬರಿಗಳನ್ನು ಬರೀಲಿಕ್ಕೆ ಲಿಪಿಕಾರರನ್ನು ಇಟ್ಟ. ಪುತ್ತೂರಿನಲ್ಲಿದ್ದಾಗ ನಾನು ನೋಡಿ ಲಿಪಿಕಾರರಿದ್ದರು. ಮತ್ತೆ ಸಾಲಿಕ್ರಮಕ್ಕೆ ಬಂದ ಮೇಲೆ ಮಲ್ಲಿ ಮಲ್ಯ ಕೆಲಸ ಮಾಡ್ತಾ ಇದ್ದೆ. ಆದರೆ ಆರಂಭದ ಹಂತದಲ್ಲಿ ಕಾರಂತ ಸ್ವತಃ ಕೈಯಲ್ಲಿ ಬರೆದಿರೋ ಹಸ್ತಪ್ರತಿಯಲ್ಲಿ ಎಲ್ಲ ದಲಿತ, ಆ ಕಾಲಕ್ಕೆ ಪುತ್ತೂರಿನಲ್ಲಿ ವಾಹನ ಬಿಡಿ ಮಾರ್ಗಗಳೇ ಇರಲಿಲ್ಲ, ಎಲ್ಲ ಮನೆಗಳಿಗೆ ಹೋಗಿ ಹಾಕಿದ್ದಾರೆ. ಹಾಗಾಗಿ ಚೋಮನ ದುಡಿಯ ಬಗ್ಗೆ ನಾವು ಮಾತಾಡುವಾಗ ಯಾಕೆಂದ್ರೆ ಆ ಬಳಿಕ ಅನಂತಮೂರ್ತಿ ಭಾರತೀಪುರ ಬರೆದ್ರು, ಭೈರಪ್ಪರವರು ದಾಟು ಬರೆದ್ರು, ತುಂಬಾ ಮಂದಿ ಬರೆದ್ರು ದಲಿತರ ಬಗ್ಗೆ. ಆದರೆ ಕಾರಂತರ ಥರ ಅಥೆಂಟಿಕ್ ಆಗಿ ಬರೆದಂಥದ್ದು ನಮ್ಮಲ್ಲಿ ಕಾರಂತರು ಕನ್ನಡ ವಿಭಾಗಕ್ಕೆ ಒಂದು ಕನಿಷ್ಠ ಒಂದು 30-40 ಬಾರಿ ನಾನು ಕರೆಸಿದ್ದೆ. ಒಂದು ಬಾರಿ ಅವರಿಗೆ ನಮ್ಮಲ್ಲಿ ಕಾರಂತರ ಬಗ್ಗೆ ಸಾಹಿತಿ ಓದ್ತಾ ಇದ್ದರು ವಿದ್ಯಾರ್ಥಿಗಳು, ಮೈಕ ಇಲ್ಲ ಸ್ಟೇಜ್ ಇಲ್ಲ, ಸುಮ್ಮನೆ ಕ್ಲಾಸ್ ರೂಮಲ್ಲಿ ಬಂದು ಅವರು ಮಾತಾಡೋದು, ಅಲ್ಲಿ ವಿದ್ಯಾರ್ಥಿಗಳು ಪಠ್ಯ ಕೇಳೋದು. ಆಗ ಕಾರಂತರ ಚೋಮದಿಡಿ ನಮ್ಮ ಎಮ್ಮೆ ಅವರಿಗೆ ಪಠ್ಯ ಇತ್ತು. ಎಲ್ಲ ಆದಮೇಲೆ ಒಬ್ಬ ವಿದ್ಯಾರ್ಥಿ ಕೇಳಿದ, ಅಲ್ಲ ಒಂದು ನಿಮ್ಮ ಕಾದಂಬರಿ ಬಗ್ಗೆ ತುಂಬ ಆಕ್ಷೇಪಣೆ ಇದೆ, ಏನು ಅಂತ ಕೇಳಿದೆ. ಆ ಕಾದಂಬರಿಯ ಕೊನೆಯಲ್ಲಿ ಚೋಮನಿಗೆ ಭೂಮಿ ಸಿಕ್ಕುವುದಿಲ್ವಲ್ಲ ಅಂತ ಹೇಳಿದ್ರು. ಆ ಕೊಡ್ಬೋದಾಗಿತ್ತು, ನನ್ನ ಹತ್ರ ಭೂಮಿ ಇರಲಿಲ್ಲ ಅಂತ ಹೇಳಿದ್ರು ಕಾರಂತ. ಕೊಡ್ಬೋದಾಗಿತ್ತು, ನನ್ನ ಹತ್ರ ಭೂಮಿ ಇರಲಿಲ್ಲ ಅಂತ ಅಂದರೆ ಒಂದು ತಕ್ಷಣದ ಪ್ರತಿಕ್ರಿಯೆ. ಇಡೀ ಒಂದು ದಲಿತರ ಒಬ್ಬ ಚೋಮನಿಗೆ ಕೊನೆಗೂ ದುಡಿ ಬಾರಿಸ್ತಾ ಬಾರಿಸ್ತಾ ಬಾರಿಸ್ತಾ ಬಾರಿಸ್ತಲ್ಲೂ ಕೂಡ ಒಂದು ಭೂಮಿ ಸಿಕ್ಕದಿರುವಂತಹ ಒಂದು ನೋವನ್ನು ತೋಡಿಕೊಳ್ಳುವ ಮೂಲಕ ಇಡೀ ಕಾದಂಬರಿಯ ಕೊನೆಯೇ ಬಹುಶಃ ದೇವರಾಜ ಅರಸು ಭೂ ಸುಧಾರಣೆ ಬಂದ ಬಳಿಕ ಅದು ಮುಂದುವರಿದಿರುವ ಕ್ರಮ ನೋಡಿದರೆ ಬಹುಶಃ ಈ ಥರದ ಒಂದು ಅನುಭವದ ಕೃತಿ. ಕುಡಿಯರ ಕೂಸು, ಮಲೆಕುಡಿಯರ ಬಗ್ಗೆ ಬಹುಶಃ ನಾನು 80 ದಶಕದಲ್ಲಿ ಬೆಳ್ತಂಗಡಿ ತಾಲೂಕಿನ ದಿಡಪೆ, ಮಲವಂತಿಗೆ, ಬಾಂಜಾರ ಮಲೆಗಳಿಗೆಲ್ಲ ಕಾಲ್ನಡಿಗೆಯಲ್ಲಿ ಕ್ಷೇತ್ರ ಕಾರ್ಯಕ್ಕೆ ಹೋದೆ. ಇದು ಅದಕ್ಕಿಂತ ಬಹಳ ಹಿಂದೆ. ಕುಡಿಯರ ಕೂಸು ಬಂದದ್ದು 1951 ಕಾದಂಬರಿ. ಕಾರಂತರು ಇಡೀ ಬೆಳ್ತಂಗಡಿ ಎಲ್ಲ ಮಲೆಗಳಿಗೆ ಹೋಗಿ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ಬರೆದಂತಹ ಕಾದಂಬರಿ. ಒಂದು ರೀತಿ ಈ ರೀತಿಯಿಂದಲೇ ಕಾರಂತರಿಗೆ ಚೋಮನದುಡಿ, ಕುಡಿಯರ ಕೂಸಿನಂತಹ ಒಂದು ಕಾದಂಬರಿ ಬರೆಯುವಾಗ ಇದ್ದ ಜೀವನಾನುಭವ ಬಹಳ ಅದ್ಭುತವಾದ. ನಮ್ಮ ಯಾವ ಸಾಹಿತಿಗಳಿಗೂ ಆ ಬಳಿಕ ಈ ತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರಿಂದಲೇ ಕಾರಂತರ ಒಂದು ಅಧ್ಯಯನಶೀಲತೆ, ನಾನು ಅದನ್ನು ಕೊನೆಗೆ ಹೇಳುವುದನ್ನು ಈಗ ಹೇಳ್ತೇನೆ. ನಾನು ಅವರನ್ನು ತೀರಿ ಹೋಗುವುದಕ್ಕಿಂತ ಮೊದಲಿನ ಕಾರ್ಯಕ್ರಮ ಕರೀಲಿಕ್ಕೆ ಹೋದಾಗ ಅಲ್ಲಿ ಸುಹಾಗ್ ಅವರ ಮಾನಸದ ಮನೆಯಲ್ಲಿ ಅವರು ಕುಳಿತುಕೊಂಡು ಅದರ ಟೀಪಾಯಿಯ ಮೇಲೆ ಒಂದು 4-5 ದೊಡ್ಡ ಪುಸ್ತಕಗಳನ್ನು ಹರಡಿಕೊಂಡಿದ್ದರು. ಇದು ಅವರು ತೀರಿ ಹೋಗುವ 2 ತಿಂಗಳ ಮೊದಲಲ್ಲಿ ನಾನು ಕಣ್ಣಲ್ಲಿ ಕಂಡದ್ದು. ಏನು ಸರ್ ಅದಂತ ಹೇಳಿದರು, ಇಲ್ಲ ಒಂದು ಪುಸ್ತಕ ಬರೀಲಿಕ್ಕೆ ನನಗೆ ಹೇಳಿದ್ದಾರೆ, ಆ ಪುಸ್ತಕ ಬೇಕಾಗಿ ನಾನೀಗ ಒಂದು ಇಲ್ಲಿ ಪೋಸ್ಟಲ್ನಿಂದ ಒಂದು 5-6 ವಿಶ್ವಕೋಶವನ್ನು ತರಿಸಿ ಅದನ್ನು ಓದ್ತಾ ಇದ್ದೇನೆ ಅಂತ. ನನಗೆ ತಗಿಲಾಯಿತು. ನಮ್ಮಲ್ಲಿ ಯೂನಿವರ್ಸಿಟಿಗೆ ಸೇರಿ 1 ವರ್ಷ ಆದ ಕೂಡಲೇ ಪ್ರಾಧ್ಯಾಪಕರು ಓದುವುದನ್ನು ನಿಲ್ಲಿಸಿಬಿಡುವಂಥ ಸ್ಥಿತಿಯಲ್ಲಿ ಇದರದ್ದು. ಇವರು 95 ವರ್ಷದವರು ಈ ಪುಸ್ತಕಗಳನ್ನು ತಿಂದು ಒಂದು ಲೇಖನ ಬರೀಲಿಕ್ಕೆ ನಾನು ಓದ್ತಾ ಇದ್ದೇನೆ. ಬಹುಶಃ ಇದನ್ನು ನಾನು ಪುತ್ತೂರಿನಲ್ಲಿ ನೋಡಿದ್ದೇನೆ, ಸಾಲಿಗ್ರಾಮ್ ನೋಡಿದ್ದೇನೆ. ಅಧ್ಯಯನಶೀಲತೆಯನ್ನು ಈ ಪ್ರಮಾಣದಲ್ಲಿ, ಅದು ವಾಸ್ತುಶಿಲ್ಪದ ಬಗ್ಗೆ, ಶಿಲ್ಪದ ಬಗ್ಗೆ, ಸಂಗೀತದ ಬಗ್ಗೆ, ಚಿತ್ರದ ಬಗ್ಗೆ. ಪುತ್ತೂರಿನಲ್ಲಿ ಅವರಿದ್ದಾಗ ಅವರು ಹರ್ಷಮುದ್ರಣಾಲಯ ಅಂತ ಇತ್ತು, ನಾನಲ್ಲಿ ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿ ಹೋಗ್ತಾ ಇದ್ದೆ. ಆ ಕಾಲದ ಅವರೆಲ್ಲ ಕಾದಂಬರಿಗಳ ಸಮೀಕ್ಷೆ, ನಂಬಿದವರು 4-5 ಎಲ್ಲ ನಾನೇ ನೋಡಿದ್ದೇನೆ. ಟ್ರೆಡ್ಡಲ್ ಮಿಷಿನನ್ನು ಕಾಲಲ್ಲಿ ಒತ್ತಿಕೊಂಡು ಒಂದು ಪಂಚೆ, ಒಂದು ಬನಿಯನ್ ಹಾಕ್ಕೊಂಡು ಕಾರಂತರೇ ಒತ್ತಿಕೊಂಡು ಅದರ ಕವರ್ ಪೇಜೆಲ್ಲ ಪೇಂಟಿಂಗ್ ಅವರೇ, ಪ್ರೆಸ್ ಅವರೇ, ಮರದ ತುಂಡುಗಳನ್ನು ಬಡಗಿ ಹಾಗೆ ಕತ್ತರಿಸಿಕೊಂಡು ಮೊಳೆ ಜೋಡಿಸಿದ್ದು ನಾನು ನೋಡಿದ್ದೇನೆ ಕಾರಂತರನ್ನು. ಎಲ್ಲಿ ಪುತ್ತೂರಿನ ಬಾಲವನದ ಹರ್ಷಮುದ್ರಣಾಲಯ ಅಂತ ಮಗನ ಹೆಸರಲ್ಲಿ ಪ್ರೆಸ್ ಮಾಡಿದರು. ಅಂದರೆ ಎಲ್ಲವುಗಳ ಹಿಂದ್ಗಡೆ ಏನಾಗಿದೆ ಅಂದರೆ ಅನುಭವ ಇಲ್ಲದೆ ಬದುಕಿನಲ್ಲಿ ಏನನ್ನೂ ನಾವು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು. ಅದ ಕಾರಣವೇ ಅವರನ್ನು ಬರೇ ಉದಾಹರಣೆಗೆ ಅವರ ಗೀತ ನಾಟಕ ನೋಡಿದರೆ ನೀವು ಕಿಸಾಗೋತಮಿ, ಬುದ್ಧೋದಯ ಯಾರೋ ಒಂದರು. ಬುದ್ಧನ ಬಗ್ಗೆ ಅನೇಕ ಮಂದಿ ಬರುತ್ತಾರೆ. ಗೊಲ್ಗೋತ ಇಲ್ಲಿ ವೈಶಾಖಿಯಲ್ಲಿ ಮಂಜೇಶ್ವರ ಗೋವಿಂದ ಪೈ ಬರುತ್ತಾರೆ, ಆಮೇಲೆ ಜಿ ಪಿ ರಾಜರತ್ನ ಬರುತ್ತಾರೆ. ಆದರೆ ಬುದ್ಧೋದಯ ಸಾವು ಕಾರಣದ ಮನೆಯ ಸಾಸಿವೆಯೂ ಬೇಕೆನಗೆ. ಆ ಮಾತು ನೋಡು, ಆಕೆ ಹೋಗ್ತಾಳೆ ಗೌತಮಿ, ಸಾವು ಕಾರಣದ ಮನೆಯ ಸಾಸಿವೆಯೂ ಬೇನಗೆ. ಅದನ್ನು ಆ ಕಾಲಕ್ಕೆ ಈ ಪಾತ್ರವನ್ನು ಕಾರಂತರು ಮಾಡ್ತಾ ಇದ್ರು, ಮತ್ತು ಲೀಲಾ ಕಾರಂತರು ಅಲ್ಲಿ ಗೌತಮಿ ಪಾತ್ರ ಮಾಡ್ತಾ ಇದ್ದದ್ದು ನಾನು ನೋಡಲಿಲ್ಲ, ಆಕೆ ನೋಡಿದವರು ಹೇಳ್ತಾರೆ. ಅದ ಕಾರಣವೇನಾಗಿದೆ ಅಂದರೆ ಅವರ ಆ ಆರಂಭದ ಕೂದಲು ಕಪ್ಪು ಮತ್ತು ಅವರ ನೃತ್ಯ ಮತ್ತು ಸಂಗೀತದ ಮೂಲಕ ಹಿಂದೂಸ್ತಾನಿ ಸಂಗೀತವನ್ನು ಭೂ ಅವರಿದೆ. ಅದನ್ನು ಅವ್ರು ಹೇಳ್ತಾರೆ, ಅದನ್ನು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದದ್ದು ಬರೀ 6 ತಿಂಗಳು ಮಾತ್ರ, ಅಲ್ಲಿ ಅದನ್ನು ಬರ್ಕೊಳ್ತಾರೆ. ನನಗೆ ಈ ಶಿಕ್ಷಣ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಆ ಕಾಲಕ್ಕೆ ಇಲ್ಲಿ ಸಂಗೀತ ಕಲಿತರು ಅವರು. ಮಂಗಳೂರಿನಲ್ಲಿದ್ದಾಗ ಅವರು ಭೂ ಅವರಿಂದ ಸಂಗೀತವನ್ನು ಕಲಿತವರು. ಸಂಗೀತ 3-4 ಮಂದಿಯಿಂದ ಕಲಿತಿದ್ದಾರೆ, ಮಂಗಳೂರಿಂದ ಕಲಿತದ್ದು. ಆದ್ದರಿಂದ ಈ ಥರದ ಸಂಗೀತ, ಚಿತ್ರ, ಆಮೇಲೆ ನರ್ತನ, ಅದ ಕಾರಣ ಅವರ ಈ ಗೀತ ನಾಟಕಗಳಲ್ಲಿ ಯುರೋಪಿನ ಒಪೆರಾವನ್ನು ಅವರು ಅನುಸರಿಸಿದರು. ಮುಂದೆ ಅದರ ಒಳ್ಳೆಯ ಪ್ರಯೋಗವಾಗಿ ಯಕ್ಷರಂಗವನ್ನು ಮಾಡಿದರು. ಸಾಮಾನ್ಯ ಯಕ್ಷರಂಗ ಬಂದಾಗ 1962-63 ಬಂತು. ಅದು ಮೊತ್ತ ಮೊದಲು ಬಂದ ಭೀಷ್ಮ ವಿಜಯ ಮತ್ತು ಅಭಿಮನ್ಯು ವಧೆ ಬಂದದ್ದು. ಆ ವಾಳಿಗೆ 63 ನಾನು ಪುತ್ತು ಬೋರ್ಡಿಂಗ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿ. ಅದರ ಒಂದು ಪ್ರಯೋಗ ಬಾಂಬೆಯಲ್ಲಾಯಿತು, ಎರಡನೇ ಪ್ರಯೋಗ ನಮ್ಮ ಹೈಸ್ಕೂಲ್ನ ಸ್ಟೇಜ್ನಲ್ಲಾಯಿತು. ನಾನಾಗ ವಿದ್ಯಾರ್ಥಿಯಾಗಿ ಇದನ್ನು ಕಂಡಿದ್ದೇನೆ. ಕಾರ್ ಅಂತ ಬರ್ತಾ ಇದ್ರು, ಯಾಕಂದ್ರೆ ನನಗಿಂತ ಒಂದು ಹೈಸ್ಕೂಲ್ನಲ್ಲಿ ಒಂದು ಕ್ಲಾಸ್ ಕಡೆಗೆ ಉಲ್ಲಾಸ್ ಕಾರ್ ಅಂತ, ಅದಕ್ಕಿಂತ ಒಂದು ಕ್ಲಾಸ್ ಕಡೆಗೆ ಕ್ಷಮ ಇದ್ದು. ಅದ ಕಾರಣ ದಿನಾಲು ಅವರು ನೋಡ್ತಾ ಇದ್ದೆ, ಒಂದು ವಾರಕ್ಕೆ ಒಂದು ಎರಡು ಬಾರಿ ಕಾರ್ ಅಂತೂ ಬರ್ತಾ ಇದ್ರು. ಬಹುಶಃ ನಮ್ಗೆ ಆ ಕಾಲಕ್ಕೆಲ್ಲ ಒಂದು ಯಕ್ಷಗಾನವನ್ನು ಈ ರೀತಿಯೂ ತರಬಹುದು ಅನ್ನೋ ಕಲ್ಪನೆ ಇರಲಿಲ್ಲ. ಈ ರೀತಿಯಲ್ಲಿ ಇದ್ದ ಕಾರಣವೇ ಏನಾಗಿದೆ ಅಂದರೆ, ಅವರ ಈ ಅಧ್ಯಯನದಲ್ಲಿ ಮುಖ್ಯವಾಗಿ ನಾವು ಕಾಣೋದು ಚಾಲುಕ್ಯರ ವಾಸ್ತುಶಿಲ್ಪದ ಬಗ್ಗೆ. ವಿಜ್ಞಾನ ಪ್ರಪಂಚ ಬರೆದ್ರು ಬಾಲಪ್ರಪಂಚ. ಬಾಲಪ್ರಪಂಚ ಬಂದಾಗ ನೀವು ನೋಡಬೇಕು, ಸುಮಾರು 1970 ಅಥವಾ ಅವರಿಗೆ 75ರವರೆಗೆ ಕೂಡ ಆರ್ಥಿಕವಾಗಿ ಕಾರಂತರು ಬಹಳ ಅನೇಕ ಮಂದಿ ಅವರಿಗೆ ಸಹಾಯ ಮಾಡಿದ್ರು. ಆದರೆ ಇವರು ಅನೇಕ ಮಂದಿ ಸಹಾಯ ಮಾಡಿದ್ದಾರೆ. ನಾನು ಈ ಅವರ ಬಿಡಿ ಲೇಖನಗಳ 8 ಸಂಪುಟ ಮಾಲ್ಯಮಲ್ಲಿ ಸಂಪಾದನೆ ಮಾಡಿದ್ದು ಮಾಡುವಾಗ ಪ್ರತಿ ಬಾರಿಯೂ ಹೋಗ್ತಾ ಇದ್ದೆ. ಒಂದು ಬಾರಿ ಬಂದಾಗ ಆ ಕಾಲಕ್ಕೆ ಅವರು ಹಳೆ ಅಂಬೇದ್ಕರ್ಲಿ ಬರ್ತಾ ಇದ್ದದ್ದು. ನಾವು ಏನು ಮಾಡಿದೆ, ಆ ಕಾಲದ ಒಂದು ಇದನ್ನ ಹಾಡ್ತಾ ಇರೋದು, ಒಂದು ಯಾವುದೋ ಒಂದು ಅಮೌಂಟನ್ನು ತೆಗೆದು ಕಿಸೆಯಲ್ಲಿ ಹಾಕ್ಕೊಂಡು, ಒಂದು ಬಾರಿ ನನಗೆ ಒಂದು ಪತ್ರ, ಒಂದು ಸಣ್ಣ ಪತ್ರ, ಒಂದು ಚೆಕ್ ಬಂತು. ನೀವು ಕಳೆದ ಬಾರಿ ನಾನು ನಿಮ್ಮಲ್ಲಿಗೆ ಬಂದಾಗ ಕೊಟ್ಟ ಹಣ ನನ್ನ ಕಾರಿನ ಖರ್ಚಿಗಿಂತ ಹೆಚ್ಚಾಗಿದೆ ಅಂತೇಳಿ ಒಂದು 200 ರೂಪಾಯಿ ವಾಪಸ್ ಒಂದು ಚೆಕ್ ಕಳಿಸಿದರು. ಪಕ್ಷೆ ನಾನು ಯಾವ ಸಾಹಿತಿ ವಾಪಸ್ ಕೊಟ್ಟದ್ದು ನಾನು ನೋಡಲಿಲ್ಲ, ನೋಡಲಿಲ್ಲ. ಹೇಳ್ತಾ ಇರೋದು ಇವೆಲ್ಲವೂ ನಾವು ಯಾಕೆ ಹೇಳಬೇಕು ಅಂತ ಹೇಳಿದರೆ, ಕಾರಂತರು ಬರೀ ಕಾದಂಬರಿ ಸಾಹಿತ್ಯ ಸಂಶೋಧನೆ ಯಕ್ಷಗಾನ ಅಷ್ಟೇ ಅಲ್ಲ, ಅವರು ಅದಕ್ಕಿಂತ ಎಷ್ಟು ದೊಡ್ಡ ಮನುಷ್ಯ ಆಗಿದೆ ಮಾನವೀಯತೆ ಅಂದರೆ. ಈ ರೀತಿಯ ಅನೇಕ ನಾನು ಅದನ್ನು ಎನೆಕ್ಟೋಡ್ ತುಂಬ ಹೇಳ್ಬೋದು. ಆದರೆ ವಿಜ್ಞಾನ ಪ್ರಪಂಚ ಬರೆದರು, ಕಲಾ ಪ್ರಪಂಚ ಬರೆದರು, ಪ್ರಾಣಿ ಪ್ರಪಂಚ ಬರೆದರು, ಎಲ್ಲ ಬರೆದರು. ಕಾರಂತರ ಬಗ್ಗೆ ಇನ್ನೊಂದಿತ್ತು, ಅವರು ದೇವರು ನಂಬ್ತಾ ಇರಲಿಲ್ಲ ಅಂತ. ಅವರ ವಿಚಾರ ಸಾಹಿತ್ಯ ನಿರ್ಮಾಣ ಅನ್ನೋ ಪುಸ್ತಕ ನೀವು ಓದಬೇಕು. ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ ನಾನು ಬಹಳ ಮೆಚ್ಚಿಕೊಂಡದ್ದು. ಮತ್ತು ಒಂದು ರೀತಿ ನಾನು ಯಾಕೆ ಉತ್ಸಾಹ ಮಾತಾಡ್ತೇನೆ, ನನ್ನ ಬದುಕಿನ ಎಲ್ಲ ವೈಚಾರಿಕತೆಯಲ್ಲಿ 90% ಅದು ಕಾರಂತರದ್ದು.
2: ರೇಡಿಯೋ ಸಾರಂಗ್ 107.8 FM.
1: ನಾನು ಎಂ ಎ ಮಾಡಿ ನಾನು ಬಾಲವನಕ್ಕೆ ಹೋದಾಗ ನನಗೆ ಮೊದಲನೇ ರ್ಯಾಂಕ್ ಬಂತು ಅಂತ ಹೇಳಿದಾಗ ಒಂದು ಪ್ರಮಾಣ ಪತ್ರ ಬರೆದುಕೊಟ್ರು. ಇವತ್ತು ನನ್ನ ಕಡೆಯಲ್ಲಿದ್ದೆ. ಆಗ ಹೇಳಿದರು ಎಮ್ ಎ ಗಿಮ್ಮೆ ಎಲ್ಲ ಮಾಡಿ ಸಾಕಾಗೋದಿಲ್ಲ, ನೀನು ಆಂಥ್ರೋಪಾಲಜಿ ಓದಬೇಕು ನೀನು ಅಂತ ಹೇಳಿದರು. ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಆಂಥ್ರೋಪಾಲಜಿ ಓದಿದ ಮೇಲೆ ದೇವರು ಧರ್ಮದ ಬಗ್ಗೆ, ಆಚರಣೆಗಳ ಬಗ್ಗೆ, ಮತ್ತು ಇಡೀ ಬದುಕಿನ ಬಗ್ಗೆ ಇರುವ ಇಡೀ ದೃಷ್ಟಿಗೂ. ಅದ ಕಾರಣವೇ ಮೂಕಜ್ಜ ಕನಸು ನೀವು ಓದಿದರೆ ಅದರ ಹಿಂದೆ ಆಂಥ್ರೋಪಾಲಜಿ, ಇಡೀ ಮನೋಧರ್ಮ ಇದೆ, ಇಡೀ ಸಂಸ್ಕೃತಿಯನ್ನು ಅದರ ಎಲ್ಲ ವೈವಿಧ್ಯಗಳ ಮೂಲಕ ನೋಡುವಂಥ ಕ್ರಮ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಜೀವನ ಪ್ರೀತಿ, ಮಾನವೀಯತೆ ಇವೆಲ್ಲವುಗಳು ಇರುವ ಕಾರಣವೇ ನಾನು ಹೇಳಿದೆ. ಉಳ್ಳಾಡದಲ್ಲಿ ಕರೆಸಿದ ಕೊನೆ ಕಾರ್ಯಕ್ರಮ ಅವರಲ್ಲಿ ಬಹಳ ಶಿಸ್ತು ಏನಂದರೆ ಸಮಯಕ್ಕೆ. ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರೆ ಒಂದು 1/2 ಗಂಟೆ ಮುಂದೆ ಬರಬೇಕು. ಅವತ್ತವರ ವಾಚ್ ಕೈ ಕೊಟ್ಟು ಏನಾಯಿತು, 1 ಗಂಟೆ ಮೊದಲು ಬಂದರು ಭಾರತ್ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ. ನಮಗೆಲ್ಲ ನಾನು ಅಲ್ಲಿ ಸಿದ್ಧ ಇದ್ದೆ ಅಧ್ಯಕ್ಷನಾಗಿ, ಏನು ಮಾಡೋದು ಅಂತ. ಕೊನೆಗೆ ಹೈಸ್ಕೂಲ್ನಿಂದ ಒಂದು ಮರದ ಕುರ್ಚಿಯಲ್ಲಿ ಕೂಲಿಕೊಳಿಸಿದೆ.

0: ಏನು ಅಂತ ಎಸ್ ಎಸ್ ಸಂಸಾರ ಮಾಡ್ಬೋದು. ಯಾಕೆಂದ್ರೆ ಅಂದ್ರೆ ನಾನು ಇಲ್ಲಿಂದ ಆರಂಭ ಮಾಡಬೇಕಂತ ಅಲ್ಲಿ ದೇವಸ್ಥಾನ ಅಂತ ಹೇಳಿದ್ರು.
1: ನಿರ್ಮಸ್ತರ ಮನದ ಉದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲ ಎನ್ನದ ಗರಿಮೆ. ಈಗ ಇವತ್ತೇನು ಜಾತಿ ಬಗ್ಗೆ ಮಾತಾಡ್ತಾರೆ, ಕುಲವೆನ್ನದ ಹಿರಿಮೆಯೇ ಸದ್ ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ವರ್ಷ ಸಾಯೋದು ನಿರ್ಮಸ್ತರ ಮನರುದಾರ. ಅವರ ಇನ್ನೂ ಬಹಳ ಜನಪ್ರಿಯ ಹಾಡಿದೆ, ಅನೇಕ ಮಂದಿ ಅದನ್ನ ಓದಿರ್ಲಿಕ್ಕಿಲ್ಲ. ನಾಡದೇವಿ ಅಂತ ಇವತ್ತು ಸಹ ಬಾಳ್ವೆ ಸರ್ವಧರ್ಮ ಇವುಗಳ ಬಗ್ಗೆ ಮಾತಾಡ್ತಾರೆ, ಆದರೆ ನಿಸ್ಸಾರ ಅದನ್ನು ಆ ಕಾಲಕ್ಕೆ ಬರೆದ ಕ್ರಮ ನೋಡಬೇಕು. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತು ಅದಕ್ಕೆ ವಶ್ಯ. ಒಂದು ಗೆದೆಯ ಹಾಲ ಕುಡಿದವರವರ ನಡುವೆ ಎಷ್ಟೊಂದು ಭೇದ ತಾಯಿ, ಒಂದು ಎದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ. ಒಂದೇ ನೆಲದ ರಸ ಹೀರಲೇನು ಸಿಹಿಗಹಿಯ ರುಚಿಕಾಯಿ. ಒಂದೇ ತಾಯಿ ಅನ್ನೋದು ನಮ್ಮ ದೇಶ, ನಮ್ಮ ನಾಡು, ಮತ್ತೆ ಯಾಕೆ ನಾವು ಈ ಥರ ಭೇದ ಮಾಡಿಕೊಳ್ತೇವೆ? ಇದು ಬಹಳ ಒಂದು ನೀವೇನನ್ನ ಪ್ರಗತಿಪರವಾದ ಚಿಹ್ನೆಯನ್ನು ಮಾಡಿದ್ದಾರೆ. ಆದರೆ ಏನೋ ಎಷ್ಟೊಬ್ಬ ಏನಾಗಿದೆ ಅಂದರೆ ನಿಸಾರ ಎಲ್ಲ ಕವನಗಳು ಈ ಥರ ದೃಷ್ಟಿ ಇದೆ, ಆದರೆ ಅನೇಕ ಬಾರಿ ಅವರ ಹಾಡಿನ ಕವನಗಳನ್ನು ಮಾತ್ರ ಪ್ರಸ್ತಾವ ಮಾಡ್ತಾರೆ. ಬಹುಶಃ ಅವರ ರಂಗೋಲಿ ಮತ್ತು ನನ್ನ ಮಗ ನಿಮ್ಮ ಅನೇಕ ಮಂದಿ ಗೂಡಿರ್ಬೋದು. ಸಾಮಾನ್ಯ ಬಗ್ಗೆ ಏನಾಗ್ತದೆ ಅಂದರೆ ಅವರನ್ನು ಹೆಸರು ನೋಡಿದ್ಬಿಟ್ಟು ಯಾಕೆ ಹೇಳಿಲ್ಲ ನಿಸಾರ ಅಹಮ್ಮದ್ ಅಂತ. ಇವರು ತರಣ ಕವಿಯಾಗಿದ್ದಾಗ ಬೇಂದ್ರೆ

0: ಇವರ ಕವನ ಓದಿ ಹೇಳಿದ್ರಂತೆ, ಅಹಂ ಮದ ನಿಸ್ಸಾರ ಅಂತ. ಅಹಂ ಮದ ನಿಸ್ಸಾರ, ತಾನು ಎನ್ನುವ ಮದ ಇಲ್ಲ, ನಿಸ್ಸಾರವಾಗಿರುವಂತಹ ಒಬ್ಬ ಕವಿ ಇದ್ರೆ ಅವನು ನಿಸ್ಸಾರ ಮದ ಅಂತ. ಬಹುಶಃ ಬೇಂದ್ರೆಯವರಿಂದ ಈ ತರದ ಪ್ರಶಸ್ತಿ ಬಂದವರು. ಮತ್ತೆ ಎಲ್ಲ ಹಿರಿಯ ಕವಿಗಳಿಗೂ ನಾನು ಕಂಡ ಹಾಗೆ ಬಹುಶಃ ಇಷ್ಟು ಪ್ರೀತಿಯ ಕವಿ ಒಬ್ಬ ಇಲ್ಲ ಕುವೆಂಪು ಅವರಿಗೆ. ಅದ ನಾನು ಉದಾಹರಣೆ ಕೊಡಬೇಕು. ಅದು ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ಆದಾಗ, ಮೊದಲನೇ ಸಮ್ಮೇಳನ ಆದಾಗ ನಾನು ಭಾಗವಹಿಸಿದ್ದೆ. ಬಹುಶಃ ಕವಿಗೋಷ್ಠಿಗೆ ಇವತ್ತು ಹೊರಗೆ ಒಳಗೆ ಇದ್ದವರು ಹೊರಗೆ ಓಡಲಿಕ್ಕೆ ನೋಡಿದ್ರು, ಆಗ ಕವಿಗೋಷ್ಠಿ ಒಳಗೆ ಹೋಗಲಿಕ್ಕೆ ನೋಡ್ತಾ ಇದ್ರು. ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಒಂದೇ ಒಂದು ಬಾರಿ ಮೈಸೂರಿನ ವಿಶ್ವ ಕನ್ನಡ ಸಮ್ಮೇಳನ. ಯಾಕೆ ನಾನು ಮೊದಲೇ ಹೋಗಿ ಕೆನ್ನೆಗೆ ಲಾಠಿ ಚಾರ್ಜ್ ಸಿಗಲಿಲ್ಲ. ಆದರೆ ಆ ವೇಳೆಗೆ ರಾಮಕೃಷ್ಣ ಹೆಗಡೆ ಹೇಳಿದರು ಕುವೆಂಪು ಅವರನ್ನು ಕರೆಸಬೇಕು ಅಂತ. ಸರ್ಕಾರ ಕೇಳಿದರು ಕುವೆಂಪು ಬರಲಿಲ್ಲ, ಇಲ್ಲ ನನಗೆ ಅಧಿಕಾರಸ್ಥರದ್ದು ಯಾವುದು ಬೇಡ. ಕುವೆಂಪು ಅವರ ಸ್ವಾಭಿಮಾನ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಕೊನೆಗೆ ನಜೀರ್ ಸಾಬರು ಮಂತ್ರಿಯನ್ನು ಕಳಿಸಿದರು ಕುವೆಂಪು ಮನೆಗೆ. ಕುವೆಂಪು ಹೇಳಿ, ಇಲ್ಲ ನಾನು ಬರುವುದಿಲ್ಲ ನಿಮ್ಮದಕ್ಕೆಲ್ಲ ಅಂತ, ರಾಜಕೀಯದಕ್ಕೆ ನಾನು ಬರುವುದಿಲ್ಲ ಅಂತ. ಆ ವೇಳೆಗೆ ಸಾಹಿತ್ಯ ಕಡೆ ಅಧ್ಯಕ್ಷರ ನಿಸ್ಸಾರ ಮನೆಗೆ ಹೋಗಿ ಕೂತು ನಮಸ್ಕಾರ ಕೆಳಗೆ ಕೂತು ನಮಸ್ಕಾರ ಮಾಡಿ, ನೀವು ಬರದೆ ಹೋದರೆ ಕವಿಗೋಷ್ಠಿ ಮಾಡುವುದಿಲ್ಲ. ಕೊನೆಗೆ ಕುವೆಂಪು ಬಂದರು. ಅದು ನಿಸ್ಸಾರಿಗಾಗಿ ಕುವೆಂಪು ಬಂದರು, ಮತ್ತು ಕುವೆಂಪು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದರು. ಹಾಗಾಗಿ ಬೇಂದ್ರೆ ಕುವೆಂಪು ಮಾಸ್ತಿಗೆ ಬಹಳ ಪ್ರೀತಿಯ ಕವಿಯವರು. ಮಾಸ್ತಿ ಅವರ ಬಗ್ಗೆ ಒಂದು ಕವನ ಬರೆದಾರೆ ಇವರು, ಅವರು ಬಹಳ ಚೆನ್ನಾಗಿದೆ. ಅವರು ಮಾಸ್ತಿ ಅವರ 28 ನಂಬರ್ನ ಇಸ್ಪೀಟ್ ಆಡೋದ್ರ ಬಗ್ಗೆ ಕೂಡ ಇವರು ಬರೆದಾರೆ. ತುಂಬ ಪ್ರೀತಿಯ ಕವಿ ಅಂದರೆ ಕನ್ನಡದ ಎಲ್ಲ ಹಿರಿಯ ಕವಿಗಳು ಬಹಳ ಪ್ರೀತಿಯಿಂದ ಕಾಣುವಂತಹ ಎಲ್ಲರ ಕವಿ ನಿಸ್ಸಾರ. ಹಿರಿಯರಿಗೆಲ್ಲ ಬಹಳ ಪ್ರೀತಿಯ ಕವಿ, ಹಿರಿಯರಿಗೆಲ್ಲ ಬಹಳ ಪ್ರೀತಿಯ ಕವಿ. ಆದ್ರಿಂದಲೇ ಅವ್ರು ಹೇಳ್ತಾರೆ, ಹುಟ್ಟಿದ್ದು ಒಂದು ಇರ್ಬೋದು, ಒಂದು ಮುಸ್ಲಿಮೋ ಅಥವಾ ಹಿಂದುವೋ ಅಥವಾ ಕ್ರಿಶ್ಚನ್ ಅಥವಾ ಒಂದು ಜಾತಿ, ಆದರೆ ನಿಸ್ಸಾರದೆಲ್ಲವನ್ನು ಮೀರಿ ನಿಂತರು. ಅದನ್ನು ಆದರೆ ಎಂದೂ ಕೂಡ ಅವರು ಅದನ್ನು ಸ್ಲೋಗನ್ ಆಗಿ ಬಳಸ್ಕೊಳ್ಳಿಲ್ಲ. ನಮ್ಮಲ್ಲಿ ಅನೇಕ ಬಾರಿ ಸಾಹಿತಿಗಳು ಸ್ಲೋಗನ್ ಮಾಡ್ತಾರೆ, ನಾನು ಪ್ರಗತಿಪರ ಅಂತ. ಆದರೆ ಅವರ ಅಮ್ಮ ಆಚಾರ ಮತ್ತು ನಾನು ಕವನ ಓದಬೇಕು, ರಂಗೋಲಿ ಮತ್ತು ನನ್ನ ಮಗ ಕವನ ಓದಬೇಕು, ಅಂದರೆ ಆ ಎಲ್ಲ ಒಂದು ಸಾಂಸ್ಕೃತಿಕ ಒಂದು ಬಿಕ್ಕಟ್ಟಿನ ನಡುವೆ ಕೂಡ ಅವನ್ನೆಲ್ಲ ಸಮಾನವಾಗಿ ಕಾಣುವಂಥ ಒಂದು ಮನೋಧರ್ಮ ಇದು ನಿಸ್ಸಾರಮ್ಮದರದ್ದು. ಹಾಗಾಗಿ ಇವತ್ತು ನಾನದೇ ನಾನು ಕಲ್ಕೂರ್ ಅಂತ ಹೇಳಿದೆ, ಬಹುಶಃ ನಿಸ್ಸಾರ ಬರ್ತಾರೆ, ನಾನು ಏನಾದರೂ ಖಂಡಿತ ಬರ್ತೇನೆ. ಯಾಕೆಂದರೆ ಬಹುಶಃ ಈ ರೀತಿಯ ಮಾತನ್ನು ನಾವು ಅನೇಕ ಸಾಹಿತಿಗಳ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯರಾಗಿ ಪ್ರೀತಿಯಿಂದ ಸರ್ವ ಸಮತೆಯ ಸಮದರ್ಶಿತ್ವದಿಂದ ಒಂದು ಬದುಕುವ ಕ್ರಮ ಇದೆ ಅಲ್ಲ. ಹಾಗಾಗಿ ನೀವು ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ಕೂಡ ನಿಸ್ಸಾರ ಅಂದ ಕೂಡಲೇ ಸರ್ ಅಂತ ಹೇಳ್ತೀನಿ, ಸರ್ ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ಥರದ ಒಬ್ಬ ಕವಿ, ಒಬ್ಬ ಸಾಹಿತಿ. ಇನ್ನೊಂದು, ಇವರು ಕವಿಯಾಗಿರುವಷ್ಟೇ ದೊಬ್ಬ ಲೇಖಕ. ಯಾಕೆಂದರೆ 1000 ಪುಟಗಳಷ್ಟು ಗದ್ಯ ಬರಹಗಳು ನಿಸ್ಸಾರ. ನಾನು ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ಕವನ ಓದ್ದ ಹಾಗೇನೆ ಅವರ ಗದ್ಯ ಬರಹಗಳ ಒಂದು 6-7 ಸಂಕಲನ ಇದೆ, ಓದಬೇಕು. 1000 ಪುಟಗಳಷ್ಟು ಒಳ್ಳೆ ವಿಮರ್ಶೆ ಬರ್ತಾರೆ. ಎಷ್ಟು ವಿಮರ್ಶೆ ಬರೀತಾರೆ ಅಷ್ಟು, ಒಂದು ರೀತಿ ಅವರಲ್ಲಿ ಸಣ್ಣ ಪಂಚ್ ಇದೆ, ಅದು ಕಾರಂತರಿಗೆ ಇವರಿಗೆ ಒಂದು ಸಮಾನ ಅಂಶ, ಏನು ಸಣ್ಣ ಒಂದು ಪಂಚ್, ಒಂದು ವಿಡಂಬನೆ. ಒಂದು ಕಡೆ ಅವರು ಬರೀತಾ ಗದ್ಯದಲ್ಲಿ ಈ ತಿಳಿಸಾರಿನಲ್ಲಿ ಸೌಟು ಇದ್ದಾಗ ಕೆಲವರು ಇರ್ತಾರೆ ಅಂತ. ತಿಳಿಸಾರಿನ ಸೌಟು ಇದ್ರೆ ಹೇಗೆ ಅಂದರೆ, ಸೌಟಿಗೆ ತಿಳಿಸಾರಿನ ರುಚಿಯೇ ಗೊತ್ತಿರುವುದಿಲ್ಲ, ಸುಮ್ಮನೆ ಇರ್ತಾರೆ. ಕೆಲವು ಮಂದಿ ನಾನು ಇದ್ದೇನೆಂತ ಹೇಳ್ತಾರೆ, ಅವರಿಗೆ ಏನು ಗೊತ್ತೇ ಇರುವುದಿಲ್ಲ. ಹಾಗೆ ತಿಳಿಸಾರಿನೊಳಗೆ ಸೌಟು ಇದ್ದಾಗೆ ಅಂತ ಒಂದು ಹೋಲಿಕೆ ಕೊಡ್ತಾರೆ ಅಂತ ಅನೇಕ ಹೋಲಿಕೆಗಳಿವೆ. ಅವರ ಒಂದು ಸಣ್ಣ ಪಂಚಿನ ಒಂದು ಕವನ ನಾನು ಓದಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ ಈ ಕನ್ನಡದ ಹೆಸರಿನಲ್ಲಿ ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ ಒಂದು ಸಣ್ಣ ಚುಟುಕ ಇದೆ, ಕನ್ನಡ ಕುವರಿ ಅಂತ, ಬಹಳ ಚೆನ್ನಾಗಿದೆ ಅದು. ಇವರು ಒಂದು ನಡ್ಕೊಂಡು ಹೋಗ್ತಾ ಇದ್ರಂತೆ, ಅಲ್ಲಿ ಒಂದು ಮಗು ದಾರಿ ಬದಿಯಲ್ಲಿ ಅಳ್ತಾ ಇದೆ. ಎಲ್ಲಿ ಅಳ್ತಾ ಇದೆ? ಫ್ರೀ ಇಂಡಿಯಾ ಕಾನ್ವೆಂಟಿನ ಎದುರು, ಫ್ರೀ ಇಂಡಿಯಾ ಕಾನ್ವೆಂಟಿನ ಎದುರು ಮಾಟವಾದ ಮಗು ಕುಳಿತಿತ್ತು. ಚಂದ ಇದೆ. ಯಾಕೋ ಏನೋ ಪಾಪ, ಒಂದೇ ಸಮನೆ ಅಳ್ತಾ ಇತ್ತು ಆ ಮಗು. ಯಾಕೋ ಏನೋ ಒಂದೇ ಸಮನೆ ಅಳ್ತಾ ಇತ್ತು. ಯಾಕೆ ಅಳ್ತಿ ಮರಿ, ಏನು ನಿನಗಂತ ವರಿ ಅಂತ ಕೇಳಿದ. ಇವರು ಸ್ವಲ್ಪ ಇಂಗ್ಲೀಷಲ್ಲಿ ಹೇಳಿದರು, ಯಾಕೆ ಅಳ್ತಿ ಮರಿ, ನಿನಗೆ ಏನಂತ ವರಿ. ಮೃದುವಾಗಿ ವಿಚಾರಿಸಿದೆ, ಕೇಳಿದೆ, ಅಪ್ಪ ಇಲ್ಲ ನಿಂಗೆ, ಹ್ಞೂ ಹ್ಞೂ, ಅಮ್ಮ ಇಲ್ಲ ನಿಂಗೆ, ಹ್ಞೂ ಹ್ಞೂ. ಇವರಿಗೆ ಬೇಜಾರಾಯ್ತು, ಅಪ್ಪ ಇಲ್ಲ ಅಮ್ಮ ಇಲ್ಲದ ಮಗು, ಪಾಪ ಅನಾಥ ಮಗಿರಬೇಕು. ಅಯ್ಯೋ ಪಾಪ, ಮತ್ತಾರಿದ್ದಾರೆ ಪೂರಿ, ಅಪ್ಪ ಇಲ್ಲ ಮತ್ತೆ ಯಾರಿದ್ದಾರೆ ಪೂರಿ. ಕೇಳಿದಾಗ ನುಡಿಮುತ್ತು ಉದುರಿಸಿದಳು ಕನ್ನಡದ ಕುವರಿ, ಮಮ್ಮಿ ಆ್ಯಂಡ್ ಡ್ಯಾಡಿ ಅಂತ. ನನಗಿರೋದು ಬರೀ ಮಮ್ಮಿ, ಅಪ್ಪ ಅಮ್ಮ ಇಲ್ಲ, ಮಮ್ಮಿ ಆ್ಯಂಡ್ ಡ್ಯಾಡಿ ಅಂತ. ಇದು ನಿಸ್ಸಾರಮ್ಮದವರ ಕವನ. ಈ ಥರದ ಅನೇಕ ಬಹಳ ತೀಕ್ಷ್ಣವಾದ ಒಂದು ರೀತಿಯಲ್ಲಿ ಸರ್ವಸಮ್ಮತೆಯ ಭಾವನೆ, ಮತ್ತೊಂದು ರೀತಿ ಇಡೀ ಜಗತ್ತನ್ನು ಪ್ರೀತಿಸುವ ಒಂದು ಕವಿ. ನಾವಿವತ್ತು ಬೈಯುವುದಕ್ಕೆ ಟೀಕೆ ಮಾಡುವುದಕ್ಕೆ ಏನು ಅಭ್ಯಾಸ ಮಾಡಬೇಕಾಗಿಲ್ಲ, ಪ್ರೀತಿಸುವುದಕ್ಕೆ ಅಭ್ಯಾಸ ಮಾಡಬೇಕು. ಅದು ಅನುಭವದಿಂದ ನಾವು ಮತ್ತೆ ಮತ್ತೆ ವೈಚಾರಿಕವಾಗಿ ಒಂದನ್ನು ಒಪ್ಪದಿರಬಹುದು. ನಾನು ಅದನ್ನು ಕೊನೆ ಮಾತು ಹೇಳ್ತೇನೆ, ಕಾರಂತರು ದೇವರನ್ನು ನಂಬ್ತಾ ಇರಲಿಲ್ಲ, ಧಾರ್ಮಿಕ ಸಂಸ್ಥೆಗಳನ್ನು ಅವರು ಒಪ್ತಾ ಇರಲಿಲ್ಲ. ಆದರೆ ಅವರ ಅನೇಕ ಕಾದಂಬರಿ ಬರುವ ಅಜ್ಜಿಯಂದರೆಲ್ಲ ಕೂಡ ಬಹಳ ಧರ್ಮ ನಿಷ್ಠೆಯವರಾಗಿ, ಅಂದರೆ ಅವರವರ ನಂಬಿಕೆ ಅವರವರಿಗೆ ಅಂತ. ಒಂದು ವೈಯಕ್ತಿಕ ವಿಚಾರವನ್ನು ಹೇಳುವುದಾದರೆ, ಅವರ ಮಗ ಹರ್ಷ ತೀರಿ ಹೋದಾಗ ಅವರ ಶ್ರೀಮತಿ ಲೀಲಾಕರ್ ಅಂತವರು ತುಂಬ ಮಾನಸಿಕ ಖಿನ್ನತೆಗೆ ಒಳಗಾದರು. ಸತ್ಯಸಾಯಿ ಬಾಬಾ ಅವರ ಭಕ್ತರಾಗಿದ್ದರು. ಆ ವೇಳೆಗೆ ನನ್ನ ತಾಯಿಗೆ ಬಹಳ ಆಪ್ತರಾಗಿದ್ದರು ಲೀಲಾಕರ್ ಅಂತರು. ಕಾರಂತರು ತಮ್ಮ ಕಾರಿನಲ್ಲಿ ಲೀಲಾಕರ್ ಅಂತ ಕೂತ್ಕೊಳ್ಳಿಸಿ ಪುಟ್ಟಭರ್ತಿಯ ಗೇಟ್ನವರೆಗೆ ಹೋಗಿ ಅಲ್ಲಿ ಬಿಟ್ಟು ಇವರು ವಾಪಸ್ ಬರ್ತಾ ಇದ್ದರು. ಇವರಿಗೆ ಅದನ್ನು ನಂಬಿಕೆ ಇಲ್ಲ, ಅದು ಬೇರೆ ಮಾತು. ಆದರೆ ಇನ್ನೊಬ್ಬರ ನಂಬಿಕೆ ನಂದು ಅವರಿಗೆ ಅಡ್ಡಿ ಏನಿಲ್ಲ. ಅಂದರೆ ಈ ರೀತಿಯಲ್ಲಿ ಒಂದು ಬದುಕನ್ನು ಕಾಣುವ ದೃಷ್ಟಿ ನಮಗೆ ಇವತ್ತು ಬೇಕಾಗಿದೆ. ನಮಗೆ ಒಬ್ಬರ ವಿಚಾರ ನಮಗೆ ಅದು ಇಷ್ಟ ಇಲ್ಲದಿರ್ಬೋದು, ಆದರೆ ನಮ್ದನ್ನ ನಾವು ಗಟ್ಟಿಯಾಗಿ ಇಟ್ಟುಕೊಂಡು ಕೂಡ ಬದುಕನ್ನು ಪ್ರೀತಿಸಲಿ ಕಲಿಬೇಕನ್ನುವುದನ್ನು, ಇದನ್ನು ಇಡೀ ಕಾರಂದ್ರ ತತ್ವವನ್ನು ಇವತ್ತು 82 ವಯಸ್ಸಿನಲ್ಲಿ ಕೂಡ ಬಹುಶಃ ಬೆಂಗಳೂರಿನಲ್ಲಿ ಇದ್ದುಕೊಂಡು ನಿಮ್ಮೊಡನಿದ್ದು ನಿಮ್ಮಂತಾಗದಾಗೋದು ಬಹಳ ಕಷ್ಟ. ಆದರೆ ಅದು ಯಾಕಂದರೆ ಇಲ್ಲಿ ರಾಜಕೀಯದ ಪ್ರಭಾವದ ಒತ್ತಡಗಳ ಎಲ್ಲವೂ ನಡುವೆ ಕೂಡ ಒಂದು ಗೊಮ್ಮಟನಾಗಿ ನಿಂತವರು ನಿಸಾರ್ ಅಹಮ್ಮದವರು. ಆದ್ದರಿಂದಲೇ ಕೆ ಎಸ್ ನಿಸಾರ್ ಅಹಮ್ಮದವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಷ್ಠಾನ ಮತ್ತು ಒಟ್ಟು ಕರಾವಳಿಯವರು ನಾವೆಲ್ಲ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತೇವೆ. ನೀವು ಇನ್ನಷ್ಟು ಕವನ ಬರೀಬೇಕು, ಮತ್ತೆ ಮತ್ತೆ ಮಂಗಳೂರಿಗೆ ಬರಬೇಕು, ಮತ್ತು ನಿಮ್ಮ ಮಾತು ದರ್ಶನದಿಂದ ನಾವೆಲ್ಲ ಇನ್ನಷ್ಟು ಪುನೀತರಾಗಬೇಕು ಅಂತ ಹಾರೈಸ್ತೇನೆ. ನಮಸ್ಕಾರ.
1: ಅಭಿನಂದನೆಗಳು ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರಿಗೆ.
2: ರೇಡಿಯೋ ಸಾರಂಗ್ 107.8 FM.
3: ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಕಲ್ಕೋರ ಪ್ರತಿಷ್ಠಾನ ಕುಡಿಯಾಲಬೈಲು ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ 116 ಜನ್ಮದಿನಾಚರಣೆ, ಕಾರಂತರ ಹುಟ್ಟುಹಬ್ಬ, ಕಾರಂತ ಪ್ರಶಸ್ತಿ. ಭೂವಿಜ್ಞಾನದಲ್ಲಿ MSc ಪದವೀಧರಾಗಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಿಕೊಂಡು ಕವನಗಳನ್ನು ರಚಿಸಿ ನಿತ್ಯೋತ್ಸವ ಕವಿತೆಯ ಮೂಲಕ ನಾಡಿನಾದ್ಯಂತ ಪ್ರಸಿದ್ಧರಾದ ಸಾಹಿತಿ, ವಿಮರ್ಶಕ, ಮಕ್ಕಳ ಸಾಹಿತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಟಕ ಅಕಾಡೆಮಿ ಫೆಲೋಶಿಪ್ ಸಹಿತ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಂದ ಮಾನ್ಯರಾದವರು. 2006 ಶಿವಮೊಗ್ಗದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡಾಭಿಮಾನಿಗಳ ನಿತ್ಯೋತ್ಸವ ಕವಿ, ಪದ್ಮಶ್ರೀ ಪುರಸ್ಕೃತ ನಾಡೋಜ ಡಾಕ್ಟರ್ KS ನಿಸಾರ್ ಅಹಮದ್ ಅವರಿಗೆ ಕಾರಂತ ಪುರಸ್ಕಾರ ಗೌರವ.
1: ಆತ್ಮೀಯರೇ, ತಮ್ಮೆಲ್ಲರ ಸಮ್ಮುಖದಲ್ಲಿ ಕಾರಂತರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಕಲ್ಕೂರ ಪ್ರತಿಷ್ಠಾನದಿಂದ ಕಾರಂತ ಪ್ರಶಸ್ತಿಯನ್ನು ಪ್ರೊಫೆಸರ್ ಡಾಕ್ಟರ್ KS ನಿಸಾರ್ ಅಹಮದ್ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಕಾರ್ಯ ಬಾಹುಳ್ಯ ಅದನ್ನು ನಿರಂತರವಾಗಿ ಈ ವಯಸ್ಸಲ್ಲಿ ಕೂಡ ನಿಭಾಯಿಸ್ತಾ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರನ್ನು ಒಂಥರ ನೋಡುವುದೇ ಖುಷಿ. ಅವರನ್ನು ಯಾವತ್ತೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ವೈಯಕ್ತಿಕವಾಗಿ ಕೂಡ ಆ ಅಂದವನ್ನು ನಿತ್ಯವಾಗಿ ಆ ಉತ್ಸವದ ರೂಪದಲ್ಲಿ ಅವರು ಭಾಗವಹಿಸುವವರು. ಅವರ ಬದುಕಿನ ಶೈಲಿ, ಅವರ ಜೀವನ ಪ್ರೀತಿ, ಆಮೇಲೆ ಅವರ ಉಡುಗೆಯ ವೈವಿಧ್ಯವಂತೂ ನಮಗೆಲ್ಲ ಹೊಟ್ಟೆಗಿಚ್ಚಿಕೊಡುವಂಥ ಥರದ ಅಷ್ಟು ಬರಹದಂತೆ ಬದುಕು, ಬದುಕಿನಂತೆ ಬರಹ, ಬಹಳ ಕಡಿಮೆ, ಬಹಳ ವಿರಳ ಈ ರೀತಿಯ ಒಂದು ವ್ಯಕ್ತಿತ್ವ. ಹಾಗಾಗಿ ಅವರನ್ನು ನೋಡುವುದೇ ಸೊಬಗು, ಅವರನ್ನು ಓದುವುದೇ ಸೊಬಗು, ಅವರನ್ನು ಕೇಳುವುದೇ ಸೊಬಗು. ತಮಗೆಲ್ಲ ಒಂದು ವಿಷಯ ಗೊತ್ತಿರಲಿ, ಬಾಲ್ಯದಲ್ಲಿ ನಾವೆಲ್ಲ ಗುಬ್ಬಚ್ಚಿಗಳ ಜೊತೆ ಬೆಳೆದವರು. ಗುಬ್ಬಚ್ಚಿಗಳಿಲ್ಲದೆ ನಮ್ಮ ಬಾಲ್ಯ ಇರಲಿಲ್ಲ. ಆ ಗುಬ್ಬಚ್ಚಿಗಳ ಒಡನಾಟ, ಗೂಡು ಕಟ್ಟುವುದು, ಮರಿಗೆ ಏನಾದರೂ ಆದರೆ ರೋದನ, ಇದೆಲ್ಲವನ್ನು ಕಂಡವರು. ಈ ಗುಬ್ಬಚ್ಚಿಯ ಸಂತತಿ ಮಾಯವಾಗುತ್ತಿದೆ ಎಂಬ ಅರಿವನ್ನು ನಮ್ಮ ನಡುವೆ ಮೂಡಿಸಿದಂತಹ ಕವಿಗಳು ಪ್ರೊಫೆಸರ್ ಡಾಕ್ಟರ್ KS ನಿಸಾರ್ ಅಹಮದ್. ನೋಡಿ, ಜೀವನ ಪ್ರೀತಿ ಅದು ಗುಬ್ಬಚ್ಚಿಯಿಂದ ಆರಂಭವಾಗಿ ಜೋಗದ ಜಲಪಾತದವರೆಗೆ ಬರ್ತದೆ. ಸರ್, ನಾವೆಲ್ಲ ನಿಮ್ಮ ಮಾತುಗಳಿಗಾಗಿ ಕಾದಿದ್ದೇವೆ. ಪ್ರೊಫೆಸರ್ KS ನಿಸಾರ್ ಅಹಮದ್.
4: ಕರಾವಳಿಯ ಜನತೆ ನನ್ನ ಬಗ್ಗೆ ತೋರಿಸ್ತಿರೋ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಲೆ ಕಟ್ಟಲಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ನಾಲ್ಕೂವರೆ ವರ್ಷದ ಹಿಂದೆ ಮೊಟ್ಟ ಮೊದಲಾಗಿ ನಮ್ಮ ಮೋಹನ್ ಆಳ್ವ ಅವರು ಆಳ್ವ ನುಡಿಸಿರಿಗೆ ನನ್ನನ್ನು ಕರೆದರು. ತುಂಬ ಒಂದು ರೀತಿ ವ್ಯಗ್ರವಾಗಿ ಬಂದೆ. ಯೋ, ನಾ ಬರೋಲ್ಲ ಅಂತ ಅವ್ರು ತುಂಬ ಫೋನ್ ಮಾಡಿ, ಇಲ್ಲ ಸರ್ ನೀವು ಬರಲೇಬೇಕು ನೀವು ನೋಡಿ ಬಂದು. ಯಾವ ಹೊತ್ತಲ್ಲಿ ನಾನು ಕಾಲಿಟ್ಟು ಈ ನೆಲಕ್ಕೆ 26 ಬಂದಿ ನಾನು ಇವಳಿಗೆ ಕರಾವಳಿ 26 ಲೆಕ್ಕ ಹಾಕಿ ಮೊನ್ನೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ನಿಜ ಹೇಳಬೇಕು ಅಂದರೆ ಇಲ್ಲಿನ ಆತಿಥ್ಯ, ಇಲ್ಲಿನ ಒಂದು ರೀತಿಯ ಅಕ್ಕರೆ, ಇಲ್ಲಿನ ಅಕ್ಕರಷ್ಟೇ ಬಹುಶಃ ನನ್ನ ಜೀವನದಲ್ಲಿ ಎಲ್ಲೂ ಕಂಡಿಲ್ಲ. ಯಾಕೆ ಕರಾವಳಿ ಬಗ್ಗೆ ಇಷ್ಟು ಆಸಕ್ತಿ ಇದೆ? ಇಲ್ಲಿನ ವೈವಿಧ್ಯಮಯ ಜೀವನ, ಇಲ್ಲಿನ ಜನಗಳ ಈ ವೈವಿಧ್ಯ, ಇಲ್ಲಿನ ಭೂತಾರಾಧನೆ, ಜೊತೆಯಲ್ಲಿ ಸಾಂಪ್ರದಾಯಿಕವಾದ ಇಲ್ಲಿನ ಪೂಜಾದಿಗಳು ಮತ್ತು ನಾಗಬನ, ಇನ್ನೆಲ್ಲೂ ನಾನು ಕಂಡರಿಯದ ಈ ವೈಶಿಷ್ಟ್ಯಗಳಿದೆಯಲ್ಲ. ಮತ್ತು ಜೊತೆಯಲ್ಲೇ ಯಕ್ಷಗಾನ, ಜಗತ್ತಿನಾದ್ಯಂತ ಇವತ್ತು ಯಕ್ಷಗಾನದ ಬಗ್ಗೆ ಒಂದು ದೊಡ್ಡ ಕೀರ್ತಿ ಪತಾಕೆ ಮಾಡ್ತೀವಿ. ಇಷ್ಟೆಲ್ಲ ವೈಶಿಷ್ಟ್ಯ ಇಟ್ಕೊಂಡು ಇಲ್ಲಿನ ಭಕ್ಷ್ಯ ಭೋಜ್ಯಗಳು ಅಷ್ಟೇ, ಮೀನಿನಟ್ಟಾಗಲಿ ಮತ್ತೊಂದಾಗಲಿ ಎಲ್ಲೋ ಒಂದು ರೀತಿ ನಮ್ಮ ಹಳೆ ಮೈಸೂರಿನ ಸಪ್ಪೆ ಅಡುಗೆಗೆ ಹೋಲಿಸಿದ್ರೆ ಇದು ತುಂಬ ಜೀವನ ಆಗಿರುತ್ತೆ. ಇಲ್ಲಿ ಬಂದಾಗ ಮೊದಲು ನಾನು ಯಾವುದಾದ್ರು ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಈ ನಾನ್ ವೆಜ್ ಏನು ತಿನ್ನಬೇಕು ಅನಿಸು. ಹೇಳಬಾರ್ದು, ಭಾಳ ಜನ ಸಾತ್ವಿಕರಿದ್ದಾರೆ ಇಲ್ಲಿ, ಭಾಳ ಜನ ಪಾಪ ಅದು ರುಚಿ ಕಂಡೇ ಇರೋರಿದ್ದಾರೆ, ಅವ್ರಿಗಾಗಿ ನಾನು ಪರಿತಪಿಸ್ತೀನಿ, ಮರುಗ್ತೀನಿ. ಭಾಳ ಒಳ್ಳೆ ಊಟ ಮಾಡಿಸ್ತಾರೆ ಇಲ್ಲಿ. ಈ ಅಕ್ಕರೆಯ ಒಂದು ಹಿನ್ನೆಲೆಯಲ್ಲೇ ಮತ್ತೊಂದು ಮಾತನ್ನ ಹೇಳಬೇಕು. ನಾನು ಬರೀ ಮಂಗಳೂರಿಗಲ್ಲ, ಉಡುಪಿಗಲ್ಲ, ಕುಂದಾಪುರಕ್ಕಲ್ಲ, ಬೆಳ್ತಂಗಡಿ ಮತ್ತು ನಿಮ್ಮ ಭಟ್ಕಳ ಎಲ್ಲೆಲ್ಲ ಕಂಡರಿಯದ ಕೇಳರಿಯದ ಜಾಗಗಳಿಗೆಲ್ಲ ಹೋಗಿದ್ದೀನಿ. ನಾನು ತೃಪ್ತಿ ಇದೆ, ಒಂದು ರೀತಿ ನನಗೆ ಸಂತೋಷ ಕೊಟ್ಟಿದೆ. ಈ ವಯಸ್ಸಲ್ಲಿ ನಾನು 82 ಅಂತ ನಾನು ಯಾವತ್ತೂ ಗ್ರಹಿಸಿಲ್ಲ, 81 ಆಗಿದೆ ಅಂತ ಅನಿಸಲ್ಲ ನನಗೆ. ಒಂದ್ಸಲ ಯಾವತ್ತೂ ಕಾಯಿಲೆ ಬಿದ್ದಾಗ ಅನಿಸುತ್ತೆ ಇನ್ನೇನಪ್ಪ ಯಾವ ಕಾಲಕ್ಕೋ ಏನು ಅಂತ. ಆದರೆ ತಕ್ಷಣ ನಾನು ಇಲ್ಲಿನ ಒಡನಾಟವನ್ನು ಜ್ಞಾಪಿಸ್ಕೊಂಡಾಗ ಮಲ್ಪೆಯ ಒಂದು ಬೀಚ್ನಲ್ಲಿ ತಿರುಗಾಡಿದ್ದು, ಮತ್ತು ಬೈಂದೂರಿನ ಒಂದು ಯಾವುದು ಒತ್ತಿನೆಣೆಯಲ್ಲಿ ಇದ್ದದ್ದು ಇವೆಲ್ಲ ಜ್ಞಾಪಿಸ್ಕೊಂಡಾಗ ಮನಸ್ಸು ಪ್ರಫುಲ್ಲವಾಗುತ್ತೆ. ಇಲ್ಲ, ಇನ್ನೂ ಹೆಚ್ಚು ಕಾಲ ಬರಬಹುದು, ನಾನು ಬರಿಬಹುದು ಅನಿಸುತ್ತೆ. ಕಾರಂತರ ಬಗ್ಗೆ ನೀವು ಹತ್ತು ದಿವಸ ಮಾತಾಡ್ಬೋದು. ಏನು ಸಾಮಾನ್ಯವಾದ ಸಾಧನೆಯೇ ಮನುಷ್ಯ, ಅಂಥ ಸೀಮಾ ಸಾಧಕರು ಬಹುಶಃ ನಮ್ಮ ಭಾರತದಲ್ಲೇ ಇಲ್ಲ, ಭಾರತದಲ್ಲೇ ಇಲ್ಲ. ಅವರಷ್ಟು ಲೋಕ ಕಂಡವರು, ಕರ್ನಾಟಕದ ಎಲ್ಲ ಸುಮಾರು ಊರುಗಳಲ್ಲಿ ಹಳ್ಳಿಗಳಲ್ಲಿ ಅವರು ಭಾಗವಹಿಸಿದ ಕಾರ್ಯಕ್ರಮಗಳು ಇನ್ಯಾವ ಸಾಹಿತಿನೂ ಮಾಡಿ. ಕೆಲವರಿಗೆ ವೈಟ್ ಕಾಲರ್ ಕಾರ್ಯ ಸಾಹಿತಿಗಳು, ಅವ್ರು ಏನಾದ್ರು ಒಂದು ಸ್ಕೂಲೋ ಇದಕ್ಕೋ ಹೋಗಬೇಕು ಅಂದರೆ ಅಯ್ಯೋ ಸ್ಕೂಲ್ಗೆ ಹೋಗೋದು ಅವೆಲ್ಲ ಆಗೋಲ್ಲ ನಮಗೆ. ಕಾರಂತರು ಯಾವುದೇ ಭಿಡೆ ಇಲ್ಲದೆ ಹೋಗಿ ಭಾಗವಹಿಸಿ ಅಲ್ಲೆಲ್ಲ ಕಾರಂತರು ಬರ್ತಾರೆ ಅಂದರೆ ಅದೊಂದು ವಿದ್ಯುತ್ ಸಂಚಾರ ಆದ ಜನಗಳಲ್ಲಿ. ಅದನ್ನು ಮಾಡಿದ ಮಹಾ ವ್ಯಕ್ತಿಯವರು. ನನ್ನ ಅವರ ಅನುಭವಗಳು ಅನೇಕ ಇವೆ, ಕೆಲವು ಮಾತ್ರ ಹೇಳ್ತೀನಿ. ನಾನು ಮೊದಲು ಕಾರಂತರ ಹೆಸರು ಕೇಳಿದ್ದು ಹೈಸ್ಕೂಲಲ್ಲಿ, ಚೋಮರದ್ರಿ ನಮ್ಮ ಹೈಸ್ಕೂಲ್ 1949 ಫಿಫ್ತ್ ಫಾರಂ ಅಂದರೆ ಈ ನಮ್ಮ ಫೋರ್ತ್ ಫಾರಂ ಅಂದರೆ ಹೈಸ್ಕೂಲ್ನ ಮೊದಲನೇ ತರಗತಿ. ಅಲ್ಲಿಂದ ಸುಮಾರು 2 ವರ್ಷ ಪ್ರತಿ ವಾರ ಮಾರಲ್ ಕ್ಲಾಸ್ ಅಂತ ನಡೆಯೋದು, ನೀತಿ ಪಾಠದ ಒಂದು ತರಗತಿ ನಡೆದು. ಆ ತರಗತಿಯಲ್ಲಿ ನಮ್ಮ ನರಸಿಂಹಸ್ವಾಮಿಗಳ ಮೈಸೂರು ಮಲ್ಲಿಗೆ ಒಬ್ಬರು ಅದು ಓದಿ ಹೇಳಿದ್ರು, ಇನ್ನೊಬ್ಬರು ಸಂಧ್ಯಾರಾಗ ನಮ್ಮ ಅನಾಕೃಷ್ಣರಾಯರ ಕಾದಂಬರಿ, ಹೀಗೆ ಕೆಲವೆಲ್ಲ. ಆಮೇಲೆ ವಿಕ್ಟರ್ ಹ್ಯೂಗೋ ಬರೆದ ಲೇ ಮಿಸರಬಲ್ನ ಅನುವಾದ ಇಲ್ಲಿ ಒಬ್ಬರು ನಾರಾಯಣ ಶಾಸ್ತ್ರಿಗಳು ಅಂತ ಆ ಕಾಲದಲ್ಲಿ ಮಾಡಿದ್ವಿ, ಮಹಾಪುರುಷ ಅಂತ. ಅದನ್ನು ಕೊನೆಯಲ್ಲಿ ಕಾರಂತರ ಚೋಮನ ದುಡಿಯನ್ನು ಒಬ್ಬರು ಹೇಳ್ತಿದ್ರು. ಅದನ್ನು 2-3 ವಾರ ಅದನ್ನು ಹೇಳಿದ್ರು, ನಮ್ಮಲ್ಲಿ ನಾವೆಲ್ಲ ಕಣ್ಣೀರು ಸುರಿತಾ ಇತ್ತು ನಮಗೆ. ಅವನ ಚೋಮನ ಕಷ್ಟ ಅನಿಷ್ಟಗಳನ್ನು ಅದನ್ನು ನಾವು ಆಹ್ವಾನಿಸ್ಕೊಂಡು ಎಷ್ಟು ಒಂದು ರೀತಿ ಸಂವೇದನೆಗೆ ಒಳಗಾಗಿದ್ವಿ ಅಂದರೆ ಅದನ್ನು ಮಾತಲ್ಲಿ ವಿವರಿಸೋಕೆ ಸಾಧ್ಯ. ಪ್ರಪ್ರಥಮವಾಗಿ ಕಾರಂತರ ನೋಡದೆ ಕಾರಂತರ ಕಾದಂಬರಿಯ ಮೂಲಕ ಒಂದು ಪ್ರಭಾವಿತನಾಗಿದ್ದೆ ನಾನು. ಆಮೇಲೆ ಕಾಲೇಜಿಗೆ ಬಂದಾಗ 54 ನನ್ನ ಮುಂದಿನ ತರಗತಿಗೆ ಅವರ ಕುಡಿಯರ ಕೂಸು ಪಠ್ಯ ಆಗಿತ್ತು. ಆ ಕುಡಿಯರ ಕೂಸು ಪಠ್ಯ ಆಗಿದ್ದಾಗ ರಾಜರತ್ನಂ ನನ್ನ ಗುರುಗಳು ಅವ್ರನ್ನ ಒಂದ್ಸಲ ಕರೆದು ಅದ್ರ ಬಗ್ಗೆ ಮಾತಾಡಿದರು. ಫಿಸಿಕ್ಸ್ ಗ್ಯಾಲರಿ ಹಾಲ್ ಅಂತ ದೊಡ್ಡ ಹಾಲ್ ಇತ್ತು ಅಲ್ಲಿ. ಅಲ್ಲಿ ಸರ್ ಸಿ ವಿ ರಾಮನ್ ಭಾಷಣ ಮಾಡಿದ್ದಾರೆ, ವೆಂಕಟನಾರಾಯಣ, ಭಾಳ ದೊಡ್ಡ ದೊಡ್ಡ ವಿಜ್ಞಾನಿಗಳ ಭಾಷಣ ಆ ಇದರಲ್ಲಿ ನಿಂತು ಅವರು ಮೊದಲನೇ ಸಲ ನೋಡಿದಾಗ ಅವರಿಗೆ ಬಿಳಿ ಜುಬ್ಬ, ಬಿಳಿ ಕಚ್ಚೆ ಪಂಚೆ, ಮತ್ತು ಸುಮಾರು 1.5-2 ಗಂಟೆ ನಿರರ್ಗಳವಾಗಿ ಕುಡಿಯರ ಕೂಸಿನ ಬಗ್ಗೆ ಎಂಥ ವಿಶ್ಲೇಷಣೆ ಮಾಡಿದ್ರಂದರೆ, ಬಹುಶಃ ಆ ಕಾಲಕ್ಕೆ ಏನೋ ರೆಕಾರ್ಡಿಂಗ್ ಫೆಸಿಲಿಟಿ ಇರ್ತಿದ್ರೆ ಒಂದು ಒಳ್ಳೆ ತುಂಬ ಮೌಲಿಕವಾದ ಪುಸ್ತಕ ಆಗೋದು. ಇಂಥ ಎರಡನೇ ಅನುಭವ ನನಗೆ. ಆಮೇಲೆ ಕಿಸಾ ಗೌತಮಿ ಅಂತ ಹೇಳಿದ್ರು, ಆ ಕಿಸಾ ಗೌತಮಿಯನ್ನು ಅವ್ರು ಹಾಡ್ತಾ ಮೈ ಮರೆತು ಬಿಡ್ತಿದ್ರು. ಅವರ ಆಂಗಿಕ ಅಭಿನಯ ಆಗಲಿ, ಹೊರಡೋ ಮಾತುಗಳು ಅವೆಲ್ಲ ಹೇಗಿರ್ಬೋದು ಅಂದರೆ, ನಿಜಕ್ಕೂ ಅವ್ರು ಆ ವಯಸ್ಸಲ್ಲೂ ಕೂಡ ಎಲ್ಲೂ ನೆನಪು ಕೈ ಕೊಡ್ತಿರಲಿಲ್ಲ. ಇಂಥ ಅದ್ಭುತವಾದ ಸುಮಾರು 2 ಗಂಟೆ ಕಾಲ ಕಿಸಾ ಗೌತಮಿ ಬಗ್ಗೆ ಅವರು ಹಾಡಿ ಇದು ಮಾಡಿ ಅಭಿನಯ ಪೂರ್ವಕವಾಗಿ ಮಾಡಿದ್ದು, ಇವೆಲ್ಲ ನಮಗೆ ಈ ಮನುಷ್ಯ ಎಷ್ಟು ಎಂಥ ಪ್ರತಿಭೆ ಉಳ್ಳವರು ಅಂತ ಒಂದಿತಿ ವಿಸ್ಮಯ ಆಗೋದು. ಅವ್ರ ಮುಂದೆ ಬರ್ತಾ ಬರ್ತಾ ಅವರ ಬೇರೆ ಕಾದಂಬರಿಗಳು ಹೋದಾಗ ಅದರಲ್ಲೂ ಅಳಿದ ಮೇಲೆ ನನಗೆ ಭಾಳ ಇಷ್ಟ ಅದು ಯಶವಂತ ಯಶವಂತರಾಯ ಅಂತ ಒಂದು ಇದು ಬರ್ತಾ ಇರಲಿ. ಅದು ಇತ್ತೀಚೆಗೆ ಮೂಕಜ್ಜಿಯ ಕನಸುಗಳವ್ರು ಬರೆದಲ್ಲ, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಅದೆಲ್ಲ ಓದಿದಾಗ ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಒಂದು ಭಿನ್ನ. ಆಮೇಲೆ ಇಲ್ಲಿನ ಕರಾವಳಿಯ ಜೀವನದ ಸತ್ವ ಸಾರವನ್ನು ಅವರಷ್ಟು ಹಿಡಿದವ್ರು ಇನ್ಯಾರು ಹೇಳಿಲ್ಲ. ನನಗನ್ಸುತ್ತೆ ಇಂಗ್ಲೀಷಲ್ಲಿ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಲ್ಯಾಂಡ್, ವರ್ಡ್ಸ್ವರ್ತ್ ಲ್ಯಾಂಡ್, ಶೆಲ್ಲಿ ಲ್ಯಾಂಡ್ ಅಂತ ವಿಮರ್ಶಕರು ವಿಭಾಗಿಸ್ತಾರೆ. ಯಾಕೆಂದರೆ ಒಬ್ಬೊಬ್ಬರಿಗೂ ತಮ್ಮದೇ ಆದ ಅಸ್ತಿತ್ವ, ಅಸ್ಮಿತೆ, ಸ್ವಂತಿಕೆ, ಅಲ್ಲಿನ ಜನಗಳು, ಅವ್ರ ಪಾತ್ರಗಳು, ಅವ್ರು ಹೇಳುವಂಥ ರೀತಿ ಇವೆಲ್ಲ ಅವರವ್ರಿಗೆ ಮೀಸಲಾಗಿರೋದು, ಬೇರೆಯವ್ರು ಯಾರೂ ಅನುಕರಣೆ ಮಾಡೋ ಹಾಗಿಲ್ಲ. ಹಾಗೆ ಕನ್ನಡದಲ್ಲಿ ಇಬ್ಬರು ಮಾತ್ರ ಹಾಗೆ ಹೇಳಬಹುದು, ಎರಡು ಬೃಹತ್ ಕಾದಂಬರಿಗಳ, ಮಹಾ ಕಾದಂಬರಿಗಳನ್ನ ಬರೆದ, ಕಾವ್ಯ ಕಾದಂಬರಿಗಳನ್ನ ಬರೆದ ಕುವೆಂಪು, ಇನ್ನೊಬ್ಬರು ಅವರು ಘಟ್ಟದ ಮೇಲಿನವರು, ಘಟ್ಟದ ಕೆಳಗೆ ಕಾರಂತ, ಅನೇಕ ಕಾರಂತ್ ಲ್ಯಾಂಡ್ ಆ್ಯಂಡ್ ಕುವೆಂಪು ಲ್ಯಾಂಡ್ ಅಂತ ಧೈರ್ಯವಾಗಿ ಹೇಳಬೇಕು. ಇವರಿಬ್ಬರನ್ನ ಇಂಥ ಒಬ್ಬ ಮೇರು ವ್ಯಕ್ತಿತ್ವದ ಮನುಷ್ಯ ಸಾಮಾನ್ಯರ ಜೊತೆಯಲ್ಲೂ ಒಡನಾಡಿಕೊಂಡು, ಸಣ್ಣ ಮಕ್ಕಳ ಜೊತೆಯಲ್ಲಿ ಒಂದು ರೀತಿ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಅವರು ಒಂದು ರೀತಿ ಅವರ ರೀತಿಯೇ ಆಶ್ಚರ್ಯ ಅನಿಸುತ್ತೆ. ಇಷ್ಟು ದೊಡ್ಡ ಮನುಷ್ಯ ಎಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದುಬಿಟ್ಟಿದ್ದಾರೆ, ಅದು ನೋಡಿದಾಗಲೇ ಹೆದರಿಕೆ ಆಗೋದು ನಮಗೆ. ಒಂದು ಎಕ್ಸಿಬಿಷನ್ ಮಾಡಿದಾಗ, ಕಾರಂತರ ಎಕ್ಸಿಬಿಷನ್, ನಮ್ಮ ಜಿ ಟಿ ನಾರಾಯಣರಾವ್ ಅಂತ ನಮ್ಮ ಭಾಳ ಆತ್ಮೀಯರು, ನನ್ನ ಸಹೋದ್ಯೋಗಿ ಆದರು, ಸೀನಿಯರ್ ಸಹೋದ್ಯೋಗಿ, ಅವ್ರನ್ನ ಸಲ ಅವರ ಕಾರಂತರ ಬಗ್ಗೆ ಮಾತಾಡ್ತಾ ಎಕ್ಸಿಬಿಷನ್ನು ಮಾಡಿದ್ರು ಅವ್ರ ಪುಸ್ತಕಗಳು. ನೀವು ನಂಬಲ್ಲ, ಈ ತುದಿಯಿಂದ ಆಚೆ ಗೇಟಿನವರೆಗೂ ಅವ್ರ ಪುಸ್ತಕಗಳನ್ನ ಜೋಡಿಸಿದ್ರು, ಅಷ್ಟು ಬುಕ್ಸ್ ಬರೆದಿದ್ರು. ಈ ಒಬ್ಬರು ಸಾಧ್ಯ ಸಾಧ್ಯವೇ ಇಂಥ ಸಾಧನೆ ಅನಿಸೋದು ನಮಗೆ. ಅವರು ಭಾಳ ಮುಖ್ಯವಾಗಿ ನಾವು ಗಣನೆ ತರಬೇಕಾದ್ದು, ಯಾವತ್ತೂ ಕೂಡ ಒಂದು ಭಾವಾವೇಶಕ್ಕೆ, ಭಾವ ತತ್ಪರತೆಗೆ, ಒಂದು ಭಾವೋನ್ಮಾದಕ್ಕೆ ಒಳಗಾಗಿ ಬರವಣಿಗೆ ಬರಲಿಲ್ಲ. ಎಲ್ಲ ಒಂದು ರೀತಿ ಖಡಾಖಂಡಿತವಾಗಿ ಕಂಡ ಅನುಭವಗಳಿಗೆ ಭಾಷೆಯನ್ನು ಕೊಟ್ಟವರು. ಯಾವುದನ್ನು ತಾವು ಜೀವನದಲ್ಲಿ ಕಂಡ್ರೋ ಅದಕ್ಕೆ ಅದನ್ನು ಅಭಿವ್ಯಕ್ತಿಸಬೇಕು ಭಾಷೆ ಅಷ್ಟೇ ಅವ್ರು ಬೇಕಾಗಿದ್ದು. ಜನಗಳಿಗೆ ತಿಳಿಸ್ಬೇಕು, ಅರಿವು ಹೆಚ್ಚು ಮಾಡಬೇಕು ಜನರ ಬಗ್ಗೆ, ಜೀವನದ ಬಗ್ಗೆ. ಇಂಥ ಕೆಲಸವನ್ನು ಕಾರಂತರು ಮಾಡಿದ್ರು. ಆಮೇಲೆ ಕಾರಂತರ ಇನ್ನೊಂದು ದೊಡ್ಡ ಗುಣ ಏನು ಅಂದರೆ, ಅವರು ಈ ಕವಿಗಳ ಥರ ಅಥವಾ ಕವಿ ಮನೋಭಾವದ ಲೇಖಕರ ಥರ ಈ ಶಿಲಾಬಾಲಿಕೆಯರ ಥರ ಕುಸಿರಿ ಕೆಲಸ ಮಾಡಲೇ ಇಲ್ಲ ಭಾಷೆ ಮತ್ತೊಂದು ಬಗ್ಗೆ. ಅವ್ರು ಏನಿದ್ರು ಗೊಮ್ಮಟನ ಕೆತ್ತರು,

ವೀಕ್ಷಣೆ, ಅವರ ಒಂದು ಇಂಟ್ರಾಸ್ಪೆಕ್ಷನ್ ಅಂತ ನೋಡಿದಾಗ ಆಶ್ಚರ್ಯ ಆಗುತ್ತೆ. ತುಂಬ ಧೀಮಂತವಾಗಿ ಬರೆದ ಆ ಪುಸ್ತಕಕ್ಕೆ, ಅದಕ್ಕೂ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಅಂತ ಕಾಣಿಸಿದಾಗ ತುಂಬ ಒಂದು ರೀತಿಯ ಒರಿಜಿನಲ್ ಗ್ರಂಥ, ಒಂದು ರೀತಿ ಸ್ವಂತಿಕೆಯುಳ್ಳ ಸ್ವಪಗ್ನ ಗ್ರಂಥ ಬರುತ್ತೆ. ಯಾವುದೇ ಇದು ಹಾಕೋದ್ರು ಕೂಡ ಕಾರಂತರು ಹೊಲಿಗೆ ಯಂತ್ರದಿಂದ ಹಿಡಿದು ನಿಮಗೆ ಅವರು ಪ್ರಾಣಿ ಪಕ್ಷಿಗಳು ಮತ್ತು ಈ ಪಕ್ಷಿಗಳವರೆಗೂ ಬರೆದಿದ್ದಾರೆ. ಪಕ್ಷಿಗಳ ಬಗ್ಗೆ ಹೇಳಲ್ಲ, ಅದು ಇನ್ನೊಂದು ಮಾತು ಬಹಳ ಮುಖ್ಯವಾದ ಹೇಳಬೇಕು ನಿಮಗೆ. ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ನನ್ನ ಸ್ನೇಹಿತರು ರೈ ಅವರು ಹೇಳಿದರು, ಈಗೊಂದು ಭಾವಚಿತ್ರನ ಕೊಟ್ಟಾಗ ಒಂದು ನಿಮಿಷ ನಾನು ನಿಜ ಹೇಳ್ತೀನಿ ತುಂಬ ಸಂವೇದನೆಗೊಳಗಾದೆ. ಇದೇ ಸೈಂಟ್ ಅಲಾಶಿಯಸ್ ಕಾಲೇಜಲ್ಲಿ 1985 ನಾನು ಅಧ್ಯಕ್ಷತೆ ವಹಿಸಿದೆ. ನಾ ಕಾರಂತರು ಭಾಷಣ ಕಡೆಂಗೋಡು ಶಂಕರ್ ಭಟ್ರ ಬಗ್ಗೆ ಮಾತಾಡಿದ, ಎಷ್ಟು ಸೊಗಸಾಗಿ ಅದನ್ನು ವಿಶ್ಲೇಷಣೆ ಮಾಡೋದಂದರೆ ಅವರ ಸಂಬಂಧಗಳು, ಅಂಥ ಸಂಬಂಧಗಳನ್ನು ಹೇಳೋದಿಲ್ಲ, ಅವೆಲ್ಲ ಆತ್ಮೀಯವಾಗಿ ಸ್ತಂಭೀಭೂತರಾಗೆಲ್ಲ ಕೇಳಿದ್ರು. ಒಂದು ಗಂಟೆ ಅದಾದಮೇಲೆ ಮತ್ತೆ ಅವ್ರನ್ನ ನಾನು ವಿಶ್ವಕನ್ನಡ ಸಮ್ಮೇಳನಕ್ಕೆ ಆಹ್ವಾನಿಸಿದೆ. ಮೊದಲೊಂದು ಸ್ವಲ್ಪ ರಾಗ ಹೇಳಿದ್ರು, ಆಮೇಲೆ ನಾನು ಸಂತೋಷ್ ಕುಮಾರ್ ಗುಲ್ವಾಡಿಗೆ ಫೋನ್ ಮಾಡಿದೆ, ರೀ ಸ್ವಲ್ಪ ಹೋಗಿ ಏನು ತಿಳ್ಕೊಬೇಡಿ ಆ ಮುದುಕನ್ನು ಹೇಳಿ, ಈಗ ಅಂದ್ಬಿಟ್ಟಾರೆ ಆ ಮುದುಕಪ್ಪನಿಗೆ ಹೇಳಿರಿ ಭಾಳ ದೊಡ್ಡ ಸಮಾರಂಭ ಇದು, ಕುವೆಂಪು ಬರ್ತಾರೆ, ಎಸ್ ವಿ ರಂಗಣ್ಣ ಎಂಥ ದೊಡ್ಡವರು ಬರೋಲ್ಲ ಅಂದ್ರೆ ಹೇಗ್ರಿ ಅಂತ. ಅವರು ಸ್ವತಃ ಪಾಪ ಇವತ್ತಿಲ್ಲ ಸಂತೋಷ್ ಕುಮಾರ್ ಗುಲ್ವಾಡಿ, ಇದಕ್ಕೆ ಹೋದರು 1985 ಮೈಸೂರಲ್ಲಿ ನಡೆದಿತ್ತು ಮೊದಲನೇ ವಿಶ್ವಕರ್ಣ ಸಮೇತ. ಆಗ ಅವರು ಸಾಲಿಗ್ರಾಮಕ್ಕೆ ಹೋಗಿ ಕಾರಂತರಿಗೆ ಒಪ್ಪಿಸಿ, ನೀವೇನು ಇಂಥ ದೊಡ್ಡ ಸಮಾರಂಭ ಸರ್, ನೀವು ಹೋಗಲೇ ಹೇಗೆ, ನೀವು ಹೋಗಲೇಬೇಕು ಅಂತ. ಆಮೇಲೆ ಸರ್ಕಾರ ಮತ್ತೆ ಹೋಗಿ ಅವ್ರಿಗೆ ಉದ್ಘಾಟನೆಗೂ ಕರೆದ್ರು ಬಿಡಿ, ಅವ್ರಿಗೆ ಕುವೆಂಪು ಅವ್ರಿಗೆ ಒಪ್ತಿರಲಿಲ್ಲ ಕೆಲಸ. ನನಗೆ ಒಂದು ಸಣ್ಣ ಒಂದು ಕಾರ್ಡಲ್ಲಿ 2 ಪತ್ರ ತಲುಪಿತು, ನನಗೆ ಆಸಕ್ತಿ ಇಲ್ಲ ಕೋಶಿಕಾರ ಅಂತ. ಇದ್ಯಾವ ನಮೂನೆ ಪತ್ರ, ಇಂಥ ದೊಡ್ಡ ವ್ಯಕ್ತಿ ಎಲ್ಲ ಆಶ್ಚರ್ಯ ಆಗೋದು. ಬಟ್ ಅಷ್ಟೇ ಮೃದು ಸ್ವಭಾವ, ತುಂಬ ಒರಟು ಮಾತಲ್ಲಿ ಮತ್ತೊಂದರಲ್ಲಿ ಕಡಾಖಂಡಿತವಾಗಿ, ಆದರೆ ಹೃದಯ ಮಗುವಿನ ಹೃದಯ ಕಾರಂತರು ಮಗುವಿನ ಹೃದಯ. ನಾನು ನೋಡಿದ್ದೀನಿ ಅನೇಕ ಸಲ ಗಮನಿಸಿದ್ದೀನಿ ದೂರದಿಂದ. ಅಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ಹೇಳಬೇಕು ನಿಮಗೆ, ಎಮರ್ಜೆನ್ಸಿ ಕಾಲ ನಾನು ಶಿವಮೊಗ್ಗದಲ್ಲಿ ಅಧ್ಯಾಪಕನಾಗಿದ್ದೆ. ಹೊಯ್ಸಳೇಶ್ವರ ಕಾಲೇಜ್ ಅಂತ ಈ ನಿಮ್ಮ ಅರಸೀಕೆರೆಯಲ್ಲಿ ಒಂದು ಕಾಲೇಜಿದೆ, ಅವರು ವಾರ್ಷಿಕೋತ್ಸವಕ್ಕೆ ಶಿವರಾಮ್ ಕಾರಂತನ ಕರೆದರು. ಅವ್ರು ಒಪ್ಕೊಂಡ್ರು, ಕಾರಣ ಏನು ಅಂದರೆ ಒಂದು ಚಲನಚಿತ್ರ ಮಾಡಬೇಕಾಗಿತ್ತು, ಶಿವಮೊಗ್ಗಕ್ಕೆ ಬಂದು ಸ್ವಲ್ಪ ದುಡ್ಡು ರೈಸ್ ಮಾಡಬೇಕಾಗಿತ್ತು, ಹತ್ತಿರ ಅಲ್ಲ, ಅದು ಇದು ಎರಡು ಸಹಕಾರ್ಯಕಾರಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದರು. ಅದರ ಅಧ್ಯಕ್ಷ ಯಾರು ಗೊತ್ತೇನು, ನಾನು. ನನಗೆ ಎದೆ ಒಡೆದೋಗ್ತದೆ ನೋಡಿದಾಗ, ನಾನು ನೀವು ಭಾಗವಹಿಸ್ಬೇಕು ಕಾರಂತ ಬರ್ತಾ ಅಂತ ಫೋನ್ ಮಾಡಿದ್ರು ಪ್ರಿನ್ಸಿಪಲ್. ಹೇಗೂ ನಾನು ಬೆಂಗಳೂರಿಗೆ ಹೋಗೋಯ್ತು, ನನ್ನ ಸಂಸಾರ ಅಲ್ಲಿತ್ತು, ನನ್ನ ದಾರಿಯಲ್ಲಿ ಹೋಗಿ ಹಾಗೆ ಮುಗಿಸ್ಕೊಂಡು ಹೋಗೋಣ ಅಂದರೆ ಅಧ್ಯಕ್ಷತೆ ಕೆ ಎಸ್ ನಿಸಾರಾಮ್ ದೊಡ್ಡದಾಗಿ ಹಾಕ್ಬಿಟ್ಟೆ ಕೇಳಿ ಕಾರಂತ. ನನಗೆ ಎದೆ ಹೊಡೆದು, ದೇವರೇ ಹೇಗಪ್ಪ ಫೇಸ್ ಮಾಡೋದು ಮನುಷ್ಯನ, ಭಯಂಕರ ಹುಲಿ ಆ ಹುಲಿರಾಯಿನ ಹೇಗೆ ಮಾಡೋದು ಅಂತ ಹೆದರ್ಕೊಂಡು ಹೋದೆ. ಒಂದೇ ಒಂದು ಇದರಲ್ಲಿ ಅವರು ನಮ್ಮ ವೆಂಕಟಸ್ವಾಮಿ ಅಂತ ಟಾಡಿ ಕಾಂಟ್ರ್ಯಾಕ್ಟ್ ಭಾಳ ದೊಡ್ಡ ಕಾಂಟ್ರ್ಯಾಕ್ಟ್, ಅವರ ಒಂದು ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ನಮಗೆ ಎಡೆ ಕೊಟ್ಟಿದ್ದರು. ಮುಂದೆ ಆ ಕಡೆ ಕಾರಂತ, ನಾನು ಈ ಕಡೆ ಇನ್ನೊಂದು ರೂಮಲ್ಲಿ ಹೋಗಿ ನಮಸ್ಕಾರ ಮಾಡಿದೆ. ಏನು ನಿಸ್ಸಾರರು ಯಾವಾಗ ಬಂದಿರಿ ಅಂದರು, ಏನು ನಿಸ್ಸಾರರು ಯಾವಾಗ ಬಂದಿರಿ ಅಂದರು. ಸರ್ ನಿನ್ನೆ ಬಂದೆ ಸರ್, ಒಂದು ಪ್ರಮಾದ ಆಗಿದೆ, ಅದು ಆಮೇಲೆ ಹೇಳಿ, ಈಗ ಬಂದಿದ್ದು ಬನ್ನಿ ಕೂರಿ ಅಂದರು. ಕೂತ್ಕೊಂಡು ಒಬ್ಬ ಬಂದ ಹೈಸ್ಕೂಲ್ ಟೀಚರ್, ಪಾಪ ಏನೋ ಪದ್ಯಗಳು ಬರ್ಕೊಂಡು ಬಂದ ಪದ್ಯಗಳು, ಅದು ಅವರ ಬಾಬತ್ತು ಅವ್ರಿಗೆ ಕೊಡಿ ಅಂದರು. ಇಲ್ಲ ಸರ್ ನೀವು ಅನುಗ್ರಹಿಸ್ಬೇಕು ನೋಡು. ಮೊದಲು ಹೀಗೆ ನೋಡಿಬಿಟ್ಟು, ಸಾವಿನ ಬಗ್ಗೆ ನಿಮಗೆ ಅನುಭವ ಇದೆಯೋ ಅಂದರು. ಏನು ಸರ್ ಹೀಗೆ ಕೇಳ್ತೀನಿ, ಸಾವಿನ ಬಗ್ಗೆ ಬರೆದಿಲ್ಲ, ಅನುಭವ ಇಲ್ಲದೆ ಹೇಗೆ ನೀವು ಕವಿ ಆದ್ರಿ, ನೀವು ಸತ್ತು ಬರೀರಿ ಅಂತ ಇಟ್ಬಿಟ್ರೆ. ಅದು ಅದು ನನಗೆ ಗಾಬರಿ ಆಗಿ ಏನು ಅಂತ, ಮುಖ ಎಲ್ಲ ಕೆಂಪು ಆಗುತ್ತೆ, ಸಾವಿನ ಬಗ್ಗೆ ಬರೆದಿರಿ ಏನು ಗೊತ್ತು ನಿಮಗೆ, ಸತ್ತಾಗ ಬರೀಬೇಕಿದ್ದಿಲ್ಲ ಸತ್ ಅನುಭವ ಇಲ್ಲದೆ ಬರಿತೀರಿ ಅಂತ. ನಾನು ಸರ್ ಮಾತಾಡಿಲ್ಲ, ಅವರು ಸೀದಾ ಹೊಟ್ಟೋದ ಮನುಷ್ಯನಿಗೆ ಬಹಳ ಬೇಜಾರಾಯ್ತು, ಏನಪ್ಪ ಇಷ್ಟು ಕಟ್ಟುವಾಗ ಅಂದ್ಬಿಟ್ರೆ. ಕೊನೆ ಪಕ್ಷ ಸಾವಿನ ಬಗ್ಗೆ ಬರೆದಿ, ಮೊದಲನೇ ಕವಿತೆಯೇ ಅವ್ನು ಸಾವಿನ ಬಗ್ಗೆ ಯಾಕೆ ಬರಬೇಕು, ಅವ್ನು ನೋಡಿ ಅವನೆಂಥ ಮೂರ್ಖ ಇರಬೇಕು ಆ ಮೇಸ. ಅದಾದಮೇಲೆ ವೇದಿಕೆ ಮೇಲೆ ಹೋದಾಗ ನಾನು ಒಂದು ಮಾತು ಹೇಳಿದೆ, ಇವತ್ತು ಜಗತ್ತಿನಲ್ಲೇ ಅಜ ಗಜಾಂತರ ಅನ್ನೋದಕ್ಕೆ ಎಲ್ಲರೂ ಅತ್ಯುತ್ತಮವಾದ ಅತ್ಯುತ್ಕೃಷ್ಟವಾದ ಉದಾಹರಣೆ ಇದು ಇಲ್ಲಿದೆ ನೋಡಿ. ಗಜ ಅಲ್ಲಿ ಕೂತಿದ್ದಾರೆ, ನಾನು ಅಜ ಅಂದೆ, ಶಿವರಾಮ್ ಕಾರಂತ ತೋರಿಸಿ ಗಜ ನಾನು ಅಜ ಅಂದೆ. ಓ ಅಂತ ಇಡೀ ಗಜ ಅಜ ಅಂದ್ರೆ ಗೊತ್ತಲ್ಲ ಆಡು ಮತ್ತು ಇದು, ಇಡೀ ಸಭೆ ಚಪ್ಪಾಳೆ ಮತ್ತು ಹರ್ಷೋದ್ಗಾರಣ ಕೂಡಿತ್ತು. ಕಾರಂತ ಎಲ್ಲ ಸ್ವಲ್ಪ ಪ್ರಸನ್ನರಾದ ಖುಷಿಯಾಯಿತು ಅಂತ ಕಾಣುತ್ತೆ.
ಅಲ್ಲಿ ಭಾಷಣದಲ್ಲಿ ಯಾವತ್ತೂ ಆ ಮನುಷ್ಯ ನನ್ನ ಬಗ್ಗೆ ಸಾಹಿತ್ಯ ಅಕಾಡೆಮಿ ಚೇರ್

0: ಕುಟುಂಬನಾಗಿ ಎರಡು ಮೂರು ಭಾಷಣ ಕರೆದಾಗ ನನ್ನ ಬಗ್ಗೆ ಹೇಳಿಲ್ಲ. ಅಲ್ಲೇ ಅವ್ರು ಪ್ರಸ್ತಾಪ ಮಾಡು, ನಮ್ಮ ನಿಸ್ಸಾರರು ಭಾಳ ಚೆನ್ನಾಗಿ ಬರೀತಾರೆ ಅಂತ ಕೇಳಿಬಲ್ಲೆ ಅಂದರು. ಕೇಳಿಬಲ್ಲೆ ಹೇಳಿದ್ರು, ಏನು ಸರ್ ಕೇಳಿಬಲ್ಲೆ ಅಂದಿಲ್ಲ, ನಾನು ಹೆಚ್ಚು ಓದಲ್ಲ, ಕವನ ಓದಲ್ಲ ಅಂದ್ಬಿಟ್ಟು, ಕವನ ಓದಲ್ಲ ಅಂದ್ಬಿಟ್ರು. ಅದೇನೇ ಇರಲಿ, ಅಲ್ಲಿ ಸಭೆ ಮುಂದೆ ಮರ್ಯಾದೆ ತೆಗೀರಿ. ಮಾರನೇ ದಿವಸ ಬೆಳಿಗ್ಗೆ ತಿಂಡಿ ತಿನ್ನಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಶಿವಮೊಗ್ಗಗೆ ಬಂದರು. ಇಲ್ಲ ಸರ್ ಬೆಂಗಳೂರಿಗೆ ಹೋಗ್ತೀನಿ. ಅಂದೇಸ್ ಯು ಫೀಲ್ ದಟ್ ಐ ಡೋಂಟ್ ಬೋರ್ ಯು, ಯು ಕ್ಯಾನ್ ಕಮ್ ವಿತ್ ಮೀ ಅಂದರು. ಕಾರಲ್ಲಿ, ಅವ್ರ ಕಾರಲ್ಲಿ, ಇಲ್ಲ ನನ್ನ ಬಸ್ಸಲ್ಲಿ ಬನ್ನಿ, ನನ್ನ ಜೊತೆ ನಾನು ಬೋರ್ ಹೊಡಿದಿದ್ದೆ, ನನ್ನ ಜೊತೆಯಲ್ಲಿ ಬನ್ನಿ ಆಯಿತು. ಅಲ್ಲಿಂದ ಅರಸೀಕೆರೆಯಿಂದ ಬೆಂಗಳೂರಿನವರೆಗೂ ಸುಮಾರು ಎರಡೂವರೆ ಮೂರು ಗಂಟೆ ಕಾಲ ನಾನು ಕಳೆದ ಅವ್ರ ಜೊತೆ ಕಳೆದಲ್ಲ, ಹಿಂದಿನ ಸೀಟಲ್ಲಿ ಕೂತ್ಕೊಂಡು. ಇನ್ನೊಂದು ಕ್ಷಮಿಸ್ಬೇಕು ನೀವೆಲ್ಲ, ಆ ಕಾಲದಲ್ಲಿ ಒಂದು ದುಶ್ಚಟ ಆಯಿತು, ಸಿಗರೆಟ್ ಭಾಳ ಸೇರ್ತಿದ್ದೆ ನಾನು. ಕಾರಂತೂ ಕೂಡ ಸಿಗರೆಟ್ ಸೇದರು, ಸಿಕ್ಕಾಪಟ್ಟೆ ಸೇದರು. ಡ್ರೈವರ್ಗೆ ಅರಸೀಕೆರೆಯಿಂದ ಸ್ವಲ್ಪ ಇನ್ನು ತಿಪ್ಟೂರು, ತಿಪ್ಟೂರಿಗೆ ಹೋದ ಹೋಟ್ಲ ಹತ್ರ ಇಳಿಸಿ ಹೋಗ ಪ್ಯಾಕ್ ತೊಗೊಂಡು ಮಾಡಿ ನನಗೆ ಇಲ್ಲಿ ಕಿಟ್ಟಿ, ಮುಂದೆ ಸೇದೋ ಹಾಗಿಲ್ಲ, ಇಳಿಯೋ ಹಾಗಿಲ್ಲ, ಸ್ವಲ್ಪ ಚಡ್ಪಡಿಸಿ. ಯಾಕೆ ಚಡ್ಪಡಿಸ್ತಿದ್ದೀರಿ ಅಂದರು. ಏನಿಲ್ಲ ಸರ್ ಸುಮ್ಮನೆ ಇಳಿದು ಹೋಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಗೊತ್ತಾಗೋಯ್ತು ಅವ್ರಿಗೆ ಊರಿ ಇಲ್ಲಿ ಸಿಗರೆಟ್ ಸೇದಬೇಕೆ ಸೇದು. ಅವ್ರು ಮುಂದೆ ಇದಕ್ಕೆ ಅದು ಸೇದುತ್ತೆ ಧೈರ್ಯ ಮಾಡಿ ಸೇರಿ ಮಾತಾಡಿದೆ. ಒಂಥರ ನನಗೆ ದೇವರೇ ಏನಪ್ಪ ಎಂಥ ಪಾಪ ಮಾಡಿದ್ರು. ಅವ್ರು ಎಲ್ಲೂ ಕೂಡ ನಾನೊಬ್ಬ ದೊಡ್ಡ ಲೇಖಕ, ನನ್ನ ಮುಂದೆ ಈ ಬಚ್ಚ ಇವನು ಸಿಗರೆಟ್ ಸೇರ್ತೇನೆ ಅಲ್ಲ ಅನ್ನೋ ಭಾವನೆ ವ್ಯಕ್ತಪಡಿಸಿಲ್ಲ. ಸಿಗರೆಟ್ ಆಫರ್ ಮಾಡಿದ್ರು, ಈ ಗೇಮ್ ಏನು ಸಿಗರೆಟ್ ಪಾಪ. ಆಮೇಲೆ ಅಲ್ಲಿಂದ ಮಾತಾಡ್ತಾ ನೀವು ನಂಬಲ್ಲ, ಜಗತ್ತಿನ ಎಲ್ಲ ವಿಷಯಗಳು ಬಂದುಬಿಟ್ಟು ಸುಮಾರು ಒಂದು 10 ವೈಚಾರಿಕ ಪುಸ್ತಕಗಳನ್ನು, ದೊಡ್ಡ ಉದ್ಗ್ರಂಥಗಳನ್ನ ಓದ್ತಿದ್ರು ನನಗೆ ಅಂಥ ಜ್ಞಾನ ಲಭಿಸ್ತಿದ್ದೆ. ಎಷ್ಟೆಲ್ಲ ಹಕ್ಕಿಗಳ ಬಗ್ಗೆ ನೋಡ್ತೀರಾ, ಮೊಹೆಂಜೊದಾರೋ, ಹರಪ್ಪ ಮೊಹೆಂಜೊದಾರೋ, ಸಿಂಧೂ ಸಂಸ್ಕೃತಿ ಬಗ್ಗೆ ಹೀಗೆ ಮಾತು ಬಂದಾಗ, ಸರ್ ಅವೆಲ್ಲ ಹೇಗೆ ಬರೆದ್ರಿ ಅಂದೆ. ನಾನು ಟೆಹರಾನ್ಗೆ ಹೋಗಿದ್ದೆ, ದುಡ್ಡು ತಾವೇ ಹಾಕ್ಕೊಂಡೆ, ಅದೊಂದು ಸೆಮಿನಾರ್ಗೆ ಹೋಗಿದ್ದೆ, ಟೆಹರಾನ್ ಟರ್ಕಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಅಂದರೆ ಸ್ವಂತ ಆಸಕ್ತಿ ಇದ್ದಾಗ. ಇನ್ನೊಂದು ಬಹಳ ಮುಖ್ಯವಾದ್ದು, 1964 ನಮ್ಮ 12th ಮೈಸೂರು ಬೆಟಾಲಿಯನ್ನ NCC ಆಫೀಸರ್ ಆಗಿದೆ. ನಾವು ಇಲ್ಲಿ ಚಾರಣ ಫಸ್ಟ್ ಮೊದಲನೇ ಸಲ ಕುದುರೆಮುಖ ಎಕ್ಸ್ಪೆಡಿಷನ್ ಅಂತ ಮಾಡಿದ್ವಿ, ಕುದುರೆಮುಖನ ಏರಬೇಕು ಅಂತ. ಕಾರಂತರು ಹೋಗ್ತಾ ಎಲ್ಲ ಮುಗಿಸೋಕ್ಕೆ ಮುಂಚೆ ಕಾರಂತರು ಇದಕ್ಕೆ ಹೋದ್ವಿ ಪುತ್ತೂರಿಗೆ. ನಮ್ಮ ಜಿ ಟಿ ನಾರಾಯಣ ಭಾಳ ಕೇವಲ, ಅವ್ರು ಕರ್ಕೊಂಡು ಹೋದರು, ಅಲ್ಲಿ ಟೀ ಮತ್ತೆ ಕೊಟ್ಟರು. ಕಾರಂತರಿಗೆ, ಏನು ಸಹ ನಾವು ಇದಕ್ಕೆ ಹೋಗ್ತಿದ್ವಿ, ನೀವು ಈಗ ಹೋಗ್ತಿದ್ದೀರಿ, ನಾನು 1930 ಹತ್ತಿದ್ದೇನೆ, ಒಬ್ಬನೇ ಹತ್ತಿದ್ದೇನೆ ಅಂದರು. ಎಲ್ಲಿ ಅಂದರೆ ಕುದುರೆಮುಖ. ಆಶ್ಚರ್ಯ ಆಗುತ್ತೆ, ಫೋಟೋಗಳಿವೆ ಅವ್ರ ಹತ್ರ. ಆಮೇಲೆ ಇನ್ನೂ ಒಂದು ಬಹಳ ಆಶ್ಚರ್ಯಕರ ಸಂಗತಿ ಅಂದರೆ, ಚಾಳುಕ್ಯ ವಾಸ್ತುಶಿಲ್ಪ ಅಂತ ಪುಸ್ತಕ ಬರೆದೇವರು ನಮ್ಮ ರೈ ಅವ್ರು ಗೊತ್ತದು. ಆ ಕಾಲಕ್ಕೆ ಎಂಥ ಅಪೂರ್ವವಾದ ಚಿತ್ರಗಳನ್ನ ಅವರು, ಈ ಐಹೊಳೆ, ಪಟ್ಟದಕಲ್ಲು, ಮತ್ತು ಈ ನಿಮ್ಮ ಬಾದಾಮಿ ಮಹಾಕೂಟ ಅಲ್ಲಿ ದೇವಸ್ಥಾನ ತೆಗೆದಿದ್ದಾರೆ ಅಂದರೆ, ಇವತ್ತು ಹೊಸದಾಗಿ ಡಿಜಿಟಲ್ಲಿ ಬಂದಾಗ ತೆಗೆಯೋಕ್ಕೂ ಆಗೋಲ್ಲ ಅಷ್ಟು. ಆ ಒಂದು ಕ್ಯಾಮ್ರಾ ಹೆಗಲು ಏರಿಸ್ಕೊಂಡು ಬಸ್ಸಲ್ಲೆಲ್ಲೋ ಹೋಗ್ಬಿಟ್ಟು ಅಲ್ಲಿಂದ ಸುಮಾರು 10-12 ಮೈಲಿ ನಡ್ಕೊಂಡು ಹೋಗಿ ಊಟ ಇಲ್ಲದೆ ಈ ಕಡಲೆಪುರಿ ಇತ್ಯಾದಿಗಳು ತಿನ್ಕೊಂಡು ಆ ಮನುಷ್ಯ 7-8 ದಿವಸ ಅವನ್ನೆಲ್ಲ ಚಿತ್ರೀಕರಿಸ್ಕೊಂಡು ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ ಚಾಳುಕ್ಯ. ಅಂದರೆ ಸಾಹಸ, ಜೀವನದ ಸಾಹಸ, ಪ್ರೀತಿ, ಇದು ಬಹುಶಃ ಕಾರಂತರಲ್ಲಿ ಇರೋ ಯಾವ ಲೇಖಕರು ಇಲ್ಲ. ಮಾಸ್ತಿಯವರು ಬರೆದಿದ್ದಾರೆ ಚೆನ್ನಾಗಿ, ದೊಡ್ಡ ಲೇಖಕರು. ಕುವೆಂಪು ಮನೆ ಆಚೆನೇ ಹೋಗಲಿಲ್ಲ ಬಿಡಿ, ಮನೆಯಲ್ಲೇ ಕೂತ್ಕೊಂಡು ಜಗತ್ತು ಸುತ್ತಾಡುತ್ತೆ. ಬೇಂದ್ರೆ ಆದರೂ ಸ್ವಲ್ಪ ಹೋಗೋರು. ಆದರೆ ಕಾರಂತರು ಏನಾದರೂ ಒಂದು ರೀತಿ ತಮಗೊಂದು ಆಸೆ ಆದರೆ ತಕ್ಷಣ ಹೊರಟ್ಕೊಳ್ಳೋದು, ಹೇಳಿದೆ ಕೇಳಿದೆ ಹೊರಟು. ಅದು ತುಂಬ ಅವಿಸ್ಮರಣೀಯವಾದ ಕೆಲವು ನೆನಪುಗಳು ಉಳ್ಕೊಂಡ್ಬಿಟ್ಟಿವೆ. ಆಮೇಲೆ ಇನ್ನೊಂದು ಸಲ ಭಾಳ ವಿಶ್ವಕನ್ನಡ ಸಮ್ಮೇಳನದ ಹೊತ್ತಲ್ಲಿ ಇನ್ನೇನು ಅವ್ರ ಭಾಷಣ ಶುರು ಆಗಬೇಕು, ಕರೆಂಟ್ ಹೊರಟೋಯ್ತು. ಹೊಸದಾಗಿ ಮಾಡಿದ್ದದು ಯಾವುದು, ಈ ಕಲಾಮಂದಿರ ಅಂತ ಅಲ್ಲಿ ಕರೆಂಟ್ ಒಂದು ಚಡ್ಪಡಿಸಿದ್ರು. ಕಾರಂತರು ಹೊತ್ತಾಗ್ತಿದೆ ಅಲ್ಲಿ ಬಂದು ಯಾರು ಮಾತಾಡೋದು ಸಿಡಿಮಿಡಿ ಕೊಟ್ಟವರು. ಆಮೇಲೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ಕರೆದು, ನಿನ್ಗೆ ಆಗುತ್ತಾ ಅದು, ಇಲ್ಲ ನಾನು ಮಾಡಲ ಅಂದ್ರು. ನೋಡಿ ನನಗೆ ಆಶ್ಚರ್ಯ, ಸರ್ ನೀವೆಲ್ಲ, ನನಗೆ ಗೊತ್ತಿದೆ ನಾನು ಮಾಡ್ತೇನೆ, ಅವ್ನಿಗೆ ಗೊತ್ತಿದ್ದೆ ಕೂಗಾಡ್ಬಿಟ್ರು. ಆಮೇಲೆ ಆಗಲಿ ಸರ್ ನಾನು ಕರ್ಕೊಂಡು ಹೋಗ್ತಿದ್ರು, ಅಷ್ಟು ದೂರ ಹೋದ್ರೆ ದೇವ್ರದಿಂದ ಕರೆಂಟ್ ಬಂತು. ಇನ್ನು ಇಲ್ಲಿ ಇವ್ರು ಹೋಗಿ ಏನು ರಿಪೇರ್ ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಅವ್ರಿಗೆ ಬಹುಶಃ ಎಲ್ಲ ಒಂದು ಕಲೆಗಳಲ್ಲಿ, ಎಲ್ಲ ಒಂದು ವೈಜ್ಞಾನಿಕ ಇದರಲ್ಲೆಲ್ಲ ಸ್ವಲ್ಪ ಪರಿಣತಿ ಇತ್ತು ಅಂತ ಕಾಣುತ್ತೆ. ಆ ಧೈರ್ಯ ಆಯಿತು, ನೈತಿಕವಾದ ಧೈರ್ಯ ಆಯಿತು ಅವ್ರಿಗೆ. ಮತ್ತು ಒಬ್ಬ ವ್ಯಕ್ತಿನ ನಾನು ನೆನೀಬೇಕು, ನಮ್ಮ ಮಾಲಿನಿ ಮಲ್ಯ ಬಹಳ ಶ್ರಮಪಟ್ಟು ಎಲ್ಲವನ್ನ ಇವತ್ತು ಕಾಪಾಡಿದಾಳೆ. ಒಂದು ಎಕ್ಕಡದಿಂದ ಹಿಡಿದು ಪೆನ್ನಿಂದ ಹಿಡಿದು ಎಷ್ಟೆಲ್ಲ ಮಾಡಿದಾಳಾಕೆ, ನಾನು ಭಾಳ ಸಂತೋಷ. ಅವ್ರ ಬಗ್ಗೆ ಯಾರು ಏನೇ ಅನ್ನಲಿ ನನಗೆ ಅದು ಮುಖ್ಯ ಅಲ್ಲ. ಆಕೆ ಮಾಡಿರೋ ಕೆಲಸ ಇಲ್ಲಿ ಕಾರಂತರನ್ನ ಮಗು ಥರ ಕೊನೆಯೋಗಿ ಸಾಕಿದ್ರೆ ಆ ತಾಯಿ, ನಾನು ವಂದಿಸಬೇಕು. ಕಲ್ಕೂರವ್ರು ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಕರೆದು ಒಂದು ಸನ್ಮಾನ ಮಾಡಿ ತುಂಬ ಮಾಡಿ ಬಂದ್ಯಾರ. ಓ ಭಾಳ ನೀವು ಸಾರ್ಥಕ ಜೀವಿಗಳನ್ನ ಇಕ್ಕು ಸಾರ್ಥಕ ಜೀವ. ನಾನು ಮಾತು ನಿಲ್ಲಿಸ್ತೀನಿ. ನಿಮಗೆಲ್ಲ ನೋಡಿ ಇಷ್ಟು ಹೊತ್ತು ತಾವೆಲ್ಲ ಕೂತು ಕೇಳ್ತೀರಿ, ನಿಮಗೆಲ್ಲ ನನ್ನ ಧನ್ಯವಾದಗಳು. ಯಾವತ್ತೂ ಕರಾವಳಿ ಬಗ್ಗೆ ನನಗೆ ಎಲ್ಲೋ ಒಂದು ರೀತಿ ಭಾಳ ಆಂತರಿಕವಾದ ಪ್ರೀತಿ ವಿಶ್ವಾಸ ಇದೆ. ಅದನ್ನೆಲ್ಲ ನೀವು ವ್ಯಕ್ತಪಡಿಸಿರಿ. ನಾನು ಮಾತಾಡೋದು ಗದ್ಗದ ಆಗ್ತೀರಿ. ನಿಮಗೆ ನಾನು ಯಾವತ್ತೂ ಮರೆಯಲ್ಲ. ದೇವರು ನಿಮಗೆಲ್ಲ ಒಳಿತಿನ ಉಂಟು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.
1: ರೇಡಿಯೋ ಸಾರಂಗ್ 107.8 FM.
2: ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಗುರುಭ್ಯೋ ನಮಃ. ಹಿರಿಯರ ಒಂದು ನಾಣ್ಣುಡಿ ಇದೆ, ಹತ್ತಿದ್ದಲ್ಲಿ ಮುತ್ತು ಅಂತ. ನಮ್ಮ ಹಿಂದಿನ ಕ್ರಮವೇ ಪಾರಂಪರಿಕ ಕ್ರಮವೇ ಹಾಗೆ, ಹತ್ತು ಸಮಸ್ತರು ಅಂತ ನಾವೆಲ್ಲರೂ ಸೇರಿ ಮಾಡುವಂಥದ್ದು. ಇಂದು ಆ ಮಹಾನ್ ಸಾಗರ, ಯಾರೋ ಹಿಂದೆ ಮೊನ್ನೆ ಹೇಳ್ತಾ ಇದ್ರು, ಬಹುಶಃ ಸಾಹಿತ್ಯ ಎನ್ನುವಂಥ ಮಹಾಸಾಗರದ ಆ ಮಹಾನ್ ದೇವತೆಗಳು ನಮ್ಮ ಈ ಭೂಮಿಯಲ್ಲಿ, ಭರತ ದೇಶದಲ್ಲೂ, ನಮ್ಮ ಕನ್ನಡ ನಾಡಿನಲ್ಲೂ, ನಮ್ಮ ಈ ತವಳುವ ಪ್ರಪಂಚದಲ್ಲೂ ಅದೆಷ್ಟು ಜನ ಆಗಿ ಹೋಗಿದ್ದಾರೋ, ಆಗಿ ಹೋಗಿದ್ದಾರಲ್ಲ, ಇಂದಿಗೂ ನಮ್ಮೊಂದಿಗೆ ಇದ್ದಾರೆ. ಆಗಿ ಹೋದವರ ಚಿಂತನೆಯೊಂದಿಗೆ, ಆ ಕೊಂಡಿಗೆಯ ಬೆಸುಗೆಯೊಂದಿಗೆ ಅಂತ ಹೇಳುವಂಥ ಸುಖಾನುಭವ ಇವತ್ತು ನಮಗೆ ಪ್ರಾಪ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ಆ ಸಂಭ್ರಮವನ್ನು ನಿಮ್ಮೆಲ್ಲರ ಮುಂದೆ ನಾವು ಹಂಚಿಕೊಳ್ತಾ ಇದ್ದೇನೆ. ಅಷ್ಟೇ ಬಂಧುಗಳೇ, ನಮಗೆ ಅನಗತ್ಯವಾಗಿ ನಾವು ಏನೇನೋ ಭ್ರಮೆಗೊಳಗಾಗ್ತೇವೆ. ಕೀಳರಿಮೆ ನಮಗೆ. ನಾವು ಹುಟ್ಟಿದಂಥ ತಂದೆ ತಾಯಿಗಳು, ಜಾತಿ, ನಮ್ಮ ಧರ್ಮ, ನಮ್ಮ ಪ್ರದೇಶ, ನಮ್ಮ ಭಾಷೆ, ನಮ್ಮ ದೇಶ, ಅನಗತ್ಯವಾದ ಕೀಳರಿಮೆ, ಭ್ರಮೆ. ಅದರ ಅರ್ಥ ಇನ್ನೊಂದು ಭಾಷೆ, ಇನ್ನೊಂದು ಧರ್ಮ, ಇನ್ನೊಂದು ಸಂಸ್ಕೃತಿ, ಇನ್ನೊಂದು ರಾಷ್ಟ್ರವನ್ನು ನಾವು ದ್ವೇಷ ಮಾಡಬೇಕು ಅಂತ ಹೇಳೋದು ಅಲ್ಲ. ಅದನ್ನು ಪ್ರೀತಿಸುತ್ತಾ ನಮ್ಮತನದಲ್ಲಿ ಬಾಳಿ ಬದುಕುವಂಥ ಕಲ್ಪನೆ, ಆ ಶಕ್ತಿಯನ್ನು ನೀಡಿದಂಥವರು ಇಂತಹ ಮಹಾನುಭಾವರು. ನಾನಂತೂ ಪುಣ್ಯವಂತ, ನಾನು ಅವರನ್ನು ಕಂಡಿದ್ದೇನೆ. ಕಾಣದಿದ್ದಂಥ ಇವತ್ತಿನ ಯುವ ಜನಾಂಗ ಖಂಡಿತವಾಗಿ ಇವತ್ತು ಪುರಭವನದಲ್ಲಿ ಕುಳಿತು ಕೇಳಿಯೋ, ಮನೆಯಲ್ಲಿಯೋ ಕುಳಿತು ಕೇಳಿಯೋ, ಅವರ ಬಗೆಗಿನ ಚಿಂತನೆಯನ್ನು ಇವತ್ತಿನ ಅಂತರ್ಜಾಲದ ವ್ಯವಸ್ಥೆಗಳ ಮುಖಾಂತರ ತಮ್ಮದಾಗಿಸುವಂಥ ಪ್ರಯತ್ನವನ್ನು ಮಾಡ್ತಾರಂತೇಳುವಂಥದ್ದು ನಂಬಿಕೆ ನಮ್ಮದು. ಅದು ಆದಾಗ ಮಾತ್ರ ಮುಂದೊಂದು ದಿನ ನಮ್ಮ ಜನಾಂಗದಲ್ಲಿ, ನಮ್ಮ ಮುಂದಿನ ಭವಿಷ್ಯತ್ತಿನ ಈ ಪುಟಾಣಿಗಳಲ್ಲಿ, ಅಥವಾ ನಮ್ಮ ಭರತ ದೇಶದ ಪುಟಾಣಿ ಭಾವಿ ಜನಾಂಗದಲ್ಲಿ ಇನ್ನೊಂದು ಕಾರಂತರನ್ನು ಕಾಣಲಿಕ್ಕೆ ಸಾಧ್ಯ, ಅಥವಾ ಇನ್ನೊಂದು ರೈಗಳನ್ನು ಕಾಣಲಿಕ್ಕೆ ಸಾಧ್ಯ. ಅದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಸರ್ವರನ್ನು ತನ್ನದಾಗಿರಿಸಿಕೊಂಡು ಸರ್ವರನ್ನು ಅಲ್ಲೂ ಒಂದು ರೀತಿಯ ದೈವತ್ವವನ್ನು ಕಾಣುವಂಥ, ಸಂಭ್ರಮವನ್ನು ಕಾಣುವಂಥ, ನಿತ್ಯೋತ್ಸವವನ್ನು ಕಾಣುವಂಥ ನಿಸಾರ್ ಅಹಮದರನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ನಾವು ನೀವೆಲ್ಲ ನಂಬಿಕೊಂಡು ಬಂದಂಥ ಒಂದು ಚಿಂತನೆ. ಬಂಧುಗಳೇ, ನಮ್ಮ ಜೀವನವನ್ನು, ಜೀವನ ಸಂಭ್ರಮಿಸಲಿಕ್ಕೆ, ಜೀವನ ಉತ್ಸವಾದಿ ಸ್ವರೂಪದಲ್ಲಿ ಎಲ್ಲರನ್ನು ಒಳಗೊಂಡಂತೆ ಬದುಕಲಿಕ್ಕೆ ಅಂತ ಹೇಳುವಂಥದ್ದನ್ನು ಕಲಿಸಿಕೊಂಡಂಥ ಮಹಾನ್ ಕವಿ, ಕಾರಂತ ಪುರಸ್ಕೃತ ಗೌರವಾನ್ವಿತ ಆದರಣೀಯರಾದಂತಹ ನಿಸಾರ್ ಅಹಮದರು, ಪದ್ಮಶ್ರೀಯ ಆ ಒಂದು ಪಟ್ಟಕ್ಕೆ, ಆ ಒಂದು ಗೌರವಕ್ಕೆ, ಭಾರತ ಗಣ ಸರ್ಕಾರದ ಗೌರವಕ್ಕೆ ಶಕ್ತಿ ತುಂಬಿದಂಥ ಒಂದು ಓರ್ವ ಮಹಾನ್ ಕನ್ನಡದ ವ್ಯಕ್ತಿತ್ವ ಅವರು. ನಿಜವಾದ ಕನ್ನಡಿಗ, ಶ್ರೀಗಂಧದಂತೆ ಅವರು ತವೆದಷ್ಟು ಪ್ರಾಯ ಆದಷ್ಟು ನಮಗೆ ಪರಿಮಳವನ್ನೇ ನೀಡ್ತಾ ಇದ್ದಾರೆ. ಬಂಧುಗಳೇ, ಸರ್ವರ ಪರವಾಗಿ ಸಮಸ್ತ ತವಳವ ಪ್ರಪಂಚದ, ತವಳವ ನಾಡಿನ, ತವಳವ ಪರಂಪರೆಯ, ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಮನೆ ಭಾಷಿಗರಾಗಿದ್ದುಕೊಂಡು ನಾವು ತುಳುವರು, ಗಟ್ಟಿಯಾದಂತಹ ಅನುಷ್ಠಾನದಲ್ಲಿ ಕನ್ನಡಿಗರು, ಎಲ್ಲ ನೆಲೆಗಳೊಂದಂತೆ ನಾವು ಭಾರತೀಯರು ಎನ್ನುವಂಥ ತತ್ವದಲ್ಲಿ ಬಾಳಿ ಬದುಕಿದವರು. ನಮ್ಮ ಹಿಂದಿನವರು ನಮಗೆ ಅದೇ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಈ ನಾಡಿನಿಂದ ನಿಮಗೆ ನಮೋ ನಮಃ ಅಂತ ಹೇಳ್ತಾ, ಇಂತಹ ಪುಣ್ಯಪ್ರದವಾದಂಥ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಯಾವತ್ತೂ ಸಂಭ್ರಮಿಸುವ ನೆಲೆಯಲ್ಲಿ ನಿತ್ಯೋತ್ಸವದ ಸ್ವರೂಪದಲ್ಲಿ ನಮ್ಮ ಜೀವನದಲ್ಲಿ ದೊರಕುವಂತೆ ಆಗಲಿ. ಎಲ್ರಿಗೂ ಶುಭಾಶಯ ಹೇಳ್ತಾ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.

ಜೀವ ವಿಕಾಸ ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ಈ ನಿರಂತರ ಪ್ರಕ್ರಿಯೆಯ ಫಲಶ್ರುತಿಯೇ ಮಾನವನ ಸೃಷ್ಟಿ. ಜೀವ ವಿಜ್ಞಾನದ ಸರಳ ಸೂತ್ರಗಳು ತಿಳಿಸುವ ಹಾಗೆ ಸೃಷ್ಟಿ ಕ್ರಿಯೆಯ ಅತ್ಯಂತ ಮಹತ್ತರ ಘಟ್ಟವಾಗಿರ್ತಕ್ಕಂತಹ ಫರ್ಟಿಲೈಸೇಷನ್ ಅಂದರೆ ಫಲೀಕರಣದ ಸಂದರ್ಭ ಎಕ್ಸ್ ಎಕ್ಸ್ ವರ್ಣತಂತ್ರಗಳು ಅಂದರೆ ಕ್ರೋಮೋಸೋಮ್ಗಳು ಸಮಾಗಮ ಆದರೆ ಹೆಣ್ಣು, ಎಕ್ಸ್ ವೈ ಸಮಾಗಮವಾದರೆ ಗಂಡು ಸೃಷ್ಟಿಯಾಗ್ತದೆ. ಆದರೆ ಎಲ್ಲೋ ಅಪರೂಪಕ್ಕೊಮ್ಮೆ ಈ ಸಮಾಗಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಎಕ್ಸ್ ಎಕ್ಸ್ ವೈ ಅಥವಾ ಎಕ್ಸ್ ಮಾತ್ರ ಕೋಶಗಳಲ್ಲಿ ನಿಂತು ತೃತೀಯ ಲಿಂಗಿಗಳ ಸೃಷ್ಟಿಗೆ ಕಾರಣವಾಗಬಹುದು. ಹೀಗೆ ಆದರೆ ಅದರಲ್ಲಿ ಯಾರ ತಪ್ಪೂ ಇಲ್ಲ, ಇದು ನಿಸರ್ಗದ ನಿಯಮ. ಈ ನಿಸರ್ಗ ತನ್ನ ಒಡಲಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಕೂಡ ಬದುಕುವಂತಹ ಸಮಾನವಾದ ಹಕ್ಕನ್ನು ನೀಡಿದೆ. ಹಾಗೆಯೇ ಮನುಷ್ಯರಾಗಿ ಹುಟ್ಟಿದ ಸ್ತ್ರೀ ಪುರುಷ ಹಾಗೂ ತೃತೀಯ ಲಿಂಗಿಗಳಿಗೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಸಮಾನವಾದಂತಹ ಅವಕಾಶಗಳನ್ನು ನೀಡಿದೆ. ಆದರೂ ನಿರಂತರ ಮಾನಸಿಕ ದೈಹಿಕ ಶೋಷಣೆಗಳಿಂದ ಈ ಸಮುದಾಯ ಅನೇಕ ತಲೆಮಾರುಗಳಿಂದ ಯಾತನೆಯನ್ನು ಅನುಭವಿಸ್ತಾ ಇದೆ. ನಾವು ನಿಮ್ಮಂತೆಯೇ ಮನುಷ್ಯರು, ನಮ್ಮನ್ನು ಬದುಕಲು ಬಿಡಿ, ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರಲಿಕ್ಕೆ ನಮಗೂ ಕೂಡ ಅವಕಾಶವನ್ನು ನೀಡಿ ಎಂದು ಕೇಳ್ತಾ ಇದ್ದಾರೆ ಮಂಗಳ ಮುಖ್ಯರು. ರಸಋಷಿ ಕುವೆಂಪು ಅವರು ಕರೆ ನೀಡಿದರು, ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಮತ್ತು ಪೂರ್ಣ ದೃಷ್ಟಿ. ಈ ಪೂರ್ಣ ದೃಷ್ಟಿಯಿಂದ ನಿಸರ್ಗದ ಈ ಸೃಷ್ಟಿಯನ್ನು ಸ್ವೀಕರಿಸಬೇಕು ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಂಗಳಮುಖಿಯರ ಜೀವನ ಮಟ್ಟ ಸುಧಾರಿಸುವಲ್ಲಿ ನಿರಂತರ ಹೋರಾಟವನ್ನು ಮಾಡ್ತಾ ಇರುವ ರೇವತಿಯವರು ತಮಿಳುನಾಡಿನ ಸೇಲಂನವರು. ತೃತೀಯ ಲಿಂಗಿಯಾಗಿ ಜನಿಸಿ ದೈಹಿಕ ಹಾಗೂ ಮಾನಸಿಕವಾಗಿ ಹೇಳಲಾರದ ಅನೇಕ ಯಾತನೆಯನ್ನು ಬಾಲ್ಯದಿಂದಲೇ ಅನುಭವಿಸಿದವರು. ತನ್ನ ಕುಟುಂಬ ಹಾಗೂ ಪರಿಸರದವರೇ ತಿರಸ್ಕಾರ ಮಾಡಿದಾಗ ದೂರದ ದೆಹಲಿಗೆ ಹೋಗಿ ವೈವಿಧ್ಯಮಯವಾದಂತಹ ವೃತ್ತಿಗಳನ್ನು ಮಾಡ್ತಾ ಲಿಂಗ ಪರಿವರ್ತನೆ ಮಾಡಿಕೊಂಡವರು. 1999 ಬೆಂಗಳೂರಿಗೆ ಆಗಮಿಸಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಟ ನಡೆಸುವ ಸಂಗಮ್ ಎನ್ನುವ NGOವನ್ನು ಸೇರಿದವರು. ಓರ್ವ ಸಹಾಯಕಿಯಾಗಿ ಸೇರಿ ಹಂತ ಹಂತಗಳಲ್ಲಿ ಬೆಳೆದು ಸಂಗಮ್ನ ನಿರ್ದೇಶಕಿಯಾದವರು. ಅನೇಕ ಪ್ರೇಮ ಕವನಗಳನ್ನು ಅವರು ಬರೆದಿದ್ದಾರೆ, ಹೋರಾಟದ ಕವನಗಳನ್ನು ಕೂಡ ಬರೆದಿದ್ದಾರೆ. ಉನರ್ವಂ ಅಂದರೆ ಫೀಲಿಂಗ್ಸ್ ಆಫ್ ದ ಬಾಡಿ, ವೆಲೈಮುಳಿ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ವೆಲೈಮುಳಿ ಪುಸ್ತಕದ ಇಂಗ್ಲಿಷ್ ಆವೃತ್ತಿ ಟ್ರುತ್ ಅಬೌಟ್ ಮೀ, ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ಪೆಂಗ್ವಿನ್ ಪಬ್ಲಿಕೇಶನ್ನವರು ಪ್ರಕಟಪಡಿಸಿದ್ದಾರೆ. ಇದನ್ನೇ ಕನ್ನಡದಲ್ಲಿ ಗೌರಿ ಲಂಕೇಶ್ ಅವರು ಬದುಕು ಬಯಲು ಎಂಬ ಹೆಸರಿನಲ್ಲಿ ಪ್ರಕಟಿಸಿದರು. ಟ್ರುತ್ ಅಬೌಟ್ ಮೀ 8 ಭಾಷೆಗಳಿಗೆ ತರ್ಜುಮೆ ಆಗಿದೆ. 100+ ವಿಶ್ವವಿದ್ಯಾನಿಲಯಗಳಲ್ಲಿ ತರ್ಜೆಂಡರ್ ಸಂಶೋಧನಾ ಕಲಿಕೆಯಲ್ಲಿ ಪ್ರಧಾನ ಆಕರ ಗ್ರಂಥವಾಗಿ ಇವತ್ತು ಬಳಕೆ ಆಗ್ತಾ ಇದೆ. ಇವರು ಲಂಡನ್, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ತಮ್ಮ ಸಮುದಾಯದವರ ನೋವಿನ ಕಥನಗಳನ್ನು ಹಂಚಿಕೊಂಡಿದ್ದಾರೆ, ಉಪನ್ಯಾಸಗಳನ್ನು ನೀಡಿದ್ದಾರೆ. ಬದುಕು ಬಯಲು ನಾಟಕದಲ್ಲಿ ಹೆಗ್ಗೋಡಿನ ಜನಮನದಾಟದವರು ಮಾಡಿದ ಸಂದರ್ಭದಲ್ಲಿ ಮುಖ್ಯ ಭೂಮಿಕೆಯನ್ನು ನಿರ್ವಹಿಸಿದ್ದಾರೆ. ತೇನವಟ್ಟು ಎಂಬ ತಮಿಳು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಹೀಗೆ ಬಹುಮುಖ ಪ್ರತಿಭೆಯ ರೇವತಿಯವರ ರಂಗ ಅಭಿವ್ಯಕ್ತಿಯನ್ನು ಪುರಸ್ಕರಿಸಿರುವ ಡಾಕ್ಟರ್ ಮೋಹನ್ ಆಳ್ವ ಅವರು ಈ ಸಮುದಾಯಕ್ಕೆ ಸೇರಿದವರಿಗೆ ಉಚಿತ ಶಿಕ್ಷಣ ಸೌಲಭ್ಯವನ್ನು ನೀಡಿ ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಇದನ್ನು ಬಹಳ ಕೃತಜ್ಞತೆಯಿಂದ ಸ್ಮರಿಸುವಂತಹ ಮಂಗಳಮುಖಿ ರೇವತಿಯವರು ತಮ್ಮ ಬದುಕಿನ ರೋಚಕ ಘಟನೆಗಳೊಂದಿಗೆ ಇದೀಗ ತಮ್ಮ ಮುಂದೆ

ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ತರ ಒಂದು ವೇದಿಕೆ, ಈ ತರ ಜನರ ಮುಂದೆ ನಾನು ಇವತ್ತು ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಸಿಕ್ಕಿರುವ ಒಂದು ಬಲ. ಇದಕ್ಕಿಂತ ನನಗೆ ದೊಡ್ಡ ಅವಾರ್ಡ್ ಏನು ನನಗೆ ಬೇಕಾಗಿರಲಿಲ್ಲ. ಸಮಾಜ ಎಷ್ಟು ಬದಲಾವಣೆ ಆಗ್ತಾ ಇದೆ, ಜನ ಎಷ್ಟು ನಮ್ಮನ್ನು ಹತ್ತಿರ ಬರ್ತಾ ಇದ್ದಾರೆ ಅನ್ನುವಾಗ ನಮ್ಮ ಮನಸ್ಸು ತುಂಬ ಕೂಲ್ ಆಗ್ತಾ ಇದೆ. ಸರಿ, ಇವತ್ತು ನನ್ನ ಕತೆ ನಿಮ್ಮ ಜೊತೆ. ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದ್ರೆ ತಾವೆಲ್ಲರೂ ಸಮಿಸ್ಬೇಕು. ಆದ್ರೇನು, ನಾನು ಕನ್ನಡದಲ್ಲಿನೇ ಮಾತಾಡ್ತೀನಿ, ತಮಿಳ್ ಬಳಸಕ್ಕೆ ಹೋಗಲ್ಲ ನಾನು. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಅಮ್ಮ ಅಪ್ಪಗೆ 4 ಜನ ಮಕ್ಕಳು, ಗಂಡು ಮಕ್ಕಳು. ನನಗೆ 3 ಅಣ್ಣ, 1 ಅಕ್ಕ. ನಾನೇ ಲಾಸ್ಟ್, ಕೊನೆ. ನನ್ನ ಹೆಸರು ದೂರೇಸ್ವಾಮಿ ಅಂತ. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಗಂಡು ಮಕ್ಕಳಿಗೆ ಯಾವ ರೀತಿ ಬಟ್ಟೆ ಹಾಕ್ತಾರೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬಟ್ಟೆ ಹಾಕ್ತಾರೆ, ಅದೆಲ್ಲ ನಮ್ಮ ಇಂಡಿಯನ್ ಕಲಾಚಾರ. ಇದು, ನಾನು ಒಂದು ಗಂಡು ಮಗು, ಗಂಡು ಮಕ್ಕಳು ಹೆಂಗೆ ಬಟ್ಟೆ ಹಾಕೊಳ್ತಾರೆ ಅದೇ ರೀತಿ ನನಗೂ ಬಟ್ಟೆ ಹಾಕ್ತಾರೆ. ನನಗೆ ಗೊತ್ತಾಗಿ ನಾನು ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ನಾನು ಓದ್ಬೋದು ನಾನು. ಸೊ ನಮ್ಮ ಅಣ್ಣನ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ನಮ್ಮದು ಲಾರಿ ಬಿಸ್ನೆಸ್ಸು, ನಾಮಕ್ಕಳಲ್ಲಿ ಮಿಲ್ಕ್ ವ್ಯಾನ್ ಅದು. ಊರೂರಿಗೆ ಹೋಗಿ, ಗ್ರಾಮ ಗ್ರಾಮಕ್ಕೆ ಹೋಗಿ ಮಿಲ್ಕ್ ಕಲೆಕ್ಟ್ ಮಾಡ್ಕೊಂಡು ಬಂದು ಡೈರಿಗೆ ಕೊಡಬೇಕು. 4 ಲಾರಿ ಇತ್ತು ನಮ್ಮ ಅಪ್ಪಕ್ಕೆ. ಸೊ ಡ್ರೈವರ್ ಕಂಡಕ್ಟರ್ ಯಾರು ಸಿಕ್ಕಿಲ್ಲ ಅಂತ ಒಂದೇ ಕಾರಣಕ್ಕೆ ನಮ್ಮ ಅಣ್ಣ ಎಲ್ಲರನ್ನೂ ಎಜುಕೇಷನ್ನ ಬ್ರೇಕ್ ಮಾಡಿ ಆ ಗಾಡಿಗೆ ಡ್ರೈವರ್ ಆಗಿ ಕ್ಲೀನರ್ ಆಗಿ ಹೋಗ್ತಾ ಇದ್ರು. ನಾನು ನಮ್ಮ ಅಕ್ಕ ಮಾತ್ರ ಸ್ಕೂಲ್ಗೆ ಹೋಗ್ತಾ ಇದ್ವಿ ಅವಾಗ. ಆಗ ಒಳ್ಳೆ ಬಟ್ಟೆ ನಮಗೆ ಇರುವುದಿಲ್ಲ. ನನ್ನ ಡ್ರಾಗರ್ ಹಿಂದೆ ತೂತಗಿಲಿರುತ್ತೆ. ಸ್ಟೂಡೆಂಟ್ಗಳೆಲ್ಲರ ಮಕ್ಕಳು ಪೇಪರ್ನ ತಂದೆ ದಬಾಳ್ ಪಟ್ಟಿ ಅಂತ ಹಾಕ್ತಾರೆ. ಆಮೇಲೆ ಕ್ಲಾಸ್ ರೂಮ್ನಲ್ಲಿ ನಾನು ಕೂತ್ಕೊಂಡ್ರೆ ಎಲ್ಲ ಮಕ್ಕಳನ್ನು ನನ್ನೇ ನೋಡಿನೇ ನಗಿತಾರೆ. ಕಾರಣ ಯಾಕಂತ ಹೇಳಿದ್ರೆ, ಹೆಣ್ಣಿನ ಭಾವನೆಯಲ್ಲಿ ನಾನು ನಡ್ಕೊಳ್ತಾ ಇದ್ದೆ. ಪುಸ್ತಕ ಎಲ್ಲರೂ ಗಂಡಸರು ಹಿಂಗೆ ಹಿಡ್ಕೊಂಡು ಹೋಗಿದ್ರೆ ನಾನು ಹಿಂಗೆ ಹಿಡ್ಕೊಂಡು ಹೋಗೋದು. ಸೊ ನಡೆಯುವಾಗ ನನ್ನ ಸ್ಟೈಲ್ ಬೇರೆ ರೀತಿ ಇತ್ತು. ಅದನ್ನು ನೋಡಿ ಎಲ್ಲರೂ ತಮಾಷೆ ಮಾಡ್ತಾ ಇದ್ರು. ಒಂದು ಸೈನ್ಸ್ ಟೀಚರ್ ಕ್ಲಾಸ್ ತಗೊಳ್ತಾ ಇದ್ದಾರೆ. ಏನ್ ಕ್ಲಾಸ್ ಗೊತ್ತಾ? ಉಲೋಹಂ ಅಲೋಹಂ ಅಂತ. ಉಲೋಹಂ ಅಂದ್ರೆ ಈ ರೀತಿ ಗಟ್ಟಿಯಾಗಿ ಇರುತ್ತೆ, ಅದನ್ನ ಇಡಿಬಹುದು, ನೀರ್ ತರ ಎತ್ತಬಹುದು. ಆದ್ರೆ ಅಲೋಹ ಅಂದ್ರೆ ಅದಕ್ಕೊಂದು ರೂಪನೇ ಇಲ್ಲ, ಅದು ಎತ್ತಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ನೋಡಿ ಇಲ್ಲಿ ಕೂತಿದ್ದಾನೆ ನೋಡು, ಇವನು ನೋಡಕ್ಕೆ ಗಂಡಸ್ತರ ಇದ್ದಾನೆ, ಆದ್ರೆ ಇವನು ಗಂಡಸಲ್ಲ, ಆದ್ರೆ ಹೆಣ್ಣು ಅಲ್ಲ. ಅಂತ ಪಾಠನ ಟೀಚರ್ ಹೇಳ್ಕೊಡ್ತಾರೆ, ನನ್ನನ್ನ ಉದಾಹರಣೆ ತೋರಿಸಿ. ಇಡೀ ಮಕ್ಕಳೆಲ್ಲ ನಗಿತಾ ಇದ್ರು. ನನಗೆ ತುಂಬ ಬೇಜಾರಾಯ್ತು. ನಾನು ಒಂದು 7ನೇ ಕ್ಲಾಸ್ 6ನೇ ಕ್ಲಾಸ್ ಓದುವ ಮಗು. ನಾನು ಆ ರೀತಿ ನನ್ನನ್ನು ತಮಾಷೆ ಮಾಡುವಾಗ ಅಷ್ಟೊಂದು ನಮಗೆ ಕೋಪ. ಹೌದಲ್ಲ, ಉಳಿದಿರೋ ಹುಡುಗ ಥರ ಯಾಕೆ ನಾನು ನಡ್ಕೊಳ್ತಾ ಇಲ್ಲ? ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ. ನಾನು ಗಂಡಸರೆಲ್ಲ ಫುಟ್ಬಾಲ್ ಆಡಕ್ಕೆ ಹೋಗ್ತಾರೆ, ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಹೆಣ್ಣು ಮಕ್ಕಳೆಲ್ಲ ಜಂಪಿಂಗ್ ಮಾಡಕ್ಕೆ ಹೋಗ್ತಾರೆ, ಖೋಖೋ ಆಡಕ್ಕೆ ಹೋಗ್ತಾರೆ. ನನಗೆ ಅವರು ಮಾಡುವಂಥ ಪ್ಲೇನೇ ನನಗೆ ಇಷ್ಟ ಆಗುತ್ತಲ್ವಾ? ಯಾಕೆ ನನಗೆ ಯಾಕೆ ಕ್ರಿಕೆಟ್ ಇಷ್ಟ ಆಗಲ್ಲ? ನನಗೆ ಯಾಕೆ ಫುಟ್ಬಾಲ್ ಇಷ್ಟ ಆಗಲ್ಲ? ನನಗೆ ಯಾಕೆ ವಾಲಿಬಾಲ್ ಇಷ್ಟ ಆಗಲ್ಲ? ನಾನು ಯಾಕೆ ಎಣ್ಣ ಥರ ನಡ್ಕೋಬೇಕು? ನನ್ನ ಒಳಗಡೆನೆ ತುಂಬ ಗೊಂದಲ ಇತ್ತು ಆ ವಯಸ್ಸಲ್ಲಿ ನನಗೆ. ಮತ್ತೆ ಯಾರೆಲ್ಲ ನನ್ನನ್ನು ತಮಾಷೆ ಮಾಡಲ್ವೋ ಅವ್ರ ಮೇಲೆ ನನಗೆ ಪ್ರೀತಿ ಬಂತು. ಕ್ಲಾಸ್ ರೂಮಲ್ಲಿ ಇಂಟ್ರೋಲ್ ಬಿಡ್ತಾರೆ. ಇಂಟ್ರೋಲಲ್ಲಿ ನಮ್ಮದು ಕೋಯಿಲೇಷನ್ ಇಲ್ಲ, ಜೈನ್ಸ್ ಮಾತ್ರನೇ ಇರುವುದು. ಇಂಟ್ರೋಲ್ ಬಿಡು 11:00 ಬಿಡ್ತಾರೆ, 11:50 ವಾಪಸ್ ಕ್ಲಾಸ್ ರೂಮ್ಗೆ ಬರಬೇಕು. 11:00 ಇಂಟ್ರೋಲ್ ಬಿಟ್ಟರೆ ನಾನು ಹೋಗುವುದಿಲ್ಲ. ಕಾರಣ ಯಾಕಂತ ಹೇಳಿದ್ರೆ, ಅಲ್ಲಿ ಎಲ್ಲ ಹುಡುಗರು ಹೋಗಿ ಯೂರಿನ್ ಹೋಗ್ತಾರೆ, ಅವಾಗ ನನಗೆ ಮುಜುಗರ. ಅವ್ರ ಜೊತೆಗೆ ನಾನು ಯೂರಿನ್ ಹೋಗೋಕ್ಕೆ ನನಗೆ ಮುಜುಗರ. ಕಾರಣ ಯಾಕಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಹೆಣ್ಣಿನ ಭಾವನೆ ಇದೆ ನನಗೆ. ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ಕೊಡ್ತಾರೆ, ಹೆಣ್ಮಕ್ಳರು ಗಂಡು ಮಗು ಜೊತೆಗೆ ಸೇರಿಕೊಂಡು ಬಾತ್ರೂಮ್ ಹೋಗಬಾರ್ದು, ಮಾತಾಡಬಾರ್ದು ಅಂತೆಲ್ಲ ನಮ್ಗೆ ಹೇಳಿಟ್ಟಿರ್ತಾರಲ್ವಾ. ಹಾಗೆ ನಾನು ಹೋಗಲಿಕ್ಕೆ ನನಗೆ ನಾಚಿಕೆ. ಇಂಟ್ರೋಲ್ ಪಿರಿಯಡ್ ಮುಗಿದ ಮೇಲೆ ಡೈಲಿ ನಾನು ಕ್ಲಾಸ್ಗೆ ಲೇಟಾಗಿ ಬರ್ತಾ ಇದ್ದೆ ನಾನು. ಸೊ ಹಾಗೇನು ಮೇಸ್ಟ್ರ ಹತ್ರ ನಾನು ಏಟು ತಿನ್ನುವುದು. ಸೊ ಹೀಗೆ ಹುಡುಗರು ಮತ್ತು ಟೀಚರಿಂದ ನನಗೆ ತುಂಬ ಹಿಂಸೆ ಆಯಿತು. ಮಾನಸಿಕವಾಗಿ ನನಗೆ ಗೊಂದಲ ಆಯಿತು. ನಾನು ಒಬ್ಳೆ ಈ ಥರ ಇದ್ದೀನಾ? ನನ್ನ ಥರ ಬೇರೊಬ್ಬರು ಇರಬಹುದಾ ಅಂತ ನನಗೆ ತುಂಬ ಗೊಂದಲ. ಈ ವಿಷಯನ ಹೋಗಿ ಯಾರ ಹತ್ರ ನಾನು ಹೇಳ್ಕೊಳ್ಳಿ? ನಮ್ಮ ಅಪ್ಪ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ, ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ. ಆದರೆ ನನಗೆ ಹೆಣ್ಣಿನ ಬಟ್ಟೆ ಹಾಕ್ಕೋಬೇಕು, ಹೆಣ್ಣು ಥರ ನಾನು ಇರಬೇಕು ಅಂತ ತುಂಬ ಆಸೆ ಇತ್ತು ನನಗೆ.
ನೈನ್ತ್ ಸ್ಟ್ಯಾಂಡರ್ಡ್ ಓದುವಾಗ ಮಹೇಶ್ ಅಂತ ಒಬ್ಬ ಹುಡುಗ ಮೇಲೆ ನನಗೆ ಪ್ರೀತಿ ಬಂತು, ಅಟ್ರಾಕ್ಷನ್ ಬಂತು. ಸಾಮಾನ್ಯವಾಗಿ ಒಂದು ಹುಡುಗಿ ಒಂದು ಹುಡುಗನ ಲವ್ ಮಾಡಿದ್ರೆ ಸರಿ ಅಂತಾರೆ, ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದ್ರೆ ಅದು ಸರಿ ಅಂತಾರೆ, ಅದು ಪ್ರಕೃತಿ, ಅದು ನೇಚುರಲ್ ಅಂತಾರೆ. ಅರೆ ನಾನು ಒಂದು ಹುಡುಗನಾಗಿ ಇನ್ನೊಂದು ಹುಡುಗನ ಮೇಲೆ ಯಾಕೆ ನನಗೆ ಲವ್ ಬರಬೇಕು, ಕಾಯಿಲಾನ ಏನಾದ್ರು ನನಗೆ ಅಂತ ನನ್ನ ಮನಸ್ಸೊಳಗಡೆ ತುಂಬ ಗೊಂದಲ ಆಯಿತು. ಅವನ ಬಗ್ಗೆ ನಾನು ಅವತ್ತು ನಾನು ಬರೆಯೋಕ್ಕೆ ನಾನು ಶುರು ಮಾಡಿದ್ದು, 9th class ಕವನ ಬರೆಯೋಕ್ಕೆ ಶುರು ಮಾಡಿದೆ ನಾನು. ಆದರೆ ಯಾವತ್ತೂ ಕೂಡ ಇದುವರೆಗೂ ಅವನಿಗೆ ಆ ಕವನ ನಾನು ಕೊಟ್ಟಿರಲಿಲ್ಲ. ಕಾರಣ ಯಾಕಂದರೆ ನನ್ನ ಭಯ, ನಾನು ಒಂದು ಗಂಡು ಹುಡುಗ ಆಗಿ ಇನ್ನೊಂದು ಗಂಡು ಹುಡುಗನಿಗೆ ನಾನು ಲವ್ ಲೆಟ್ರ್ ಕೊಟ್ಟರೆ ಹೋಗಿ ಒಂದು ಕೊಟ್ಬಿಟ್ರೆ ಏನು ಮಾಡೋದಂತ. ಆ ರೀತಿ ನಮ್ಮ ಭಾವನೆಗಳನ್ನು ಕೂಡ ನಮಗೆ ಹೇಳ್ಕೊಳ್ಳೋಕ್ಕಾಗಿಲ್ಲ, ನಮಗೆ ಮಾಹಿತಿ ಇಲ್ಲ, ನಾನು ಯಾರು ಅಂದರೆ ನಾವು ಯಾವ ಲಿಂಗದವಳು ಅಂತ ಗೊಂದಲ ಇತ್ತು ನನಗೆ, ಹಿಂಸೆಗೆಲಿತ್ತು. ಅದರಿಂದ 10th class ಮೇಲೆ ನನಗೆ ಓದಲಿಕ್ಕೆ ಆಗಿರಲಿಲ್ಲ. ಸರಿ, ನನ್ನ ಹೆಣ್ಣಿನ ಭಾವನೆನ ಯಾವ ರೀತಿ ನಾನು ಬೆತ್ತಪಡಿಸ್ಕೊಂಡು ನಾನು ಸಂತಸ ಪಟ್ಕೊಡ್ತೀನಿ ಅಂದರೆ, ಸ್ಕೂಲಲ್ಲಿ ಹ್ಯಾಂಡ್ಬಿಲ್ ಅಂತ ಬರುತ್ತೆ. ಲಾಸ್ಟ್ ಇಯರ್ ಎಲ್ಲನೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ, ಸಾಂಸ್ಕೃತಿಕ ಫಂಕ್ಷನ್ ಮಾಡ್ತಾರೆ. ಆವಾಗ ನಾನು 10th class ಓದ್ತಾ ಇದ್ದೀನಿ, 9th class ಓದುವಾಗ ನಿಮ್ಗೆ ಗೊತ್ತಿರುತ್ತೆ ಹರಿಶ್ಚಂದ್ರ ನಾಟಕ, ನಿಮ್ಗೆ ಗೊತ್ತಿರುತ್ತೆ ಹರಿಶ್ಚಂದ್ರ ನಾಟಕದಲ್ಲಿ ನಾನು ಚಂದ್ರಮುಖಿ ಕ್ಯಾರೆಕ್ಟ್ ತಗೊಳ್ತೀನಿ. ವಿಷಯ ಏನಂತ ಹೇಳಿದ್ರೆ, ಮಗು ಹಾವು ಕಡಿದು ಸೆತ್ತು ಹೋಗುತ್ತೆ. ಅಲ್ಲಿ ಮಸಾನಕ್ಕೆ ತಗೊಂಡು ಹೋಗುವಾಗ ಹಣ ಕೊಟ್ಟರೆ ಮಾತ್ರ ಈ ಮಗುನ ಈ ಮಸಾನದಲ್ಲಿ ಇಡ್ಲಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗೆ ನಾನು ಭಿಕ್ಷೆ ಬೇಡಲಿಕ್ಕೆ ಹೋಗ್ತೀನಿ ಆ ಮಗುನ ತಗೊಂಡು. ಆ ಪಾತ್ರವನ್ನು ನಾನು ಸ್ಕೂಲ್ ಫಂಕ್ಷನ್ನಲ್ಲಿ ನಾನು ಮಾಡಿದೆ. ಟೋಪಾಲ ಇಟ್ಕೊಂಡು ಹೆಣ್ಣಿನ ಥರ ಸೀರೆ ಕಟ್ಕೊಂಡು ಎಲ್ಲ ಮಾಡಿದೆ ನಾನು. ಫಂಕ್ಷನ್ ಮುಗಿದ ಮೇಲೆ ಮಾರನೇ ದಿವಸ +2 +1 ಓದಿವ್ರು ಹುಡುಗರೆಲ್ಲ, ಏ ದೊರೆಸ್ವಾಮಿ ನೀನ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿದ್ಯ ಕಣೋ, ನಿಜ ಹೆಂಗಿಸ್ತಾರನ್ನೇ ನೀನಿದ್ದೀಯ. ಅಲ್ಲಪ್ಪ ನೀನು ಹೇಳು, ಮೇಲೆ ಏನು ಇಟ್ಕೊಂಡಿದ್ಯ? ಈ ಅದು ಹೆಂಗೆ ನನಗೆ ಕನ್ನಡದಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ, ಕೊಪ್ಪರೆ ಐತಿಯಲ್ಲ ತೆಂಗಿನಕಾಯಿ ಒಡೆದ್ರೆ ಚಿಪ್ಪ ಬರುತ್ತಲ್ಲ, ಆ ಚಿಪ್ಪನ್ನು ಇಟ್ಕೊಂಡಿದ್ಯ ಮೇಲೆ? ಏ ಇವನು ಬಟ್ಟೆ ಬಿಚ್ಚಿರಿ, ಇವನಿಗೆ ಗಂಡಿನ ಫೀನಶ್ ಇದೆಯಾ ಅಥವಾ ಎಂಥ ಥರ ಇದೆಯಾ, ನಾವು ನೋಡ್ಬಿಡ್ಬೇಕು ಕಣೆ ಅಂತ. ಆ ರೀತಿ ಮಕ್ಕಳನ್ನು ಕೂಡ, ಹೈರ್ ಸೆಕೆಂಡ್ರಿ ಓದುವ ಮಕ್ಕಳನ್ನು ನಮಗೆ ತುಂಬ ಹಿಂಸೆ ಮಾಡಿದರು. ಸೊ ಇದರಿಂದ ನಾನು ನಮ್ಮ ಊರನ್ನ ಹುಡುಕಲಿಕ್ಕೆ ನಾನು ತುಂಬ ನಾನು ಟ್ರೈ ಮಾಡಿದೆ ನಾನು. ಸೊ ಹಾಗೆ ನಮ್ಮೂರಲ್ಲಿ ವಿಲುಪುರಂ ಅಂತ ಒಂದು ಪ್ಲೇಸ್ ಇದೆ, ನಮ್ಮೂರಲ್ಲಿ ಇಲ್ಲ, ನಮ್ಮ ಚೆನ್ನೈ ಪಕ್ಕದಲ್ಲಿ ಇದೆ, ಕೂತಾಂಡವರ ದೇವಸ್ಥಾನ ಅಂತ ಒಂದು ಇದೆ. ಅಲ್ಲಿ ಹೋಗಿ ತಾಳಿ ಕಟ್ಕೊಳ್ತಾರೆ. ನಮ್ಮ ಊರಲ್ಲಿ ಏನೋ ಒಂದು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ, ಅದು ನ್ಯೂಸ್ ಪೇಪರಲ್ಲಿ ಅಲ್ಲಿ ಇಲ್ಲಿ ನಮಗೆ ಮಾಹಿತಿ ಬಂದ ಮೇಲೆ ದಿಂಡುಕಲ್ಗೆ ಫಸ್ಟ್ ನಾನು ಹೋಗಿದ್ದೆ. ನಾನು ಅವರೆಲ್ಲ ದಿಂಡುಕಲ್ಗೆ ಬರ್ತಾರೆ ಅಂತ. ಹಾಗೆ ಮನೆಯಲ್ಲಿ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ, ಮನೆಯಲ್ಲಿ ಹೇಳಿಲ್ಲದೆ ನಾನು ದಿಂಡುಕಲ್ಗೆ ಹೋಗಿದ್ದೆ. ನಮ್ಮ ಸಮುದಾಯವ್ರನ್ನ ನೋಡಿದೆ. ಆಮೇಲೆ ಅಲ್ಲಿ ನಂಗೆ ಗೊತ್ತಾಯಿತು, ನಮ್ಮ ಸಮುದಾಯದಲ್ಲಿ ಒಂದು ಕಲ್ಚರ್ ಸ್ಟ್ರಕ್ಚರ್ ಇದೆ, ಅಮ್ಮ ಚೇಲ ಗುರು ಅಂತ ಒಂದು ರಿಲೇಷನ್ಶಿಪ್ ಇದೆ. ನಾನು ಅಲ್ಲಿ ಅವರಿಗೆ ಮಗು ಆಗಿದ್ದೆ, ನಾನು ಮಗಳಾಗಿದ್ದೀನಿ ನಾನು. ಆಮೇಲೆ 2 ದಿವಸ ಬಿಟ್ಟು ನಾನು ಮನೆಗೆ ಬಂದೆ. ನಾನು ಮನೆಗೆ ಬಂದ ಮೇಲೆ, ನೀನು ಸಣ್ಣ ಹುಡುಗ ಎಲ್ಲಿ ಹೋಗ್ಬಿಟ್ಟಿದ್ಯಾ, ಕಾಣಲಿಲ್ಲ ಅಂತ ನಾವು ಹುಡುಕ್ತಾ ಇದ್ದೀವಿ 2 ದಿವಸದಿಂದ ನೀನು ಕಾಣಲಿಲ್ಲ ಅಂತ ನಮ್ಮ ಮನೆಯಲ್ಲಿ ಕೇಳುವಾಗ ನಾನು ಏನೋ ಒಂದು ಸುಳ್ಳು ಹೇಳಿದೆ. ಆ ಸಮಯದಲ್ಲಿ ನಮ್ಮ ಅಕ್ಕನಿಗೆ ಮದುವೆ ಏರ್ಪಾಡಾಗ್ತಾ ಇತ್ತು. ಸೊ ನಮ್ಮ ಅಕ್ಕ ಮದುವೆ ಮುಗಿದ ಮೇಲೆ ನಾನು ಡೆಲ್ಲಿಗೆ ಓಡೋಗಿದೆ ಫಸ್ಟ್. ಆ ಡೆಲ್ಲಿಗೆ ಓಡೋಗಿದ್ರೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ಹೇಳಿದ್ರೆ, ನಾನು ನಿಜವಾಗ್ಲಿ ಅಷ್ಟು ಬರೋಕಿನೋ ಟ್ರೈನ್ ಹೆಂಗಿರುತ್ತೆ ಅಂತ ಕೂಡ ನಾನು ನೋಡಿರಲಿಲ್ಲ. ನಮ್ಮ ನಾಮಕ್ಕಲಿಂದ ಸೇಲಂ ಹೋಗಿದ್ರೆ ಮಾತ್ರ ರೈಲ್ವೆ ಸ್ಟೇಷನ್ ಸಿಕ್ಕುವುದು. ನಮ್ಮ ನಾಮಕ್ಕಲ್ ಕಡೆ ಯಾವ ಟ್ರೈನ್ ಹೋಗುವಂಥ ದಾರಿಯೂ ಇಲ್ಲ, ಕಣ್ಣಿಂದ ನಾನು ಟ್ರೈನ್ ನೋಡಿಲ್ಲ. ನಮ್ದು ಯೂನಿಫಾರ್ಮ್ ಹಾಫ್ ಡ್ರೈಯರ್ ಶರ್ಟ್ ಆ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಬಟ್ಟೆನ ಎತ್ಕೊಂಡು ಬ್ಯಾಕಲ್ಲಿ ಇಟ್ಕೊಂಡು, ನಮ್ಮ ಅಮ್ಮನದು ಬಾಳೆ 2 ಬಾಳೆ ಇತ್ತು, ಒಂದೇ ಬಾಳೆ ಮಾತ್ರ ತಕ್ಕೊಂಡು ಅದನ್ನು 350 ರೂಪಾಯಿ ಕೆಟ್ಟಿ ನಾನು ಸೇಲಂ ಹೋಗಿ ಟಿಕೆಟ್ ತಕ್ಕೊಂಡು ಟ್ರೈನ್ಗಾಗಿ ನಾನು ಕಾಯ್ತಾ ಇದ್ದೆ. ಆದರೆ ಯಾವ ಕಂಪಾರ್ಟ್ಮೆಂಟಲ್ಲಿ ಹತ್ತಬೇಕನ್ನು ಕೂಡ ನನಗೆ ಗೊತ್ತಿಲ್ಲ. ಟ್ರೈನ್ ಇಷ್ಟುದ್ದ ಇದಲ್ಲಪ್ಪ, ಯಾವುದೋ ಒಂದರಲ್ಲಿ ಹತ್ಕೋಬೋದಲ್ಲ ಅಂತ ನಾನು ರಿಸರ್ವೇಷನ್ ಕಂಪಾರ್ಟ್ಮೆಂಟಲ್ಲಿ ಹತ್ಕೋಬಿಟ್ಟೆ. ನಾನು ಅಲ್ಲೆಲ್ಲ ಮಳಗಿರ್ತಾರೆ ನೋಡಿ, 1-2 ಅಂತ, ಇಲ್ಲಿ 3 ಜನ ಇಲ್ಲಿ 3 ಜನ, ಇದೇನು ಹಿಂಗೆ ಇದೆ, ಇದು ಕೂತ್ಕೊಳ್ಳೋಕೆ ಆಗಲ್ಲವಲ್ಲ, ಓ ಮಲ್ಕೊಂಡು ಹೋಗೋದು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲೇ ಹುಡುಕಿ ಹುಡುಕಿ ನೋಡಿದೆ. ಒಂದು ಸೀಟ್ ಖಾಲಿಯಾಗಿತ್ತು, ಅಲ್ಲಿ ಹೋಗಿ ನಾನು ಮಲ್ಕೊಂಡೆ. ಒಬ್ಬ ಬಂದು ನನ್ನ ಓಡಿಸ್ಬಿಟ್ಟ, ಯಾವುದೋ ಭಾಷೆನಲ್ಲಿ ಮಲಯಾಳನೋ ಏನೋ ಗೊತ್ತಿಲ್ಲ, ನನ್ನ ಓಡಿಸ್ಬಿಟ್ಟ. ಆಮೇಲೆ ನನಗೆ ಗೊಂದಲ ಆಯಿತು, ಇದೇನು ನಾವು ಟಿಕೆಟ್ ತೊಗೊಂಡಿದ್ದೀವಿ, ಈ ಟ್ರೈನ್ನಲ್ಲಿ ಹೋಗಬೇಡ ಅಂತ ಹೇಳ್ತಾರೆ ಅಂತೇಳಿ ಬಾತ್ರೂಮ್ ಹತ್ರ ಬಂದು ನಿಂತ್ಕೊಂಡೆ. ಅವಾಗ TTR ಬಂದರು. TTR ಅಂದರೆ ಏನಂತ ಈಗ ಗೊತ್ತು, ಆವಾಗ ಗೊತ್ತಿಲ್ಲ. ಗಪ್ಪು ಬಟ್ಟೆ ಹಾಕ್ಕೊಂಡು
ಪೇಪರ್ ಇಟ್ಕೊಂಡು ಕೋಟ್ ಹಾಕೊಂಡು ಬಂದರು. ನನ್ನ ಹತ್ರ ಹೇಳಿದ್ರು, ಏನಪ್ಪ ಅಂತ, ಈ ಥರ ಸಣ್ಣ ಟಿಕೆಟ್ ತೊಗೊಂಡಿದ್ದೀನಿ, ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಇಷ್ಟು ಸಣ್ಣ ಹುಡುಗನಾಗಿದ್ದೀಯಾ, ನೀವು ಒಬ್ಬನೇ ಹೋಗ್ತಾ ಇದೀಯಾ? ಹೌದು ಸರ್, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಎಂಟ್ರಿ ಇದ್ದಾರೆ, ರೈಲ್ವೆ ಸ್ಟೇಷನ್ ಬರ್ತಾರೆ, ನನ್ನ ಪಿಕಪ್ ಮಾಡ್ಕೊಳ್ತಾರೆ. ನೋಡಪ್ಪ, ನೀನು ತೊಗೊಂಡಿರೋದು ಅಡ್ಮಿಟ್ ಟಿಕೆಟು, ಇದು ರಿಸರ್ವೇಷನ್ ಕಂಪಾರ್ಟ್ಮೆಂಟು, ಇಲ್ಲಿಗೆ ನೀವು ಹತ್ಬಾರ್ದಾಯ್ತು. ಹೋಗ್ಲಿ ಬಿಡು, ಈ ಬಾತ್ರೂಮ್ ಹತ್ರ ಟಿ ಟಿ ಆರ್ ಕೂತ್ಕೊಳ್ಳೋಕ್ಕಿಂತನೇ ಒಂದೊಂದು ಸೀಟ್ ಇರುತ್ತೆ, ನೀವು ಇಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟ್ ಜೋಳರ್ಪೇಟೆ ಬರುತ್ತೆ, ಜೋಳರ್ಪೇಟೆಯಲ್ಲಿ ಇಳಿದು ಇಂಜಿನ್ ಪಕ್ಕದಲ್ಲಿ ಅವ್ರ ಕಂಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ನೀನು ಕೂತ್ಕೋಬೇಕು ಅಂತ ಹೇಳಿದ್ರು. ಜೋಳರ್ಪೇಟೆ ಬಂತು, ಒನ್ ಆ್ಯಂಡ್ ಹಾಫ್ ಅವರ್ ಸೈಲಮಿಂದ. ಜೋಳರ್ಪೇಟೆ ಬಂದ ತಕ್ಷಣ ಇಳಿದು ಓಡೋಗ್ತಾ ಇದ್ದೀನಿ ನಾನು, ಟ್ರೈನ್ ಇಲ್ಲಿಂದ ಲಾಸ್ಟ್ ಹಳ್ಳಿಗೆ ಓಡೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲ ಮುಚ್ಚಿ ಇಟ್ಕೊಂಡಿದ್ದಾರೆ, ಯಾರನ್ನು ಓಪನ್ ಮಾಡ್ತಾ ಇಲ್ಲ, ಬಾಗಿಲು ತಟ್ತಾ ಇದ್ದೀನಿ. ನನ್ನ ಹತ್ರ ಟಿಕೆಟ್ ಇದೆ, ಬಾಗಿಲು ತೆಗಿರಿ ತೆಗಿರಿ ಅಂತ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ಬಾಗಿಲು ತೆಗೀತು. ಒಳಗಡೆ ಹೋಗಿ ನೋಡಿದ್ರೆ ಮೂಟೆಗಳು, ಅದು ಆಳು ಪಾಳು ಜನ ಕುತ್ಕೊಳ್ಕ ಜಾಗ ಅಲ್ಲದೆ ಕಚ್ಚ ಕಚ್ಚ ಕಚ್ಚ ಕಚ್ಚ ಅಂತ ಕೂತಿದ್ರು. ಅದನ್ನ ಒಳಗಡೆ ನುಂಗ್ಕೊಂಡು ಹೋಗೋದು ನಾನು. ನುಂಗ್ಕೊಂಡು ಹೋಗಿ ಪಕ್ಕದಲ್ಲಿ ಕೂತಿರೋರ ಹತ್ರ ಕೇಳ್ತಾ ಇದ್ದೆ, ಡೆಲ್ಲಿ ಬಂತ, ಡೆಲ್ಲಿ ಬಂತ, ಡೆಲ್ಲಿ ಬಂತ. ಅಯ್ಯೋ, 3 ದಿವಸ ಆಗುತ್ತೆ ಡೆಲ್ಲಿ ಬರಲಿಕ್ಕೆ, ನೀವು ಡೆಲ್ಲಿ ಬಂತ, ಡೆಲ್ಲಿ ಬಂತ ಅಂತ ಕೇಳಿದ್ರೆ ನಾನು ಏನು ಹೇಳುವುದು ಹಂಗಂತ ಪಕ್ಕದಲ್ಲಿ ಹೇಳುವರು. ಹಾಗೆ ಆಗೆಲ್ಲ ಹುಡ್ಕೊಂಡು ನಾನು ಡೆಲ್ಲಿಗೆ ಹೋಗಿ ಇಳಿದು ವಜೀರ್ಪೂರ್ ಜೈ ಜೈ ಕಾರಣಕ್ಕೆ ಹೋಗಿ ನಮ್ಮ ಗುರುನ ಭೇಟಿಯಾಗಿ ಅವರು ಆಶ್ಚರ್ಯಪಟ್ಟರು, ನೀನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯೂನಿಫಾರ್ಮ್ನಲ್ಲಿ ಬಂದುಬಿಟ್ಟಿದೆಯಲ್ಲ ನಿನ್ನ ಮನೆ ಬಿಟ್ಟು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ಮನೆಗೆ ಯಾರು ಜವಾಬ್ದಾರಿ ಕೊಡ್ತಾರೆ ಅಂತ. ಸೊ ಆಮೇಲೆ ಡೆಲ್ಲಿಗೆ ಹೋಗಿ ನಾನು ಫಸ್ಟ್ ನಾನು ಸೀರೆ ಕಟ್ಕೊಂಡು ಅಲ್ಲಿ ಹೋಗಿ ಸೀರೆ ಕಟ್ಕೊಂಡು ಪುಸ್ತಕಗಳನ್ನ ತೊಗೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಓದ್ಬೋದು ಅಂತ. ಆಮೇಲೆ ನನಗೆ ಗೊತ್ತಾಯಿತು, ನಮ್ಮ ಸಮುದಾಯ ಒಳಗಡೆಯಿಂದ ಇದ್ಕೊಂಡು ಸ್ಕೂಲ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಅಂಗಡಿ ಅಂಗಡಿಯಾಗಿ ಭಿಕ್ಷೆ ಬೇಡಿಕೆ ಹೋಗಬೇಕು, ಅದೇ ಕೆಲಸನೇ ಮಾಡಿದೆ ನಾನು. ಸ್ಟಾರ್ಟಿಂಗಲ್ಲಿ ಭಿಕ್ಷೆ ಬೇಡೋದು ನನಗೆ ತುಂಬ ಹಸಿವಾಗಿ ಅನಿಸಿತ್ತು, ನಾಚಿಕಾಯಿತು ನನಗೆ. ಅವಾಗ ನಮ್ಮ ಗುರುಗಳು ಹೇಳ್ಕೊಟ್ರು, ನೋಡಮ್ಮ ಇದನ್ನು ಭಿಕ್ಷೆ ಅಂತ ಯಾಕೆ ಅಂದ್ಕೊಳ್ತೀರಾ, ಈ ನಾರ್ತಲ್ಲಿ ನಮ್ಮನ್ನು ದೇವರಾಗಿ ಜನ ನೋಡ್ತಾರೆ, ನಮ್ಮ ಹತ್ರ 1 ರೂಪಾಯಿ ಕೊಟ್ಟರೆ, ನಾವು ಆಶೀರ್ವಾದ ಕೊಟ್ಟರೆ ಅವ್ರಿಗೆ 1 ಲಕ್ಷ ಸಿಕ್ಕಿತ್ತೆ ಅಂತ ಅವ್ರು ನಂಬ್ತಾರೆ. ಅದನ್ನ ಜೊತೆಗೆ ಒಂದು ಕಥೆಯನ್ನು ಹೇಳಿದ್ರು, ರಾಮಾಯಣ. ರಾಮರು ವನವಾಸಕ್ಕೆ ಹೋಗುವಾಗ ಊರು ಜನರೆಲ್ಲ ಹೋಗಿದ್ರಂತೆ, ಗಂಡು ಹೆಣ್ಣು ಮಕ್ಕಳು ಎಲ್ಲ ಹೋಗಿದ್ರಂತೆ. ಹೋಗಿದ ಮೇಲೆ ರಾಮರು ಹೇಳಿದ್ರಂತೆ, ನೀವು ವಾಪಸ್ ಎಲ್ಲ ಹೆಣ್ಣು ಗಂಡು ಮಕ್ಕಳೆಲ್ಲ ವಾಪಸ್ ನೀವು ನಾಡುಗಳಿಗೆ ಹೋಗಿ, ನಾವು 14 ವರ್ಷ ಕಳೆದು ನಾವು ಬರ್ತೀವಿ ಅಂತ ಎಲ್ಲ ಹೋಗ್ಬಿಟ್ರಂತೆ. ಅವ್ರು 14 ವರ್ಷ ಕಳೆದು ಬಂದರೆ ಸ್ವಲ್ಪ ಜನ ತುಂಬ ವಯಸ್ಸಾಗಿ, ಸ್ವಲ್ಪ ಜನ ಸೆತ್ತೋಗ್ಬಿಟ್ರೆ ಚರ್ಮಲ್ಲ ಹೋಗ್ಬಿಟ್ರೆ ಮೂಳೆ ಮಾತ್ರ ಕಾಣುತ್ತೆ, ಮೂಳೆಗೆಲ್ಲ ಬಿತ್ತಿರುತ್ತಂತೆ. ಅವ್ರು 14 ವರ್ಷ ಕಳೆದು ಬಂದು ನೀವೆಲ್ಲ ಯಾರು, ಯಾಕೆ ನೀವು ಹೋಗಿಲ್ಲ ಇಲ್ಲಿಂದ ಅಂತ ಕೇಳಿದ್ರಂತೆ. ಸ್ವಾಮಿ ನೀವೇ ಹೇಳಿದ್ದೀರಾ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಗಂಡು ಅವರೆಲ್ಲ ನಾಡಿಗೆ ವಾಪಸ್ ಹೋಗಿ ಅಂತ. ನಮಗೆ ಹೇಳಿಲ್ಲ ಸ್ವಾಮಿ, ನಾವು ಇಂಥವರು ಅಂತ ಹೇಳಿದ್ರಂತೆ. ನನ್ನ ಮಾತುಕಾಗ ನೀವು ಇಷ್ಟು ದಿನ 14 ವರ್ಷ ನೀವು ವನವಾಸ ಥರ ನೀವು ನಮಗೋಸ್ಕರ ಕಾಯ್ದಿದ್ರಲ್ಲ, ನಿಮ್ಮ ಬಾಯಿನಲ್ಲಿ ಏನು ನೀವು ಹೇಳ್ತಿರೋ ಅದು ಹಾಗೇ ನನ್ನ ಜನರಿಗೆ ಹೋಗುತ್ತೆ ಅಂತ ಹೇಳಿದ್ರಂತೆ.

ಶಾಲೆಯೇ ನಾನು ಭಿಕ್ಷೆ ಬೇಡುವ ಒಂದು ಅಂಗಡಿ ಅಂಗಡಿ ಹೋಗುತ್ತೀನಲ್ಲ, ಅಲ್ಲಿ ಒಂದು ಮಲಯಾಳಿ ಅಂಗಡಿ ಇತ್ತು. ಆ ಅಂಗಡಿ ಏನೋ ಹತ್ರ ಹೇಳ್ತೀನಿ, ನಮ್ಮ ಊರಿಗೆ ನಾನು ಲೆಟರ್ ಬರೀಬೇಕು, ಫ್ರಮ್ ಅಡ್ರೆಸ್ಸು ನಿಮ್ದು ಕೊಡ್ತೀನಿ ನಾನು. ಸೊ ಲೆಟರ್ ಬಂದರೆ ನಾನು ಇಲ್ಲಿ ಭಿಕ್ಷೆ ಬೇಡಕ್ಕೆ ಬರುವಾಗ ನನಗೆ ನೀವು ಲೆಟರ್ ಕೊಡಬೇಕು ಅಂತ ಹೇಳಿ ನಮ್ಮ ಮನೆಗೆ ನಾನು ಲೆಟರ್ ಬರೆದೆ. ಅಮ್ಮಮ್ಮ, ನಿನ್ನ ಬಾಳೆಯನ್ನು ನಾನು ತಕ್ಕೊಂಡು ಬಂದಿದ್ದೀನಿ, ಇಲ್ಲಿ ಡೆಲ್ಲಿ ಬಂದಿದ್ದೀನಿ, ಒಂದು ಪಾತ್ರ ಅಂಗಡಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ದುಡ್ಡು ಸಮಾಧಾನ ಮಾಡಿ ನಿನ್ನ ಒಂದು ವಾಳಕ್ಕೆ ನಾನು ಎರಡು ವಾಳೆ ನಿಮಗೆ ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮಮ್ಮಕ್ಕೆ ನಮ್ಮ ಬರೆದು ಕಳಿಸಿದೆ. ಆದರೆ ನಮ್ಮೂರಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮೂರಲ್ಲಿ ನಮ್ಮ ಊರನ್ನೇ ನನ್ನನ್ನು ಕಿಡ್ನಾಪ್ ಮಾಡಿಕೊಂಡೋಗಿ ಬಾಂಬೆ ಡೆಲ್ಲಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ, ಸೆಕ್ಸ್ ವರ್ಕ್ ಬಿಟ್ಟಿದ್ದಾರೆ ನಿನ್ನ ಮಗನ್ನ. ನಮ್ಮ ಕಲ್ಚರ್ ಏನು, ನಮ್ಮ ಕಾನೂನೇನ, ನಮ್ಮ ಜಾತಿ ಏನು, ಇದೆಲ್ಲ ಈ ಮಗ ಹಾಳು ಮಾಡಿಬಿಟ್ಟಿದ್ದಾನಲ್ಲ, ನನ್ನ ಮಗ ಒಳ್ಳವನೇ, ಇವ್ರನ್ನೇ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನಮ್ಮ ನಾಮಕ್ಕಳಲ್ಲಿರುವಂಥ ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ಅಷ್ಟು ಜನನು ಅರೆಸ್ಟ್ ಮಾಡಿ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಕುಂಡಿಸಿದ್ದಾರೆ. ಮತ್ತು ನನಗೆ ಒಂದು ಟೆಲಿಗ್ರಾಮ್ ಬರುತ್ತೆ ಅದೇ ಅಂಗಡಿಗೆ, ಏನಂತ, ಅಮ್ಮ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ನನಗೆ ಒಂದು ಟೆಲಿಗ್ರಾಮ್. ಅಮ್ಮ ಸೀರಿಯಸ್ ಆಗಿದ್ದರೆ ನಾವು ಏನು ಮಾಡೋದು ಅಂತೇಳಿ ನಮ್ಮ ಊರಿಗೆ ಹೋಗಲೇಬೇಕು ಅಂತೇಳಿ ನಮ್ಮ ಗುರುಗೆ ಕೇಳಿದೆ. ನಮ್ಮ ಗುರು ಹೋಗಿ ಬಾ ಅಂತ ನಾನು ಕೇಳಿದ್ರು. ಆವಾಗ ನಾನು ಊರಿಗೆ ನಾನು ಬಂದೆ, ಸೇಲಂನಲ್ಲಿ ಇಳಿದೆ ನಾನು. ಸೇಲಮಲ್ಲಿ ಇಳಿದ ಮೇಲೆ ಅಮ್ಮಗೆ ಸೀರಿಯಸ್ ಅಂತ ಹೇಳ್ತಾರಲ್ಲ, ನಾವು ಈ ಅವತಾರದಲ್ಲಿ ಹೋಗಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದಪ್ಪ ಅಂತ ಹೇಳಿ ಈ ಸೀರೆನ ಬದಲಾಯಿಸ್ಕೊಂಡು ಗಂಡಸು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಲಾಡ್ಜ್ಗಳಲ್ಲಿ ಹೋಗಿ ರೂಮ್ ಕೇಳಿದೆ, ಯಾರೂ ಕೊಟ್ಟಿಲ್ಲ. ಗೊತ್ತಿಲ್ಲ ನಾನು ಇಜರ ಅಂತ ಕೊಟ್ಟಿಲ್ವೋ, ಅಲ್ಲ ಒಬ್ಬಳ ಮಹಿಳೆ ಬಂದಿದ್ದಾಳೆ ಅಂತ ಕೊಟ್ಟಿಲ್ವೋ ಗೊತ್ತಿಲ್ಲ. ತುಂಬ ಲಾಡ್ಜ್ಗಳನ್ನ ಹುಡುಕಿದೆ, ಯಾರು ಕೊಟ್ಟಿಲ್ಲ. ಕೊನೆಗೆ ಹೆಣ್ಣಿನ ಬಾತ್ರೂಮ್ಗೆ ಹೋಗಿದೆ ಸೇಲಂ ಬಸ್ ಸ್ಟ್ಯಾಂಡಲ್ಲಿ, ದುಡ್ಡು ಇಸ್ಕೊಂಡು ಒಳಗಡೆ ತಳ್ತಾನಲ್ಲ ಅವ್ನು ನನ್ನ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿಲ್ಲ ಹೋಗಬಾಡದು ನೀವಲ್ಲ, ಇದು ಹೆಣ್ಣಿನ ಬಾತ್ರೂಮ್ ನಿಮ್ಗೆಲ್ಲ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಗಂಡಸ್ ಬಾತ್ರೂಮ್ಗೆ ಹೋಗಿದ್ರೆ ಅಲ್ಲಿನ ನಾನು ಒಳಗಡೆ ಬಿಡ್ತಾ ಇಲ್ಲ, ಹಂಗಂದ್ರೆ ನೀನು ಯಾವ ಬಾತ್ರೂಮ್ಗಪ್ಪ ಹೋಗುವುದು? ಆಮೇಲೆ ನಾನು ಯೋಚನೆ ಮಾಡಿದೆ, ಗಂಡಸ್ ಬಾತ್ರೂಮ್ಗೆ ಹೋಗ್ತೀನಿ ನಾನು ಗಂಡಸೇ, ನಾನು ವೇಷ ಹಾಕ್ಕೊಂಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ, ಈ ಬಟ್ಟೆನೇ ಬದಲಾಯಿಸ್ಕೋಬೇಕು ಅಂತ 2 ರೂಪಾಯಿ ತೊಗೊಂಡು ನನ್ನ ಹತ್ರ 5 ರೂಪಾಯಿ ತೊಗೊಂಡು ಒಳಗಡೆ ಬಿಟ್ಟ. ಆಮೇಲೆ ಒಳಗಡೆ ಹೋಗಿ ನನ್ನ ಬಟ್ಟೆನ ಬಿಚ್ಚು, ನನ್ನ ಗಂಡಿನ ಬಟ್ಟೆ ಹಾಕ್ಕೊಂಡು, ನನ್ನ ಕೂದಲು ಕಟ್ಟಿ ತೊಪ್ಪಿ ಹಾಕ್ಕೊಂಡು ನಾಮಕ್ಕಳಿಗೆ ಬಸ್ ಹತ್ತಿದೆ. ಮನೆ ಹತ್ರ ಹೋಗಿದೆ ನನ್ನ ಬಾಗಿಲ ಹತ್ರ. ನಮ್ಮಮ್ಮ ಚೆನ್ನಾಗೇ ಇದ್ಲು, ನಮ್ಮಣ್ಣ ಬಂದ ಕ್ರಿಕೆಟ್ ಬ್ಯಾಟ್ ತೊಕೊಂಡು ಚೆನ್ನಾಗಿ ಬಾರಿಸಿದ ನನಗೆ. ಹೋಗ್ತೀಯ ನನ್ನ ಮಗನೇ, 9 ನನ್ನ ಮಗನೇ, ಗೋಜಾ ನನ್ನ ಮಗನೇ ಅಂತ ಹೇಳಿ ಕ್ರಿಕೆಟ್ ಪೇಟಲ್ಲಿನೇ ಹೊಡೆತಾನೆ ಹೊಡೆತಾನೆ ರಕ್ತ ಚುರಿತಾ ಇದೆ. ನನ್ನ ಮಂಡೆ ಹೊಡಿಬಿಡುತ್ತೆ, ನನ್ನ ಕೈನ ಸೇಫಾಗಿ ಹಿಂಗೆ ಇಟ್ಕೊಂಡೆ, ಕೈ ಮೇಲೇ ಏಟು, ಎಲ್ಲ ರಕ್ತ ಉರಿತಾ ಇದೆ. ನಮ್ಮಮ್ಮ ಹೇಳ್ತಾ ಇದ್ದಲ್ಲ, ಇವನ್ನ ಒಡೆದು ಕಾಲು ಮುರಿದು ಮೂಳಕ್ಕೆ ಹಾಕು, ಹಾಗೆ ಇವನು ಗೋಜಾಗಳ ಹಿಂದೆ ಹೋಗಲ್ಲ ಇವನು. ನಮ್ಮಮ್ಮನ ಹಂಗೆ ಹೇಳ್ತಾರೆ, ಹೊಡಿತಾನೆ ಹೊಡಿತಾನೆ ಹಂಗೆ ಹೊಡಿತಾನೆ. ಏಟು ಎಷ್ಟೊತ್ತು ತಾನು ತಡೆಯೋಕ್ಕಾಗುತ್ತೆ ನಮಗೆ? ಓಡೋಗಿ ಒಂದು ರೂಮಲ್ಲಿ ಚಿಲ್ಕ ಹಾಕ್ಕೊಂಡೆ ನಾನು, ಸೂಸೈಡ್ ಮಾಡ್ಕೊಳೋಣ ಅಂತ ಚಿಲ್ಕ ಹಾಕ್ಕೊಂಡು ಹುಡುಕ್ತಾ ಇದ್ದೀನಿ, ದಾರ ಏನಾದರೂ ಸಿಕ್ಕುತ್ತಾ, ಸೀರೆ ಏನಾದರೂ ಸಿಕ್ಕುತ್ತಾ ಅಂತ. ಏನು ಸಿಕ್ಕಿಲ್ಲ, ಅಷ್ಟು ಬೇಗ ಬಾಗಿಲನ್ನು ಹೊಡೆದು ಒಳಗಡೆ ನುಂಗಿ ನನ್ನ ನಮ್ಮಣ್ಣ ಹೊಡೆದ. ಕೊನೆಗೆ ಸಾಕಾಯ್ತು, ಅವನಿಗೆ ಕೈ ನೋವು ಬಂತು, ಬಿಟ್ಟ. ನಮ್ಮಮ್ಮನ್ನು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಆ ಕಾಲದಲ್ಲೆಲ್ಲ ಮಿಕ್ಸಿ ಇಲ್ಲ ಇಲ್ಲ, ಈ ವೇಂಬಿನ ಸೊಪ್ಪು ಆಮೇಲೆ ಹಳದಿ ಕಾ ಇರುತ್ತಲ್ವ ಅದು ಎರಡನ್ನು ರುಬ್ಬಿ ನನ್ನ ಗಾಯಕ್ಳು ನಮ್ಮಮ್ಮನೇ ಮತ್ತಾಕದ್ಲು. ಅವಾಗ ಒಂದು ಮಾತು ಹೇಳಿದ್ಲು ನನಗೆ, ನೋಡು ಮಗ, ಹೆಣ್ಣಾಗಿ ಹುಟ್ಟಿ ನಿಮ್ಮಪ್ಪಣ್ಣ ಮದುವೆ ಮಾಡಿಕೊಂಡು ನಾವು ಯಾವ ಸುಖನೂ ನಮಗೆ ಕಂಡಿಲ್ಲ, ನಿಮ್ಮನ್ನ 4-5 ಜನ ನಮ್ಮ ಮಕ್ಕಳು ಎತ್ತಿದ್ದು ಮಾತ್ರ ಸುಖ ಕಂಡಿದ್ದೀವಿ ನಾವು. ಹೆಣ್ಣಾಗಿ ಇರುವರು ರೋಡಲ್ಲಿ ಒಂದು ಹುಡುಗನ ಹತ್ರ ಮಾತಾಡಿಬಿಟ್ರೆ ಸಾಕು, ಅವನ ಜೊತೆಗೆ ಸಂಬಂಧ ಕಟ್ತಾರೆ. ಆ ಜೀವನ ನಿನಗೆ ಬೇಕಪ್ಪ, ನೀನು ಗಂಡು ರಾಜಿ ಆಳುವು, ನೀನು ಗಂಡಾಗಿ ಇರಬಾರ್ದಾಯ್ತಾ, ನಮ್ಮ ಕಷ್ಟ ನಿಮ್ಗೆ ಬೇಕಂತ ಅವತ್ತು ಹೇಳಿದು ನಮ್ಮಮ್ಮ. ಅದು ಎಷ್ಟು ಸತ್ಯ ಅನ್ನೋದು ನನಗೆ ಹೆಣ್ಣಾಗಿ ಆಗಿದೆ ಮೇಲ್ಗಡೆ. ಇವತ್ತು ನಾನು ಬಸ್ಸಲ್ಲಿ ಓಡಾಡ್ತೀನಿ, ಎಲ್ಲೆಲ್ಲಿ ಓಡಾಡ್ತೀನಿ, ನಮ್ಮ ಅಮ್ಮ ಹೇಳಿದ್ದು ಸತ್ಯ. ಅದು ಇನ್ನೂ ಹರಾಸ್ಮೆಂಟ್ ಆಗ್ತಾ ಇದೆ ಹೆಣ್ಮಕ್ಕಳ ಮೇಲೆ, ನನಗೂ ಆಗ್ತಾ ಇದೆ ಅದು. ಹಾಗೆ ಗುಂಡು ಹೊಡೆಸಿದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಗುಂಡು ಹೊಡೆಸಿದ್ರೆ ವಾಸಿ ಆಗುತ್ತೆ ಅನ್ನೇಳಿ ಗುಂಡು ಹೊಡೆಸಿದ್ರು. ಆವಾಗಲೂ ನಾನು ನಿಂದಿಲ್ಲ. ನಾನು ಮತ್ತೆ ನಾನು ಡೆಲ್ಲಿಗೆ ಹೋಗಿದೆ, ಆಮೇಲೆ ಬಾಂಬೆಗೆ ಹೋಗಿದೆ. ಬಾಂಬೆನಲ್ಲಿ ತುಂಬ ಹಿಂಸೆ ಪಟ್ಟಿದ್ದೆ ನಾನು, ಲೈಂಗಿಕವಾಗಿ ನಾನು ಅಲ್ಲಿ ವರ್ಕರ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಾಂಬೈನಲ್ಲಿ ತುಂಬನೇ ಅರಾಸ್ಟ್ ಆಯಿತು ನನಗೆ, ತುಂಬ ಪೊಲೀಸಿಂದ ರೌಡಿಯಿಂದ ತುಂಬನೇ ನನಗೆ ವಯಲೇಷನ್ ಆಯಿತು. ಸೊ ಅದರಿಂದ ಬಾಂಬೆಯಿಂದ ಬಿಟ್ಟು ಬ್ಯಾಂಗ್ಳೂರ್ಗೆ ಬಂದೆ. ನಾನು ಬ್ಯಾಂಗ್ಳೂರ್ಗೆ ಬಂದವಾಗ ಇಂದಿರಾ ಗಾಂಧಿ ಅಮ್ಮ ಸೆತ್ತೋಗಿದ್ದರು. ನಾನು ಬೆಂಗಳೂರು ಬಂದು ಒಂದು 5-6 ದಿವಸದಲ್ಲಿ ಆ ಅಮ್ಮನ್ನ ಮರ್ಡರ್ ಮಾಡಿದ್ದೆ.

0: ಆ ವರ್ಷಕ್ಕೆ ಬಂದಿದ್ದೆ 1984 ಆವಾಗ ನಾನು ಬಂದಿದ್ದಲ್ಲಿ ನಾನು. ಸೊ ಬೆಂಗಳೂರು ಬಂದು ನಾನು ಏನು ಮಾಡಿದೆ, ಬೆಂಗಳೂರಲ್ಲಿ ಹಮಾಮ್ ಅಂತ ಹೇಳ್ತಾರೆ, ಹಮಾಮ್ ಅಂತ ಹೇಳಿದ್ರೆ ಬಾತ್ ಹೌಸ್, ಬಿಸಿ ನೀರಿಗೆ 5 ರೂಪಾಯಿ, ತಣ್ಣೀರಿಗೆ 2 ರೂಪಾಯಿ, ಲೈಬೈ ಸೋಪ್ನ ಸಣ್ಣ ಸಣ್ಣದಾಗಿ ಕೇಕ್ ತರ ಬಿಸ್ಕಟ್ ತರ ಕಟ್ ಮಾಡಿ ಅದು 1-1 ರೂಪಾಯಿ. ಈ ಮೂಟೆ ಎತ್ತವರಿವರೆಲ್ಲ ಬರ್ತಾರೆ, ಸಾಣಕ್ಕೆ ಬಿಡ್ತಾರೆ, ಟಾಯ್ಲೆಟ್ ಹೋಗಿದ್ರೆ ಅದಕ್ಕೆ 2 ರೂಪಾಯಿ, ಬಾತ್ರೂಮ್ ರೊಟೀನ್ ಹೋಗಿದ್ರೆ. ಆ ಥರ ಅಮಾಮ್ಗಳನ್ನ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯವರು ಇಟ್ಕೊಂಡಿದ್ರು. ಅಲ್ಸೂರಲ್ಲಿ ಬಂದು ಇಲ್ಲದೆ ನಾನು ಅವ್ರ ಜೊತೆಗೆ, ಅಮಾಮಲ್ಲಿದ್ದೆ ನಾನು. ಅಮಾಮಿಂದ ನಾನು ಆಚೆ ಸಲ್ಮಾಕ್ಸ್ ರೋಡ್ ಇಂಥ ಜಾಗಕ್ಕೆಲ್ಲ ನಾನು ಸೆಕ್ಸ್ ವರ್ಕ್ ಮಾಡಲಿಕ್ಕೆ ಹೋಗುವುದು ನಾನು. ಯಾಕಂದರೆ ನಮಗೆ ಬೇರೆ ದಾರಿ ಇಲ್ಲ. ಮನೆಯಲ್ಲಿ ಎಷ್ಟು ನಮ್ಮನ್ನ ಒಪ್ಕೊಂಡ್ರೇನು ಕೂಡ ನಮ್ಮಣ್ಣ ನನಗೆ ಬಟ್ಟೆ ತಂದು ಕೊಡುವುದಿಲ್ಲ, ನಮ್ಮಪ್ಪ ನನಗೆ ಕಣ್ಕೊಪ್ಪು ಬೇಕಾದ್ರೆ ಅದು ತಂದು ಕೊಡಲ್ಲ. ನಿನ್ನನ್ನು ಫಸ್ಟ್ ಈ ರೀತಿ ಒಪ್ಕೊಂಡಿದ್ದೆ ದೊಡ್ಡ ವಿಷಯ, ಇದರಲ್ಲಿ ನಿನಗಿದೆಲ್ಲ ಯಾರು ತಂದು ಕೊಡ್ತಾರೆ ಅಂತ. ಆದರೆ ನಮಗೇನು ಬೇಕೋ ಇದನ್ನು ನಾವೇ ತೊಕೋಬೇಕಲ್ವಾ. ದುಡಿಯೋಕ್ಕೆ ಎಷ್ಟೊಂದು ಕೆಲಸಗಳನ್ನ ಹುಡುಕಿದೆ ನಾನು. ಅವಾಗ ಅಂಗಡಿನಲ್ಲಿ ಹೋಗಿ ಸೇಲ್ಸ್ಗೆಲ್ಲಾಗಿ ನಾನು ಏನಾದರೂ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ನಿಮ್ಗೆಲ್ಲ ಕೆಲಸ ಕೊಟ್ಟರೆ ಅಷ್ಟೇ, ನಮ್ಮ ಆಲ್ರೆಡಿ ನಮ್ಮ ಅಂಗಡಿನಲ್ಲಿ ಯಾರೆಲ್ಲ ಹೆಂಗಸು ಗಂಡಸರು ಯಾರೆಲ್ಲ ಕೆಲಸ ಮಾಡ್ತಾರೋ ಅವರು ನಿಮ್ಮಂಗೇನೆ ನೀವು ಮಾಡಿಬಿಡ್ತೀರಾ, ಇಲ್ಲಂದ್ರೆ ಕೆಟ್ಟು ಹೋಗ್ತಾರೆ ಅವರು, ಬೇಡ ಬೇಡ ಎಲ್ಲರೂ ಹೋಗಿ ಹೋಗಿ ಹೋಗಿ ಹೋಗು ಅಂತ ಹೇಳಿದ್ರು. ಮತ್ತೆ ಏನು ಮಾಡೋದು, ನನ್ನ ಜೀವನಕ್ಕೆ ಸೆಕ್ಸ್ ವರ್ಕ್ ಮಾಡಬೇಕಾಯ್ತು ನನಗೆ. ಹಾಗೆ ಒಂದು ಸಲ ಕಪ್ಪನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಒಂದು ಪೊಲೀಸ್ ಜೀಪ್ ಬಂದು ಸರ್ರ ಅಂತ ನನ್ನ ಮುಂದೆ ನಿಂತಿತ್ತು. ನೋಡಿದೆ ನಾನು, 2 ಪೊಲೀಸ್ ಅವರ ದರ ದರ ದರ ದರ ಅಂತ ಎಳೆದು ಎತ್ಕೊಂಡು ಹೋಗಿ ಪೊಲೀಸ್ ಜೀಪಲ್ಲಿ ಹತ್ತಿದ್ರು ನನ್ನನ್ನು. ಕೊನೆಗೆ ಕಪ್ಪನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕರ್ಕೊಂಡೋಗಿ ನನ್ನ ಕುಂಟಿಸಿದ್ರು. ಡ್ಯೂಟಿ ಬಿಟ್ಟು ಹೋಗ್ತಾ ಇರುವ ಪೊಲೀಸ್ ಮತ್ತು ಡ್ಯೂಟಿ ಒಳಗಡೆ ಬರುವನು, ಈವ್ನಿಂಗ್ ಇರ್ಬೋದು ಸಂಜೆ, ಚೂಕಳ್ಳಿ ಎತ್ತು ಬಂದಾಡ್ತಾರೆ ನನ್ನನ್ನು, ಬಸ್ಕಿ ಎತ್ತ ಕೇಳ್ತಾ ಇದ್ದಾರೆ, ನೆಲದಲ್ಲಿ ಊಟ ಹಾಕಿ ತಿನ್ನು ಅಂತ ಹೇಳಿದ್ರು, ಇಡೀ ಸ್ಟೇಷನ್ ಎಲ್ಲ ಗುಡಿಸಿ ವರ್ಷಕ್ಕೆ ಹೇಳಿದ್ರು. ಎಲ್ಲ ಕೆಲಸನ ನಾನು ಮಾಡಿದೆ ನಾನು, ಅದೇ ಕೆಲಸ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಒಂದು 10,000-5,000 ರೂಪಾಯಿ ಸಂಬಳ ಕೊಟ್ಟಿದ್ರೆ ನಾವು ಮಾಡಲ್ವ. ಇಷ್ಟೆಲ್ಲ ನೀವು ಕೇಳಿದೆಲ್ಲ ಮಾಡಿದ ಸರ್, ಬಿಟ್ಬಿಡಿ ಅಂದರೆ ಬಿಡಲ್ಲ. ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಬಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ, ಹೋಗಿ ಮುಳಿನಲ್ಲಿ ಕೂತ್ಕೊಂಡು ಹೇಳ್ಬಿಟ್ರು. ಇನ್ಸ್ಪೆಕ್ಟರ್ ಬಂದರು, ನಾನು ಒಂದು ರೂಮಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಸೆಲ್ ಇದೆ, ಆ ಸೆಲ್ಲಲ್ಲಿ ಜಟ್ಟಿ ಹಾಕ್ಕೊಂಡು ಒಬ್ಬಣ್ಣ ನಿಲ್ಲಿಸಿದ್ದಾರೆ. ಅವನ ಮುಂದೆ ಒಂಚೂರು ಬಟ್ಟೆ ಇಲ್ಲದೆ ನನ್ನನ್ನು ಬೆತ್ತಲೆಯಾಗಿ ನನ್ನನ್ನು ನಿಲ್ಲಿಸಿ ನಿನ್ನ ಬಾಡಿ ಹೆಂಗಿದೆ ನೋಡಬೇಕು ಅಂತೇಳಿ ಅವನ ಮುಂದೆ ಆ ಇನ್ಸ್ಪೆಕ್ಟರ್ ಆ ಥರ ಮಾಡಿದ್ರು. ಅಷ್ಟು ಕೆಟ್ಟದಾಗಿ ಮಾತಾಡೋಕೆ ಅವನಿಗೆ ಸಾಧ್ಯನೋ ಅಪ್ಪ ಅದೆಲ್ಲ ಮಾಡಿದ್ರು. ಅಷ್ಟು ನೋವು ಪಟ್ಕೊಂಡು ಬೆತ್ತಲೆಯಾಗಿ ನಿಂತ್ಕೊಂಡೆ ನಾನು ಒಂದು ಮಗಿಲೆ, ಏನು ಮಾಡೋಕ್ಕಾಗತ್ತೆ. ಹಾಗೆ ನಾನು ಅಂದ್ಕೊಂಡೆ, ಈ ರೌಡಿಗಳ ಹತ್ರನು ಪೊಲೀಸ್ ಹತ್ರನು ಯಾಕೆ ಇಷ್ಟೊಂದು ಏಟು ತಿನ್ಕೋಬೇಕು ಅಂತ. ನಮ್ಮ ಅಮ್ಮ ಅಪ್ಪ ನಮ್ಮ ಅಣ್ಣಂದಿರು ಒಡೆದು ಸಾಯಿಸ್ತ್ರೇನು ಕೂಡ ಪರವಾಗಿಲ್ಲ. ನಾನು ಊರಿಗೆ ಮತ್ತೆ ಹೋಗ್ತೀನಿ ಅಂತೇಳಿ ಊರಿಗೆ ಬಂದೆ ನಾನು. ಊರಿಗೆ ನಾನು ಬಂದು ಊರಲ್ಲಿ ಎಷ್ಟು ದಿನ ತಾನ ಇರುವುದಿರು ಅಂತ ನಾನು ಅಂದ್ಕೊಂಡಿದ್ದೆ, ನೋಡ್ತಾ ಇದ್ದೆ. ಊಟ ಕೊಡ್ತಾರೆ ಅಷ್ಟೇ, ಬೇರೆ ಏನು ಕೊಡ್ಲಿಕ್ಕೆ ಹೋಗಲ್ಲ. ಮತ್ತು 1999 ಸಂಗಮ ಅಂತ ಒಂದು ಡಾಕ್ಯುಮೆಂಟೇಷನ್ ಸೆಂಟರ್ ನನಗೆ ಸಿಕ್ಕಿತ್ತು. ಆ ಸೆಂಟ್ರಲ್ಲಿ ಹೋಗಿ ಆಫೀಸ್ ಅಸಿಸ್ಟೆಂಟ್ ಆಗಿ ನಾನು ಕಲ್ಸಕ್ಕೆ ಸೇರಿಕೊಂಡೆ. ಸಂಗಮ ಅನ್ನೋದು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಡುವಂಥ ಸಂಘಟನೆ ಅದು. ಮನೋಹರ್ ಇಲವರ್ತಿ ಅಂತ ಅವರೇ ಸ್ಟಾರ್ಟ್ ಮಾಡಿದರು 99. ಆದರೆ ಫಂಡ್ ಏನಿರಲಿಲ್ಲ, ಫೆಲೋರ್ಶಿಪ್ ಮುಖಾಂತರ ಅವರು ತಗೊಂಡಿದ್ದರು. ಕೆಲವು ಫ್ರೆಂಡ್ಸ್ ಹತ್ತಿರ ಇಸ್ಕೊಂಡು ನನಗೆ 2,500 ರೂಪಾಯಿ ಸಂಬಳ ಕೊಟ್ಟರು. ಕರ್ನಾಟಕದಲ್ಲಿ ಅದು ಬೆಂಗಳೂರು ಸಿಟಿನಲ್ಲಿ 2,500 ರೂಪಾಯಿ ಸಂಬಳದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯಮ್ಮ. ಮನೆ ರೆಂಟ್ ಕೊಡಬೇಕು, ಊಟ ತಿನ್ನಬೇಕು, ಬಸ್ಗೆ ಬೇಕು ಡೈಲಿ ಆಫೀಸ್ ಹೋಗಿ ಬರೋಕ್ಕೆ. ಹಾಗೆ ನಾನು ಆ ಸಂಬಳದಲ್ಲಿ ಮೇಂಟೈನ್ ಮಾಡಿಕೊಂಡು, ನಮ್ಮ ಗುರುಗಳಿರ್ತಾರೆ ಏನು ಅಮ್ಮಾಮ್ ಇರುತ್ತೋ, ಹೋಗಿ ಆಫೀಸ್ ಮುಗಿದ ಮೇಲೆ ಹೋಗಿ ನಾನು ಅಮ್ಮಾಮಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳುವುದು, ಗಂಡಸರು ಬಂದರೆ ಅವರಿಗೆ ಮಸಾಜ್ ಮಾಡುವುದು, ಅವರು 5 ರೂಪಾಯಿ 2 ರೂಪಾಯಿ ಕೊಡುವುದನ್ನು ಖರ್ಚಾಕಿ ಇಟ್ಕೊಳ್ಳುವುದು, ಬೆಳಗ್ಗೆ ಆಫೀಸ್ಗೆ ಹೋಗುವುದು, ಇಂಥದೆಲ್ಲ ನಾನು ಮಾಡ್ತಾ ಇದ್ದೆ. ನಾನು ಸಂಗಮಕ್ಕೆ ಹೋಗಿದ ಮೇಲೇ ಇಡೀ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರುಗಳು ಯಾರು, ಅವ್ರಿಗೆ ಏನೆಲ್ಲ ಇದೆ ಕಷ್ಟ ಅನ್ನೋದು ನನಗೆ ಅರ್ಥ ಆಯಿತು. ಒಂದು ಪೌರಕ್ರಮಿಕರು, ನಮ್ಮ ಬೀದಿ ಗುಡಿಸೋರು, ನಮ್ಮ ಮನೆ ಮನೆಗೆ ಬಂದು ಬಾತ್ರೂಮ್ ಒತ್ಕೊಂಡು ಹೋಗುವವರು, ಅವ್ರುಗಳಿಗೆ ಇಷ್ಟೊಂದು ಕಷ್ಟ. ಮತ್ತು ಮೇಹ್ತಾ ಪಟ್ಕರ್ ಬಗ್ಗೆ ನಿಮಗೆಲ್ಲ ಗೊತ್ತು, ನರ್ಮದಾ ಆಂದೋಳನ ಬಚ್ಚ, ಅಲ್ಲಿರುವ ಆದಿವಾಸಿಗಳದ್ದು ಎಷ್ಟು ಕಷ್ಟ, ಅವ್ರು ಎಷ್ಟುಗಳು ಹೋರಾಟಗಳು ಮಾಡ್ತಾ ಇದ್ದಾರೆ, ದಲಿತ್ ಕಮ್ಯುನಿಟಿ ಅವರು ಎಷ್ಟೊಂದು ಹೋರಾಟಗಳು ಮಾಡ್ತಾ ಇದ್ದಾರೆ, ಮುಸ್ಲಿಂ ಮಹಿಳೆಯರು ಎಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ, ಜಾತಿ ಹೆಸರಲ್ಲಿ ಧರ್ಮ ಹೆಸರಲ್ಲಿ ಎಷ್ಟೊಂದು ಹಿಂಸೆ ಆಗ್ತಾ ಇದೆ. ಗೌರಿ ಲಂಕೇಶ್ ನನಗೆ ಸಿಕ್ಕಿದ್ರು, ಈ ರೀತಿ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ರು. ಅದರಿಂದ ಸ್ಟಾರ್ಟಿಂಗಲ್ಲಿ ಯಾವ ಮಹಿಳೆಯರನ್ನು ನನ್ನ ಪಕ್ಕದಲ್ಲಿ ಕೂಡ ಕುಂಡಿಸ್ಕೊಂಡಿಲ್ಲ. ಸಂಘ ಸಂಸ್ಥೆ ಇಟ್ಕೊಂಡಿರೋರ್ನೇ, ಅಲ್ಪಸಂಖ್ಯಾತರಿಗಾಗಿ ಕೆಲಸ ಮಾಡುವವ್ರನ್ನೇ, ಆದರೆ ಏನು ಇಸ್ರಾಯೇಲನ್ನ ಹೆಂಗೆ ನಾವು ಹೆಂಗಸಂತ ಒಪ್ಕೊಳ್ಳಕ್ಕೆ ಸಾಧ್ಯ ಅಂತಾನೆ ಅವರೆಲ್ಲಾನು ಕೂಡ ಹೇಳಿದ್ರು. ನಾನು ಅವರ ಒಳಗಡೆ ಫಸ್ಟ್ ನಾನೇ ಆಚೆ ಬರುವುದು, ಅವರ ಒಳಗಡೆ ಮಾತಾಡಿ ಮಾತಾಡಿ ಅವರಿಗೆ ಸಪೋರ್ಟ್ ಮಾಡಿ ಮಾಡಿ ಅವರ ಏನು ಹೋರಾಟಗಳಿರುತ್ತೋ ಅದಕ್ಕೆ ನಾನು ಬೆಂಬಲ ಕೊಟ್ಟು ಹಾಗೆ ನಮ್ಗೆ ಟೈಮ್ ಸಿಕ್ಕುವಾಗ ನಮ್ಮ ಸಮುದಾಯದ ಬಗ್ಗೆ ಅವ್ರಿಗೆ ಹೇಳ್ತಾ ಹೇಳ್ತಾ ಕೊನೆಗೆ ಅವರು ಒಪ್ಕೊಳ್ಳೋಕೆ ಸಾಧ್ಯ ಆಯಿತು. ರೇವತಿ, ನಿಮ್ಮನ್ನು ಒಪ್ಕೊಳ್ಳಬಹುದಮ್ಮ, ನೀನು ಸೈಲೆಂಟ್ ಆಗಿದೆಯಾ, ನೀನು ಕರೆಕ್ಟ್ ಆಗಿ ಮಾತಾಡ್ತಾ ಇದೆಯಾ, ನೀನು ಎಷ್ಟು ಚೆನ್ನಾಗೂ ಇದೆಯಾ ನೀನು. ಆದರೆ ನಿಮ್ಮವರೆಲ್ಲ ರೋಡಲ್ಲಿ ಬಂದರೆ ಏನು ಅದು ಲಿಪ್ಸ್ಟಿಕ್ ಆ ರೀತಿ ಒಡ್ಕೊಂಡು ಕೂದಲನ್ನ ಇಷ್ಟಿಷ್ಟು ಹೂವುಗಳನ್ನ ಇಟ್ಕೊಂಡು ಚಪ್ಪಾಳೆ ಒಡ್ಕೊಂಡು ನಾಗರಿಕ ಥರನೇ ಇರುವುದಿಲ್ಲಲ್ಲಮ್ಮ, ಯಾಕೆ ಅಷ್ಟೊಂದು ಲಿಪ್ಸ್ಟಿಕ್ನ ಹಾಕ್ಕೊಳ್ತಾರೆ, ಯಾಕೆ ಅಷ್ಟೊಂದು ಹೂವಲ್ಲ ಇಟ್ಕೊಳ್ತಾರೆ ಅಂತ ನನಗೆ ಕೇಳಿದ್ರು. ನೋಡ್ರಿ, ನಮ್ಮ ಮನೆಗಳಲ್ಲಿ ಮುಖಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ರೆ ಯಾಕೆ ಅಷ್ಟೊಂದು ಅಲಂಕಾರ ಮಾಡ್ತೀವಿ, ಫಸ್ಟ್ ನೈಟ್ ತಲ್ಲುವಾಗ ಯಾಕೆ ಅಷ್ಟೊಂದು ಮಲ್ಲಿಗೆ ಹೂ ಹಿಡಿತಾ ಇದ್ದೀವಿ, ನನ್ನ ಮಗು ರೆಡಿ ಆಗಿದ್ದಾಳೆ ಗಂಡಸ ಹತ್ರ ಹೋಗ್ಬೋದು ತಯಾರಾಗಿದ್ದಾಳೆ ಅಂತಾನೆ. ಹಾಗೆ ನಮ್ಮವರು ಅದೇನೆ ಸ್ವಲ್ಪ ಆಕ್ಟಿವಿಟೀಸ್ ಈ ಥರ ಮಾಡಿದ್ರೇನೆ ಗಂಡಸರು ನೋಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಹಣ ಸಿಕ್ಕುತ್ತೆ ಅವರಿಗೆ. ಸೊ ಹಾಗೆ ಇದೆಲ್ಲನೂ ಕೂಡ ನಮ್ಮ ಇಂಡಿಯನ್ ಕಲಾಚಾರ ಇದು. ಒಂದು ಮಹಿಳೆ ದೊಡ್ಡವಳಾಗಿದ್ರೆ ಅವಳಿಗೆ ನಾವು ಎಲ್ಲರನ್ನು ಕರೆದು ಊಟ ಹಾಕ್ತೀವಿ, ನನ್ನ ಮಗಳು ದೊಡ್ಡದಾಗಿದ್ದಲ್ಲ ದೊಡ್ಡದಾಗ, ಯಾಕೆ ಹಾಕ್ಬೇಕಾಯ್ತು, ರೆಡಿ ಇದ್ದಾಳೆ ಮದುವೆಗೆ ಅಂತ ಅಲ್ವಾ. ಹಾಗೆ ನಾನು ರೆಡಿ ಇದ್ದೀನಿ, ಸಿಗ್ತೀರಾ ಯಾರನ್ನಾವುದು, ಅದಕ್ಕಾಗಿ ಮಳ್ಳಿಗೆ ಹೋಗಂಗೆ ಇಟ್ಕೊಳ್ತಾರೆ. ಸರಿ, ನಂತರ ಬೇರೊಬ್ರು ಮಾತಾಡಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಅವಕಾಶ ಸಿಕ್ಕಿತ್ತು, ಅವ್ರಿಗೆ ಸಿಕ್ಕಿತ್ತಾ? ಅವ್ರಿಗೂ ಸಿಕ್ಕಿದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ನೀ ಅವ್ರ ಹತ್ರ ಹೋಗಿ ಒಂದು 5 ನಿಮಿಷ ಮಾತಾಡಿ ನೋಡಿ, ಅವ್ರ ಮೇಲೆ ಎಷ್ಟು ಪ್ರೀತಿ ಬರುತ್ತೆ ನಿಮಗೆ. ಸೊ ಹೀಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮಾಡಿ ಮಾಡಿ ಮಾಡಿ ನಮ್ಮ ಯಾವ ಒಂದು ವಿಚಾರ ಬಂದ್ರೆ ಅನ್ನೋ ನಮ್ಮನ್ನು ಸೇರಿಸ್ಕೊಂಡು ಹೋರಾಟಕ್ಕೆ ನಿಂತಿದ್ರು. ನಿಮ್ಗೆ ಗೊತ್ತಿರಬೇಕು, ಬೆಂಗಳೂರವ್ರು ಯಾರಾದಿದ್ರೆ ಮಹಿಳಾ ಒಕ್ಕೂಟ ಅಂತ ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಈ ರೀತಿ 10,000 20,000 ಜನನ ಒಂದುಗೂಡಿಸಿ ದೊಡ್ಡ ರಾಳಿ ಮಾಡಿ ಅದರಲ್ಲಿ ಈ ಥರ ವೇದಿಕೆ ನಮ್ಗೆ ಸಿಕ್ಕುತ್ತೆ ಮಾತಾಡಲಿಕ್ಕೆ. ಅದು ಮಹಿಳಾ ಒಕ್ಕೂಟ ಅನ್ನೋದು March 8th ಮಾಡೋದು. ಅದಕ್ಕೆ ಇಡೀ ವರ್ಷಲ್ಲ ನಾವು ಪ್ಲಾನಿಂಗ್ ಮೀಟಿಂಗ್ ಮಾಡ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ತಿಂಗಳಿಗೊಮ್ಮೆ ನಾವು ಮೀಟಿಂಗ್ ಮಾಡೋದು, ಆಮೇಲೆ 6 ತಿಂಗಳು ಇರುವಾಗ ವಾರ ವಾರಕ್ಕೆ ನಾವು ಮೀಟಿಂಗ್ ಮಾಡೋದು. ಯಾರು ಏನೇನು ಜವಾಬ್ದಾರಿ ತಗೊಳ್ತಾರೆ, ಈ ವರ್ಷ ಏನು ವಿಷಯದ ಮೇಲೆ ನಾವು ಹೋರಾಟ ಮಾಡಬೇಕು. ಈಗ ಲಾಸ್ಟ್ ಇಯರ್ ನಮ್ಮ ಮಂಗಳೂರಲ್ಲೇ ನಾವೆಲ್ಲ ಹೋರಾಟ ಮಾಡಿದ್ದೀವಿ, ಹೆಣ್ಣು ಮಕ್ಕಳ ಮೇಲೆ ಏನು ದಾಳಿ ಆಯಿತು, ಭಾರತ ದಾಳಿ ಆಯಿತು, ಅದಕ್ಕಾಗಿ ಇಲ್ಲಿ ಮಾಡಿದ್ದೀವಿ. ಆ ಥರ ಬೆಂಗಳೂರಲ್ಲಿ ನಾವು ಮಾಡುವಾಗ ಒಂದೊಂದು ವರ್ಷ ಯಾವ ವಿಚಾರ ಮೇಲೆ ನಾವು ಮಾಡ್ತೀವೋ ಆ ವಿಚಾರ ಮೇಲೆ ಮಾತಾಡಲಿಕ್ಕೆ 200-300 NGOಗಳಿರುತ್ತೆ, ಚಳುವಳಿಗಳಿರುತ್ತೆ, ಅಲ್ಲಿ ಟೈಮ್ ಕಡಿಮೆ ಇರುತ್ತೆ. ಒಂದೊಂದಕ್ಕೂ 5-2 ನಿಮಿಷ ನಿಮ್ಗೆ ಕೊಡ್ತೀವಪ್ಪ ಮಾತಾಡ್ಲಿಕ್ಕೆ ಅಂತ. 5 ನಿಮಿಷದಲ್ಲಿ ಏನು ಮಾತಾಡಲಿಕ್ಕಾಗುತ್ತೆ? ಹಾಗೆ ನಾನು ಬರೆಯಕ್ಕೆ ಶುರು ಮಾಡಿದೆ ಮತ್ತೆ ಕವನ. 5 ನಿಮಿಷದಲ್ಲಿ ಒಂದು ಕವನ ಹೇಳಿದ್ರೆ ಮನಸ್ಸು ತಟ್ಟುತ್ತೆ ನಿಮಗೆ. ಸೊ ಹಾಗೆ ನನಗೆ ಬರೆಯಕ್ಕೆ ಶುರುವಾಯಿತು, ನನ್ನ ಹೋರಾಟವನ್ನು ಮುಂದುವರಿಸೋಕ್ಕಾಯಿತು. ಮೇಹ್ತಾ ಪಟ್ಕರ್ ಏನು ನರ್ಮದಾ ಆಂದೋಲನ ಬಚ್ಚನಲ್ಲಿ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದೆ. ನಾನು ಮತ್ತೆ ಪೌರಕ್ರಮಿಕಕ್ಕಾಗಿ ಅವ್ರಿಗೆ ಏನು ಸಂಬಳ ಸಿಗ್ತಾ ಇರಲಿಲ್ಲ, ಅವರಿಗೆ ಮೇಸ್ಟ್ರು ಅಂತ ಒಬ್ಬನಿರ್ತಾನೆ ಮೇಸ್ತ್ರಿ ಅಂತ, 10-15 ನಿಮಿಷ ಲೇಟಾಗಿ ಬಂದ್ರೇನು ಹಾಫ್ ಡೇ ಸ್ಯಾಲ್ರಿನ ಅವನು ಪಾಕೆಟಲ್ಲಿ ಹಾಕ್ಕೊಳ್ತಾನೆ. ಬ್ಯಾಂಕ್ ಅಕೌಂಟ್ ಏನಿರಲಿಲ್ಲ, ಫೈಟ್ ಮಾಡಿ ಕಾರ್ಪೊರೇಷನ್ ಒಳಗಡೆ ಪರಕೆಲ್ಲ ಇಟ್ಕೊಂಡೋಗಿ ಪ್ರೊಟೆಸ್ಟ್ ಮಾಡಿ ಒಂದೊಂದು ಸ್ಟಾಫ್ಗೂ ಅಕೌಂಟ್ ಇರಬೇಕು, ಎಷ್ಟು ದುಡ್ಡು ಬರುತ್ತೋ ಅಕೌಂಟ್ಗೆ ಹೋಗಬೇಕು ಅಂತೇಳಿ ಫೈಟ್ ಮಾಡಿ ಅವ್ರಿಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಸೊ ನಾನು ಒಂದು ಟ್ರಾನ್ಸ್ಜೆಂಡರ್ ಆಗಿ ಬೇರೊಬ್ಬರಿಗೆ ಸಹಾಯ ಮಾಡಿದ್ರೇನೆ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಈ ಕಾಲ ಹಂಗಿತ್ತೆ, ನಾನು ಮಾಡಲೂಬೇಕಾಗತ್ತೆ, ಯಾಕಂದರೆ ಇದು ನನ್ನ ಸಮುದಾಯ, ಇದು ನಾನು ಬೇರೆಯವರು ಪ್ರಪಂಚದಿಂದ ನಾನು ಬಿತ್ತು ಬಂದವಳಲ್ಲ. ಇಲ್ಲೇ ನಮ್ಮ ಅಮ್ಮ ಇದ್ದಾರೆ, ಇಲ್ಲೇ ನಮ್ಮ ಅಪ್ಪ ಇದ್ದಾರೆ, ಇಲ್ಲೇ ನಮ್ಮ ಅಣ್ಣ ಇದ್ದಾನೆ, ಇಲ್ಲೇ ನನ್ನ ಅಕ್ಕ ಇದ್ದಾಳೆ, ಇಲ್ಲೇ ನನ್ನ ತಂಗಿನೂ ಇದ್ದಾಳೆ. ದಿಸ್ ಇಸ್ ಮೈ ಸೊಸೈಟಿ, ಇದು ನನ್ನ ಫ್ಯಾಮಿಲಿ, ಇದು ಈ ಫ್ಯಾಮಿಲಿನಲ್ಲಿ ನಾನು ಈ ರೀತಿ ಹುಟ್ಟಿದ್ದೀನಿ ನಾನು, ಅದು ನನ್ನ ತಪ್ಪೇನಿಲ್ಲ, ಮಾಡಬೇಡದಂತ ತಪ್ಪು ಏನು ನಾನು ಮಾಡಿಲ್ಲ. ಹುಟ್ಟಿರುವಾಗ ನಾನು ಗಂಡಾಗಿರ್ಬೋದು, ಆದರೆ ನನ್ನ ಭಾವನೆ ಹೆಣ್ಣು ಅಷ್ಟೇ, ನನ್ನ ಭಾವನೆಗೆ ತಕ್ಕಾಗಿ ಹೆಣ್ಣಾಗಿ ನಾನು ಲಿಂಗ ಪರಿವರ್ತನೆ ಮಾಡಿಕೊಂಡಿದ್ದೆ. ಅದು ಒಂದೇ ಕಾರಣಕ್ಕೆ ನನಗೆ ಇಷ್ಟೊಂದು ಹಿಂಸೆಗಳು ಬೇಕಾ? ರಾಮಾಯಣ ಮಹಾಭಾರತ ಓದ್ತೀರಾ, ಚಿಕ್ಕಂಡಿ ಬಗ್ಗೆ ನೀವು ಮಾತಾಡ್ತೀರಾ, ಅದನ್ನ ನೀವು ಒಪ್ಕೊಳ್ತೀರಾ? ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ, ಅಯ್ಯಪ್ಪನ ಯಾವ ರೀತಿ ಹುಟ್ಟಿದಾರೆ ಅಂತ ನಿಮ್ಗೆ ಗೊತ್ತಾ? ಗಂಡು ಗಂಡು ಕೊಟ್ಟಿರೋದು ಶಿವನಕ್ಕೂ ವಿಷ್ಣುಕ್ಕೂ, ಅದನ್ನು ಒಪ್ಕೊಳ್ತೀರಾ? ಆದರೆ ನಿಜವಾಗ್ಲಿ ಒಂದು ಮನುಷ್ಯರನ್ನ ಒಪ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಈ ದೇಶ ಬೇರೆ ಸೌಕಾರರುಗಳಿಗೆ ಮಾತ್ರ, ಬಡವರುಗಳಿಗೆ ಇಲ್ಲ. ಕಪ್ಪನ್ ಪಾರ್ಕ್ ಒಳಗಡೆ ಸೌಕಾರರುಗಳು ಮಾತ್ರ ಹೋಗಬೇಕು ಅಂತ ಅಲ್ಲಿನೂ ಹೋಗಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಬಡವರು ಯಾರು ಒಳಗಡೆ ಹೋಗಂಗಿಲ್ಲ, ಅದು ನಮ್ಮ ಸಮುದಾಯವರು ಬಿಲ್ಕುಲ್ ಹೋಗಂಗಿಲ್ಲ. ಸೊ ಹೀಗೆ ಈ ಸಮಾಜ ವ್ಯವಸ್ಥೆ ಆ ಥರ ಆಗಿದೆ. ಕಪ್ಪಾಗಿದ್ರೆ ಅವನು ಒಂಥರ ನೋಡುವುದು, ಚಪ್ಪಲಿ ಇಲ್ಲದ ನಡ್ಕೊಂಡು ಹೋದ್ರೆ ಅವನು ಒಂಥರ ನೋಡುವುದು, ಅಂಗವಿಕಲನಾಗಿದ್ರೆ ಅವನು ಒಂಥರ ನೋಡುವುದು, ಒಂದು ಟ್ರಾನ್ಸ್ಜೆಂಡರ್ ರೋಡಲ್ಲಿ ಹೋಗಿದ್ರೆ ಅವನು ಒಂಥರ ನೋಡುವುದು. ಇದೆಲ್ಲ ಯಾಕೆ ಗೊತ್ತಾ, ನಮ್ಮ ಮೈಂಡಲ್ಲಿ ಬೆಳೆಸಿಬಿಟ್ಟಿದ್ದಾರೆ. ಕುದುರೆಗೆ ಕಡಿವಾಳ ಕಟ್ಟಿರ್ತಾರೆ ನೋಡಿ, ಎಲ್ಲಿ ಸೈಡ್ಗೆ ಹೋಗಬೇಡದು, ಇದೇ ರೂಟು ಅಂತ ಹೋಗಬೇಕು. ಅದೇ ನಮಗೆ ತಲೆಯಲ್ಲಿ ತುಂಬಿಸಿರುವುದು ನಮ್ಮ ಹಿರಿಯರುಗಳು. ಸೊ ಅದರಿಂದ ಹಂಗೇ ಹೋಗ್ತಾ ಇದ್ದೀವಿ, ಸ್ಟ್ರೈಟಾಗಿನೇ ಹೋಗ್ತಾ ಇದ್ದೀವಿ, ಬೇರೆ ಸೈಡ್ಗೆ ನಾವು ನೋಡುವುದಿಲ್ಲ. ಹೆಣ್ಣಂದ್ರೆ ಹೀಗೆ ಇರಬೇಕು, ಗಂಡು ಅಂದ್ರೆ ಹೀಗೆ ಇರಬೇಕು ಅಂತ ಒಂದು ವಚನ ಇದೆ. ಮೊಳೆ ಮುಡಿ ಇದ್ದುಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಇದ್ದುಡೆ ಗಂಡೆಂಬರು, ನಡುವೆ ಸುಳಿವಾತ್ಮ ಮೊಳೆ ಮುಡಿ ಇದ್ದುರೆ ಹೆಣ್ಣು ಅಲ್ಲ, ಗಡ್ಡ ಮೀಸೆ ಇದ್ದುಡೆ ಗಂಡು ಅಲ್ಲ. ಕೇಲಾರಾಮನಾದ ಇಲ್ಲಿ ಯಾರು ಹೆಣ್ಣು ಅಲ್ಲ, ಯಾರು ಗಂಡು ಅಲ್ಲ, ಎಲ್ಲದಕ್ಕೂ ಮೇಲೆ ನಾವೆಲ್ಲ ಮನುಷ್ಯರುಗಳು. ನಮಗೆ ನೋವಾಗುತ್ತೆ ಎಲ್ಲರಿಗೂ, ನಮಗೆ ಹೊಟ್ಟೆ ಹಸುವಾಗುತ್ತೆ ಎಲ್ಲರಿಗೂ ಅಲ್ವಾ, ಆಮೇಲೆನೆ ಹೆಣ್ಣು ಗಂಡು ಅನ್ನೋದೆಲ್ಲ. ಸೊ ಈ ರೀತಿ ನಾನು ಅಂತ ಮಾಡಬೇಡದ ತಪ್ಪೇನು ನಾನು ಮಾಡಿಲ್ಲ, ಸೊ ಅಂತ ಮಾಡಬೇಡದ ತಪ್ಪೇನು ನಾನು ಮಾಡಿಲ್ಲ. ಕೊನೆಗೆ ನಾನು ಪುಸ್ತಕ, ಮೂರು ಪುಸ್ತಕ ಬರದೆ ಮುಂಚೆನೆ ಹೇಳಿದ್ರು, ಈ ಪುಸ್ತಕಗಳನ್ನ ಇವತ್ತು 320 ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಇದೆ, ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಯಾಕೆ ಇಷ್ಟು ಇವತ್ತು ಇಲ್ಲಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ, ಆ ಜನರ ಪರಿಚಯ ಮುಖಾಂತರ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾನು ಪುಸ್ತಕ ಬರೆದ ಮೇಲೆ ತುಂಬಾ ನಮ್ಮ ಸಮುದಾಯವರು ಪುಸ್ತಕ ಬರೆಯಕ್ಕೆ ಇವಾಗ ಶುರು ಮಾಡಿದ್ದಾರೆ. ತುಂಬಾ ಜನ ತಮಿಳ್ನಾಡಿನಲ್ಲಿ IAS ಓದ್ತಾ ಇದ್ದಾರೆ, ಆಲ್ರೆಡಿ SI ಆಗಿದ್ದಾರೆ, ಫಿಸಿಯೋಥೆರಪಿ ಡಾಕ್ಟರ್ಗಳಾಗಿದ್ದಾರೆ. ಇದೆಲ್ಲ ಇವತ್ತು ಒಬ್ಬರೊಬ್ಬರಾಗಿ ಒಬ್ಬರೊಬ್ಬರಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಬರ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಒಂದೇ ಬೇಡಿಕೆ ಇಡುವುದು, ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನನ್ನ ಥರ ಮಗು ಹುಟ್ಟರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವು ಎಲ್ಲನೂ ಸಾಧಿಕೆ ಆಗುತ್ತೆ ನಮ್ಮ ಕೈನಲ್ಲಿನೂ. ಗಂಡು ಮಗಳನ್ನ ಹೆಂಗೆ ಬೆಳೆಸ್ತೀರಾ, ಹೆಣ್ಣು ಮಕ್ಕಳನ್ನ ಹೆಂಗೆ ಬೆಳೆಸ್ತೀರಾ, ಹಾಗೆ ನಮ್ಮವ್ರನ್ನ ಹಂಗೆ ಬೆಳೆಸಿ. ಇನ್ನೊಂದು ನಿಮ್ಮ ಹತ್ರ ಬೇಡಿಕೆ ಏನಂತ ಹೇಳಿದ್ರೆ, ಹೆಣ್ಣು ಮಗಕ್ಕೆ ಮಾತ್ರ ನಾವೆಲ್ಲ ಹೇಳ್ಕೊಡ್ತೀವಿ, ಅಲ್ಲಿ ಅಲ್ಲಿ ಹೋಗಬೇಡದು, ಇಲ್ಲಿ ಹೋಗಬೇಡದು, ಈ ರೀತಿ ಬಟ್ಟೆ ಹಾಕ್ಬೇಕು, ಇವ್ರ ಹತ್ರ ಸೇರ್ಬಾರ್ದು, ಅವ್ರ ಹತ್ರ ಸೇರ್ಬಾರ್ದು, ಗಂಡಸರು ಎಲ್ಲಿ ಮುಟ್ತಾನೆ ಕೈ, ಅದು ಈ ರೀತಿ ನೀನು ತಗೋಬೇಕು ಅಂತ. ಗಂಡು ಮಕ್ಕಳಿಗೆ ಯಾವ ನೀವೇ ಹೇಳ್ಕೊಡಲ್ಲ, ತಾಯಿ ಅವ್ರಿಗೂ ಹೇಳ್ಕೊಡ್ರಿ, ಹೆಣ್ಣು ಮಕ್ಕಳ್ರ ಯಾವ ರೀತಿ ನಡ್ಕೋಬೇಕು ಅಂತ ಗಂಡು ಮಗಳಿಗೂ ಹೇಳ್ಕೊಡ್ಬೇಕು, ನಮ್ಮ ಜವಾಬ್ದಾರಿ ಇದೆ. ಇವತ್ತು ಅದೆಲ್ಲ ಹೇಳಿಕೊಟ್ಟಿದ್ರೆ ಇವತ್ತು ಇಷ್ಟೊಂದು ರೇಪ್ಗಳಾಗಿರಲ್ಲ. ಹಾಗೆ ಕೊನೆಗೆ ನನ್ನ ಮಗಳು ಒಬ್ಳು ಕಬಣ ಬರೆದಿದ್ದಾಳೆ, ಅದನ್ನು ಓದಿ ನಾನು ಮುಗಿಸ್ತೀನಿ, ಟೈಮ್ ಇಲ್ಲ. ಮಾಡಬೇಡದಂತ ತಪ್ಪು ಏನು ನಾನು ಮಾಡಿಲ್ಲ, ಮಾಡಬೇಡದಂತ ತಪ್ಪು ಏನು ನಾನು ಮಾಡಿಲ್ಲ, ಲಿಂಗವನ್ನು ಕುಯ್ದು ರಕ್ತದಲ್ಲಿ ಮಿಂತು ಸಾವನ್ನು ತಾಡಿ ನಾನು ಹೆಣ್ಣಾಗಿದ್ದೀನಿ, ಗರ್ಭಕೋಶ ನಿನಗಿಲ್ಲ ನೀನು ಹೆಣ್ಣು ಅಲ್ಲ ಅಂತೀರ, ಒಳ್ಳೆದಾಯಿತು. ಲಿಂಗವನ್ನು ಕುಯ್ದಿರುವುದಿಂದ ನಿನಗೆ ಸಂತತಿಗಳಿಲ್ಲ, ನಿನಗೆ ಮಕ್ಕಳಿಲ್ಲ, ನಿನಗೆ ಸಂಸಾರವಿಲ್ಲ, ನೀನೊಬ್ಬ ಬೊಣಗಿಯ ಮರ ಅಂತೀರ, ಒಳ್ಳೆದು, ಒಳ್ಳೆದಾಯಿತು. ನನ್ನನ್ನು ನೀವು ಹೆಣ್ಣಂತ ಒಪ್ಕೊಂಡಿಲ್ಲದಕ್ಕೆ ಇವತ್ತು ನಾನು ಇಲ್ಲಿ ನಿಂತುಕೊಂಡು ಸುಗಂತರವಾಗಿ ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗಾಗಿ ನೀವು ಕೆಟ್ಟದಾಗಿ ಬರದ ಶಾಗ್ಯತೆಯನ್ನು ನಾನು ಓದುವುದಿಲ್ಲ. ನನ್ನ ಪ್ರಕೃತಿ ವಿರುದ್ಧವಾಳು ಅಂತ ಧಾರಾಳವಾಗಿ ನೀವು ಹೇಳ್ಕೊಳ್ಳಿ, ನಾನು ಯಾರಂತ ನನಗೆ ಗೊತ್ತು. ಜಾತಿ ಬಿಟ್ಟು ಮದ ಬಿಟ್ಟು ಒಂದಾಗಿ ಬದುಕ್ತಾರಲ್ವಾ, ಅವ್ರ ತರ ನಿಮಗೆ ಬದುಕಲಿಕ್ಕೆ ಸಾಧ್ಯವೇ? ಗರ್ಭಕೋಸ ಇಲ್ಲದೆ ತಾಯಾಗಲಿಕ್ಕೆ ನಿಮಗೆ ಸಾಧ್ಯವೇ? ಮೊಳೆಯಾಳು ಕುಡಿಯಕ್ಕಾಗಿಲ್ಲದೆ ಮಗುವಾಗ ಸಾಧ್ಯವೇ ನಿಮಗೆ? ನನಗೆ ಸಾಧ್ಯ. ನಿಮ್ಮ ಪುರುಷ ಪ್ರಧಾನ ಲಿಂಗವನ್ನು ಕುಯಿಸ್ಕೊಳ್ಳಿ, ನೀವು ಯಾರಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಬಂದು ಹೇಳಿ, ನಾನು ಹೆಣ್ಣು ಅಲ್ಲ ಅಂತ.
1: ಇಷ್ಟು ಹೊತ್ತು ಮನೋಜ್ಞವಾಗಿ ತಮ್ಮ ಬದುಕಿನ ಸ್ಮರಣೀಯ ಘಟನೆಗಳನ್ನು ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟ, ತಮ್ಮ ಕಥೆಯನ್ನು ಹೇಳಿದ ರೇವತಿ ಅವರಿಗೆ ಉತ್ತರೋತ್ತರ ಶುಭ ಕಾಮನೆಗಳನ್ನು ಹಾರೈಸ್ತಾ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8
4: ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364240949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕಾಲಧರ್ಮ ಯಕ್ಷ ಸಂವಾದ, ಇದರ ಮೊದಲನೇ ಕಂತು.
1: ಬಂಧುಲೆ, ತುಳು ಭಾಷೆಡ್ ನಡಪನಂಚಿನ ಒಂದು ವಿಶಿಷ್ಟ ಪ್ರಯೋಗದ ಕಾರ್ಯಕ್ರಮ ಪಾತ್ರ ಸಂವಾದ. ಭಿನ್ನ ಕ್ಷೇತ್ರದ ರಡ್ಡ ವಿದ್ವಾಂಸರು, ಒಂಜಿ ಜನಪದ ವಿದ್ವಾಂಸರಾಂಡ ಒಂಜಿ ಯಕ್ಷಗಾನದ ವಿದ್ವಾಂಸರು. ಭೂತನಲ್ಲಿ ಕೆಡು ತನ್ನನೇ ಆಯ್ನಂಚಿನ ಚಾಪು ಮೂಡಿಸಾಯಿನಂಚಿನ ಅವೇ ರೀತಿ ನಿರೂಪಕರಾದ ತನ್ನ ವಾಗ್ವೈಭವಡು ಮಾತೆರ್ನಲ ಉಡಲ್ ಗೆಂದಿನಂಚಿನ ಶ್ರೀಯುತ ದಯಾನಂದ ಕತ್ತಲ್ ಸರ್ ಅಂಚನೆ ಯಕ್ಷಗಾನ ಮೀಮಾಂಸೆಡು ಐಟ್ಲ ಯಕ್ಷಗಾನ ಚಂದೋ ಬ್ರಹ್ಮ ಪಂಡದೆ ಪುದರ್ ಪಡೆಯಿನಂಚಿನ ಡಾಕ್ಟರ್ ಸೀಮಂತೂರು ನಾರಾಯಣ್ ಶೆಟ್ಟಿ ಇಂಬೇರ್ನ ಶಿಷ್ಯ ಪಂಡದೆ ನೆಗಲ್ತೆನ ಪಡೆಯಿನಂಚಿನ ಡಾಕ್ಟರ್ ದಿನಕರ್ ಎಸ್ ಪಚನಡಿ. ಈ ರಡ್ ಜನ ಕಾಲಧರ್ಮದ ಪಾತ್ರ ಸಂವಾದದ ನಂಗೆ ಚಿಂತನ ಮಂತನನ್ನು ಒದಗಾದು ಕೊರಲಿರು. ಇತ್ತಾಕಲ್ನ ರಡ್ ಜನದ ಪಾತ್ರ ಸಂವಾದ ಈ ಹಿಮ್ಮೇಳು ಮೂರ್ದು ಬರೆಯರುಂಡು. ಸರ್ವಶ್ರೀ ದಿವಾಕರಾಚಾರ್ಯ ಪೊಳಲಿ, ಶಿವಪ್ರಸಾದ್ ಕಣ್ಣೂರಿ, ಕೂಳೂರು ಭಾಸ್ಕರ್, ರೋಹಿತ್ ಉಚ್ಚಿಲ್, ಹರೀಶ್ ಹೆಬ್ಬಾರ್ ಮೊಕಲ್ನ ಹಿಮ್ಮೇಳ ತಂಡಡು ರಡ್ ಜನ ವಾಗ್ಮೇಳದು ವಾಗ್ವೈಭವದ ತುಳು ಭಾಷದ ಪೊರ್ಲ ಕಂಠದ ಅವಂಜಿ ಪಾತ್ರ ಸಂವಾದ ಕಾರ್ಯಕ್ರಮ. ಯಕ್ಷಗಾನ ರಂಗ ನಿರ್ದೇಶಕ ಅಭಿಜಾತ ಕಲಾವಿದೆ ಪ್ರಸ್ತುತ ಪಾತ್ರ ಸಂವಾದದ ಪ್ರಸಂಗಕರ್ತರ ಅದುಪುನಂಚಿನ ನಾಯಕ ಪಾತ್ರಡು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ, ಪ್ರತಿ ನಾಯಕ ಪಾತ್ರಡು ತುಳುವ ಬುಳ್ಳಿ ದಯಾನಂದ ಕತ್ತಲ್ ಸರ್, ತುಳು ಭಾಷಾವ ವಾಗ್ಮಿಯಾದ ಸಂಸ್ಕೃತಿ ಚಿಂತಕರಾದ ಟಿವಿ ಬಕ FM ರೇಡಿಯೋದ ನಿರೂಪಕರಾದ ಈ ರಡ್ ಜನ ಇನಿ ಈ ಒಂಜಿ ಭಿನ್ನ ರೀತಿಯ ಒಂಜಿ ಯಕ್ಷಗಾನ ತಾಳಮದ್ದಲೆ ಕಾಲ ಧರ್ಮ ಪನ್ಪುನಂಚಿನ ಒಂಜಿ ಧರ್ಮ ಪುರುಷಲ ಕಾಲ ಪುರುಷಲ ರಡ್ ಜನ ಈ ಪಾತ್ರವನ್ನು ನಿರ್ವಹಣೆ ಮಂತ್ರಿ ನಂಗೆ ತೋಜೆ ಇರವಲ್ಲರು.

ನರಮಾನಿನ ಬದುಕಿದು ಸಂಸ್ಕಾರದ ನಡಕೆನೆ ಮಹಾಮಲ್ಲ ಪದ್ದೈ ಐದು ಮಿಕ್ಕಿನ ಪದ್ದೈ ಬಂಗಾರು ಬಕ್ಕೊಂಜಿವ ಉಲ ಇಜ್ಜಿ ಸಂಸ್ಕಾರದ ಗುಣ ನಡೆತದ ಹಿಡಿತೊಡು ನರಮಾನಿವರಿ ಬದುಕದು ಬತ್ತೆಂಡ ಆಯ್ಗ ಬತ್ತಿನ ಕೀರ್ತಿ ಅವ ಅಮರವಾದ ಒರಿವುಂಡು ಇಂಚಿತ್ತಿ ಚಿಂತನೆ ಜನಮಾನಿಲೆಗೂ ಬೋಡಾಪುನು ಜನಮಾನಿಲು ಬದುಕುನ ರೀತಿಡು ದುಂಬು ಪಿರ ತೂದು ಬದುಕು ವೇರ ಪನ್ಪಿನವೂ ಮುಖ್ಯವಾಯಿನ ವಿಚಾರ ಈ ಲೋಕಡು ಮೂಜಿ ಪಿರ್ಕಾರದ ಕಲೆನ ನಮ್ಮ ತೂವಲಿ ಕೆಲವೇರು ಅಕಲ್ನ ಮನಸ್ಸದ ಸಿದ್ಧಾಂತ ಎಂಚಪ್ಪುಂಡ ಐಕ ತಕ್ಕನೆ ಬದುಕುವೇರು ಸಿದ್ಧಾಂತಗು ತತ್ತುದು ಅಕಲು ನಡಪುಜೇರು ಆವಡಾಯಿನ ಬೇಲೆಗೆ ಬರ್ತುನ ಜೀವಲ ಕೊರುವೇರು ಆವಂದಿನ ಬೇಲೆಗೆ ಜೀವ ಪೋಂಡಲ ಬುಡಯರು ಇಂಚಿನಕಲು ಲೋಕಡು ಉಪ್ಪೊಡು ಅವು ಬಾರಿ ಅಗತ್ಯ ನನ್ನ ರಡ್ಡನೆ ರೀತಿದಕ್ಕಲು ಮನಸ್ಸಿಡುವವು ಸತ್ಯವವು ನ್ಯಾಯವವು ನೀತಿ ಪನ್ಪಿನ ವಿಚಾರಕ್ಕಳಿಗೆ ತೆರೆಯುಂಡು ಆಂಡ ಸ್ವಾರ್ಥಗು ಬೋಡಾದು ಸಮಯ ಸಂದರ್ಭಗು ಬೋಡಾದು ಮನಸ್ಸು ತಪ್ಪು ಮಲ್ಪು ಅಂದು ಪಂಡಲ ಕುಲು ಸ್ವಾರ್ಥಗು ಬೋಡಾದು ತನಕ ಬೋಡಾ ಇಲೆಕ್ಕನೆ ನಡಪುವೇರು ಮಕ್ಕಳು ಕಾಲಗು ತಕ್ಕ ಸಂದರ್ಭಗು ತಕ್ಕ ಅಂಚಿಯೋ ಇಂಚಿಯೋ ತೆಂಕೊಂದು ಎಂಚಲ ಬದುಕುವೇರು ಸುಧಾರಣೆ ಮಲ್ಪೇರು ನನ ಮೂಜನೆ ಪ್ರಕಾರದ ಕುಲು ಮನಸ್ಸಿಡು ಎಡ್ಡೆನ ಆಳ ಪನ್ಪಿನ ಚಿಂತನೆ ಇಜ್ಜಂದೆ ತನಕ ಹೋವು ಬೋಡ ತನಕ ಹೋವು ಆವೋಡ ಆ ರೀತಿಡು ನಡಪು ವೇರು ಇಂಚಿತ್ತಿನ ಕುಲು ಆನೆ ನಡತಿಲೆಕ ನಡಪು ನಕುಲು ಮುಕುಲು ಜಿಂಜಿಯರ್ನ ಊರುಡು ಎಡ್ಡೆಪ್ಪು ಖಂಡಿತ ಉಪ್ಪುಜಿ ವಿಶ್ವ ವಿರೂಪ ಅದು ಪೋವು ಛೇ ವಿಶ್ವ ವಿರೂಪ ಆವಲಿ ಆಯರೆ ಬಲ್ಲಿ ಒವೇ ಕಾಲಗೋ ಅವಡು ಧರ್ಮದ ಚೌಕಟ್ಟು ಇತ್ತದು ಕಾಲ ಧರ್ಮ ಒಟ್ಟಿಗೆ ಒಂಜಿ ರಥ ತರಡ್ಡು ಚಕ್ರದಲಕ ಪೋವಡು ಅಂಚಾದು ಇತ್ತ ಈ ಕಲಿಯುಗದ ಪರಿಸ್ಥಿತಿಡು ಲೋಕದ ಸ್ಥಿತಿ ಎಂಚುಂಡು ಅಂದು ತಿರಿಯೋಣ ಇಚ್ಛೆ ಆತನು ಧರ್ಮಪುರುಷ ಆಯ್ನ ಎಂಕ್ ಯಾನು ಮೂಲೆ ಇತ್ತು ಲೋಕದ ಸ್ಥಿತಿ ಗೊತ್ತಾವಂದು ಐಕಾತ್ರ ವಿಶ್ವಸಂಚಾರ ಬಿದಾಡು.

0: ಒಯ್ಲನೀರಿಡ ಸ್ವರ್ಕತ್ತು ಎನ ಕಾಲ ಪುರುಷಡ ತರ್ಕತ್ತು ಲೋಕದ ಜನ ಮಂದೆಯ ಪಲ ಪಣಪುನಂಚಿತ್ತಿನ ಪಾತೆರೊಂಡು ಪೊರ್ತುನು ನಮನು ಕಾಪೊಡತ್ತಂದೆ ನಮನು ಪೊರ್ತು ಕಾಪಂದು ಅಪಗಂದಂಡ ಇನಿತಾತು ದಿನಕ್ಕೆ ಪಾತೆರಿಯರ್ನೇ ಪೊರ್ತಿಜ್ಜಿ ಇತ್ತಿನ ಪೊರ್ತುಡು ಜನಮಂದೆ ಆವಡಾಯಿನ ಚಿತ್ತಿನ ಕಜ್ಜೊಳೆನು ಸುದರ್ಪಡಾಯಿನ ಚಿತ್ತಿನ ಪೊರ್ತು ಅಪಗಂದಂಡ ಕಾಲ ಪನ್ನಗ ದಾದು ಕಾಲ ಪನ್ನಗ ಪೊರ್ತು ಉಂದರ್ಥ ಇನಿ ಪೊರ್ತು ತತ್ತುಂಡ ಪೋರಿಗೆ ತಪ್ಪೆರೆ ಬುಡ್ತುನಾಯ ಅತ್ತು ಇನಿವರೆ ಮುಟ್ಟ ಈ ಕಾಲ ಪುರುಷೆ ದಾಯಗು ಈ ಕಾಲ ಪಂಡ ದಾದಂದು ಕೆನ್ನಗ ಜನಮಂದೆ ಅಕಲ್ನ ಮೂಂಕುದ ಸರ್ತೋಗು ಬೋಡಾ ಪುನಲ್ಕ ಅಕಲಿಗೆ ಆ ಪುನಲ್ಕ ವಿಶ್ಲೇಷಣೆ ಕೊರಂದು ಪೋಪುನವೆನ್ನ ಮತ್ತೂಪ ಕರಿದು ಪೋಯಿ ನನ್ ಚಿತ್ತಿನ ಕಾಲ ಇತ್ತೆ ನಡಪು ನನ್ ಚಿತ್ತಿನ ಕಾಲ ನನ ಬರ್ಪು ನನ್ ಚಿತ್ತಿನ ಕಾಲ ಭೂತ ಭವಿಷ್ಯ ವರ್ತಮಾನ ಅಂದಬಡ ಪೇರು ಅಪಂದಂಡ ಭವಿಷ್ಯರ್ದು ವರ್ತಮಾನದ ಪಾಂಪುನು ದಾಟದು ಭೂತಗು ಸೇರು ನನ್ ಚಿತ್ತಿನ ಪೊರ್ತು ಉಂದುಬಣ ಪೇರು ಎಂಚಿನವು ಮೊಕುಲು ಪನ್ನಗ ಮಾತಲ ಸಮದೃಷ್ಟಿಡು ತುಯ್ಯರಂದಾಂಡ್ಲ ಆ ವರ್ತಮಾನ ಬಣಪುನವು ಆ ಒಂಜಿ ಅರಗಳಿಗೆಲ ಇಜ್ಜಿ ಬಣಪುನವು ಏರೆಗಲ ಅರ್ಥಾಪುಜಿ ಭವಿಷ್ಯರ್ದು ಆ ಒಂಜಿ ಎಲ್ಲ ಕಣ್ಣು ಮುಚ್ಚಿ ಬುಳವಡ್ಡ ಆ ತಡಮೆ ದಾಂಟು ನಂಚುತ್ತಿನ ಪೊರ್ತು ಅವು ಭೂತಗು ಸೇರುಂಡು ಭೂತಕಾಲಗು ಸೇರುಂಡು ಅಪಗಂದಂಡ ಈ ಅರೆಗಳಿಗೆದ ಪೊರ್ತುಡು ಜನಮಂದೆ ಎಂಚಿನ ಪುರ ಮಲ್ಪುವರು ಆ ಕಂಡು ಕಪಟದ ಕಳುಗೊಬ್ಬುದ ನಡುಟು ಅಕಲ್ನ ಆ ಪೊರ್ತುದ ದಿನಕ್ಲಿನ ಕರಿಪು ನಂಚುತ್ತಿನ ಈ ಪೊರ್ತು ಶಾಶ್ವತ ತುಂದು ತೆರೆದಿಲ್ಲ ಅಕಲ್ನ ದೃಷ್ಟಿಗನುಸಾರವಾದ ನಡಪೇರಂದಂಡ ಈ ಕಾಲ ಪುರುಷನ ಕಲ್ಜಿಗದ ಗೊಬ್ಬುನು ತೊಜಿಪವಡೆ ಆತುಂಡು ಅಪಂದಂಡ ಈ ಪೊರ್ತುಗು ಬೋಡಾದು ಈ ಕಾಲ ಪುರುಷಗ ಜಪ್ಪೆರೆ ಓಲು ಇಡತಿಕ್ಕುಣು ಒಂದು ಕಾತೊಂದಿತ್ತನಂದ ಆ ಮರ್ಗಿಲ್ಡು ತೂನಗ ಒಂಜಿ ಕಡೆ ದಾನೆ ನಡತುಂಡು ಆ ಕಲಿಯುಗೋಗು ಪೊಗ್ಗು ನಂಚುತ್ತಿನ ಪೊರ್ತುಡು ಆ ಬೋರಿನ್ಲ ಪೆತ್ತೊನ್ಲ ಒಟ್ಟಿಗೆ ಕಟ್ಟುನವೆನು ತೂಯೆ ಇತನೇಟ ಧರ್ಮದ ಮೂಜಿಕಾರವರೆ ಮುಟ್ಟೋಗಲು ಪುಲಿನವರೆ ಮುಟ್ಟ ಕಾತೆ ಕಟ್ಟೆ ಕಡತ ಒಂಜಿ ಕಾರಗವರೆಗೆ ಅವನು ತೂಂದಿತ್ತಯ್ಯಪ್ಪ ಪೊಗ್ಗೊಲಿ ಅಪ್ಪಗ ಆ ಬೋರಿನ್ಲ ಪೆತ್ತೊನ್ಲ ಒಟ್ಟಿಗೆ ಒರಿ ಕಟ್ಟದ ದಪ್ಪೆಂದಂಡ ಅಡೆಗೆ ಅಧರ್ಮ ಪೊಗ್ಗುಣ ಒಂದು ಲೆಕ್ಕ ಈ ಪೊರ್ತುಗ ಎಂಕ ಪೊಗ್ಗೆರೆ ಸಾದಿಂಡತ್ತ ಆ ಸಾದಿನ ಪೊಗ್ಗುದೆ ಲೋಕನೊರು ತೂಪೆ ಲೋಕನೊರು ತೂಪೆ
1: ಶ್ರೀರಾಧಾಂತಿನ ಜನ ಕೂಡ ಬದಿಗೆ ಬಜಿನ ರಾಯ್ಕ

ಕಲಿಯುಗದಲ್ಲಿ ಪೊರ್ತುಗು ಲೋಕದ ಅಲ್ಪ ಮುಲ್ಪ ಎಡ್ಡೆಪ್ಪದ ಬೇಲೆ ಲಾತಿ ಜಾ ಆತಂಡು ಕೃತಾಯುಗೊಟ್ಲ ಪಾಪಲಿತ್ತಿಂದು ಧರ್ಮ ಕಾರ್ಯೋಲಿತ್ತಿಂದು ತ್ರೇತೇಡ್ಲ ಪಾಪದ ಕಾರ್ಯೋಲಿತ್ತಿಂದು ಧರ್ಮ ಕಾರ್ಯೋಲಿತ್ತಿಂದು ದ್ವಾಪರೊಡ್ಲ ಇತ್ತಿಂದು ಕಲಿಯುಗಲ್ಲ ಉಂಡು ರಾತ್ರಿ ಪಗಿಲು ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಅಂದು ಲೋಕಡು ಯಾವ ಏಪಲ ನಡಪು ನಾವು ನಡತೊಂದೇ ಉಂಡು ಈ ಪೊರ್ತುಡು ತೂನಗ ಅಲ್ಪ ಅಲ್ಪ ದೇವರ್ನ ಗುಡಿ ಗೋಪುರಲು ಪುರ ಲಕ್ಕದುಂಡು ನೇಮ ನೆರಿ ಜಾತ್ರೆ ಸಂಭ್ರಮಲು ಪೂರ ಎಡ್ಡೆಡೆ ಆ ಒಂದುಂಡು ಇಂಚಿತ್ತಿ ಆಸ್ತಿಕ ಧರ್ಮದ ಕರ್ತವ್ಯಲು ಪೂರ ಈತು ಎಡ್ಡ ದುಪ್ಪನಗ ದಾಯಿಗೆ ಸಂಸ್ಕಾರ ಕ್ಷೀಣತೆ ಜಾಸ್ತಿ ಆದುಕೊಂಡು ಧರ್ಮದ ಸಂಲಕ್ಷಣ ವಾಯಿನಂಚಿನ ಕರ್ತವ್ಯಲು ಜನಕಲು ದಾಯಿಗೆ ನಡಪಾವಜೇರು ಧೃತಿ ಕ್ಷಮ ದಮ ಅಸ್ತೇಯ ಶೌಚ್ಯಂ ಇಂದ್ರಿಯ ನಿಗ್ರಹ ಧೀ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ ಇಂಚ ಬಂದು ಮನುಷ್ಯರ್ನ ಮೂಲ ಪುರುಷ ಆಯ್ನಂಚಿನ ಮನು ಬಂತೆ ಆ ವಿಚಾರ ಈ ಪೊರ್ತುಗು ಮಾಜಿದು ಪೋಂಡ ಅಯ್ಯೋ ಭೂಮಿ ದಕ್ಲಿಗೆ ಧರ್ಮದ ವಿಚಾರಡು ತೂಂಡ ಬರ ಬತ್ತದು ಪೋಂಡೆ ಧರ್ಮ ಪುರುಷರು ಆಯ್ನಕುಲು ಈ ಲೋಕಡು ಮನಿಪೆಂದೆ ಕುಳ್ಳಿಯರ ಇಂಚಾಂಡ ಈ ಧರ್ಮನು ಕಾಪುನಕುಲು ಏರು ಯಾನೆಂಚ ಕಾಪೊಲಿ ಅಯ್ಯೋ ಅಯ್ಯೋ

0: ಯಾರವು ಕುಲ್ದಿನವು
1: ಯಾರು ಮಗನೋದರೆ ಬೋಳ್ಪೆ ನಮಿಗಾರ ಕೈಗೆ
0: ಬೋಲ್ ಚೇರ್ದು ಬೋತೆ
1: ಕುಳುದೇದಾನಿಂಚ
0: ಪುರ್ಪುನು ದೆರ್ತದು ತುಯೆ ಕಣ್ಣರಲ್ತದು ತುಯೆ ಲೋಕದ ನಡಪು ನಂಚಿತ್ತನಿ ಕಂಡು ಕಪಡದ ಕಳುಗೊಬ್ಬುಳೆನು ಪೂರ ಈ ರಡ್ಡ ಕಣ್ಣುಲೆಡಿ ಏತು ಜಿಂಜಂಡಲ ಯಾರುಜಿ ಏತು ಜಿಂಜಂಡಲ ಯಾರುಜಿ ಕಾಲ ಬಣಪು ನಂಚಿತ್ತನ ಎನ್ನ ಶಬ್ದ ಮೂಲೆ ಸೇರು ನಂಚಿತ್ತನ ಕಾಲ ಆದಿತ್ತುಂಡು ಕುಂಟಿ ಮೈಪುದಲೆಕ ಮೂಲೆ ಸೇರು ನಂಚುತ್ತನ ಸ್ಥಿತಿ ಆದಿತ್ತುಂಡು ಆ ಮೂಜಿ ಯುಗಕುಲ್ಲ ಎಂಕ ಬೋಡಾಪು ನಂಚಿತ್ತಿನ ಒಂಜಿ ಸ್ಥಾನನೇ ಬರಂದೆ ಬೋಣು ತೂನಗ ಎಂಕವಳು ಧರ್ಮಪುರುಷ ಲೆಕ ತೋಜುನು ಮಂಡೆಗಬ್ಬ ಕಂತ ಬಾಡದೆ ಆ ಇತ್ತ ಎನ್ನ ಉಳೈ ಅಡಂಗಿದಿ ನಂಚಿತ್ತನ ಬೇನೆ ಆ ಒರಾನೆ ಪಿದೈ ತಮಿಳ್ ನಲ್ಕಾತಂಡು ಅಂದಪ್ಪ ಕೆಲವು ಜನಗಳು ಬಣಪು ನೀತೆ ಎಡೆಡ್ಡೆ ಮಠ ಮಂದಿರ ಗುಡಿಗೋಪುರನ ಪೂರ ಮಲಮಲ್ಲ ಕಟ್ಟಬೇರು ಕಟ್ಟದ ಅನಗ ಆ ಭಾರಿ ಪೊರ್ಲ ಕಂಟೆ ನಡತಂದಂಡ ಎಂಕಲ್ಲ ಧರ್ಮ ಗೆಲ್ತಂಡು ಎಂದು ಬಣಪೇರು ಅವೇದಲ್ಲ ಹಾಳಾಯಿ ಬಿಟ್ಟಿಗೆ ಅವಳು ಅವು ಕಾಲದ ಗಳಿಗೆ ಎಂದು ಬಣಪೇರು ಕಾಲ ಸರಿಜ್ಜಿ ಪೊರ್ತು ಸರಿಜ್ಜಿ ಎಂದು ಬಣಪೇರು ಏರ್ಲ ಒಂಜಿ ಕಡೆ ಎಡ್ಡೆ ಕೆಲಸಗು ಬೋನಗ ಆಯನ ಕೆಲಸ ಭಾರಿ ಪೊರ್ಲ ಕಂಟೆ ಆನಂದಂಡ ಎನ್ನ ದಿಸೆ ಎಡ್ಡೆ ಎತ್ತಂಡು ಅಂಚಾಂಡು ಎಂದು ಬಣಪಿ ಅವೆ ಹಾಳಾಯಿ ಬಿಟ್ಟಿಗೆ ಪೊರ್ತು ಸರಿಜ್ಜಾಂಡು ಪೊರ್ತು ಸರಿಜ್ಜಾಂಡ ಒಂಜಿ ಪೊಣ್ಣಾಗಿ ಎಡ್ಡೆ ಪೊದು ಸಂಬಂಧ ಕೂಡದು ಬತ್ತಂದಂಡ ಹಾ ಎಂಕಲ್ಲ ದಿಸೆ ಎಡ್ಡೆ ಎತ್ತಂಡು ಎಂಕಲ್ಲ ಕರ್ಲಡು ಪುಟ್ಟಿನ ಚಿತ್ತನ ಪೊಣ್ಣಾಗಿ ಎಡ್ಡೆ ಪೊದು ಸಂಬಂಧ ಆಂಡು ಎಂದು ಬಣಪೇರು ಅವೆ ಪೊದು ಸಂಬಂಧ ದಾಲ ಒಂಜಿ ಪೊರ್ತುಡು ತತ್ತಂದಂಡ ಪೊರ್ತು ಸರಿಜ್ಜಾಂಡು ಪೊದು ತತ್ತಂಡು ಅಪಂಡು ಎಡ್ಡಾಯಿ ಬೆಟ್ಟಿಗೆ ಪೂರ ಸೇರ್ನು ಆಯನ ಜೋಳಿಗೆ ಹಾಳಾಯಿ ಬೆಟ್ಟಿಗೆ ಬರ್ಪುನಿ ಎಂಕೊತ್ತೋ ಅಪಂಡ ಉಂದೇನು ತೂನಗ ದಾದ ತೋಜುಣ್ಣು ತೋಜೊಂದುಳ್ಳೆ ಈ ತತ್ತು ಮಂಡೆ ಕಂತ ಬಾಡ್ದೆ ಭಾರಿ ಪೊರ್ಲ ಗಂಟಿದ ಪಾತೆರೊಂಡು ಕಂತನ ದಾಯಡ ಅಥರ್ವನ ಹೆಚ್ಚಾನ್ ಅತ್ರೋಣ ಹೆಚ್ಚಾನ್ ಅಪಂಡ ಇಮೆ ಈತನೇಟ ಮಲ್ತಿನ ಹೆಚ್ಚಾಣಿವೆನ ಅತ್ರೋಣ ಇತ್ತೆ ಮಂಡೆ ಕಬ್ಬೆ ಬಾಡ್ದೆ ಮಂಡೆ ಕಬ್ಬೆ ಬಾರ್ದಿನಿ ಮಾತ್ರ ಈ ಬೊಲ್ಲೆಂಜೀರಿ ನೀರಿಡು ದೆತ್ತ ಮಿತ್ತು ಬಂಡ ದಾನೆ ಅಪುಂಡು ಆ ಬೊಲ್ಚುಂಡಿಗೆ ಅಪಂಡ ಇಮೆ ಬೊಲ್ಚಿದೆತ್ತೆ ಪಂಡ ಪೊರ್ಲ ಕಂಠದ ಜೀವ ಜಿಂಜಿ ನಂಚಿತ್ತನ ಪೇರ್ದಲ್ಕಂತನ ಶರೀರದ ನೆತ್ತೇರು ಕುಂದುಂಡ ಅಡೆಗೆ ಬೊಲ್ಚಿಯರ್ ನಂಚಿತ್ತನ ಸ್ಥಿತಿ ಆತನು ಬೊಲ್ಚಿಯರ್ದೆ ಮಂಡ ಕಂತ ಬಾಡ್ದೆ ಅಂಚಂದ ಬುಡ್ರೆ ಆಭುಜಿತುಲೆ ಆಯಡ ಕೇನುಡಾಪುಂಡು ಅಪಂಡ ದಾನೆ ಆತನಿಂದ ಆಯ್ಕೆ ಏರಪ್ಪ ಧರ್ಮ ಪುರುಷ ಮೋಲೆ.

0: ಏರವು ಧರ್ಮಗುರು ಚೆಪ್ತಾಯಿ ಮೋನೆಕಂತ ಬಾಡ್ದ. ಕೆಲವು ಜನ ಕೆಲವು ನಮನಿಡ ಮಂಡೆಕಂತ ಬಾಡ್ನ ತುಪ್ಪ ನಮ್ಮ ಎಂಚಂದಕ್ಕೆ ಎನ್ನಗ ಎಡ್ಡ ತೆರಿನ ವರ್ಗದ ಕುಲು ಒಂದು ಬಣ್ಣ ಪೇರು ಆಲಿ ಮದಿಮೆ ಅವಡ್ಡ ತುಂಬೆ ಪೊಣ್ಣು ಬೋದು ಪೊಂಜವಾಯಳಂದಂಡ ಅಲ್ಲ ತಲೆ ಕುಜಲ ಗೀಸದು ಗುಂಟು ಬುರದ ಎತ್ತದೆ ಕಣ್ಣಿಗೆ ಕುಂಟು ಕಟ್ಟದೆ ಕಡಿಡು ಬುಡುಪು ನನ್ನ ಚಿತ್ತನ ಪೊಡ್ತುಂಡು
1: ಬಿರಾಕದ
0: ಅಪಗ ಕಣ್ಣದು ಕಟ್ಟು ನಟ್ಟಿನಂಡ ಎರಲ ತೋಜಿವೆರಂದ ಮಂಡೆ ಕಂತ ಬಾಡೊಂದು ಬೋಪು ನನ್ನ ಚಿತ್ತನ ಸ್ಥಿತಿ ಆತ ಮಾತ್ರ ತನ್ನ ಕರಿಯನಿ ಕಟ್ಟಿ ನನ್ನ ಚಿತ್ತರ ಕಂಡೆ ನೀ ಸೈತಿ ಎಂದಂಡ ಐ ಅಪಗಲ ಅಲ್ಲ ಕೈತ ಕೈ ಕಾಜಿನ ದರ್ತದೆ ಮೂಂಗದ ಮೂಂಗುತ್ತಿನ ದೆತ್ತದೆ ಮುಂಡದ ಕುಂಕುಮ ಒಚ್ಚಿದೆ ಭರತ ಪೂರು ದಕ್ಕದೆ ಅಪಗಲ ಮಂಡೆಗೀಸ ಕೊನೆದು ಕೊಡ್ಕ ಬಾಡ ಪದ ಮೂಲೆಡುಕುಲ್ಲ ನನ್ನ ಚಿತ್ತನ ಪೊಡ್ತುಂಡು ಏರ್ಲ ಎದುರು ಬತ್ತಿರಂದ ಮಂಡೆ ಕಂತ ಬಾಡೊಂದು ಬರಡು ಬೊಕ್ಕೊಂಜಿ ಸಂಗತಿ ಉಂಡು ತುಂಬದ ಕಾಲುಡು ಅರತನ ಮಲ್ಪು ನನ್ನ ಚಿತ್ತನ ಆನಾದಿ ಗದಗಳು ಪೋಯಿರಂದಂಡ ಆ ಪೊರ್ತುಡು ಅರತನ ಮಲ್ಪು ನನ್ನ ಚಿತ್ತನ ಸ್ಥಿತಿ ಒಂಜಿ ಪೊಣ್ಣಾಗಿ ಬತ್ತಿರಂದಂಡ ಆಲು ಪೊಣ್ಣುಂದಾಳ ಅಲ್ಲಿ ಎದುರು ಬರ ಬಿಡು ಪೂಜೇರು
1: ಅದೇ ಮುಟ್ಟಲ್ಲ ಆನುಲ್ನ
0: ಕಾರ್ಬಾರ ನೆಕ್ಕೊಂಜಿ ಎದುರು ಐ ಕೊಂಜ ಅಡ್ಡ ಕುಂಟುಬಾರ್ದು ಆ ಕುಂಟುದ ಇಡೇರ್ದೆ ಮೊಲ್ಲ ಕಾರ್ಬಾರ್ದು ಹೊಚ್ಚ ಆ ಕುಂಟುದ ಇಡೇರ್ದೆ ಮಂಡೆ ಕಂತ ಬಾರ್ದೆ ಕಾರಬಾರ್ದು ಹೊಚ್ಚ ನನ್ನ ಚಿತ್ತನ ಕಾಲ ಆಂಡ ಈ ಧರ್ಮ ಪುರುಷೆ ಈ ಮಂಡೆ ಕಂತ ಬಾರ್ದ ನೆಕ್ಕ ಕಾರಣದಾನೆ ಮಂಡೆ ಕಂತ ಬಾಡ್ರೆ ಉದೇನೆ ಕೇನೋಲಿ ಯಾನ ಕೇಣಕ್ಕೆ ಸರಿಯಾಗಿನ ಉತ್ತರ ದಿಕ್ಕೊಂಡು ಕೆಲವು ಜನಕುಲ್ಲೊಂಜುಂಡು ಮಲಮಲ್ಲ ಜನಕುಲ್ಲಿರಲು ತುಲೆ ಪಾಪದ ಅಕ್ಕಳಿರ್ದ ಅಲ್ಲಿಗೆ ಉಪಕಾರ ಆ ಪಾಪದ ಅಕ್ಕಳಿಡ ಪೋದು ಇರಗೆ ದಾದ ಬಂಗಾಂಡು ಕೇಣಿ ಬೆಟ್ಟಿಗೆ ಅವಿನ ಸೀದೊಡು ಅನ್ ಪೂಜರು ನೀನರ್ದ ಆವಂದಿಯ ಬಾಯ ನೀನರ್ ದಾದಾವು ಮಡುಪು ನನ್ನ ಚಿತ್ತನ ಬಾತೆರ ಅಂಚ ಅಂದ ಐಟ್ಲೊಂಜಿ ಉರುಂಟಿಡು ಅನ್ಬಿಡು ನೀನರ್ ದಾದ ಆ ಪೂಜೆ ಬಣಪು ನನ್ನ ಚಿತ್ತನ ಸ್ಥಿತಿ ಅಪಗ ಅಂಚ ಸೀದೊಡು ಬನುಡು ಅವೇನದಲ್ಲ ದೆಂಗದಿದು ಉರುಂಟಿಡಿ ಬನ್ಪುನತ್ತೆ ನಿನ್ನ ಬೇನದ ಗುಟ್ಟುದಾದ
1: ಅಂಚಿನ ಗುಣನೇ ನಡೆಜ್ಜಿ
0: ಅವು ಇಪ್ಪೆರ ಬಲ್ಲಿ ಅಪಂಡ ಇತ್ತಂದಂಡ ಅವು ಎಂಕಾ ಪೂಜಿ ಅವು ಬತ್ತಂದಂಡ ಐಕು ಕುಡಂತೆ ಸೇರ್ದ ಆಯ್ತ ರಡ್ಡು ಬಟ್ಟಿಯಾ ನಾಪೆ ಐಕು ಬೋಡಾದು ನಿನ್ನ ಬೇನದ ಗುಟ್ಟುದಾದ ಅವೇನು ಸೀದೊಡು ಬನ್ಲ ಐಕು ಸರಿಯಾಯ್ನ ಚಿತ್ತನ ಸಾದಿ ಎನ್ನಡ್ದ ಆಪುಣಂದಂಡ ಏನೋದಾಗ
1: ಕಾಲಪುರುಷ.

0: ಕಾಲಪುರುಷ
1: ಧರ್ಮ ಪುರುಷ
0: ಈ ಎನಡ ಪ್ರಶ್ನೆಗೇನೊಂದಿಲ್ಲ
1: ಹ
0: ಯಾನು ನಿನ್ನಡ ಪ್ರಶ್ನೆಗೇನೋಡು
1: ದಾದವು
0: ಕಾಲ ಸಾರ್ವಕಾಲಿಕವಾದ ಈ ಲೋಕದ ಆಪಿನ ಪೋಪಿನ ವಿಚಾರಲೇನು ಪೂರ ನಡಪಾವನ ಹೊಣೆ ಉಪ್ಪು ನಾವು
1: ಹ
0: ನಿಕ್ಕತ
1: ಅಂದು
0: ಲೋಕಗೂ ದೂರಗೂ ದೃಷ್ಟಿ ಪಂಡ್ರ ದಾದ ಆ ಒಂದುಂಡು ಪಂಪಿನವನ್ನು ತೆರವಿನ ಯೋಗ್ಯತೆ ನಿಕ್ಕೊಂಡು
1: ಹ
0: ಅಂದಯ್ಯ
1: ಹ
0: ಲೋಕದಂಚಿ ದೃಷ್ಟಿ ಪಾರ್ದನ ಈ
1: ಪಾಡು ದಿರ್ಗೊಂದೆ ಬತ್ತೀನಿ ಅನು
0: ನಿನ್ನಂಚಿನ ಯಥೋ ಕಾಲಪುರುಷರೇ ಜಿಂಜಿದು ಪೋತೇರ್
1: ಹ
0: ಪಂಡ
1: ಎಂಚ
0: ಬಣ್ಣ ಕಪ್ಪು ಒಂದತ್ತು
1: ಹ
0: ಉಲೈದ ಬುದ್ಧಿ ಕಪ್ಪಾದು ಪೋತುಂಡು
1: ಹ
0: ಬಣ್ಣ ಬೊಲ್ದಾವಡು ಕಪ್ಪಾವಡು ಬೇಜರ್ ಮಲ್ಪರೆಜ್ಜಿ ಆಂಡ ಮನಸ್ಸುದ ಉಲೈದ ಗುಣ ನಡತೆ ಏಪಲವು ಬೊಲ್ಪೇರ್ದೇ ಉಪ್ಪಡು ಅವು ಕಪ್ಪಾಯರ ಬಲ್ಲಿ
1: ಹ
0: ಬೊಲ್ಲಂತಿನಕುಲು ಎಡ್ಡಂತಿನಕುಲು ಎಚ್ಚ ಜನ ತಿಕ್ಕಿಜಿರುಂಬ ಬನ್ಪಿನ ಬೇಜಾರಡು ಯಾನಿಂಚ ಕಪ್ಪೆ ಪೂರ್ದೆ ಮನಸ್ಸುದ ಸಂಸ್ಕಾರನೇ ಎಡ್ಡೆಜ್ಜಿ ಅಲ್ಪ ಮುಲ್ಪ ಬೊರ್ಚಂದಿನ ಬೇಲೆನು ಮಲ್ತೊಂದುಳ್ಳೇರು
1: ದಾದಾಡಂಚಿನ
0: ಏರೇರೆಗೂ ನೋತೊಂದುಲ್ಲೇರು ಹಾಕೊಂದುಲ್ಲೇರು ಮಂಡೆದರ್ತೊಂದುಲ್ಲೇರು
1: ಹ
0: ಒಂಜಿ ವಿಚಾರ ಈ ತೆರಿದನ
1: ದಾದವು
0: ಹಿಂಸೆನೆ ಪರಮೋ ಧರ್ಮ ಅಂದು ಪಂಪಿನ ವಿಚಾರ ಉಂಡು
1: ಹ
0: ಶಾರೀರಿಕ ಹಿಂಸೆ ಆವಡು ಮಾನಸಿಕ ಹಿಂಸೆ ಆವಡು ದುವೇನು ನರಮಾನಿಲಾಯ್ನಕ್ಕಳು ಮಲ್ಪೆರೇನೆ ಬಲ್ಲಿ
1: ಹ
0: ಗೊತ್ತಾಂಡತ
1: ಹ
0: ಮಾನಸಿಕ ಹಿಂಸೆನೆ ಕೊರಿಯರ ಬಲ್ಲಿ ಇತ್ತ ಮಾನಸಿಕ ಹಿಂಸೆ ಶಾರೀರಿಕ ಹಿಂಸೆನೆ ಹೆಚ್ಚಾದು ಪೋತು
1: ಅಂದೋ ಹ
0: ಕಾಲ ಜೆಪ್ಪುನು ಬಂದಿಜ್ಜಿ ಅವು ನಡತೊಂದೇ ಪೋಪಿನವು
1: ಹ
0: ಕಾಲಾಯ ತಸ್ಮೈ ನಮಃ ಪಂಪಿನ ವಿಚಾರಲ ಉಂಡು
1: ಹ
0: ಕಾಲ ಪುರುಷೇ
1: ಹ
0: ಈ ಪೊರ್ತುದ ಪುರುಷೇ
1: ಹ
0: ನಿಕ್ಕ ನಮಸ್ಕಾರನೇ ಪಾಡುವೇರು ಎಡ್ಡೆ ಕಾಲ ಬರಡು ಎಂದು ಅಂಡ ಈ ಕಾಲ ಈ ಕಪ್ಪು ಐತ ಪರಿಸ್ಥಿತಿ ಈ ಲೋಕಗೂ ಪರಡುಂಡ ಅಂಚಾದು ಲೋಕಡು ಧರ್ಮ ಇಜ್ಜೆ ಪಂದು ಯಾನು ಬೇಜಾರಡು ಇಂಚ ಕಬ್ಬೆ ಬೂರ್ದೆ ಸಹಾಯ ಕೊರ್ಪನ
1: ಸಂತೋಷ ಪುಡಿ ಅವನೇನು ಪೂರತೂನಗ ಬಾರಿ ಎಡ್ಡೆ ಅಣ್ಣ ಬಾರಿ ಎಡ್ಡೆ.
2: ಇದುವರೆಗೆ ಕಾಲಧರ್ಮ ಯಕ್ಷ ಸಂವಾದ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನಿರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇನ ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಒಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ್ ನಡತಿನ ನಾಟಕ ಆ ದೇವಿರು ತೂವಡು ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಇತ್ತೆ ಆ ದೇವಿರು ತೂವಡು ಈ ನಾಟಕದ ರಡ್ಡನೇ ಏಕೆ
1: ರಂಗೋಡು ಮೆಂಟನ ವಿಷ್ಣು ಕಲಾವಿದರೇ ಸಂತೋಷ್ ಕುಲಾಳ ಹೊಸ್ಮಾರು ದಿನೇಶ್ ಕಕ್ಕಿಂಜೆ ಸುರೇಶ್ ನಾರಾವಿ ಯಜ್ಞೇಶ್ ಧರ್ಮಸ್ಥಳ ವಿನೋದ್ರಾಜ್ ಸವಣಾಲು ಅಭಿಷೇಕ್ ಸಂತೋಷ್ ಪಡಂಗಡಿ ಅಭಿಜಿತ್ ಕುತ್ಲೂರು ಮಧುಸೂದನ್ ಅಲಂಕಾರು ದಣೇಂದ್ರ ಧರ್ಮಸ್ಥಳ ಸುದರ್ಶನ್ ಕುದ್ಯಾಡಿ ಅಶ್ವಥ್ ಏಯಾಡಿ ಶ್ರೀಮತಿ ವಸಂತಿ ಕಿಲ್ಲೂರು ಶ್ರೀಮತಿ ವಿಜಯ ನಾರಾವಿ ಸುಜಯ ಬೆಳ್ತಂಗಡಿ ಹರಿಣಿ ಬೆಳ್ತಂಗಡಿ ಲಿಖಿತಾ ಬೆಳ್ತಂಗಡಿ ಈ ನಾಟಕದ ರಚನೆ ಗೀತ ರಚನೆ ಸಂಗೀತ ಸಾಹಿತ್ಯದ ಒಟ್ಟಿಗೆ ತಂಡ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದುರುಡು ಆ ದೇವೆರು ತುವಡು

ಪಚ್ಚಂಗೈ ಅವಯ್ಯ ಅಲ್ಪಾರ್ನ ಎಕ್ಸಪ್ರೈಸ್ ಅದು ಲಗಿ.

అంతమరకు పోప్ప ఇక్కడ కుటుంబ దగ్గర లేకపోతే

0: ತಿಳಿಸಿ. ದಾಯಿದೇವರ ಈ ಪಾಪದ ಸಂಸಾರದ ನಿತ್ಯ ಈದ್ ಕಷ್ಟ ಕೊಡ್ಬಾರ್ದಿನ ಬಡವಣಿಗೆ ಬಿಟ್ಟು ಈ ರೀತಿಯಲ್ಲಿ ಮಾತಿರ ಕೇಳಬಾರದು. ವಿಚಿತ್ರ ಮಾತಿರ ಕೇಳಿ ಸತ್ಯವನ್ನು ಹೆಚ್ಚಿದೆ. ಅಂಚಿನ ಮಾತಿರ ಬಂದಿನ ಆ ಬಿಗಿನ ಏನು ಮಗ ಮಗ ಏನು ಮಗ ಹಣ್ಣು ಮಗ ಬಂದ ಮಾಡಲು ಬಾರಿ ಜೋರಿಂದು ಅಲ್ಲ ಇವಂತು ರಾಜಕೀಯದ ವ್ಯಕ್ತಿಲು ನಮ್ಮ ಎರಡೇರ್ ಮಗ ನಮ್ಮ ಇಕ್ಕನ ಅಲ್ಲ ಹಕ್ಕಲಿ ಒಕ ಆ ದೇವಿಯರ್ ಮಗ ಅಕ್ಕನ ಆಶೀರ್ವಾದ ಇತ್ತಿದ್ದ ಆತ ಯಾವ ಮಗ
1: ಖುಷಿ ಅಣ್ಣ ತಪ್ಪ ಆಯ್ತಾ ಸ್ಪೆಷಲ್ ನಿಮ್ದು

0: ಬರ್ತೇನೆ ಮಗ, ಬಾಗಿಲು ಬಾಡೋನು.
1: ಹಾಂ ಪಪ್ಪ.

0: ಹೊಟ್ಟೆ ಬಿದ್ದು ಬೀದಾಳ ತಪ್ಪು ಮಲ್ತಿ ಚಪ್ಪ ಹಿಂಗ್ ಆಣಿ ದಾದಾ ಏನ್ ರೋಡ್ ನಿಕ್ಕಿ ದಾದ ಮತ್ತೆ ಕಾಳಿ ನಿನ್ನ ಪಾತೆಯನ್ನು ಮಾತ್ರ ಅದ ಆತ ಜನತೆದುರು ಎನ್ನ ಮಾನ ಮರ್ಯಾದೆ ಪೂರದೆತ್ತಿ ಜನಿ ಇದಾನೆ ಕುಸಲೊಂದೇ ಜನ ಎಂಟ ಪಾತೆ ಕಡಿತಿನ ಪಾತ್ರೆ ರುಚಿ ಅಗತ್ಯ ವಿಷಯ ಮಾತ್ರ ಪಾತ್ರೆ ಆಣಿ ಮಂತ್ರ ತಪ್ಪದು ಇನ್ನಿ ನೀಕ್ಷೆ ಇಕ್ಕೊಂದು ಶಿಕ್ಷೆ ಆವಡಿ ಆಯ್ತಿನ ಮಾತ್ರ ಜ್ಞಾನ ಬಿಡ ಜ್ಞಾನ ಬೇತ ದಾಲಕ್ಕೆ ರುಚಿ ಆಣಿ ಆತ್ರ ಪಾತ್ರೆ ಅಂತ ಐ ಪೂರ ಮಾಪಂತ ಆಂಡ ಒಂಜಿ ವಿಷಯ ಎಂಕ್ ಒಂಜೆ ಒಂಜಿ ಗಳಿಗೆ ಸುಖ ಕೊಡ ಆದ್ಯ
1: ಎಲ್ಲ ಮುಂಪೋತಲ್ಲ ಬಂದು ಸೇರಿದೆ ಈಗ ನಡಿಚು ನಡ ಮಗಳು ಇಲ್ಲ ತಂದಾಡಿನ ಬಂದು ಸೇರಿ ಅಣ್ಣೆ ಅಣ್ಣೆ ಏನಿ ಏನೇ
2: ಈತನೇಟ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಉಂದತ ಒಟ್ಟು ಸೇರಿಗೆಡ ನಡತಿನ ತುಳು ನಾಟಕ ಪರ್ಬ ರಡ್ ಸರತ್ತ ಇರುವತ್ತ ರಡ್ಡು ഈ ലേസിട്ട് നടത്തിന നാട്ടക്ക
3: ആ ദേവരു തൂവട് നടപ്പാതു കൊർണക്കലു വിഷ്ണു കലാവിതരു മദ്ദടക്ക ഉന്തു ഈ നാട്ടക്കത റെഡനയ്ക്ക് നന ദുംബുദയ്ക്ക് എല്ലത് തുളുപ്രസാരടു ആത്തനേട്ട കേനൊന്നുപ്പിലെ റേഡിയോ സാരംഗ് 107.8 FM ഉന്തു രംഗ് രംഗത ബതുക്ക്.

0: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲೋ ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕಾ.

ಈತ ನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತ ನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM Radio Saran Iga app nalu kuda labhya.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ಒಂದೂರಲ್ಲಿ ಭಾವಿಕಾ ಹೆಸರಿನ ಒಬ್ಳು ಹುಡುಗಿ ಇದ್ಲು. ಭಾವಿಕಾ ತುಂಬಾನೇ ಬುದ್ಧಿವಂತೆ, ಆದ್ರೆ ಅವಳಿಗೆ ಕಾಲಿನ ಸಮಸ್ಯೆ ಇತ್ತು. ಭಾವಿಕಾ ದಿನ ಕನಸು ಕಾಣ್ತಾ ಇದ್ಲು, ಅವಳು ಕುಣಿತಿರೋದು, ಅವಳು ಓಡ್ತಾ ಇರೋದು. ಆದ್ರೆ ಅವಳಿಗೆ ಎಚ್ಚರ ಆದಾಗ ಅವಳು ಕಾಲಿಲ್ದೆ ಇರೋದು ಅವಳಗ್ ನೆನ್ಪಾಗ್ತಾ ಇತ್ತು. ಭಾವಿಕಾ ತನ್ ತಂದೆ ತಾಯಿ ಹೇಳೋ ಮಾತ್ನೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ಸರಿಯಾಗಿ ಊಟ ಮಾಡೋದು, ಹೋಮ್ವರ್ಕ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು. ಅದಕ್ಕೆ ಭಾವಿಕಾ ಅನ್ಕಂಡ್ರೆ ಅವರಿಬ್ರಿಗೂ ತುಂಬಾ ಇಷ್ಟ. ಅಮ್ಮ ಅಪ್ಪ ಭಾವಿಕಾನ ಖುಷಿಯಾಗಿಡೋದಕ್ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಕೆಲವೊಮ್ಮೆ ಬೀಚ್ ಕರ್ಕೊಂಡು ಹೋದ್ರೆ, ಕೆಲವೊಮ್ಮೆ ಪಾರ್ಕ್ಗೆ. ಆದ್ರೆ ಭಾವಿಕಾ ಖುಷಿ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಯಾವುದೇ ಗೆಳೆಯರಿರ್ಲಿಲ್ಲ. ಒಂದ್ ದಿನದ ಮಾತು, ಭಾವಿಕಾ ಕ್ಲಾಸ್ನಲ್ಲಿ ಕೂತಿದ್ದಾಳೆ, ಆದ್ರೆ ಅವಳ ಗಮನ ಹೊರಗಡೆ ಆಡ್ತಿರೋ ಮಕ್ಕಳ ಮೇಲೆ ಇದೆ. ಅವಳು ಕನಸು ಕಾಣ್ತಾಳೆ, ಅವಳು ಆ ಮಕ್ಕಳ ಜೊತೆ ಕೂತ್ಕೊಂಡು ಆಡ್ತಾ ಇರೋ ರೀತಿ. ಅದೇ ಸಮಯದಲ್ಲಿ ಟೀಚರ್ ಸದ್ದು ಕೇಳುತ್ತೆ, ಮತ್ತೆ ಬೋರ್ಡ್ ಮೇಲೆ ಬರ್ದಿದ್ದಾರೆ ಸ್ಪೋರ್ಟ್ಸ್ ಡೇ. ಮಕ್ಕಳೇ, ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಎಲ್ಲರೂ ಭಾಗವಹಿಸ್ಲೇಬೇಕು.
2: ಎಲ್ಲರೂ ಭಾಗವಹಿಸ್ತೀವಿ, ಆದ್ರೆ ಭಾವಿಕಾನ್ ಬಿಟ್ಟು, ಯಾಕಂದ್ರೆ ಅವಳಿಗೆ ನಡೆಯೋದಕ್ಕೆ ಆಗೋದಿಲ್ಲವಲ್ಲ.
1: ಹಾಗ ಮಾತಾಡ್ಬಾರ್ದು ಬಬ್ಲು, ಹೇಳು ಭಾವಿಕಾಗೆ ಸಾರಿ ಹೇಳು.
2: ಸಾರಿ.
1: ಕ್ಲಾಸ್ ಮುಗೀತು. ಬೇಜಾರಲ್ಲಿ ಭಾವಿಕಾ ಸ್ಕೂಲ್ ಗ್ರೌಂಡ್ ಹತ್ರ ಬಂದ್ಲು. ಸುತ್ತಮುತ್ತ ಯಾರೂ ಇರ್ಲಿಲ್ಲ. ಬೇಜಾರಲ್ಲಿ ಭಾವಿಕಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಭಾವಿಕಾಗೆ ಚೂಚು ಅನ್ನೋ ಸದ್ ಕೇಳಿಸ್ತು. ಅವಳು ಆ ಕಡೆ ಈ ಕಡೆ ನೋಡಿದ್ಲು, ಆದ್ರೆ ಅವಳಿಗೆ ಯಾವುದೇ ಪಕ್ಷಿ ಕಾಣಿಸ್ಲಿಲ್ಲ. ಆಮೇಲೆ ಅವಳು ಗೊತ್ತಾಯ್ತು, ಸದ್ ಬರ್ತಿರೋದು ಬೆಂಚ್ ಕೆಳಗಡೆಯಿಂದ ಅಂತ. ಆಗ ಅವಳು ಕೆಳಗಡೆ ನೋಡಿದ್ಲು, ಅಲ್ಲಿ ಪಾರಿವಾಳದ ಮರಿ ಬೆಂಚ್ ಕೆಳಗೆ ಸಿಕ್ಕಾಕೊಂಡಿತ್ತು.
3: ನೀನು ಗೂಡಿಂದ ಕೆಳಗ್ ಬಿದ್ದು ಇಲ್ಲಿ ಸಿಕ್ಕಾಕೊಂಡಿದ್ಯಾ? ಇರು, ನಾನ್ ನಿನಗೆ ಸಹಾಯ ಮಾಡ್ತೀನಿ.
1: ಭಾವಿಕಾ ಪಾರಿವಾಳ ಮರಿಗೆ ಸಹಾಯ ಮಾಡ್ತಾಳೆ, ನಿಧಾನವಾಗಿ ಅದನ್ನ ತಗೊಂಡು ಬೆಂಚ್ ಮೇಲೆ ಇಡ್ತಾಳೆ.
3: ನಡಿ ಈಗ ನೀನು ಮನೆಗ್ ಹೋಗು.
1: ಪಾರಿವಾಳ ಮರಿನ ನೋಡಿ ಅದ್ರಮ್ಮ ತುಂಬಾ ಖುಷಿ ಪಡುತ್ತೆ.
4: ಧನ್ಯವಾದ, ನೀನೆಷ್ಟು ಒಳ್ಳೆವಳು. ನೀನು ನನಗೆ ಮತ್ತೆ ನನ್ನ ಮರಿಗೆ ಸಹಾಯ ಮಾಡಿದ್ಯಾ, ನಾನ್ ನಿನ್ಗೆ ಉಡುಗೊರೆ ಕೊಡ್ತೀನಿ.
1: ಈ ಮಾತನ್ನ ಹೇಳಿ ಪಾರಿವಾಳ ತನ್ ಗೂಡೊಳಗ್ ಹೋಗುತ್ತೆ. ಅಲ್ಲಿಂದ ಗೋಲ್ಡನ್ ಶೂಸ್ ನ ಕೆಳಗಡೆ ಹಾಕುತ್ತೆ. ಭಾವಿಕಾ ಗೋಲ್ಡನ್ ಶೂ ನೋಡಿ ಹೇಳ್ತಾಳೆ,
3: ನಾನು ಈ ಶೂ ತಗೊಂಡೇನ್ ಮಾಡ್ಲಿ, ನಾನ್ ಹಾಕೊಳಕ್ ಆಗಲ್ಲ.
4: ಇದು ಯಾವುದೇ ಮಾಮೂಲಿ ಶೂ ಅಲ್ಲ, ಇದನ್ನ ಹಾಕೊಂಡು ನೀನು ನಡೆಯೋಕ್ ಶುರು ಮಾಡ್ಬೋದು, ಓಡ್ಬೋದು, ಏನ್ ಬಯಸ್ತೀಯೋ ಅದನ್ ಮಾಡ್ಬೋದು.
1: ಭಾವಿಕಾ ಈ ಶೂಸ್ ನ ಹಾಕೊಳ್ತಿದ್ದ ಹಾಗೆ ಅವಳು ನಿಜವಾಗ್ಲೂ ನಡೆಯೋದಕ್ ಶುರು ಮಾಡಿದ್ಲು. ಭಾವಿಕಾಗೆ ತುಂಬಾನೇ ಖುಷಿ ಆಯ್ತು. ಆ ಶೂಸ್ ಹಾಕೊಂಡು ಭಾವಿಕಾ ಮನೆಗ್ ಹೊರಟ್ಲು. ಅವ್ರ ಅಪ್ಪ ಅಮ್ಮ ತಮ್ಮ ಮಗಳು ನಡೆಯೋದನ್ನ ಮೊದಲನೇ ಬಾರಿ ನೋಡಿ ಶಾಕ್ ಆದ್ರು. ಅವ್ರಿಗೆ ಕಣ್ಣೀರನ್ನ ತಡಿಯೋಕಾಗ್ಲಿಲ್ಲ.
3: ಅಮ್ಮ ಅಪ್ಪ, ನನಗ ನಡೆಯಬಹುದು.
5: ಆದ್ರೆ ಹೇಗೆ?
3: ಈ ಮ್ಯಾಜಿಕಲ್ ಶೂಸ್ ನ ಹಾಕೊಂಡು ನಾನು ಮರಿ ಪಾರಿವಾಳನ ಕಾಪಾಡ್ದೆ, ಅದರಿಂದ ಖುಷಿಯಾಗಿ ಅಮ್ಮ ಪಾರಿವಾಳ ಈ ಶೂ ಕೊಟ್ರು.
1: ಮಾರ್ನೇ ದಿನ ಭಾವಿಕಾ ಸ್ಪೋರ್ಟ್ಸ್ ಡೇ ನಲ್ಲಿ ಭಾಗವಹಿಸೋದಕ್ ಹೋದ್ಲು. ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ಬಿಟ್ರು. ಭಾವಿಕಾ ರೇಸ್ ನಲ್ಲಿ ಭಾಗವಹಿಸಿದ್ಲು, ಮತ್ತೆ ಮ್ಯಾಜಿಕಲ್ ಶೂಸ್ ನಿಂದಾಗಿ ರೇಸ್ ನ ಗೆದ್ ಬಿಟ್ಲು. ಅಮ್ಮ ಪಾರಿವಾಳ ಕೊಟ್ಟಂತ ಮ್ಯಾಜಿಕಲ್ ಶೂಸ್ ಭಾವಿಕಾಗೆ ಜೀವನದಲ್ಲಿ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಆಗಿತ್ತು. ಅವತ್ತಿನಿಂದ ಅವಳ ಕಾಲು ಯಾವತ್ತೂ ನಿಲ್ಲಲೇ ಇಲ್ಲ. ಅವಳು ಓಡ್ತಿದ್ಲು, ಅವಳು ಕುಣಿತಿದ್ಲು, ಯಾರ್ದೇ ಸಹಾಯ ಪಡಿದೇನೆ. ಭಾವಿಕಾ ಈಗ ಪಾರಿವಾಳದ ಮರಿ ಮತ್ತೆ ಅದ್ರ ಅಮ್ಮನ ನೋಡೋಕೆ ಆಗಾಗ ಬರ್ತಾ ಇದ್ಲು.
3: ಥ್ಯಾಂಕ್ ಯು, ನೀವ್ ಕೊಟ್ಟಿರೋ ಮ್ಯಾಜಿಕಲ್ ಶೂಸ್ ನನ್ ಜೀವನನೇ ಬದಲಾಯಿಸ್ಬಿಡ್ತು. ಈಗ ನಾನು ಯಾರ್ದೇ ಸಹಾಯ ಇಲ್ದೆ ಬದುಕ್ಬೋದು.
1: ಭಾವಿಕಾಳ ಎಲ್ಲಾ ಕನಸು ಈಗ ನನಸಾಗ್ತಾ ಇತ್ತು. ಅವಳು ನಡಿಬೋದಿತ್ತು, ಓಡ್ಬೋದಿತ್ತು, ಕುಣಿಬೋದಿತ್ತು, ಆಡ್ಬೋದಿತ್ತು, ಮತ್ತೀಗ ಅವಳಿಗೆ ಗೆಳೆಯರು ಇದ್ರು.
6: ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗತ್ತೆ.

0: ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸುತ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು, ಇನ್ನೂ ಇತರ ಜೀವರಾಶಿಗಳು ಜೀವಿಸುತ್ತಿದ್ವು. ಅವು ಎಲ್ಲಾ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರ ಹತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಬಯಕ್ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಹೀಗಂತಾನೆ,
1: ಬಂಟಿ ನೀನು ನನ್ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ?
2: ಬಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು.
1: ಇಲ್ಲ, ಈ ಕೊಳ ನಂದು. ಮತ್ತೆ ನನ್ ಕೊಳದಿಂದ ನಿಮಗೆಲ್ಲ ನೀರ್ ಕುಡಿಯಕ್ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ ಈ ಕೆರೆಯಿಂದ ಯಾರೇ ನೀರ್ ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರ್ ಕುಡಿಯಕ್ಕೆ ಬಿಡೋದಿಲ್ಲ.
0: ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿತ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳಿತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನ ಹತ್ರ ಹೇಳುತ್ತೆ,
3: ಅಮ್ಮ ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ.
0: ಮಗ್ನೆ ಮಂಟುಗ್ ಕೊಡಕ್ಕೆ ಏನೂ ಇಲ್ಲ, ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ ಆಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ.
1: ಏನೋ ನಿಂಗೆ ಇಷ್ಟೊಂದ್ ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ದೀಯ ನೀನು, ಎಷ್ಟು ಧೈರ್ಯನೋ ನಿಂಗೆ. ತಡಿ ನಿನ್ಗೀಗ ಇದೇ ಹಬ್ಬ.
0: ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೇ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡ್ಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಯಲ್ಲಿ ನೋವು ತಡ್ಕೊಳಕ್ ಆಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ ನೀನು ಭದ್ರವಾಗಿರು, ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ.
3: ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ ಅಮ್ಮ.
0: ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಿನ್ನ ಯಾವಾಗ್ಲೂ ಒಬ್ಬನ್ನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಚ್ಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ನೋಡ್ತಾನೆ ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು.
3: ನಾನು ಆನೆ ಮಾವಂತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ ಈ ಕೊಂಬೆ ಜರುಗ್ಲಿ.
0: ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿತ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ.
4: ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ.
0: ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ.
5: ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ.
2: ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನ ಬಿಡಿಸ್ಕೊ ನೋಡೋಣ.
0: ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕಣ್ ತೆಗೆದು ಬಿಡ್ತಾನೆ. ಅದನ್ನ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ. ಮತ್ತು ಈಗಂತಾನೆ,
4: ಚಿಂಟು ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನಿನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನು ಆಗ್ತಾ ಇರ್ಲಿಲ್ಲ.
0: ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.

0: ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ ಎರಡು ಮೊಟ್ಟೆಗಳನ್ನ ಇಟ್ಟು, ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ ಎರಡು ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ.
1: ಅರೇ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
0: ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ.
2: ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ?
0: ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ.
2: ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ.
0: ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೊತಾ ಇದ್ದೆ.
2: ಅಂದ್ರೆ ಮಧ್ಯಾಹ್ನ ಏನು ತಿಂದಿಲ್ವಾ? ಈಗ್ಲೂ ಏನು ತಿನ್ನಲ್ವಾ?
0: ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿದಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ?
3: ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನು ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿಯೊಳಗೆ ಬರೋಣ ಹಿಂದೆ.
0: ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ.
2: ಅರೆ ವಾಹ್, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು.
0: ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ.
2: ಇವತ್ತಂತೂ ಲಾಟ್ರಿ ಸಿಕ್ತು.
0: ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ.
2: ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೇನೆ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ.
0: ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು? ನಮ್ ಗ್ರೂಪ್ ಅಲ್ಲಿದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ? ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ,
3: ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು
0: ಹೇಳಿ ಡಕ್ ಡ್ರೇಕ್ ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು,
3: ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ.
0: ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ?
3: ನನ್ನ ಹತ್ರ ಒಂದು ಪ್ಲಾನ್ ಇದೆ.
0: ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ.
3: ಇನ್ನಿ ಎಗ್ನ ಯಾರು ನೋಡಲ್ಲ, ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು.
0: ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ.
2: ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ.
0: ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಆದ ಕಾರಣ ನಾವು ನಮ್ಮ ಮಗುನ ಯಾವತ್ತು ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು.
3: ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನಿಗ
0: ಹೇಳಿ ಡಕ್ ಹದ್ದ ಹತ್ರ ಹೇಳ್ತು.
3: ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ?
0: ಹಾ, ಯಾಕಿಲ್ಲ ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ,
4: ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ.
0: ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಈ ಸತಿನು ಆ ಹಾವು ಅವರನ್ನ ನೋಡ್ತಾ ಇತ್ತು.
3: ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದ್ ತಿಂತಿದೆ, ಅದರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ
0: ಕೇಳಿ ಹಾವು ನಕ್ಬಿಟ್ಟು ಹೇಳ್ತು,
2: ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನ ಹೊಟ್ಟೆಗೆ ಹೋಗೋದು.
0: ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು.
2: ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ,
0: ಈ ತರ ಹೇಳಿ ಹಾವು ಹೊತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಚಿಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ.
1: ಅರೆ ಬಿಡು ನನ್ನ, ಈ ಹದ್ದಲ್ಲಿಂದ ಬಂತು,
5: ಕಪಡಿ ಕಪಡಿ.
0: ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.

0: ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಹರಿಕಥಾ ಪ್ರಸಾರ. ಇವತ್ತಿನ ಹರಿಕತೆ ಗಜಗೌರಿ ವೃತ್ತ. ನಡೆಸಿಕೊಡುವವರು ಡಾಕ್ಟರ್ ಗುರುರಾಜಲು ನಾಯ್ಡು.
2: ಶುಕ್ಲಾಂಬರಧರಂ ವಿಷ್ಣು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಭೂತಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಡೇರ್ವಗುಳಾಪಿ ಶ್ರೀರಾಮತ್ತದಂಕರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭತ್ರಂ ವಿಭಕ್ತ್ಯಾದಿಗುಣಾರ್ಣವಂ ಯತೇಂದ್ರಪ್ರಮಣಂ ವಂದೇರಂ ಯಜಾಮಾತರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವ

ಕೀರ್ತನಾರಂಭ ಕಾಲದಲ್ಲಿ ಲೋಕದಲ್ಲಿ ತಾಯಿಗೆ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಶಾಸ್ತ್ರಗಳು ಸಹ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಪ್ರಥಮ ಸ್ಥಾನವನ್ನು ತಾಯಿಗೆ ಕೊಟ್ಟಿದ್ದಾರೆ. ದೊಡ್ಡವರು ಹೇಳ್ತಾರೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಗಿಂತಲೂ ಮಿಗಿಲಾದವರು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ಅದನ್ನೇ ಹಿರಿಯರಾದವರು ನಿರೂಪಣೆ ಮಾಡ್ತಾ ಹೇಳಿದರು, ತಾಯಿ

ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತಲೂ ಮಿಗಿಲಾದ ಸ್ನೇಹಿತನಿಲ್ಲ. ಇದೇನು ಧರ್ಮಕ್ಕಿಂತಲೂ ಮಿಗಿಲಾದ ಸ್ನೇಹಿತನಿಲ್ಲ ಅಂದರೆ, ಈ ಲೋಕದ ಸ್ನೇಹಿತರೆಲ್ಲರೂ ನಾವು ಇಲ್ಲಿ ಇರೋವರೆಗೂ ಇರ್ತಾರಷ್ಟೇ, ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಇದು ಯಾವ ಸ್ನೇಹಿತರೂ ನಮ್ಮ ಸಂಗಡ ಬರುವುದಿಲ್ಲ. ಆಗ ಆ ಲೋಕದಲ್ಲಿಯೂ ಬಂದು ನಮ್ಮೆಲ್ಲ ವಿಚಾರಗಳಲ್ಲಿಯೂ ಸಹಾಯವನ್ನು ಮಾಡತಕ್ಕಂಥ ಚೈತನ್ಯ ಉಳ್ಳದ್ದು ಎಂದರೆ ಮಾಡಿದ ಧರ್ಮ. ಯಾರಾದರೂ ಸತ್ತರೆ ಜನ ಏನಂತಾರೆ ಅಂದರೆ, ಎಂಥ ಪುಣ್ಯಾತ್ಮ ಸತ್ತಪ್ಪ, ಎಂಥ ಗುಣವಂತ ಸತ್ತ, ಎಂಥ ವಿದ್ಯಾವಂತ ಸತ್ತ, ಎಂಥ ಕಲಾವಿದ ಸತ್ತ ಎಂದು ಆ ಸತ್ತವರ ಬಗ್ಗೆ ಗುಣಕಥನವನ್ನು ಮಾಡ್ತಾರೆ ವಿನಃ ಶರೀರದ ಬಗ್ಗೆ ಯಾರೂ ಮಾತನಾಡಲ್ಲ. ಹೆಡ್ದಪ್ಪ ಇದ್ದ ಸತ್ತೋದ್ನಯ, ಏನು ತಿಂತಿದ್ದ ಇವನ ಮನೆ ಹಾಳಾಗ ಸತ್ತೋದ್ನಯ ಅಂತ ಯಾರೂ ಹೆಣಕ್ಕಾಗಳುವುದಿಲ್ಲ, ಗುಣಕ್ಕಾಗಿ ಅಳುತ್ತಾರೆ ಅನ್ನುವುದಾದರೆ, ಇಲ್ಲಿ ತಾಯಿ ಎಂಬತಕ್ಕಂಥ ಶಬ್ದವನ್ನು ದೇವರು ಎಂದು ಪೂಜೆ ಮಾಡಿದಂಥ ಅನೇಕ ಜನ ಭಕ್ತರ ಕಥೆಯಲ್ಲಿ, ಪಾಂಡವರಲ್ಲಿ ಮಹಾನುಭಾವನಾದ ಅರ್ಜುನ ತನ್ನ ತಾಯಿಗೋಸ್ಕರವಾಗಿ ದೇವಲೋಕದ ಐರಾವತವನ್ನು ತರಿಸಿ ಗಜಗೌರಿ ವ್ರತವನ್ನು ಆಚರಣೆ ಮಾಡಿದ ಕಥಾಭಾಗವನ್ನು ಇಂದು ನಾವೆಲ್ಲರೂ ಕೇಳಿ ಭಾಗಿಗಳಾಗೋಣ. ಈ ಗಜಗೌರಿಯ ವ್ರತವನ್ನು ಕೇಳಿದವರಿಗೆಲ್ಲರಿಗೂ ಪುಣ್ಯಪ್ರಾಪ್ತವಾಗುವಂತೆ ಭಗವಂತ ಆಶೀರ್ವದಿಸಲಿ ಅಂತ ಕಥಾಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ, ಮೆರವಪುರದೊಳಗೆ ಪಿರಿಯ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು ಇಂದ್ರಪ್ರಸ್ಥಪುರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ತಾಯಿಯ ಸೇವೆಯನ್ನು ಮಾಡುತ್ತಾ ಅವಿಚ್ಛಿನ್ನವಾದ ಕೀರ್ತಿಯನ್ನು ಗಳಿಸಿದ್ದಾರೆ. ಇಲ್ಲಿ ಹಸ್ತಿನಾಪುರದಲ್ಲಿ ಗಾಂಧಾರಿ 101 ಜನ ಮಕ್ಕಳ ತಾಯಿಯಾಗಿದ್ದಾಳೆ. ಶಾಸ್ತ್ರಕಾರ ಹೇಳ್ತಾರೆ, ಏಕೋಪಿ ಗುಣವಾನ್ ಪುತ್ರೋ ನಿರ್ಗುಣೈನ ಶತೈರಪಿ ಏಕಚಂದ್ರ ಸ್ತಮೋಹಂತಿ ನಕ್ಷತ್ರಂ ಕಿಂ ಪ್ರಯೋಜನಂ. ಒಬ್ಬ ಮಗ ಸಾಕು ವಂಶವನ್ನು ಉದ್ಧಾರ ಮಾಡುವನು, ವಂಶ ಹಾಳು ಮಾಡತಕ್ಕಂಥ ಅವರು 100 ಜನ ಹುಟ್ಟಿ ಪ್ರಯೋಜನವೇನು? ಏನೂ ಇಲ್ಲ. ಮಕ್ಕಳೇ ಇಲ್ಲದೇ ಇರತಕ್ಕಂಥ ಅವರಿಗೂ ಒಂದು ಚಿಂತೆ ಮಕ್ಕಳಾಗಲಿಲ್ವಲ್ಲ ಅಂತ, ಮಕ್ಕಳಾದವರಿಗೆ ಮತ್ತೂ ಒಂದು ಚಿಂತೆ ಮಕ್ಕಳು ಉತ್ತಮರಾಗಲಿಲ್ವಲ್ಲ ಅಂತ. ಉತ್ತಮರಾದ ಮಕ್ಕಳಾಗಬೇಕಾದರೂ, ಉತ್ತಮನಾದ ಪತಿ ಸಿಕ್ಕಬೇಕಾದರೂ ಹೆಣ್ಣು ಮಾಡಿದ ಪುಣ್ಯ, ಉತ್ತಮ ಹೆಂಡತಿ ದೊರಕಬೇಕಾದರೆ ಅದು ಪುರುಷ ಮಾಡಿದ ಪುಣ್ಯ, ಅವರಿಬ್ಬರಿಗೂ ಒಳ್ಳೆಯ ಮಕ್ಕಳಾಗಬೇಕಾದರೆ ದೈವಾನುಗ್ರಹ. ಆ ಮಕ್ಕಳ ಮಾತೇ ಚಂದ, ಮಕ್ಕಳಿದ್ದ ಮನೆ ಚಂದ. ಮಕ್ಕಳಿಲ್ಲದೆ ಹೋದ ಮೇಲೆ ಆ ತಾಯಿ ತಂದೆಗಳ ಮನಸ್ಸಿಗೆ ನೋವೇ. ತಾಯಿ ಮಗುವನ್ನು ಕೂರಿಸ್ಕೊಂಡು, ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬು ತ ತುಳ್ಳ ತುಳ್ಳ ತತ ಅಳ್ಳ ತುಳ್ಳೋ ತತ ಅಂದರೆ ಆ ತಾಯಿಗೆ ಏನು ಆನಂದವು. ಅದಕ್ಕೆ ಶಾಸ್ತ್ರಕಾರ ಹೇಳಿದರು, ಅಮೃತಂ ಬಾಲಭಾಷಿತಂ. ಆದರೆ ಚಿಕ್ಕಂದಿನೊಳ ಅಕ್ಕರ ವಿದ್ಯೆಗಳ ಅರಿಪತಿರ್ದೊಡೆ ಕೊಂದಂ. ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಸರಿಯಾದ ರೀತಿ ನೀತಿಗಳನ್ನು ಕಲಿಸದೆ ಹೋದರೆ ತಂದೆ ತಾಯಿಗಳೇ ಆ ಮಕ್ಕಳನ್ನು ಕೊಂದಂತಹ ದೋಷಕ್ಕೆ ಗುರಿಯಾಗುತ್ತಾರೆ ಅನ್ನುವುದಕ್ಕೆ ಕೌರವರು ಪಾಂಡವರೇ ಸಾಕ್ಷಿ. 101 ಜನ ಮಕ್ಕಳ ತಾಯಿಯಾಗಿರ್ತಕ್ಕಂಥ ಗಾಂಧಾರಿಗೆ ಮನಸ್ಸಿನಲ್ಲಿ ದುಃಖವಂತೆ, ನನ್ನ ಮಕ್ಕಳನ್ನು ಯಾರು ಕೊಂಡಾಡೋಲ್ಲ, ಒಳ್ಳೆಯವರು ಅಂತ ಯಾರು ಹೇಳೋಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಮನಸ್ಸಿನಲ್ಲಿ ತಾನು ಸಂಕಲ್ಪ ಮಾಡಿಕೊಂಡಿದ್ದ ಗುರುಗಳಾಗಿರ್ತಕ್ಕಂಥ ನಾರದರನ್ನು ಸ್ಮರಣೆ ಮಾಡ್ತಾ ಇದ್ದಾಳಂತೆ. ಗುರುದೇವ, ನಾರದ ಮಹರ್ಷಿಗಳೇ ಆಗಾಗ ಬಂದು ನಮಗೆ ಆದೇಶವನ್ನು ನೀಡತಕ್ಕಂಥ ಅವರು ಕಾಣ್ತಲೇ ಇಲ್ಲವಲ್ಲ ಅಂತ ಕೈ ಜೋಡಿಸಿದ್ದಾಳೆ.

ಸ್ಮರಣೆ ಮಾಡುತ್ತಿದ್ದರೆ ನಾರದರ ಮನಸ್ಸಿಗೆ ಬಂತು ಏನು? ಪೂಜ್ಯರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದಿದ್ದಾರೆ. ಅಮ್ಮ ಗಾಂಧಾರಿ, ಆಗ ಈಕೆ ಯಾರು ಯಾರು ಎಂದು ಹುಡುಕಾಡಿದಳಂತೆ. ಏಕೆ ಹುಡುಕಾಡಿದಳು ಎಂದರೆ, ಗಾಂಧಾರಿ ತನ್ನ ಗಂಡ ಕುರುಡ ಎಂದು ತಿಳಿದು ತನ್ನ ಕಣ್ಣಿಗೊಂದು ಬಟ್ಟೆಯನ್ನು ಕಟ್ಟಿದ್ಲು. ಗಂಡ ನೋಡದೇ ಇರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ. ನಮ್ಮ ಭಾರತ ದೇಶದ ನಾರಿಯರ ಆದರ್ಶ ಸಕಲ ಜಗತ್ತಿಗೂ ಆದರ್ಶವಾಗಿಯೇ ಉಳಿದಿದೆ. ಈಗಲೂ ಗಂಡನಿಗೆ ಒಲ್ಲದ ಕಾರ್ಯವನ್ನು ನಮ್ಮಲ್ಲಿ ಬಹುಜನರು ಮಾಡುವುದೇ ಇಲ್ಲ. ಗಂಡನಿಗೆ ಬೇಡವಾದ ಪದಾರ್ಥಗಳನ್ನು ಅಡಿಗೆ ಮಾಡಿ ಬಡಿಸುವುದಂತೂ ಮೊದಲೇ ಇಲ್ಲ. ಗಂಡನಿಗೆ ಎದುರಾಗಿ ನಿಂತು ಮಾತನಾಡುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ. ಬಹುಜನಗಳು ಅದಕ್ಕೆ ವ್ಯತಿರಿಕ್ತವಾಗಿರ್ತಾರೆ, ಅದವರಿಗೆ ಗೊತ್ತಿಲ್ಲದೆ ಇರೋ ದೋಷ. ಈ ಪೂರ್ವದಲ್ಲಿ ಸುಮಾರು 20-30 ವರ್ಷಗಳ ಹಿಂದೆ ಕೆಲವರು ಮಾತನಾಡಿಕೊಳ್ಳೋದುಂಟು. ಏನು ಅಡುಗೆ ಮಾಡಿದ್ರಿ ಅಂದಾಗ ಆಯಮ್ಮ ಇನ್ನೊಬ್ಬಾಕೆ ಉತ್ತರ ಕೊಡ್ತಾಳೆ, ಅವರಿಲ್ಲದ ಊಟ ಎಂಥ ಊಟ ಬಿಡಮ್ಮ. ಅಲ್ಲ ಏನು ಅಡುಗೆ ಮಾಡಿದ್ರಿ? ಅಯ್ಯೋ ಅವ್ರ ಊರಿಗೆ ಹೋಗಿದ್ದಾರೆ, ಅವರಿಲ್ಲದ ಮೇಲೆ ಇನ್ನೆಂಥ ಊಟ? ಅಡುಗೆ ಏನು ಮಾಡೋದು, ಹೆಸರು ಬೇಳೆ ಇತ್ತು, ಒಂದಿಷ್ಟು ಕೋಸಂಬರಿ ಮಾಡ್ಕೊಂಡು ಪಾಯಸ ಮಾಡ್ಕೊಂಡಿದ್ದೆ. ಅಯ್ಯೋ ಅವರಿಲ್ಲದೆ ಇದ್ದ ಮೇಲೆ ಇನ್ನೆಂಥ ಊಟ ಮಾಡೋದು, ಹೇಗಿದ್ರು ಅನ್ನ ಮಾಡ್ತೀವಲ್ಲ ಅಂತ ಒಂದಿಷ್ಟು ಚಿತ್ರಾನ್ನ ಮಾಡಿಕೊಂಡು ಒಂದೆರಡು ಆಂಬೊಡೆ ಸುಟ್ಕೊಂಡಿದ್ದೆ. ಅಮ್ಮ ತಿನ್ನೋಕ್ಕಾಗುತ್ತೇನಮ್ಮ ಅವರಿಲ್ಲದೆ ಇದ್ದ ಮೇಲೆ, ಇನ್ನೇನು ಮಾಡೋದು, ಅಡುಗೆ ಮಾಡಿದ್ದೀನಲ್ಲ ಅಂತ ಒಂದಿಷ್ಟು ಹಪ್ಪಳ ಸಂಡಿಗೆ ಮಾಡಿಕೊಂಡು ಹೇಗೂ ಈ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ವಲ್ಲ ಅಂತ ಅದನ್ನೆಲ್ಲ ಒಂದಿಷ್ಟಿಷ್ಟಿಷ್ಟಿಷ್ಟು ತಿನ್ನುತ್ತಾ ಒಂದಿಷ್ಟು ತಿಳಿ ಸಾರು, ಒಂದಿಷ್ಟು ಹುಳಿ, ಒಂದಿಷ್ಟು ಮಜ್ಜಿಗೆಗೆ ಒಂದಿಷ್ಟು ಒಗ್ಗರಣೆ ಹಾಕ್ಕೊಂಡು ಒಂದೇ ಅಯ್ಯೋ ಅವರಿಲ್ದು ಊಟ ಎಂತ ಊಟ ಬಿಡಿ ಅಂತ ಹೇಳ್ತಿದ್ದರಂತೆ. ನಾವು ಕಾಣದ ವಿಚಾರ, ಯಾರು ಹೇಳಿದ್ದನ್ನು ನಿಮ್ಮಲ್ಲಿ ಒಪ್ಪಿಸಬೇಕಾದಷ್ಟೇ. ಆದರೆ ಆದರ್ಶ ನಾರಿಯರು ಹೇಗಿರ್ತಾರೆ ಎಂದರೆ, ಪತಿಯು ಕಾಡದ ಈ ಪ್ರಪಂಚ ನಾನು ನೋಡುವುದು ಬೇಡ ಎಂಬುದಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ಯಾರು? ಗುರುಗಳೇ ಅಂದಾಗ ನಾರದರು ಕೇಳಿದ್ರು, ತಾಯಿ ಏನು ಮಾಡ್ತಾ ಇದ್ದೀಯಮ್ಮ? ಗುರುಗಳೇ, ಆ

ಲೋಕದಲ್ಲಿ ಜನರೆಲ್ಲರೂ ನನ್ನ ಮಕ್ಕಳನ್ನು ಆಡ್ಕೊಳ್ತಾರೆ ಗುರುಗಳೇ, ಉತ್ತಮರಲ್ಲ, ದುರ್ಮಾರ್ಗಿಗಳು, ಅಹಂಕಾರಿಗಳು ಅಂತ. ಆದರೆ ಅವರಂತಾರೆ, ಈ ಹೆತ್ತ ತಾಯಿಯ ಕರಳು ಕೇಳುವುದಿಲ್ಲವಲ್ಲ, ನನ್ನ ಮಕ್ಕಳು ಬಹುಕಾಲ ಬಾಳಬೇಕು, ದೀರ್ಘಾಯುಷ್ಯವಂತರಾಗಬೇಕು ಅಂತ ಆಶೆ ಗುರುಗಳೇ. ಆಗ ನಾರದರು ಯೋಚನೆ ಮಾಡಿದ್ರು, ನಾರಾಯಣ ನಾರಾಯಣ ಆಹಾ ಪರಮಾತ್ಮ, ಈ ತಾಯಿ ಎಂಬತಕ್ಕಂಥ ಒಂದು ಈ ಪದವನ್ನು ಎಷ್ಟು ಕೊಂಡಾಡೋದು. ಅಮ್ಮ, ಅದಕ್ಕೊಂದು ಕೆಲಸ ಮಾಡು ತಾಯಿ, ನಿನ್ನ ಮಕ್ಕಳೆಲ್ಲ ಒಳ್ಳೆಯವರಾಗಬೇಕಾದ್ರೆ ಯಾವುದಾದ್ರೂ ಒಂದೇ ಒಳ್ಳೆ ಕೆಲಸವನ್ನು ಮಾಡಮ್ಮ. ಏಕೆಂದರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೂ ಇರುತ್ತೆ? ಗುರುಗಳೇ, ನೀವು ಆಶೀರ್ವಾದ ಮಾಡಿ ನನ್ನ ಮಕ್ಕಳನ್ನೆಲ್ಲ ಒಳ್ಳೆಯವ್ರನ್ನ ಮಾಡಿ. ಹಾಗೆ ನಗುತ್ತಾರೆ ನಾರದರಮ್ಮ. ಯಾರಾದರೂ ಮಂತ್ರ ಹಾಕಿ ಒಳ್ಳೆಯವ್ರು ಮಾಡೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಕೆಟ್ಟವರು ಅನ್ನೋರು ಇರ್ತಲೇ ಇರಲಿಲ್ಲ. ತಾಯಿ ಕೇಳು, ಧೀರತ್ವಂ ಧಾತೃತ್ವಂ ಪ್ರಿಯವಕ್ತೃತ್ವಂ ಉಚಿತಜ್ಞತಾ ಅಭ್ಯಾಸೇನ ನಲಭ್ಯಂತಿ ಚತ್ವಾರಿ ಸಹಜಾ ಗುಣ. ಈ ನಾಲ್ಕು ಗುಣಗಳು ಹುಟ್ಟು ಗುಣವಾಗಿ ಬರಬೇಕಮ್ಮ. ಹೇಳಿಕೊಟ್ಟ ಗುಣ ಎಲ್ಲಿವರೆಗೂ ನಿಲ್ಲುತ್ತೆ? ಯಾರಿಗಾದರೂ ಒಂದು ಮಾತು ಹೇಳಿಕೊಟ್ರೆ ಅವ್ರು ಎಷ್ಟು ಕಾಲ ಕಲ್ತಿರ್ತಾರೆ, ಅದು ಬರೋದೇ ಇಲ್ಲ. ಯಾರೋ ಒಬ್ಬ ಮೊನ್ನೆ ತುಮಕೂರಿನಲ್ಲಿ ಕೆಲಸಕ್ಕೆ ಸೇರೋಕೆ ಬಂದಿದ್ದ, ಅವನಿಗೆ ಕನ್ನಡ ಬರ್ತಿರಲಿಲ್ಲ. ಅವ್ರು ಯಾರೋ ಒಬ್ಬರು ಹೇಳ್ಕೊಟ್ರಲ್ಲ, ನೀ ಕನ್ನಡದಲ್ಲಿ ಮಾತನಾಡಿದ್ರೇ ಕೆಲಸ ಸಿಕ್ಕೋದು, ಆದ್ದರಿಂದ ನಾವು ಹೇಳ್ಕೊಟ್ಟಂಗೆ ಬರ್ಕೊಂಬಿಡು. ಏನು ನಿನ್ನ ಹೆಸರೇನು ಅಂತಾರೆ? ರಂಗಪ್ಪ ಅನ್ನು. ವಯಸ್ಸೆಷ್ಟು ಅಂತಾರೆ? 18 ಅನ್ನು. ಯಾವ ಊರು ಅಂತಾರೆ? ತುಮಕೂರು ಅನ್ನು. ಕೆಲಸಕ್ಕೆ ಸೇರ್ಕೊಳ್ತೀಯ ಅಂದರೆ ಹೂವನ್ನು ಅಂತ ಹೇಳ್ಕೊಟ್ರು. ಅವನು ಕನ್ನಡವೇ ಬರೋಲ್ಲ, ಬರ್ಕೊಂಬಿಟ್ಟ ಪುಸ್ತಕದಲ್ಲಿ, ಬಾಯ್ಪಾಠ ಮಾಡ್ತಾನೆ. ರಂಗಪ್ಪ 18 ತುಮಕೂರು, ಹ್ಞೂ ರಂಗಪ್ಪ 18 ತುಮಕೂರು, ಹ್ಞೂ ರಂಗಪ್ಪ 18 ತುಮಕೂರು, ಹ್ಞೂ. ಬರೋವಾಗ ಹೋಗೋವಾಗೆಲ್ಲ ಇದೇ ಮಾತು, ಊಟ ಕೂತ್ಕೊಂಡ್ರು ರಂಗಪ್ಪ 18 ತುಮಕೂರು ಅಂತಾನೆ. ಯಾರಾದರೂ ನಮಸ್ಕಾರ ಅಂದರೆ ರಂಗಪ್ಪ 18 ತುಮಕೂರು, ಇದೇ ಆಗಿಬಿಡ್ತು. ಕೆಲಸಕ್ಕೆ ಸೇರ್ಕೊಳ್ಳೋ ಕಾಲ ಬಂತು. ಆ ಸೇರಿಸ್ಕೊಳ್ಳೋರು ಇವನು ನೋಡಿದ್ರು, ಇವನು ನಮ್ಮ ದೇಶದವನೇ ಅಲ್ಲ, ಏನು ಕೆಲಸಕ್ಕೆ ಸೇರಕ್ಕೆ ಬಂದಿದ್ದಾನಂತ. ಹೆಸರೇನಯ್ಯ? ಅವನು ರಂಗಪ್ಪ. ಅಲೇ ರಂಗಪ್ಪ ಅಂತಾನಲ್ಲ ಇವನು, ಹಾಂ ನಮ್ಮೂರ್ನವನೇ ಅಲ್ವಲ್ಲ. ಅವರು ವಯಸ್ಸು ಕೇಳಬೇಕಾಗಿತ್ತು, ಯಾವೂರು ಅಂದರು. ಇವನು 18. ಅವ್ರಿಗೆ ಸಿಟ್ಟು ಬಂತು, ಏಯ್ ತಲೆಗೆಲೆ ಕೆಟ್ಟಿದೆಯೇನೋ, ತುಮಕೂರು. ಅವ್ರ ಸಿಟ್ಟು ಬಂದಿದ್ದೆ, ವದೆ ಬೇಕಾ ಅಂದಂತೆ. ಇದಕ್ಕೆ ಹೇಳ್ತಾರೆ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೂ ನಿಲ್ಲುತ್ತೆ? ಅಮ್ಮ ನಾನೊಂದು ಮಾತು ಹೇಳ್ತೇನೆ, ನಿನ್ನ ಮಕ್ಕಳು ಒಳ್ಳೆಯವರಾಗಬೇಕಾದ್ರೆ ಒಂದು ವ್ರತ ಮಾಡಮ್ಮ. ಯಾವ ವ್ರತ? ಗಜಗೌರಿ ವ್ರತ. ಆ ತಾಯಿಯನ್ನು ಪೂಜೆ ಮಾಡಮ್ಮ. ಗೌರಿ

ಅಮ್ಮ, ನೀನು ಗಜಗೌರಿಯ ವ್ರತವನ್ನು ಮಾಡುತ್ತಾಯಿ. ಆ ಗಜಗೌರಿ ವ್ರತವನ್ನು ಮಾಡುವುದರಿಂದ, ಆ ವ್ರತದ ಫಲದಿಂದ ನಿನ್ನ ಮಕ್ಕಳು ಒಳ್ಳೆಯವರಾಗೋಗ್ತಾರಮ್ಮ. ಗುರುಗಳೇ, ಗಜಗೌರಿ ವ್ರತ ಎಂದು ಕಥೆಯನ್ನು ಕೇಳಿದ್ದೇನೆ, ಆದರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲವಲ್ಲ ಗುರುಗಳೇ. ಅಮ್ಮ, ಅದಕ್ಕಿನ್ನೇನು ಇಲ್ಲ ತಾಯಿ. ದೇವಲೋಕದ ಐರಾವತದಂಥ ಒಂದು ಆನೆಯನ್ನು ತಯಾರು ಮಾಡಿಸು, ಅದರ ಮೇಲೆ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸು, ನೆಂಟರಿಷ್ಟರು ಬಂಧು ಬಳಗದವರನ್ನೆಲ್ಲರನ್ನು ಬರಮಾಡಿಸು, ಕೇಳಿದವರಿಗಿಲ್ಲ ಎನ್ನದೇ ದಾನ ಧರ್ಮಗಳನ್ನು ಕೊಟ್ಟು ಆ ದೇವಿಯನ್ನು ಆರಾಧಿಸಮ್ಮ, ಆ ಜಗಜ್ಜನನಿ ನಿನಗೆ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಡ್ತಾಳೆ. ಈಕೆ ಕೈಗಳನ್ನು ಜೋಡಿಸಿದ್ಲು, ಧನ್ಯೋಸ್ಮಿ ಧನ್ಯೋಸ್ಮಿ. ಗುರುಗಳೇ, ತಾವು ಹೇಳಿದಂತೆಯೇ ಮಾಡ್ತೇನೆ, ತಾವು ಹೇಳಿದಂತೆಯೇ ಗಜಗೌರಿ ವ್ರತವನ್ನು ನಾನು ಖಂಡಿತ ಮಾಡ್ತೇನೆ. ಆದರೆ ಮತ್ತೊಂದು ವಿಚಾರ ಏನಮ್ಮ, ನಾನು ಯಾವಾಗಲಾದರೂ ತಮ್ಮನ್ನು ಪ್ರಾರ್ಥಿಸಿದಾಗ ತಾವು ಬಂದು ಮುಂದೆ ಹೇಗೆ ಮಾಡಬೇಕು ಎನ್ನುವ ವಿಚಾರವನ್ನು ದಯಮಾಡಿ ಹೇಳಿಕೊಡ್ಬೇಕು ಗುರುಗಳೇ. ತಥಾಸ್ತು. ನಾರದರು ಹೋದ ಮೇಲೆ ಈ ತಾಯಿ ಪಕ್ಕದಲ್ಲಿ ತಿರುಗಿದಂತೆ, ಯಾರಲ್ಲಿ? ನನ್ನ ಮಗನಾದ ಸುಯೋಧನನನ್ನು ಬರಮಾಡಿಸಿ. ತಾಯಿ ಹೇಳಿ ಕಳಿಸಿದಳು ಎಂದ ಕೂಡಲೇ ದಡ ದಡ ದಡ ದಂಡೆ ಓಡಿ ಬಂದ ಮಗ. ತಾಯಿ ಕಾಲಿಗೆ ನಮಸ್ಕಾರ ಮಾಡಿದ, ಜಯ ಮಾತಾ. ಸುಯೋಧನ, ನಾನೊಂದು ವ್ರತವನ್ನು ಮಾಡಬೇಕು ಅಂತಿದ್ದೇನೋ ಮಗನೇ. ಸುಯೋಧನ ನಗುತ್ತಾನೆ. ಅಮ್ಮ, ದುರ್ಯೋಧನ ತಾಯಿಯಾದ ನೀನು ಒಂದೇ ಒಂದು ವ್ರತವನ್ನು ಮಾಡುವುದೇ? ಮಾಡು ತಾಯಿ 101 ವ್ರತಗಳನ್ನ. ಈ ಮಗನಿಂದೇನಾಗಬೇಕು ಹೇಳಮ್ಮ? ಏನೂ ಇಲ್ಲ ಕಂದ, ಅರಮನೆಯ ಮುಂದುಗಡೆ ದೇವಲೋಕದ ಐರಾವತದಂಥ ಒಂದು ಆನೆ ತಯಾರು ಮಾಡಿಸೋ. ಸುಯೋಧನ ಹೇಳಿದ, ಇಷ್ಟೇನಾ ಅಮ್ಮ? ಇದ ನೋಡಿ, ಈಗಲೇ ಏರ್ಪಾಡು ಮಾಡ್ತೇನೆ. ಯಾರಲ್ಲಿ ಅಂದ. ಒಂದು 10-15 ಜನ ಸೇವಕರು ರೋಡ್ ಬಂದರು. ಮಹಾಸ್ವಾಮಿ ಏನಪ್ಪಣೆ, ಮಹಾಪ್ರಭು ಏನಪ್ಪಣೆ? ಅದಕ್ಕೆ ರಾಜವಾಣಿ ಅಂತ ಹೆಸರು. ರಾಜರ ಪಕ್ಕದಲ್ಲಿ ತಿರುಗಿ, ಯಾರಲ್ಲಿ ಅಂದರೆ ಏನಪ್ಪಣೆ, ಮಹಾಸ್ವಾಮಿ ಏನಪ್ಪಣೆ ಅಂತ ಒಂದು 50 ಜನವಾದರೂ ಬರ್ತಾರೆ. ನಾವೇನಾದರೂ ಪಕ್ಕದಲ್ಲಿ ತಿರುಗಿ, ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ವಾಣಿಗೆ ಅಷ್ಟೇ ಬೆಲೆ, ಅದಕ್ಕೆ ಆ ವಾಣಿಗಳಲ್ಲಿ ಇರಬಹುದಾದ ಶಕ್ತಿ. ಇಲ್ಲಿ ಸುಯೋಧನ, ಯಾರಲ್ಲಿ? ಏನು ಮಹಾಸ್ವಾಮಿ, ನಾಡಿನಲ್ಲಿರಬಹುದಾದಂಥ ಶಿಲ್ಪಿಗಳಲ್ಲಿ ಅತ್ಯುತ್ತಮರನ್ನು ಆರಿಸಿ ಕರತನ್ನಿ. ಅರಮನೆಯ ಮುಂದುಗಡೆ ದೇವಲೋಕದ ಐರಾವತದ ಆನೆಯು ಸಿದ್ಧವಾಗಬೇಕು, ಬಹು ಬೇಗ ಹೋಗಿ. ಹೋಗಿ ಹುಡುಕಾಡಿ ಕರತಂದರು, ಅರಮನೆಯ ಮುಂದುಗಡೆ ನಡೆಯುತ್ತಿದೆಯಂತೆ ಆನೆ ತಯಾರಾಗ್ತಾ ಇದೆ. ಹೇಗಿದೆ ಎಂದರೆ, ದಿನ 1, 2, 3, 4 ತರದಲ್ಲಿ

ರಾಜಾಜ್ಞೆಯಂತೆ ಶಿಲ್ಪಿಗಳು ಬಂದಿದ್ದಾರೆ. ಆನೆ ತಯಾರಾಗ್ತಾ ಇದೆ. ಒಂದು ಎರಡು ಮೂರು ನಾಲ್ಕು ಈ ದಿನದೊಳಗಾಗಿ ಆನೆ ಸಿದ್ಧವಾಯಿತು. ಹೇಗಿದೆ ಆನೆ ಎಂದರೆ, ದೇವತೆಗಳು ಗಗನದಲ್ಲಿ ಸಂಚಾರ ಮಾಡುವಾಗ ಆಕಸ್ಮಿಕವಾಗಿ ಭೂತಲವನ್ನು ನೋಡಿದರೆ ಈ ಅರಮನೆ ಮುಂದೆ ನಿಂತಿರಬಹುದಾಗಿರುವ ಈ ಆನೆಯನ್ನು ಕಂಡು ಇದೇನಿದು, ನಮ್ಮ ದೇವಲೋಕದ ಆನೆ ಇಲ್ಲೇಕೆ ಬಂದಿದೆ ಎಂದು ಆಶ್ಚರ್ಯ ಪಡಬೇಕು. ಅಂತಹ ರೀತಿಯಲ್ಲಿ ಸ್ವಯಂ ಆ ಐರಾವತವೇ ಪ್ರತ್ಯಕ್ಷವಾಗಿದೆಯೇನೋ ಅನ್ನುವಂತಹ ಆನೆ ಸಿದ್ಧವಾಯಿತು. ಮಗ ಬಂದು ತಾಯಿಗೆ ಹೇಳಿದ, ಅಮ್ಮ ಆನೆ ಸಿದ್ಧವಾಗಿದೆ. ಆ ಕೂಡಲೇ ತಾಯಿ, ಜಯ ಗುರುದೇವ, ಹೇ ನಾರದ ಮಹರ್ಷೇ ಅನ್ನುವಾಗ ನಾರದರು ಥಟ್ಟನೆ ಬಂದರು. ನಾರಾಯಣ. ಏನು ತಾಯಿ? ಗುರುಗಳೇ, ಆನೆ ಸಿದ್ಧವಾಗಿದ್ದೇನು ಮಾಡಬೇಕು? ಏನಿಲ್ಲ ತಾಯಿ, ಕುಲಪುರೋಹಿತರನ್ನು ಬರಮಾಡಿಸಿ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡು, ಅನೇಕ ವಿಧದಲ್ಲಿ ಪೂಜೆಯನ್ನು ಮಾಡು, ದಾನ ಧರ್ಮಗಳನ್ನು ಮಾಡು, ಬೇಡಿದವರಿಗಿಲ್ಲ ಎನ್ನದೇ ದಾನವನ್ನು ಕೊಡು. ಹಾಗೆ ಮಾಡ್ತೇನೆ ಗುರುಗಳೇ. ಎಲ್ಲರನ್ನು ಕರೆಸ್ತೀಯಮ್ಮ? ಎಲ್ಲರನ್ನು ಕರೆಸ್ತೇನೆ. ನಾಟಕರು, ಪಾಠಕರು, ಗಾಯಕರು, ಕೀರ್ತನಕಾರರು, ಪುರಾಣಿಕರು, ವಿನ್ಯಾಸಕರು, ಯೋಧರರು, ವೀರರು, ನ್ಯಾಯಾಧಿಪತಿಗಳು, ನ್ಯಾಯಾಧಿಪತಿಗಳು, ನ್ಯಾಯವಾದಕರೇ ಮೊದಲಾಗಿರ್ತಕ್ಕಂಥ ನಮ್ಮ ನಾಡಿನ ಅನೇಕರು, ಆಬಾಲವೃದ್ಧರಾಗಿ ಎಲ್ಲರನ್ನೂ ಕರೆಸ್ತೇನೆ. ನಾರದರು ಹೇಳಿದ್ರಮ್ಮ, ಎಲ್ಲರನ್ನು ಕರೆಸ್ತೀಯಲ್ವೇ? ಹೌದು ಗುರುಗಳೇ, ಎಲ್ಲರನ್ನು ಕರೆಸ್ತೇನೆ. ಅಮ್ಮ, ಎಲ್ಲರನ್ನು ಕರೆಸೋ ಹಾಗಿದ್ದರೆ ನಿನ್ನ ತಂಗಿಯಾಗಿರುವ ಕುಂತಿಯನ್ನು ಕರೆಸ್ತೀಯಲ್ವೇ? ಆಗ ಗಾಂಧಾರಿ ಹೇಳಿದ್ರು, ಗುರುಗಳೇ, ಅದೊಂದು ಮಾತು ಮಾತ್ರ ಸಾಧ್ಯವಿಲ್ಲ ಗುರುಗಳೇ. ಏಕೆ ಸಾಧ್ಯವಿಲ್ಲ ಎಂದರೆ, ಆ ಕುಂತಿಯ ಮಕ್ಕಳಿಂದಲ್ಲವೇ ನನ್ನ ಮಕ್ಕಳಿಗೆಲ್ಲ ಇಷ್ಟೊಂದು ತೊಂದರೆಯಾಗಿರುವುದು. ಗುರುಗಳೇ, ಆ ಕುಂತಿ ನನ್ನ ಈ ವೈಭವವನ್ನು ನೋಡಿ ಹಾಗೆ ಕೊರಗೋಗ್ಬೇಕು. ಯಾರಾದರೂ ಕುಂತಮ್ಮ ಯಾಕೆ ಕುಂತೆ ಅಂದರೆ ಸುಮ್ಮನೆ ಕುಂತೆ ಹಾಗೆ ಕೊರಗೆ ಕೊರಗೆ ಸತ್ತು ಹೋಗ್ಬೇಕು, ಅವಳನ್ನು ಮಾತ್ರ ಕರೆಸಲ್ಲ. ನಾರದರು ನಗುತ್ತಾರೆ, ನಾರಾಯಣ ನಾರಾಯಣ, ಈ ಪೂಜೆ ದೇವಿ ಪೂಜೆಯಲ್ಲ, ಹೊಟ್ಟೆ ಕಿಚ್ಚಿನ ಪೂಜೆ. ಈ ಹೊಟ್ಟೆ ಕಿಚ್ಚಿನ ಪೂಜೆ ಹೊಟ್ಟೆ ಕಿಚ್ಚಿನ ದೇವರಿಗೆ ಪ್ರಿಯ. ಯಾರೋ ಇಬ್ಬರು ತಪಸ್ಸು ಮಾಡುತ್ತಿದ್ದರು, ಒಬ್ಬನಲ್ಲಿ ಪರಮೇಶ್ವರ ಪ್ರತ್ಯಕ್ಷವಾದ. ಅಯ್ಯ, ಏನು ವರ ಬೇಕು? ಅವನು ಇನ್ನೊಬ್ಬನ ನೋಡಿ ಕೇಳಿದ, ಸ್ವಾಮಿ ಅವನಿಗೆ ವರ ಕೊಡ್ತೀಯ ತಾನೆ? ಹೌದು. ಅವನಿಗೆ ಎಷ್ಟು ವರ ಕೊಡ್ತೀಯೋ ಅದಕ್ಕೆ ಎರಡರಷ್ಟು ನನಗೆ ಬರಬೇಕು. ಪರಮಾತ್ಮನ ಕಪ್ಪ, ನಿನಗೇನು ಅವೆಲ್ಲ ಬೇಡ ಸ್ವಾಮಿ, ಅವನಿಗೆ ಏನು ಕೊಡ್ತೀಯೋ ಅದಕ್ಕೆ ಎರಡರಷ್ಟು ನನಗೆ ಬರಬೇಕು. ತಥಾಸ್ತು. ಇನ್ನೊಬ್ಬನಲ್ಲಿಗೆ ಬಂದ, ಅಪ್ಪ ನಿನಗೇನು ವರ ಬೇಕೋ? ಅವನು ಈ ಕಡೆ ತಿರುಗಿ ನೋಡ್ದ, ಇವನು ಹೇಗೆ ನೆಕ್ಸ್ಟ್ ಪಾರ್ಟಿಯಲ್ಲಿ ಕೂತಿದ್ದ. ಸ್ವಾಮಿ ಅವನಿಗೆ ವರ ಕೊಟ್ಟಿಯಾ? ಕೊಟ್ಟೆ. ಏನು ವರ ಕೊಟ್ಟೆ? ಅವನು ಕೇಳಿದ್ದಾನಪ್ಪ, ನಿನಗೇನು ವರ ಕೊಡ್ತೀನೋ ಅದಕ್ಕೆ ಎರಡರಷ್ಟು ಬರಬೇಕಂತೋ. ಅವನಂದ, ಅಯ್ಯಯ್ಯೋ, ಮೋಸ ಮಾಡಿಬಿಟ್ಟ ಸ್ವಾಮಿ, ನಾನು ಎಷ್ಟು ಕೇಳಿದ್ರು ಕಡಿಮೆ ಆಗೋಗುತ್ತೆ ಸ್ವಾಮಿ. ಈ ಪ್ರಪಂಚವೇ ನನಗೆ ಕೊಡು ಅಂದ್ರೆ ಇಂಥ ಪ್ರಪಂಚ ಎರಡು ಅವನಿಗೆ ಬಂದುಬಿಡುತ್ತೆ. ಯೋಚನೆ ಮಾಡಿ ಸ್ವಾಮಿ, ಒಂದು ವರ ಕೊಡು. ಏನು? ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು, ಹೋಗುವಂಥ ವರ ಕೊಡು. ದೇವರು ನೋಡಿದಲೆ, ಇದು ಯಾವ ಸೀಮೆ ವರವೋ? ಅಲ್ಲ, ಕಣ್ಣು, ಕೈ, ಕಾಲು, ಹೋಗುವಂಥ ವರವೇ ಕೊಡು ಸ್ವಾಮಿ. ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು ಹೋದರೂ ಚಿಂತೆ ಇಲ್ಲ, ಅವನಿಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು ಹೋಗ್ತಾವಲ್ಲ, ಅಷ್ಟೇ ಸಾಕು. ದೇವರಂದ್ರಂತೆ, ನಿಮ್ಮ ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಕಾಡುತ್ತಪ್ಪ. ಪರರನ್ನು ಕೆಡಿಸಬೇಕು ಎಂದರೆ ನೀವೇ ಕೆಡುತ್ತೀರಾ ಅಂತ ಈ ವಿಚಾರ ಇಲ್ಲೇಕೆ ಬಂತು ಅಂದರೆ, ನಾರದರು ನಗನಗುತ್ತ, ತಾಯಿ ನಿನ್ನ ಇಚ್ಛೆ ಬಂದಂತೆ ಮಾಡುವಂತ ತೆರಳಿದರಂತೆ. ಈ ಗಾಂಧಾರಿ ಹೇಳಿದ್ಲು, ಮಗನೇ ಸುಯೋಧನ, ಎಲ್ಲರಿಗೂ ಹೇಳಿ ಕಳಿಸು, ದಂಗುರದವನಿಗೆ ಹೇಳು, ಇಂದ್ರಪ್ರಸ್ಥಪುರದಲ್ಲಿ ಹೋಗಿ ಪಾಂಡವರ ಮನೆ ಮುಂದಗಡೆನೇ ಡಮುರುಗ ಸಾರು ಅಂತ. ಎಲ್ಲರೂ ವಿಚಾರ ಗೊತ್ತಾಗಿದೆ, ಡಮುರುಗದವನು ಬಂದ, ಪಾಂಡವರ ಅರಮನೆಯ ಮುಂದಗಡೆ ಡಮ ಡಮ ಡಮ ಡಮ ಡಮ ಡಮ ಡಮುರುಗ ಬರ್ತ. ಕುಂತಿ ಮೇಲೆದ್ದು ಬಂದು ನೋಡಿದ್ಲಂತೆ, ಏನು ಹೇಳ್ತಿದ್ದಾರೆ? ಸಾರುವೆ ಡಂಗುರ ಕೇಳಿರಿ.

ಗಜಗೌರಿ ಪೂಜೆಯನ್ನು ಗಾಂಧಾರಿ ದೇವಿ ಮಾಡುತ್ತಿದ್ದಾರೆ. ಎಲ್ಲರೂ ಬರಬೇಕೋ. ಕುಂತಿ ಕೇಳಿದಳಂತೆ, ಆಹಾ, ನಮ್ಮಕ್ಕ ಗಜಗೌರಿ ಪೂಜೆ ಮಾಡುತ್ತಿದ್ದಾಳೆ. ಗಜಗೌರಿ ಪೂಜೆ ಎಂದರೆ ಲೋಕದಲ್ಲಿ ನಾನು ಆ ವ್ರತದ ಕಥೆಯನ್ನು ಕೇಳಿದ್ದೇನೆ ವಿನಃ ಕಣ್ಣಾರ ಕಂಡಿದ್ದಿಲ್ಲ. ನಮ್ಮಕ್ಕ ರಾಣಿಯಾದ್ದರಿಂದ ಬಹು ಚೆನ್ನಾಗಿ ಮಾಡ್ತಾಳೆ, ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮಾಡ್ತಾಳೆ. ನಾನು ಹೋಗಿ ನೋಡ್ಕೊಂಡು ಬಂದುಬಿಡ್ತೇನೆ, ನಾನು ಹೋಗಿ ಮಾಡುವುದೇನಿಲ್ಲ. ಆಗಮಿಸಿ ಬಂದ ಸಾಧು ಶರಣರ ಚರಣ ಕೆರಗಿ ಅಯ್ಯ ಸಲಹಿ. ಬಂದವರ ಪಾದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ಆಶೀರ್ವಾದ ಮಾಡಿ, ನನ್ನ ಮಕ್ಕಳು ಸುಖವಾಗಿರುವಂಥ ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡ್ಬಿಡ್ತೇನೆ. ಪಕ್ಕದಲ್ಲೊಬ್ಬ ಸಖಿ ಕೇಳ್ತಾಳೆ, ಅಮ್ಮ ನೀನು ಅವರು ಕರೀದೇ ಇದ್ರು ಹೋಗ್ತೀಯ? ಕುಂತಿ ಹೇಳಿದ್ಲು, ಇಲ್ಲ ಇಲ್ಲ, ಕರೀದೇ ಇದ್ರೆ ನಾನು ಹೋಗೋದಕ್ಕಾಗೋಲ್ಲ. ಇನ್ಯಾರ ಮನೆಯಲ್ಲಾದರೂ ಆಗಿದ್ರು ಹೊರಟೋಗ್ತಿದ್ದೆ, ಇದು ನಮ್ಮ ದಾಯಾದಿಗಳ ಮನೆಯಾಗಿರುವುದರಿಂದ ಹೋದರೆ ನನ್ನ ಮಕ್ಕಳಿಗೆ ಅವಮಾನ. ಇಲ್ಲ, ಹಾಗೇನಿಲ್ಲ, ನಮ್ಮಕ್ಕ ಖಂಡಿತ ಹೇಳಿ ಕಳಿಸ್ತಾಳೆ. ನಮ್ಮಕ್ಕ ಅಂತ ಅವಳೆಲ್ಲ ಹೇಳಿ ಕಳಿಸ್ತಾಳೆ, ಹೇಳಿ ಕಳಿಸ್ತಾಳೆ ಅಂತ ಕಾದಿದ್ದಾಳೆ. ತಟ್ಟೆ ತಟ್ಟೆಗಳಲ್ಲಿ ಹಣ್ಣು ಹೂವುಗಳನ್ನೆಲ್ಲ ಎತ್ತಿಟ್ಟಿದ್ದಾಳೆ. ಇಲ್ಲಿ ಗಾಂಧಾರಿ ದೇವಿ ಅತಿ ವೈಭವದಿಂದ ಗಜಗೌರಿ ವ್ರತವನ್ನ ಸಾಂಗವಾಗಿ ಮಾಡುತ್ತಾ ಇದ್ದಾಳೆ. ಮಗ ಬಂದ, ಅಪ್ಪ ಜನಗಳು ಹ್ಯಾಕ್ ಸೇರಿದ್ದಾರೋ? ಮಗ ಹೇಳಿದಮ್ಮ, ಜನಗಳ ತಲೆ ಸಮುದ್ರದ ಅಲೆಯಂತಿದೆ. ಹೌದಾ ಮಗನೇ? ಹಾಗಾದರೆ ದಾನ ಹೇಗೆ ಮಾಡ್ತೀಯೋ? ಕರೆದೊಬ್ಬೊಬ್ಬರನ್ನಾಧರಿಸಿ ಈಗಲ ಅಳವಲ್ಲ ಜನನಿ. ಒಬ್ಬೊಬ್ಬರನ್ನ ಕರೆದುಕೊಡೋಕ್ಕಾಗಲ್ಲಮ್ಮ. ಮತ್ತೆ ಎತ್ತರವಾದ ಸ್ಥಳದಲ್ಲಿ ನಿಂತು ಗೂಡೆಯಲ್ಲಿ ತುಂಬಿರಬಹುದಾಗಿರ್ತಕ್ಕಂಥ ಬಂಗಾರದ ಪುಷ್ಪಗಳನ್ನು ಎರಚಿಬಿಡ್ತೇನೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಎತ್ಕೊಂಡು ಹೋಗಲಿ. ಇನ್ನೆಂಥ ಕಾಲ ಬಂಗಾರವನ್ನು ಎರಚುತ್ತಿದ್ದರಂತೆ. ಸುವರ್ಣ ಪುಷ್ಪಾಯಂ ಸಮರ್ಪಯ ಆಮೇಂದ್ರ, ಬಂಗಾರದ ಹೂವನ್ನೇ ಎರಚೋರು. ಈಗ ಪರಿಚಿದ್ರೂ ಬಂಗಾರ ಇಲ್ಲ, ನಾವಾಗಿ ನಾವೇ ಬಂಗಾರವನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದಿವೇನು. ಇಲ್ಲಿ ಕುಂತಿದೇವಿ ಕಾದೇ ಇದ್ದಾಳೆ. ಈ ಮಹಾನುಭಾವಳಾಗಿರ್ತಕ್ಕಂಥ ಗಾಂಧಾರಿ ಗಜಗೌರಿ ವ್ರತವನ್ನು ಸಾಂಗವಾಗಿ ನೆರವೇರಿಸಿ ಹೆಣ್ಣು ಮಕ್ಕಳಿಗೆಲ್ಲ ಬಾಗಿನ ದ್ರವ್ಯಗಳನ್ನೆಲ್ಲವನ್ನು ಕೊಟ್ಟು ಕಳುಹಿಸಿದ್ದಾಳೆ. ಎಲ್ಲರೂ ಪೂಜೆಯನ್ನು ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಕುಂತಿ ಕಾದೇ ಇದ್ದಾಳೆ. ನಮ್ಮಕ್ಕ ಹೇಳಿ ಕಳಿಸ್ತಾಳೆ, ಅದು ಅದು ಯಾರೋ ಬರ್ತಾ ಇದ್ದಾರೆ, ಅವರು ನನ್ನ ಕರೀಲಿಕ್ಕೆ ಬರ್ತಿದ್ದಾರೆ. ಅಂದರೆ ಬಂದವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಿದ್ದರೆ ಈಕೆಗೆ ತಡೆಯಲಾರದ ದುಃಖ. ನಮ್ಮಕ್ಕ ಏನಾದರೂ ಮರೆತು ಬಿಟ್ಲೆ? ಮರತಳೆ ಎನ್ನಕ್ಕ ಎನ್ನ, ನಮ್ಮಕ್ಕ ಏನಾದರೂ ನನ್ನ ಮರೆತು ಬಿಟ್ಲೆ? ಇಲ್ಲ ಇಲ್ಲ ಇಲ್ಲ, ಇಂಥ ದೊಡ್ಡ ವ್ರತವನ್ನು ಮಾಡುವಾಗ ಅದು ಅದು ಅದು ಯಾರು ಬಂದರು ಎಂದರೆ ನಾಲ್ಕು ಜನ ಹೆಣ್ಣುಮಕ್ಕಳು ಬಂದರಂತೆ. ಅವರ ಕೈಯಲ್ಲಿ ಬಾಗಿನ ದ್ರವ್ಯವನ್ನು ನೋಡಿ ಕುಂತಿ ಕೇಳಿಲ್ಲ, ಮಾ ನೀವು ಹಸ್ತಿನಾಪುರದಿಂದ ಬರ್ತಾ ಇದ್ದೀರಾ ಅಮ್ಮ? ಹೌದು. ಅಲ್ಲಿ ಗಜಗೌರಿ ವ್ರತ ಇನ್ನೂ ನಡೀತಾ ಇದೆಯೇ? ಇಲ್ಲ ತಾಯಿ, ಮುಗಿದೋಯ್ತಲ್ಲ. ಹಾ, ಇಲ್ಲ ಇಲ್ಲ, ನಿಮಗೆ ಗೊತ್ತಿಲ್ಲ, ಗಜಗೌರಿ ವ್ರತ ಇನ್ನು ನಡೀತಾ ಇದೆ. ತಾಯಿ, ನಾವು ಅರಮನೆಯಲ್ಲಿ ಕೆಲಸ ಮಾಡೋರಮ್ಮ, ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ನಮಗೆ ಚೆನ್ನಾಗಿ ಗೊತ್ತಿದೆ ಗಜಗೌರಿ ವ್ರತ ಮುಗಿಯಿತು. ಮುಗಿದು ಹೋಯ್ತೆ? ನಮ್ಮಕ್ಕ ಕೊನೆಗೂ ನನ್ನನ್ನು ಮರೆತೇ ಬಿಟ್ಲೆ. ಅಮ್ಮ, ನೀವು ಅರಮನೆಯಲ್ಲಿ ಕೆಲಸ ಮಾಡೋರು ಅಂತೀರಲ್ಲ, ಮರೆತಾದರೂ ಎನ್ನ ಪೆಸರು ಬಾರಲಿಲ್ಲವೇ ನಮ್ಮ? ಅಲ್ಲಿ ಮರೆತಾದ್ರೂ ಯಾರು ನನ್ನ ಹೆಸರೇಳಿಲ್ವಾ ಅಮ್ಮ? ಆಗ ಒಬ್ಬಾಕೆ ಅಳುತ್ತ ಹೇಳ್ತಾಳೆ, ಕುಂತಮ್ಮ, ಈ ವ್ರತ ಮಾಡುವ ಬದಲು ನಾರದ ಮಹರ್ಷಿಗಳು ನಿನ್ನ ಹೆಸರೇ ಅಮ್ಮ ಹೇಳಿದ್ದು, ಕುಂತಿಯನ್ನು ಕರೆಸು ಅಂತ. ನಿಮ್ಮಕ್ಕ ಏನಂದ್ರೆ ಗೊತ್ತೇನಮ್ಮ, ಬೀದಿಯಲ್ಲಿ ಭಿಕ್ಷೆ ಬೇಡವರನ್ನೇ ಬೇಡ ಕರೆತರ್ತೇನೆ, ಆ ಕುಂತಿಯನ್ನು ಮಾತ್ರ ಖಂಡಿತ ಕರೆಸೋಲ್ಲ ಅಂದ್ಲು. ಯಾಕಮ್ಮ ನಿನಗೆ ಈ ಭ್ರಾಂತಿ? ಕುಂತಿ ಕಣ್ಣೊರೆಸಿ ಹೇಳ್ತಾಳೆ, ಹಾಗಾದರೆ ನಮ್ಮಕ್ಕನಿಗೆ ನನ್ನನ್ನು ಕರೆಸಬಾರದು ಅಂತಲೇ ಇತ್ತೆ. ಹಾಗಾದರೆ ನಮ್ಮಕ್ಕ ನನ್ನನ್ನು ಕರೆಸಬಾರದು ಅಂತಲೇ ಇದ್ದೆ. ಗೌರಿ ಗಜಗೌರಿ, ಕಣ್ಣಾರ ಕಂಡು ಈ ಕಣ್ಗಳ ಸೂತಕವನ್ನು ಕಳೆಯಬೇಕೆಂದಿದ್ದ ನನಗೆ ನಿನ್ನ ದರ್ಶನ ಮಾಡುವ ಭಾಗ್ಯವೇ.

0: ಸ್ವಾಮಿ ವ್ರತ ಮಾಡಿ ಎಲ್ಲರನ್ನು ಕರೆಸಿ ನನ್ನನ್ನು ಕರೆಸಿಲ್ವಲ್ಲೋ. ಧರ್ಮರಾಜನ ನಗಿತಾನಮ್ಮ, ದೂರ್ವಾಸರ ಶಿಷ್ಯಳಾದ ನೀನು ಈ ದುಃಖಕ್ಕೊಳಗಾದೀಯ, ಕಣ್ಮುಚ್ಚಿ ಆ ದೇವಿಯನ್ನು ಪ್ರಾರ್ಥನೆ ಮಾಡು, ದೇವಿ ಇಲ್ಲೇ ಕಾಣ್ತಾಳೆ. ತಾಯಿಗೆ ಸಿಟ್ಟು ಬಂದ್ಬಿಡ್ತು, ನನಗೆಲ್ಲ ಗೊತ್ತಿದೆ ಕಣೋ. ಕಣ್ಮುಚ್ಚಿ ಪ್ರಾರ್ಥಿಸಿದರೆ ದೇವಿ ಕಾಣ್ತಾಳಷ್ಟೇ, ಆದರೆ ದೇವಿಯನ್ನು ನೋಡ್ಲಿಕ್ಕೆ ಬರುವ ಆ ಸಾಧು ಸಂತರ ಕೂಟವನ್ನು ನೋಡೋಕ್ಕಾಗಲ್ವಲ್ಲೋ. ಧರ್ಮರಾಜ ತಪ್ಪಾಯಿತಮ್ಮ ಅಂತ ಪಕ್ಕದಲ್ಲಿ ತಿರುಗಿದ. ಆ ವೇಳೆಗೆ ಸರಿಯಾಗಿ ತಾಯಿಯನ್ನು ನೋಡೋದಕ್ಕೋಸ್ಕರವಾಗಿ ಜಗದೇಕ ವೀರನಾಗಿರುವ ಮಲ್ಲರಲ್ಲಿ ಮಲ್ಲ ಜಗದೇಕ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ ಭೀಮಸೇನ ಬರ್ತಿದ್ದಾನೆ. ಅಮ್ಮ ಅಂದ. ಅಮ್ಮ ಅಂದ್ರೆ ಆ ಕೂಗ ಆಗಿತ್ತು. ತಾಯಿ ಏನ್ ಮಾಡಿದ್ಲು? ಬಾಪ ಭೀಮ ಬಾರೋ. ತಾಯಳುವುದನ್ನು ಕಂಡೊಡನೆ ಭೀಮ ಹೇಳಿದ, ಯಾ ಮಾತಾ ನಿನ್ನ ಮನವನೋಯ್ತ ಘಾತುಕರ ಹೆಸರ ಒಂದಕ್ಷರವನ್ನು ಬೇಡು. ಅವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅರಿದ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಮಾತೆಯ ಮನವನೋಯ್ತ ಘಾತುಕರನ್ನು ಪಿಡಿದು ಧರ ಧರಣೆ ಎಳೆ ತಂದು ನಿನ್ನಡಿದ ಅವರೆಯಲ್ಲಿ ಪಿಡಿದ ಕದಗಿಂದ ಅವನ ಮಸ್ತಕವನ್ನು ಸೀಳಿ ಬಿಡುತ್ತೇನೆ ಹೇಳು ಯಾರು.
1: ಧರ್ಮರಾಜನಂದ್ರು ಶಾಂತಿ ಶಾಂತಿ ಶಾಂತಿ. ಭೀಮ ಅಂದ, ಅಣ್ಣ ಸಾಕು ಮಾಡು ನಿನ್ನ ಶಾಂತಿಯನ್ನ. ಹೆತ್ತ ತಾಯಿ ಕಣ್ಣೀರು ಸುರಿಸುವಾಗ ಆ ತಾಯಿಯ ಕಣ್ಣೀರನ್ನು ನೋಡಿಕೊಂಡು ಮಗನಾದವನು ಸುಮ್ಮನಿದ್ದರೆ ಶಾಂತಿಯೇ. ಅಮ್ಮ ಏನು ಸಮಾಚಾರ?
0: ಏನೂ ಇಲ್ಲ ಕಂದ. ನಿಮ್ಮ ದೊಡ್ಡಮ್ಮ ಗಜಗೌರಿ ವ್ರತವನ್ನು ಮಾಡಿ ನನ್ನನ್ನು ಕರೆಸಿಲ್ಲವಲ್ಲೋ. ಕೈಯಲ್ಲಿ ಹಿಡಿದಿದ್ದ ಗದೆಯನ್ನು ತೆಗೆದು ನೆಲಕ್ಕೆ ಕುಟ್ಟಿ ಎಲ್ಲರನ್ನು ಕರೆಸಿ ನಮ್ಮ ತಾಯಿಯನ್ನು ಕರೆಸಿದಷ್ಟು ಸಕ್ಕಾಯಿತೆ ಆ ಹುಟ್ಟು ಕುರಣ ಹೆಂಡತಿಗೆ. ಅಮ್ಮ ನಿನ್ನ ಆಶೆ ಏನು? ಆ ಗಜಗೌರಿ ನೋಡಬೇಕು ಅಂತ ತಾನೆ? ಹೌದು ಕಾಣೋ. ಹಾಗಾದ್ರೆ ಈಗಲೇ ಹೋಗಿ ಅವ್ರ ಮನೆ ಮುಂದೆ ಇರೋ ಗಜಗೌರಿ ನೆತ್ಕೊಂಬಂದು ನಮ್ಮನೆ ಮುಂದೆ ಇಟ್ಬಿಡ್ತೀನಿ, ಇಲ್ಲೇ ನೋಡ್ಬಿಡು.
1: ಧರ್ಮರಾಜ ಕೈ ಹಿಡ್ಕೊಂಡ್ರಪ್ಪ, ಕಂಡವರು ದೇವರನ್ನು ತಂದು ನಾವು ಪೂಜೆ ಮಾಡೋದು ಧರ್ಮವಲ್ಲ ಕಾಣೋ.
0: ಅಣ್ಣ ಹಾಗಾದ್ರೆ ಅವರು ಆನೆ ಮಾಡಿಸಿರೋದು ಯಾವುದರಲ್ಲಿ? ಮಣ್ಣಲ್ಲಿ ಅಷ್ಟೇ ತಾನೆ. ಇದೋ ಅಂತ ಆ ಕಡೆ ಈ ಕಡೆ ನೋಡಿದ, ಅಲ್ಲಿ ದೂರದಲ್ಲೊಂದು ಮುಂಡಿನ ಗುಡ್ಡೆ ಕಾಣಿತು. ಶಂಭೋತ್ ಹಾರಿದ. ಹಾರಿ ತನ್ನ ಕೈಯಲ್ಲಿ ಹಿಡಿದಿರತಕ್ಕಂಥ ಗದೆಯಿಂದ ಮಣ್ಣಿನ ಗುಡ್ಡೆಯನ್ನು ಗುದ್ದಿ ಎತ್ತೆತ್ತಿ ಬಿಸಾಡಿದ. ಆ ಮಣ್ಣು ಹೆಂಟೆಗಳು ರಪರಪರಪನೆ ಮನೆ ಮುಂದೆ ಬಿಡ್ತಿತ್ತು.
1: ಧರ್ಮರಾಜ ನೋಡಿದ್ರು, ನಾರಾಯಣ ನಾರಾಯಣ, ಇವನು ಮಣ್ಣು ಹಾಕಿ ಮನೆಯೇ ಮುಚ್ಚಿಬಿಡ್ತಾನೆ.
0: ಅಪ್ಪ ಭೀಮ ಬಾರೋ. ಭೀಮ ಕೇಳಿದ, ಅಣ್ಣ ಮಣ್ಣು ಸಾಕ?
1: ಧರ್ಮರಾಜ ನಗಿತ ಹೇಳ್ತಾರಪ್ಪ, ಇವತ್ತಾನೆ ಮಾಡಿಸ್ಬೋದು, ಬಾರೋ ಇಲ್ಲಿ. ಕರೆಸಿದರಂತೆ. ಕರೆಸಿ
0: ಅಪ್ಪ, ಗಜಗೌರಿ ವ್ರತವೆಂದರೆ ಹೀಗೆಲ್ಲ ಕಾಣೋ. ನನ್ನ ಮಾತನ್ನು ಕೇಳು. ಆ ಗಜಗೌರಿ ವ್ರತವನ್ನು ಮಾಡಬೇಕಾದರೆ ಅನೇಕ ವಿಚಾರಗಳಿದೆಯಪ್ಪ. ಬರೀ ಮಣ್ಣನ್ನು ತಂದು ಹಾಕಿದ ಮಾತ್ರಕ್ಕೆ ಗಜಗೌರಿ ವ್ರತವಾಗಲ್ಲ. ನನ್ನ ಮಾತನ್ನು ಕೇಳು ಅನ್ನುವಾಗ ಆ ಸಮಯಕ್ಕೆ ಸರಿಯಾಗಿ ಮಧ್ಯಮ ಪಾಂಡವನಾಗಿರತಕ್ಕಂಥ ಅರ್ಜುನ, ಮಧ್ಯಮ ಪಾಂಡವ ಅಂದರೆ ಈ ಕಡೆಯಿಂದ ಧರ್ಮ ಭೀಮ, ಮೂರನೆಯವನೇ ಅರ್ಜುನ, ಕೆಳಭಾಗದಿಂದ ಲೆಕ್ಕ ಹಾಕುವುದಾದರೆ ಈ ಸಹದೇವ ನಕುಲ ಅರ್ಜುನ, ಈ ಕಡೆಯಿಂದಲೂ ಮೂರನೆಯವನು ಆ ಕಡೆಯಿಂದಲೂ ಮೂರನೆಯವನಾಗಿರ್ತಕ್ಕಂಥ ಅರ್ಜುನ ಅಲ್ಲಿಂದ ಬರ್ತಿದ್ದಾನೆ. ಅಮ್ಮ ಅಮ್ಮಾ

ಅಮ್ಮಾ ಎಂದು ಓಡಿ ಬಂದಿದ್ದೆ ಮಹಾನುಭಾವನಾಗಿರ್ತಕ್ಕಂಥ ಅರ್ಜುನ. ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದ ಪಾರ್ಥ ತಲೆ ಎತ್ತಿ ನೋಡಿ ತಾಯಿ ಅಳುವುದನ್ನು ಕಂಡೊಡನೆ ಕೇಳಿದನಂತೆ, ಅಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರೆ ಏಕೇಶೋ.

ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರು, ಈ ಕಣ್ಣೀರು ಬರಲು ಕಾರಣವೇನಮ್ಮ? ಪಕ್ಕದಲ್ಲಿದ್ದ ಭೀಮ ಕೇಳಿದ, ಅರ್ಜುನ, ಅಮ್ಮನನ್ನು ಕೇಳುವುದಕ್ಕಿಂತಲೂ ನನ್ನನ್ನೇ ಕೇಳೋ. ಅಣ್ಣ ನೀನೇ ಹೇಳೋ. ಕೌರವರು ಅವರ ತಾಯಿ ಕೈನಲ್ಲಿ ಗಜಗೌರಿ ವ್ರತವನ್ನು ಮಾಡಿಸಿ ಎಲ್ಲರನ್ನು ಬರವಾಡಿಸಿ ನಮ್ಮ ತಾಯಿಯನ್ನು ಕರೆಸಿಲ್ಲವಂತೆ, ಅದೇ ದುಃಖ. ಪಾರ್ಥ ಹೇಳಿದ, ಹೌದೇ, ನಾಡಿನಲ್ಲಿರುವ ಜನರನ್ನೆಲ್ಲರನ್ನು ಕರೆಸಿ ನಮ್ಮ ತಾಯಿಯನ್ನು ಕರೆಸದಷ್ಟು ಸ್ವಕ್ತ

ಐತೆ ಆ ಗಾಂಧಾರಿಗೆ. ಅಮ್ಮ, ನೀನು ನನ್ನ ಮಾತುಗೊಂದು ಉತ್ತರವನ್ನು ಕೊಡಮ್ಮ. ನೀನು ಗಜಗೌರಿ ವ್ರತವನ್ನು ನೋಡಬೇಕೇ ಅಥವಾ ಮಾಡಬೇಕೇ? ಹಾಗಂದಾಗ ಕುಂತಿ ಹೇಳ್ತಾಳೆ, ಮಗನೇ, ಗಜಗೌರಿ ವ್ರತವನ್ನು ಮಾಡುವಷ್ಟು ಯೋಗ್ಯತೆಯು ನನಗಿದೆಯೇನು? ಆ ಚೈತನ್ಯವಿದೆಯೇ? ಆ ಕೂಡಲೇ ಪಾರ್ಥ ಹೇಳ್ತಿದ್ದಾನಮ್ಮ, ನೀನು ನನಗೆ ಆಶೀರ್ವಾದವನ್ನು ಮಾಡಿ ಅನುಮತಿಯನ್ನು ಕೊಡು, ನಾನು ನಿನ್ನ ಕೈನಲ್ಲಿ ಗಜಗೌರಿ ವ್ರತ ಮಾಡಿಸ್ತೇನೆ. ಪಕ್ಕದಲ್ಲಿದ್ದ ಭೀಮಾಂದ, ಭಲೇ ತಮ್ಮ, ಅದೂ ಮಾತು, ನೀನು ಗಜಗೌರಿ ವ್ರತ ಮಾಡಿಸ್ತೀಯಾ? ಹೌದಣ್ಣ, ಹಾಗಾದ್ರೆ ಮೊದಲು ಆನೆ ಮಾಡಿಸು, ಮೊಣ್ಣು ತಂದು ಹಾಕಿದ್ದೀನಿ. ಆಗ ಅರ್ಜುನ ಹೇಳಿದ, ಅಣ್ಣ, ಕೌರವರು ಅವರ ತಾಯಿ ಕೈನಲ್ಲಿ ಮಣ್ಣಿನ ಆನೆಯನ್ನು ಪೂಜೆ ಮಾಡಿಸಿದ್ರು ಅಂದರೆ ನಾವು ಹಾಗೆ ಮಾಡಿಸೋದೇನೋ? ಮತ್ತೇನು ಮಾಡ್ತೀಯಪ್ಪ? ತರಿಸಿ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನು ಸುರಲೋಕದಿಲ್ದಣ್ಣ. ದೇವಲೋಕದಿಂದ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನೆಲ್ಲವನ್ನು ತರಿಸಿ ಪೃಥ್ವಿಯೊಳಗೆ ಇನ್ನಾರಿಂದಲೂ ಆಚರಿಸಿರಲಾರದ ರೀತಿಯಲ್ಲಿ ನಾವು ಗಜಗೌರಿ ವ್ರತವನ್ನು ನಮ್ಮ ತಾಯಿ ಕೈನಲ್ಲಿ ಮಾಡಿಸ್ತೇನೆ. ಪಕ್ಕದಲ್ಲಿದ್ದಂಥ ಧರ್ಮರಾಜರು ಹೇಳಿದರು, ತಮ್ಮ, ದೇವಲೋಕದಿಂದ ಐರಾವತವನ್ನು ತರಿಸ್ತೀಯ, ಇದು ಸಾಧ್ಯವೇನೋ? ಅಣ್ಣ ನೋಡಿ ಈಗಲೇ ಎಂಬುದಾಗಿ ಒಂದು ಪತ್ರವನ್ನು ತೆಗೆದು ಬರೆಯಲು ಆರಂಭಿಸಿದ. ಧರ್ಮರಾಜರು ಬಂದು ಹೇಳಿದರು, ಕಂದ, ಸ್ವಲ್ಪ ಯೋಚನೆ ಮಾಡಪ್ಪ. ಸುರಲೋಕವೆಲ್ಲಿ ನರನು ನಾವಿರುವುದಲ್ಲಿ ಸುರಪತಿಯು ಎಲ್ಲಿ ನಾವೆಲ್ಲಿ? ದೇವಲೋಕವೆಲ್ಲಿ? ಸಾಮಾನ್ಯರಾದ ಮಾನವರು ನಾವಿರುವ ಲೋಕವೆಲ್ಲಿ? ಆಲೋಚನೆಯನ್ನು ಮಾಡೋ. ಅರ್ಜುನ ಹೇಳಿದ, ಅಣ್ಣ, ನಮ್ಮ ತಾಯಿಯ ಕೈನಲ್ಲಿ ಏನಾದರೂ ನಾನು ಗಜಗೌರಿ ವ್ರತವನ್ನು ಮಾಡಿಸದೇ ಇದ್ದರೆ, ಇದು ನಿನ್ನ ಪಾದದ ಮೇಲೆ ಆಡಗಿಟ್ಟು ಹೇಳ್ತೇನೆ, ಶಿವನ ಪಾದ ಸಾಕ್ಷಿಯಾಗಿ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಧರ್ಮರಾಜರು, ನಾರಾಯಣ ನಾರಾಯಣ ನಾರಾಯಣ, ಅಪ್ಪ ಇನ್ನು ನಾನು ನಿನ್ನ ಮಾತಿಗೆ ಬರುವುದಿಲ್ಲ, ನಿನ್ನ ಇಚ್ಛೆ ಬಂದಂತೆ ಮಾಡು. ಅರ್ಜುನ ಪತ್ರವನ್ನು ಬರೆಯುತ್ತಿದ್ದ, ಭೀಮ ಪಕ್ಕದಲ್ಲಿ ಬಂದ, ಭಲೇ ತಮ್ಮ, ಸರಿಯಾದ ರೀತಿಯಲ್ಲಿ ಹೇಳಿದೆ, ಬರೀ ಸ್ವಲ್ಪ ಜೋರಾಗೆ ಬರಿ. ಪತ್ರವನ್ನು ಬರೆದು ಅದನ್ನು ಕಳುಹಿಸುವುದಕ್ಕೆ ದೇವಲೋಕಕ್ಕೆ ಬತ್ತಲಿಕೆಯಿಂದ ಬಾಣವನ್ನು ತೆಗೆದು ಆ ಬಾಣದಲ್ಲಿ ಪತ್ರವನ್ನಿಟ್ಟು ನೂಲಿನಿಂದ ಬಿಗಿದು ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಗಗನಕ್ಕೆ ಗುರಿಯಿಟ್ಟು ಎಳೆದನಂತೆ. ಎಳೆದೊಂದು ಸಲ ಕೃಷ್ಣ ಅಂತ ಢಾಮ್ಮನೆ ಹೊಡೆದ, ಹೊರಟಿದೆ, ನೇರವಾಗಿ ಹೊರಟಿದೆಯಂತೆ. ಸರ ಸರ ಪರಂಟು.

ನೇರವಾಗಿ ಹೊರಟಿದೆ ಅಂಬರ. ಆಕಾಶ ಮಂಡಲವನ್ನು ಛೇದಿಸಿದೆ, ತಾರಾಮಂಡಲ ಅತಿ ತಾರಾಮಂಡಲಾದಿಗಳನ್ನೆಲ್ಲ ಛೇದಿಸಿ ನೇರವಾಗಿ ದೇವೇಂದ್ರನ ಅಮರಾವತಿ ಪಟ್ಟಣಕ್ಕೆ ಬಂದಿದೆ. ದೇವೇಂದ್ರನ ಅಮರಾವತಿ ಪಟ್ಟಣದ ಸಭೆ, ಸಾವಿರ ವಜ್ರ ಕಂಬಗಳಿಂದ ಕೂಡಿದ ಮಂಟಪ, ಅರ್ಜುನ ಬಿಟ್ಟ ಬಾಣ ನೇರವಾಗಿ ಬಂದು ದೇವರಾಜ ಕುಳಿತಿರತಕ್ಕಂಥ ಸಿಂಹಾಸನ ಎದುರು ಕಂಬಕ್ಕೆ ಡಮ್ಮನೆ ಹೊಡೆಯಿತು. ದೇವೇಂದ್ರ ಬೆಚ್ಚಿ ಬಿದ್ದುಬಿಟ್ಟ. ಇದೇನು ಶಬ್ದ? ನಮ್ಮೂರಿಗೆ ಸಿಡಿಲು ಹೊಡೆದಾಗಾಯ್ತಲ್ಲ, ಏನಿದೆ ಸಮಾಚಾರ? ಒಬ್ಬ ಬಂದ ಗಂಧರ್ವ, ಮಹಾಪ್ರಭು ಯಾರೋ ಒಬ್ಬರು ಅಸ್ತ್ರ ಬಿಟ್ಟಿದ್ದಾರೆ, ಅಸ್ತ್ರ ಬಂದಿದ್ದೆ ಎದುರುಗಡೆ ತಾವು ಕುಳಿತಿರುವ ಸಿಂಹಾಸನ ಎದುರನ್ನ ಕಂಬಕ್ಕೆ ತಾಗಿದೆ. ಯಾರೋ ತಿಳಿಯದ ಹುಡುಗರು, ಕಿತ್ತು ಬಿಸಾಡ್ಬಿಡಿ. ಒಬ್ಬ ಬಂದು ಕೈ ಹಾಕಿ ಕೇಳ್ದ, ಬರಲಿಲ್ಲ. ಅವನಂದ, ಸ್ವಾಮಿ ನನ್ನಿಂದ ಸಾಧ್ಯವಿಲ್ಲ, ಇನ್ನೊಬ್ಬರು ಹೋಗರು. ಒಬ್ಬರಿಂದ ಇಬ್ಬರಾಗಿ ಇಬ್ಬರಿಂದ ನೂರಾರು ಮಂದಿ ಎಳೆದರೂ ಕಂಬವೇ ಬರೋ ಹಾಗಿದೆ, ಬಾಣ ಬರೋ ಹಾಗಿಲ್ಲ. ಒಬ್ಬ ಅಂದ, ಸ್ವಾಮಿ ಇದರಲ್ಲೊಂದು ಪತ್ರ ಇದೆ. ಪತ್ರ? ಸುರಪತಿಯಾದ ನನಗೆ ಪತ್ರವನ್ನು ಬರೆಯುವ ವಿಧಾನವೇ ಅರಿಯದ ಮೂರ್ಖ ಬರೆದಿರುವ ಪತ್ರ ತಗೊಂಬ ಇಲ್ಲಿ. ಆ ಪತ್ರವನ್ನು ತಂದು ಕೈ ಕೊಟ್ರಂತೆ. ಆ ಪತ್ರವನ್ನು ಕೈನಲ್ಲಿ ತೆಗೆದುಕೊಂಡ ದೇವೇಂದ್ರ ಪಕ್ಕದಲ್ಲಿದ್ದ ಬೃಹಸ್ಪತಾಚಾರ ಕೈ ಕೊಟ್ಟ. ಗುರುಗಳೇ, ದೇವೇಂದ್ರನಾದ ನನಗೆ ಪತ್ರವನ್ನು ಬರೆಯುವ ವಿಧಾನ ಸರಿಯಾಗಿದೆಯೇ ಗುರುಗಳೇ? ಅವರಂದರು, ಚೇಚೆ, ಯಾರೋ ಅವಿವೇಕಿ, ಮೂರ್ಖ, ಅವಿಧೇಯ. ಸುರಪತಿಯಾದ ನನಗೆ ಪತ್ರವನ್ನು ಬರೆಯುವುದು ಹೇಗೆ ಎಂದು ತಿಳಿಯದೆ ಬರೆದಿರತಕ್ಕಂಥ ಅವನು. ಕೊಡಿಲ್ಲಿ ನೋಡೋಣ. ಕೈಗೆ ಪತ್ರ ತಗೊಂಡಿದ್ದೆ, ಅದನ್ನು ಬಿಚ್ಚಿದರು. ಬಿಚ್ಚಿ ಆಹಾ, ಆ ಪತ್ರ ಓದ್ತಾ ಓದ್ತಾ ಆನಂದವಾಯ್ತು ಅವರಿಗೆ. ಆಹಾ, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಂದರು. ದೇವೇಂದ್ರ ಕೇಳಿದ, ಏನದರಲ್ಲ ಅಯ್ಯಯ್ಯೋ ಅಂತ ಬರೆದಿದೆಯೇ? ಇಲ್ಲ ಕಣೆಯ, ಆ ಬರೆದಿರುವ ರೀತಿ ಸುರ

ಸು. ಅಯ್ಯ ಸುರರಸು ಈ ಶಬ್ದ ಐದಕ್ಷರ ಸುರರಸು, ಇದನ್ನು ಹಿಂದೆ ಮುಂದಾಗಿ ಓದಿದ್ರು ಸುರರಸು. ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಅವನೇ ಆ ಮೊದಲನೇ ಪದವಿ. ಎಷ್ಟು ಚೆನ್ನಾಗಿದೆಯಯ್ಯ ದೇವೇಂದ್ರ ಅಂದ ಗುರುಗಳೇ. ಅದು ಹೇಗಾದ್ರೂ ಬರೋದಿಲ್ಲ, ಮುಂದಕ್ಕೆ ಓದಿ ಅಯ್ಯ. ಪತ್ರ ಬರೆದಿರುವಾತ ಹೇಳ್ತಾನೆ, ಮಾತಾ ಎನ್ನವಳು ಕುಂತಿ ಗಜಗೌರಿ ವ್ರತವ ಮಾಡಲು ಮನ ಮಾಡಿಗಳು, ಮನವ ಮಾಡಿ ಕರುಣೆ ನೀಡಿ ಐರಾವತ ಕಾಮಧೇನು ಕಲ್ಪ ವೃಕ್ಷಂಗಳಂ ಕಳುಹುವುದು ಇತಿ ಪಾರ್ಥ. ಬೃಹಸ್ಪತಾಚಾರ್ಯ ಹೇಳಿದ್ರಪ್ಪ, ಇವು ನಿನ್ಯಾರು ಅಲ್ಲ ಕಣೆಯ, ನಿನ್ನ ಅಂಶದಲ್ಲೇ ಹುಟ್ಟಿರ್ತಕ್ಕಂತ ದೇವೇಂದ್ರ ಎಲ್ಲವನ್ನು ಕಳಿಸ್ಕೊಡ್ಬೇಕು ಅಂತ ಬರೆದಿದ್ದಾನೆ. ಸಿಟ್ಟು ಬಂತು ದೇವೇಂದ್ರನಿಗೆ. ಏನು ಭೂಲೋಕದಲ್ಲಿ ಕುಳಿತು ಅವನು ಪತ್ರವನ್ನು ಬರೆಯೋದು, ನಾನು ದೇವಲೋಕದಿಂದ ಕಳಿಸೋದೆ? ಇದರ ಅಂತರಾರ್ಥ ದೊಡ್ಡವರು ಹೇಳ್ತಾರೆ, ದೇವೇಂದ್ರ ಮಗನ ಮೇಲೆ ನಿಜವಾಗಲೂ ಸಿಟ್ಟಾದನೆ. ಇಲ್ಲ ಇಲ್ಲ, ತನ್ನ ಮಗನ ಪ್ರತಾಪ ಎಂಥದ್ದು ಎಂದು ಲೋಕಕ್ಕೆ ತೋರುವ ಸಲುವಾಗಿ ಈ ನಾಟಕವನ್ನಾಡಿದ. ಕಾರಣ ದೇವೇಂದ್ರನ ಪದವಿಯಲ್ಲಿ ಇರಬಹುದಾಗಿರುವ ಈ ಐರಾವತ ಕಾಮಧೇನು ಕಲ್ಪವೃಕ್ಷಗಳು ತನ್ನ ಮಗ ಕೇಳಿದ ಕೂಡಲೇ ಕಳುಹಿಸಿಕೊಟ್ಟ ಎಂಬ ಅಪವಾದದಿಂದ ದೂರಾಗಲು, ಅರ್ಜುನ ಬೇಕಾದರೆ ತರಿಸಿಕೊಳ್ಳಬಲ್ಲ ಎಂಬ ವ್ಯಕ್ತಿತ್ವವನ್ನು ತೋರಿಸಿಕೊಡುವುದಕ್ಕಾಗಿ ನಾಟಕವನ್ನಾಡುವ ತೆರದಲ್ಲಿ ದೇವೇಂದ್ರ ಹೇಳಿದರಂತೆ, ಭೂತಳದಲ್ಲಿರುವ ನರಾಧವನಾದ ಅರ್ಜುನ ಪತ್ರವನ್ನು ಬರೆಯುವುದು, ನಾನು ದೇವಲೋಕದಿಂದ ಕಳಿಸೋದೆ, ಅವನಿಗೆ ಸರಿಯಾದ ಶಿಕ್ಷೆಯನ್ನು ಮಾಡಿಬಿಡ್ತೇನೆ. ಆ ವೇಳೆಗೆ ಸರಿಯಾಗಿ ಗುರುಗಳಂದ್ರಪ್ಪ, ಈ ಪತ್ರ ಇನ್ನೂ ಪೂರ್ತಿಯಾಗಿಲ್ಲ, ಕೆಳಗಡೆ ಇನ್ನೂ ಒಂದೆರಡು ಸಾಲಿದೆ. ಗುರುಗಳೇ ಇನ್ನೇನು ಓದಬೇಕಾಗಿಲ್ಲ, ನನಗೆಲ್ಲ ಗೊತ್ತಾಗಿದೆ, ಈಗಲೇ ಅವನಿಗೆ ಶಿಕ್ಷೆ ಮಾಡಿಬಿಡ್ತೇನೆ. ಯಾರಲ್ಲಿ ಗಂಧರ್ವರೇ? ಗಂಧರ್ವರು ಬಂದರು, ಏನು ಸ್ವಾಮಿ, ಹೋಗಿ ಒಂದೊಂದು ಮಳೆ ಹನಿಗಳನ್ನು ಬೆಟ್ಟದ ಗಾತ್ರದಲ್ಲಿ ಉರುಳಿಸಿ ಆ ಮಳೆ ಹನಿಯಿಂದ ಜಲಪ್ರಳಯವಾಗುವಂತೆ ಮಾಡಿ ಭೂತಳದೊಳಗೆ ಅಹಂಕಾರದಿಂದ ಪತ್ರವನ್ನು ಬರೆದಿರುವ ಅರ್ಜುನನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಅವನು ಜಲದಲ್ಲಿ ತೇಲುವಂತಾಗಬೇಕು. ಹೋಗಿ. ಅವರಂದರು, ಸ್ವಾಮಿ ಹಾಗಾದರೆ ನಾವು ಈಗಲೇ ಹೋಗಿ ಬೆಟ್ಟದ ಗಾತ್ರ ಮಳೆಯನ್ನು ಉರುಳಿಸಿ ಊರನ್ನೆಲ್ಲ ಮುಳುಗಿಸಿಬಿಡ್ತೇವೆ. ಭಲೇ, ಊರು ಕೇರಿ ನಾಡು ಹಳ್ಳ ಕೊಳ್ಳಗಳೆಲ್ಲ ಮುಳುಗಿಸಿಬಿಡ್ತೇವೆ. ಹಾಗೆ ಮಾಡಿ ಸ್ವಾಮಿ, ದೇಶ ಕೋಶ ಎಲ್ಲ ಮುಳುಗಿಸಿಬಿಡ್ತೇವೆ. ಹಾಗೆ ಮಾಡಿ ಸ್ವಾಮಿ, ನೀವು ಅಪ್ಪಳೆ ಕೊಟ್ಟರೆ ಪ್ರಪಂಚವನ್ನೇ ಮುಳುಗಿಸಿಬಿಡ್ತೇವೆ. ದೇವೇಂದ್ರ ಅವಸರದಲ್ಲಿ ಹಾಗೆ ಮಾಡಿ ಅಂದ. ಕೃಷ್ಣ ನಗುತ್ತಾನಂತೆ, ಪ್ರಪಂಚವನ್ನೇ ಮುಳಿಸೋ ಅಧಿಕಾರ ಇವನಿಗೆ ಎಲ್ಲಿ ಬರಬೇಕು? ಇರಲಿ ಇರಲಿ, ಇವರಿಗೆ ಸರಿಯಾದ ಶಿಕ್ಷೆಯನ್ನ ಮತ್ತು ಬುದ್ಧಿಯನ್ನ ಕಲಿಸ್ತಕ್ಕಂಥ ಮಹಾನುಭಾವ ಬರ್ತಾನೆ ಅಂತ ಸಂಕಲ್ಪ ಮಾಡಿದನಂತೆ. ಈ ಗಂಧರ್ವರಿಬ್ಬರು ಹೋಗ್ತಾ ಇದ್ರೆ ಎದುರುಗಡೆಯಿಂದ ನಾರದರು ನಾರಾಯಣ ಅಂತ ಬಂದರು. ನಾರಾಯಣ ಅಂತ ಬಂದರೆ ಈ ಗಂಧರ್ವರು ನೋಡಿದ್ರು, ಕೆಟ್ಟಾಯ್ತು ಕೆಲಸ, ಎತ್ತಿದ್ದೆ ನಾರದರ ಸಂದರ್ಶನ, ಏನು ನಮ್ಮ ಕೆಲಸ ಆಗೋಂಗೆ ಕಾಣಲಿಲ್ಲ. ನಾರದರು ಏನು ಮಾಡಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರೋ? ಬೇ ಚೆನ್ನಾಗಿದೆ ಸ್ವಾಮಿ, ನೀವು ಸಿಕ್ಕಿದ್ದೇ ಸರಿ ಇಲ್ಲ ಅಂದರೆ ಎಲ್ಲಿಗೆ ಅಂತ ಬೇರೆ ಕೇಳಿದ್ರ? ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಾಣ್ತಲ್ಲೋ ಮಾಮ ಅಂದ ಹಾಗಾಯ್ತು ನೀವು ಮಾಡಿದ್ದು. ಸ್ವಾಮಿ, ದೇವೇಂದ್ರ ಆಜ್ಞಾ ಪ್ರಕಾರವಾಗಿ ನಾವು ಜಲಪ್ರಳಯವನ್ನು ಮಾಡಲಿಕ್ಕೆ ಹೋಗ್ತಿದ್ದೇವೆ. ಭೂತಳದಲ್ಲಿ ವಾಸ ಮಾಡುವ ಜನಗಳೆಲ್ಲರೂ ನೀರಿನಲ್ಲಿ ಮುಳುಗಿ ಹೋಗ್ಬಿಡಬೇಕು. ಭಲೇ ಭಲೇ ಭಲೇ, ನೀವೇನು ಸಾಮಾನ್ಯರೇನಪ್ಪ ಅಂಥವ್ರೆ, ಏನೇನು ಮಾಡ್ತೀರಾ? ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಎಲ್ಲ ಮುಳುಗಿಸಿಬಿಡ್ತೇವೆ. ಸಂತೋಷ. ಆಮೇಲೆ ಊರು ಕೇರಿ ದೇಶಗಳನ್ನೆಲ್ಲ ಮುಳುಗಿಸಿಬಿಡ್ತೇವೆ. ಆಮೇಲೆ ಇದು ಪ್ರಪಂಚವನ್ನೇ ಮುಳುಗಿಸಿಬಿಡ್ತೇವೆ. ಸಂತೋಷ. ಆಮೇಲೆ ಅವರು ನೋಡಿದ್ರು, ಇನ್ಯಾವುದ್ರ ಮೇಲೆ ರೀ? ಅಲ್ಲ, ಪ್ರಪಂಚವೆಲ್ಲ ಮುಳುಗಿಸ್ತೇವೆ ಅಂದ್ರೆ ತಿರ್ಗಾ ಆಮೇಲೆ ಅಂತೀರಲ್ಲ. ನಾರದ್ರು ಕೇಳಿದ್ರಯ್ಯ, ಪ್ರಪಂಚವೆಲ್ಲ ಮುಳುಗೋದ ಮೇಲೆ ನೀವೆಲ್ಲಿರ್ತೀರೋ? ಇವರಂದ್ರು, ಅದು ನಿಜವೇ ಅಬ್ಬ, ಇದು ಗುರುಗಳೇ ನಾವೇನು ಮಾಡೋದು ಗುರುಗಳೇ? ಅಯ್ಯ, ಅವನು ಹೇಳಿದ ಅಂತ ನೀವು ಕೇಳ್ಕೊಂಬಂದಿದ್ದೀರಾ? ನೀವಿಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ಆ ದೇವೇಂದ್ರನಿಗೆ ಬುದ್ಧಿವಾದವನ್ನು ಹೇಳಿ ಬರ್ತೇನೆ ಅಂತ ಅವರಿಬ್ಬರನ್ನು ಕೂರಿಸಿ, ಹೇ ಕೃಷ್ಣ, ಏನು ನಿನ್ನ ಮಾಯಾ ಮುರಳಿ?

ನಾರಾಯಣ. ದೇವರಾಜ ಕೈಗಳನ್ನು ಜೋಡಿಸಿ ಪೂಜ್ಯರೇ ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ದೇವೇಂದ್ರ, ಏನು ನಿನ್ನ ಸಭೆಯಲ್ಲಿ ವಿಶೇಷ? ಗುರುಗಳೇ, ಭೂತಳದಿಂದ ಒಂದು ಪತ್ರ ಬಂದಿದೆ. ಆ ಪತ್ರವನ್ನು ಕಳಿಸಿರುವಾತ ಬಾಣದಲ್ಲಿ ಅದನ್ನು ಕಟ್ಟಿ ನಾನು ಕುಳಿತಿರುವ ಸಿಂಹಾಸನ ಎದುರಿನಲ್ಲಿರುವ ಸ್ತಂಭಕ್ಕೆ ತಾಕುವಂತೆ ಹೊಡೆದಿದ್ದಾನೆ. ನ್ಯಾಯವೇ ಗುರುಗಳೇ? ಛೇ ಛೇ ಛೇ, ಯಾರು ಬುದ್ಧಿ ಇಲ್ಲದೆ ಇರೋನು ಮಾಡಿರೋ ಕೆಲಸ ಕಣಯ್ಯ? ಎಲ್ಲಿ ಪತ್ರ ಕೊಡು? ಪತ್ರ ಕೈ ಕೊಟ್ಟರು. ನಾರದರ ಪತ್ರವನ್ನು ಬಿಚ್ಚಿ, ಅಯ್ಯೋ ಅಯ್ಯೋ, ಓಹೋ, ನೀವು ಅಯ್ಯೋ ಅಯ್ಯೋ ಅಂತ ಇದ್ದೀರಾ ಗುರುಗಳೇ? ಅಲ್ಲಪ್ಪ, ಬರೆದಿರೋ ವಿಚಾರ ಆಗಿದೆ. ಬರೆದಿರುವಾತ ಅರ್ಜುನ ಆಗಿರಬಹುದು ಗುರುಗಳೇ. ಆ ಬರೆದಿರುವ ಅಹಂಕಾರಕ್ಕೆ ತಕ್ಕ ಹಾಗೆ ಅವನಿಗೆ ಶಿಕ್ಷೆ ಮಾಡಲಿ ಈಗಾಗಲೇ ನಾನು ಏರ್ಪಾಡು ಮಾಡಿದ್ದೇನೆ. ನಾರದರಂದ್ರೆ, ಅಯ್ಯ, ಏನು ಬರೆದಿದ್ದಾನೆ? ಐರಾವತ ಕಾಮ ದೇನು ಕಲ್ಪ ವೃಕ್ಷಗಳನ್ನೆಲ್ಲ ಕಳುಹುವುದು ಅಂತ ಅಲ್ವೇ? ಹೌದು ಗುರುಗಳೇ. ಅಯ್ಯ, ಕೆಳಗಡೆ ಒಂದೆರಡು ಸಾಲ ಬರೆದಿದ್ದಾನೆ, ಅದು ಓದಿಯ? ಕೊನೆಯದು ಏನು ಗುರುಗಳೇ ಅದು? ಆ, ನೀ ಪತ್ರ ಪೂರ್ತಿ ಓದಿಲ್ಲ ಅಂತಾಯ್ತು. ಕೇಳು, ಕೊನೆಯಲ್ಲಿ ಬರೆದಿದ್ದಾನೆ, ಅಲ್ಲವೆಂತು ಸರ್ವನು ನೀನಲ್ಲ ನಾ ಬಲ್ಲೆ, ಅಲ್ಲವೆಂತು ಸರ್ವನು ನೀನಲ್ಲ ನಾ ಬಲ್ಲೆ ಅಂದೊಡೆ. ಒಂದು ವೇಳೆ ಅಂದ್ಬಿಟ್ರೆ ಏನ್ ಮಾಡ್ತಾನಂತೆ? ಅಂದೊಡೆ ಮಣಾದೀಶನ ಪಾದ ದಾಣೆ ದೇವಲೋಕವ ಭೂತಳಕ್ಕೆ ಬರಬಾಳ್ಪ ಪಾರ್ಥ ಇದು ಸತ್ಯ. ದೇವಲೋಕವನ್ನ ಪರಮೇಶ್ವರನ ಪಾದ ಸಾಕ್ಷಿಯಾಗಿ ಭೂಲೋಕಕ್ಕೆ ಇಳಿಸಿಬಿಡ್ತಾನಂತೋ. ನಾರದರ ಆ ಮಾತು ದೇವೇಂದ್ರನರ್ಧ ಕೆಳಗಿಳಿಸಿಬಿಡ್ತು. ದೇವೇಂದ್ರ ಸ್ವಲ್ಪ, ಗುರುಗಳೇ, ಅವನ ಅಂಥ ಅವನೇ ಅಂತೀರಾ? ನಾರದರು ನೋಡಿದ್ರು ಇದೇ ಸಮಯ ಅಂತ, ನಾರಾಯಣ ನಾರಾಯಣ ನಾರಾಯಣ, ಅವನ ಅಂಥ ಅವನೇ ಅಂತೀರಾ? ಅಲ್ಲ, ಅವನಂಥ ಅವನೇ. ಅಪ್ಪ, ಈ ಪತ್ರ ಬಂದೆ, ಎಷ್ಟೊತ್ತಾಯ್ತಯ್ಯ? ಸ್ವಾಮಿ, ಆ ಬಾಣ ಬಂದೆ ಆಗಲೇ ಬಹಳ ಹೊತ್ತಾಯ್ತು. ಹೌದಾ? ನಾರಾಯಣ ನಾರಾಯಣ. ಗುರುಗಳೇ, ಯಾಕೆ ನೀವೆದ್ರಿ? ಅಪಾಯ, ಇದು ಅಪಾಯ ಸ್ಥಳ. ಇಷ್ಟೊತ್ತಾದರೂ ಉತ್ತರ ಬರಲಿಲ್ಲ ಅಂತ ಹೇಳಿ ಅವನು ಇನ್ನೊಂದು ಬಾಣ ಬಿಡೋದು. ಅದು ನೇರವಾಗಿ ಬಂದು ನಿನಗೂ ಹೊಡೆಯಿದೆ, ಕಂಬಕ್ಕೂ ಹೊಡೆಯಿದೆ, ಮಧ್ಯ ಕೂತ್ರೆ ನನಗೆ ಹೊಡೆದು ಬಿಟ್ರೆ ಇಲ್ಲಿ ಗ್ರಾಚಾರವೋ? ನಾರಾಯಣ. ಗುರುಗಳೇ, ಹಾಗಾದ್ರೆ ಇನ್ನೊಂದು ಬಾಣ ಬರುತ್ತೆ ಅಂತೀರಾ? ಬರುತ್ತೆ ಅಲ್ಲ, ಹೊರಟಿದೆ, ಬರ್ತಾ ಇದೆ, ಇನ್ನೇನು ಬಂದುಬಿಡುತ್ತೆ? ಗುರುಗಳೇ, ಹಾಗಾದ್ರೆ ನನ್ನ ಕಾಪಾಡಿ. ನಾನು ಹೇಳ್ದ ಕೇಳ್ತೀಯ? ತಾವು ಹೇಗೆ ಹೇಳಿದ್ರ ಕೇಳ್ತೀನಿ ಗುರುಗಳೇ. ಹಾಗಾದ್ರೆ ಒಂದು ಪತ್ರವನ್ನು ಬರಿ. ಬರಿತೇನೆ. ಧರ್ಮರಾಜಂಗೆ ಶ್ರೇಯಸ್ತು, ಧರ್ಮರಾಜಂಗೆ ಶ್ರೇಯಸ್ತು, ಮಾಲ್ಪ ವ್ರತವ ಕಂಡು ಸಂತಸವನಾಂತೆವು. ದೇವೇಂದ್ರ ಅಂದ ಬರದೆ ಗುರುಗಳೇ, ಮಾಲ್ಪ ವ್ರತವ ಕಂಡು ಸಂತಸವನಾಂತೆವು. ಐರಾವತ ಕಾಮಧೇನು ಕಲ್ಪ ವೃಕ್ಷ ಸಹಿತ ಅನಿತವಂ ಕಳುಹಲು ನಾವು ಸಿದ್ಧ. ದೇವೇಂದ್ರ ಅಂದ ಗುರುಗಳೇ, ಎಲ್ಲ ಕಳಿಸ್ಬಿಟ್ಟು ನಾನೊಬ್ಬನೇ ಕೂತ್ಕೊಂಡು ಏನ್ ಮಾಡ್ಲಿ? ಸುಮ್ಮನೆ ಮಾತಾಡಬೇಡ, ಬರೀಯ. ಬರಿತೇನೆ ಗುರುಗಳೇ. ಅನಿತವಂ ಕಳುಹಲು ಸಿದ್ಧ. ಆದೊಡೆ ಏನ್ ಗುರುಗಳೇ? ದೇವಲೋಕ ಭೂತಳದ ಮಧ್ಯದಲ್ಲಿ ಹರಿದಾರಿ ನಿರ್ಮಿಪ ಭಾರ ನಿಮ್ಮದು ಅಂತ ಬರೆದು ಬಿಡು. ಆಹ ಗುರುಗಳೇ, ಈ ಗುಟ್ಟು ನನಗೆ ಗೊತ್ತಾಗ್ಲಿಲ್ವಲ್ಲ, ಇದೋ ಈಗಲೇ ಬರದೆ ಅಂತ ಬರ ಬರ ಬರ ಬರ ಬರ್ದ. ಗುರುಗಳೇ, ಹ್ಯಾ ಕಳಿಸ್ಲಿ? ಅಪ್ಪ, ಅವನು ಹುಡುಗ ದುಡುಕಿ ಬಾಣ ಬಿಟ್ಟಿದ್ದಾನೆ, ನೀನು ಗಂಧರ್ವರ ಜೊತೆಯಲ್ಲಿ ಕಳಿಸು. ತಟ್ಟೆಯಲ್ಲಿ ಹರಿಶಿನ ಕುಂಕುಮಗಳನ್ನು, ಹಣ್ಣು ಹಂಪಲಗಳನ್ನು ಮತ್ತು ಬಹುಮಾನಗಳನ್ನಿಟ್ಟು ಇಬ್ಬರು ಗಂಧರ್ವರ ಜೊತೆಯಲ್ಲಿ ಪತ್ರವನ್ನು ಕಳಿಸಿದರಂತೆ. ಆ ಪತ್ರವನ್ನು ತೆಗೆದುಕೊಂಡಿದ್ದೆ ಗಂಧರ್ವರಿಬ್ಬರು ಬಂದಿದ್ದಾರೆ ಭೂತಳಕ್ಕೆ, ಇಂದ್ರಪ್ರಸ್ಥಪುರಕ್ಕೆ. ಯಾರು ಈ ಧರ್ಮರಾಜರು? ಭೀಮಸೇನ ಅಲ್ಲೇ ಇದ್ದ. ಏನು ಸಮಾಚಾರ ಸ್ವಾಮಿ? ಪತ್ರ ಬಂದಿದೆ. ಪತ್ರವನ್ನು ಕೈ ತೆಗೆದುಕೊಂಡಿದ್ದೆ. ಅಣ್ಣ, ಧರ್ಮರಾಜಣ್ಣ. ಏನಪ್ಪ? ಪತ್ರ ಬಂದಿದೆ ನೋಡೋ ಅಣ್ಣ, ಪತ್ರ ಬಂದಿದೆ ನೋಡೋ ಅಣ್ಣ, ದೇವಲೋಕದಿಂದ ಪತ್ರ ಬಂದಿದೆ ನೋಡೋ. ಧರ್ಮರಾಜರು ನೋಡಿ, ಅಪ್ಪ ಭೀಷ್ಮಾಚಾರ್ಯನ ಕರ್ಕೊಂಬಾರೋ. ಭೀಮ ಹೋಗಿ ಭೀಷ್ಮಾಚಾರ್ಯನ ಕರ್ಕೊಂಬಂದಿದ್ದಾನೆ. ಭೀಷ್ಮಾಚಾರ್ಯರು ಬಂದು ಪತ್ರವನ್ನು ಬಿಚ್ಚಿ ಓದ್ತಿದ್ದಾರೆ. ಧರ್ಮರಾಜನಿಗೆ ಶ್ರೇಯಸ್ತು, ಮಾಳ್ಪ ವ್ರತವ ಕಂಡು ಸಂತಸವನಾಂತೆವು. ಐರಾವತ ಕಾಮಧೇನು ಕಲ್ಪವೃಕ್ಷ ಅನಿತಮಂ ಕಳುಹಲು ನಾವು ಸಿದ್ಧ. ಹಾಗಂದ ಕೂಡಲೇ ಭೀಮಸೇನಿಗೆ ಏನು ಉತ್ಸಾಹವಾಯಿತೋ ಅಂದ. ಅದರ ಅರ್ಥವೇನು ಅಂದರೆ, ನಾನೇ ಇಷ್ಟಕ್ಕೆಲ್ಲ ಕಾರಣ, ದೇವತೆಗಳಿಗೆಲ್ಲ ಭಯವಾಗಿಬಿಡ್ತು, ಭೀಮ ಎಲ್ಲಿ ಬಂದುಬಿಡ್ತಾನೋ ಅಂತ ಅದಕ್ಕೆ ಕಳಿಸಿಬಿಡ್ತಿದ್ದಾರೆ ಎಲ್ಲ ಅಂತ ತಾನಂದುಕೊಂಡ. ಅರ್ಜುನ ಒಂದು ಮೂಲೆಯಲ್ಲಿ ನಿಂತುಕೊಂಡು ಯೋಚನೆ ಮಾಡ್ತಾನೆ, ನಾನು ಬಿಟ್ಟದ್ದು ಒಂದೇ ಬಾಣ, ಒಂದು ಬಾಣಕ್ಕೆ ಈ ದೇವತೆಗಳ ಗತಿ ಹೀಗಾಗಿದೆಯಲ್ಲ, ಇಂಥ ಒಂದು ಹತ್ತಾರು ಬಿಟ್ಟಿದ್ದರ ಗತಿ ಏನು ಅಂದುಕೊಂಡ. ಇವರಿಬ್ಬರ ಮನಸ್ಸಿನಲ್ಲಿ ಆವರಿಸಿರುವುದನ್ನು ಅರ್ಥ ಮಾಡಿಕೊಂಡ ಕೃಷ್ಣ ತಾನಲ್ಲಿ ನಗುತ್ತಿದ್ದರೆ, ಭೀಷ್ಮಾಚಾರ್ಯ ಪತ್ರವನ್ನು ಓದಿ ಹೇಳುತ್ತಿದ್ದಾರಪ್ಪ, ಎಲ್ಲವನ್ನು ಕಳುಹಿಸಲು ನಾವು ಸಿದ್ಧ. ಆದೊಡೆ ಏನ್ ತಾತ ಆದೊಡೆ? ದೇವಲೋಕ ಭೂತಳದ ಮಧ್ಯದಲ್ಲಿ ಹರಿದಾರಿ ನಿರ್ಮಿಪ ಭಾರ ನಿಮ್ಮದು. ಈ ಭೀಮಾರ್ಜುನರ ಮುಖ ಕಪ್ಪು ಬಣ್ಣಕ್ಕೆ ತಿರುಗಿತು. ತಾತ ತಾತ, ಇದೇನು ಮಾಡೋ ತಾತ? ಭೀಮ ಹೇಳಿದ ಮೋಸ ದೇವತೆಗಳ ಮೋಸ. ನದಿಯೇ ಸೇತುವೆಯನ್ನು ಕಟ್ಟಲು, ಕಾಡೆ ಹಾದಿಯನ್ನು ಮಾಡಲು, ಭೂತಳವೆಲ್ಲಿ ದೇವಲೋಕವೆಲ್ಲಿ ದಾರಿ ಕಟ್ಟುವುದಂದ್ರೆ ಅರ್ಥವೇನು?
ಆಗ ಧರ್ಮರಾಜರು ಹೇಳಿದರು, ಕಂದ ಈಗೇನು ಮಾಡ್ತೀಯಪ್ಪ? ಅರ್ಜುನ ಹೇಳ್ತಾನಣ್ಣ, ಆಡಿದ ಮಾತಿನಂತೆ ನಾನು ಅಗ್ನಿಪ್ರವೇಶ ಮಾಡಿಬಿಡ್ತೀನಣ್ಣ. ತಾಯಿ ಕೈನಲ್ಲಿ ವ್ರತವನ್ನು ಮಾಡಿಸದೇ ಇರುವ ಮಗ ಇನ್ನಿರಬಾರದು. ಹಾಗನ್ನುವಾಗ ತಾಯಿ ಬಂದು ಕೈ ಹಿಡಿತಾಳ, ಪಾಪ ಬೇಡ ಕಣು, ನಿಮ್ಮದು ಯಾರದು ಅಪರಾಧವಲ್ಲಪ್ಪ, ನಾನು ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ಅಪರಾಧ, ನೀವ್ಯಾರು ಸಾಯ್ಬೇಡಿ, ನಾನೇ ಪ್ರಾಣ ಬಿಟ್ಟು ಬಿಡ್ತೇನೆ. ಹಾಗೆ ಇವರೆಲ್ಲರೂ ಅಳುತ್ತಿದ್ದರೆ ದೂರದಲ್ಲಿ ಕಂಡ ಭೀಷ್ಮಾಚಾರ್ಯರು ನಗುತ್ತಾರೆ, ಅಯ್ಯೋ ಹುಚ್ಚರೇ, ಸರ್ವದಾ ನಿಮ್ಮನ್ನು ಕಾಪಾಡಬಹುದಾದಂತ ಕೃಷ್ಣನನ್ನೇ ಮರೆತು ಮಾತಾಡ್ತಾ ಇದ್ದೀರಲ್ಲಪ್ಪ, ಅವನನ್ನು ಕರೀರಯ್ಯ, ಅವನು ಬಂದರೆ ನಿಮ್ಮೆಲ್ಲ ಕಷ್ಟ ಪರಿಹಾರ. ಅರ್ಜುನ ಕೂಡಲೇ ಮೊಣಕಾಲನ್ನು ನೆಲಕೂರಿದ, ಗೋವಿಂದ ಕೃಷ್ಣ.

ಹೇ ಕೃಷ್ಣ ವಾಸುದೇವ ಕಾಪಾಡು ತಂದೆ. ಅಲ್ಲಿ ಜಗದೊಡೆಯನಾದ ಕೃಷ್ಣ ರುಕ್ಮಿಣಿ ಸಹಿತನಾಗಿ ಕುಳಿತಿದ್ದ. ರುಕ್ಮಿಣಿ ಕೇಳಿದ್ಲು, ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾನೆ ಅರ್ಜುನ, ಹೋಗಲ್ವೇನ್ರಿ? ರುಕ್ಮಿಣಿ, ಆ ಕೃಷ್ಣನ ಸ್ವಭಾವ ಏನು ಅಂತ ತಿಳ್ಕೊಂಡಿರುವ ಅರ್ಜುನ ಈ ನಡುವೆ ಏನು ಮಾಡಿದ್ದಾನೆ ಅಂದರೆ, ಈ ಕೃಷ್ಣ ಬಂದರೆ ನನಗೆ ಅವಮಾನ, ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದನಲ್ಲ ಅನ್ನೋ ಮತ್ತಿಗೆ ಇದ್ದಾನೆ ಕಣೆ. ನಾನು ನಂಬೋಲ್ಲ ಕಣ್ರಿ. ಹೌದಾ? ಹಾಗಾದರೆ ನಿನಗೆ ಅವನ ವಿಚಾರ ಎಂಥದ್ದು ಅಂತ ತೋರಿಸ್ತೇನೆ ಬಾ ಎಂಬುದಾಗಿ ರುಕ್ಮಿಣಿ ಸಹಿತನಾಗಿ ಕೃಷ್ಣ ಥಟ್ಟನ ಪ್ರತ್ಯಕ್ಷನಾದ. ಅರ್ಜುನ ಓಡಿ ಬಂದು ಪಾದ ಹಿಡಿದ, ಬಂದಿಯ ನನ್ನಪ್ಪ. ಕೃಷ್ಣ, ಮಾತೆಯನ್ನು ಸಂತುಷ್ಟಪಡಿಸುವುದಕ್ಕಾಗಿ ದೇವಲೋಕಕ್ಕೆ ನಾನು ಪತ್ರವನ್ನು ಬರೆದೆ, ಅವರ ಐರಾವತ ಕಾಮಧೇನು ಎಲ್ಲ ಕಳಿಸ್ತೇನೆ ಎಂದರು. ಈಗೇನು ಮಾಡಲಿ ಕೃಷ್ಣ? ಆಗ ಕೃಷ್ಣ ಹೇಳ್ತಾನಪ್ಪ, ನಿನಗೆಲ್ಲ ಗೊತ್ತಿದೆ, ಸುಮ್ಮನಾದರೂ ನನ್ನನ್ನೇ ಕೇಳ್ತೀಯಲ್ಲೋ. ಹಿಂದೆ ಸಮುದ್ರಕ್ಕೆ ಬಾಣದಲ್ಲಿ ನೀನು ಸೇತುವೆಯನ್ನು ಕಟ್ಟಿದವನು, ದೇವೇಂದ್ರ ಮಳೆಗರೆದಾಗ ಒಂದು ತೊಟ್ಟು ಹನಿಯೂ ಬೀಳದಂತೆ ಕಾಣುವ ವನವನ್ನು ಸುಡುವಾಗ ಶರದಿಂದಲೇ ಪಂಜರವನ್ನು ಕಟ್ಟಿದವನು. ಎಲ್ಲಿ ಆ ಶರಪಂಜರವನ್ನೊಮ್ಮೆ ಕಟ್ಟು. ಅರ್ಜುನನಿಗೆ ಬೆಳಕಾಯಿತು. ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದ. ಬತ್ತಲಿಕೆಯಿಂದ ಒಂದು ಬಾಣವನ್ನು ತೆಗೆದಿದ್ದೆ, ಕೃಷ್ಣನಿಗೆ ವಂದಿಸಿ ಕೃಷ್ಣ ತೆಗೆಲದು ಢಾಮನೆ ಹೊಡೆದ. ಬಿಟ್ಟಾಗ ಒಂದು, ಆಮೇಲೆ ಐದು, ಆಮೇಲೆ ಹತ್ತು, ನೂರು, ಸಾವಿರ, ಲಕ್ಷ, ಕೋಟಿ, ಅರ್ಬುದ ನರ್ಬುದ ಮಹಾಕರ್ವ ಶಂಕ ನಿಧಿಗಳಾಗಿ ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದು ಹೆಣೆದುಕೊಂಡಿದ್ದೆ. ಭೂತಳದಿಂದ ದಾರಿ ನಿರ್ಮಾಣ ಮಾಡಿ ಕೋಟೆ ಬಾಗಿಲಿಗೆ ಬಂದಿದ್ದೆ. ದೇವಲೋಕದ ಕೋಟೆ ಬಾಗಿಲಿಗೆ ಢಮ್ಮನ್ನು ಹೊಡೆದು ಬಿಡ್ತು. ದೇವೇಂದ್ರ ನೋಡಿದ, ಗುರುಗಳೇ ಗುರುಗಳೇ ಗುರುಗಳೇ. ನಾರದರು ಬಂದರು, ನಾರಾಯಣ

0: ಗುರುಗಳೇ ನಿಮ್ಮ ಮಾತು ಕೇಳಿ ಕೆಟ್ಟೆ, ಏನು ಅಲ್ಲ ಭೂಲೋಕಕ್ಕೆ ಪತ್ರ ಬರೆದು ಬಿಟ್ಟೆ ನೋಡಿ, ಅವ್ರ ದಾರಿ ನಿರ್ಮಾಣ ಮಾಡಿದ್ದಾರೆ, ಏನು ಮಾಡಲಿ. ನಾರದರಂದ್ರು ನಿನಗೆಲ್ಲ ಹುಚ್ಚು, ಈ ಬಿದಿರುಕಡ್ಡಿ ದಾರಿ ಏನು ಮಾಡುತ್ತೆ, ನಿನ್ನ ಒಂದು ಭೂಮಿ ತೂಕದ ಆನೆ ಏನು ಬಿಡು ನೋಡೋಣ. ಯಾರಲ್ಲಿ, ಐರಾವತವನ್ನು ಕಳಿಸಿ. ಇಲ್ಲಿ ಐರಾವತ ಅಲಂಕಾರವಾಗಿ ಬರ್ತಾ ಇದೆ. ಈ ದಾರಿ ನಿರ್ಮಾಣವಾದ ಮೇಲೆ ಅರ್ಜುನ ಅಂದ, ನನಗೆ ಈ ದಾರಿ ಕಟ್ಟೋಕೆ ಬರ್ತಿತ್ತು, ಕೃಷ್ಣ ಬರೋಕ್ಕೆ ಮೊದಲೇ ಕಟ್ಟಿದ್ರೆ ಎಲ್ಲ ನನ್ನೇ ಹೊಗಳ್ತಿದ್ರು. ಈ ಹಾಳು ಕೃಷ್ಣ ಬಂದಿರೋದ್ರಿಂದ ಜನ ಏನಂತಾರೆ ಅಂದರೆ, ಕೃಷ್ಣ ಹೇಳಿ ಕಟ್ಟಿಸ್ದ ಅಂತ ಅವನ್ನೇ ಹೊಗಳ್ತಾರೆ ಅಂದ. ಅಷ್ಟೊಳಗಾಗಿ ಐರಾವತ ಬಂದು ತನ್ನ ಹೆಜ್ಜೆಯನ್ನು ಇಡ್ತಂತೆ, ಈ ದಾರಿ ಎಲ್ಲ ಅಂತ. ಕೂಡಲೇ ಅರ್ಜುನ ತಿರುಗಿದ, ಕೃಷ್ಣ ಕೃಷ್ಣ ನಗ್ತಾನೆ, ಎಷ್ಟು ಬೇಗ ಬದಲಾಯಿಸ್ತೀರಯ್ಯ ಜನ ನೀವು, ಹಾ ಘಳಿಗೆ ಘಳಿಗೆಗೂ ಬದಲಾಯಿಸ್ತೀರಲ್ಲ, ಏನಪ್ಪ. ಕೃಷ್ಣ ಅಪರಾಧವನ್ನು ಮನ್ನಿಸು, ತಾಯಿಯ ವ್ರತವನ್ನು ಕಾಪಾಡು. ಹರಿಯು ತಲೆ ಎತ್ತಿ ನೋಡಿದಾಗ ಶ್ರೀಹರಿಯ ಸುದರ್ಶನ ಚಕ್ರ ಬಂದು ಅಡ್ಡಲಾಗಿ ನಿಂತಿದೆ. ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲ ಇಳಿದು ಬಿಡ್ತು. ದೇವೇಂದ್ರ ಕೇಳಿದ, ಗುರುಗಳೇ ಎಲ್ಲ ಇಳಿದು ಬಿಡ್ತು. ನಾರದರಂದ್ರು, ಒಂದು ಕೆಲಸ ಮಾಡಯ್ಯ. ಏನು ಮಾಡಲಿ ಗುರುಗಳೇ, ನೀನು ಇಳಿದು ಬಿಡೋ. ಓ ನನಗೆ ಗೊತ್ತಾಯ್ತು ಗುರುಗಳೇ, ನೀವು ಪಾಂಡವರ ಕಡೆಯವರು. ನಾರದರು ಹೇಳಿದ್ರೆ, ಇಲ್ಲ ಕಣಪ್ಪ, ನಿನಗೆ ಒಳ್ಳೆಯದಾಗಲಿ ಅಂತಲೇ ನಾನು ಇಷ್ಟೆಲ್ಲ ಮಾಡಿದ್ದು. ಹಣವಿರುವಾಗ ಸದ್ವಿನಿಯೋಗವಾಗಬೇಕು, ಬಲವಿರುವಾಗ ನಿರ್ಬಲರಿಗೆ ಸಹಾಯವಾಗಬೇಕು, ಅಧಿಕಾರವಿದ್ದಾಗ ಆ ಅಧಿಕಾರದಿಂದ ಲೋಕ ಪ್ರಯೋಜನವಾಗಬೇಕು. ಪಾಂಡವರ ಗಜಗೌರಿ ವ್ರತವನ್ನು ಸಾಂಗವಾಗಿ ಮಾಡಲಿ, ಸುಮ್ಮನಿರು ಎನ್ನುವಾಗ ಐರಾವತ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ಭೂತಳಕ್ಕಿಳಿದಿದೆ. ಜಗದೊಡೆಯನಾದ ಕೃಷ್ಣನ ಮಾಯಾ ವಿಸ್ತೀರ್ಣೆಯಿಂದ 8 ಯೋಜನ ವಿಸ್ತೀರ್ಣವಾದ ಮಂಟಪ ನಿರ್ಮಾಣವಾಗಿದೆ. ಎಲ್ಲವೂ ಬಂದಲ್ಲಿ ಸೇರಿದೆ. ಧರ್ಮರಾಜನ ಮನಸ್ಸಿನಲ್ಲಿ ದುಃಖವಾಯಿತು, ದಾನ ಮಾಡಲು ನನ್ನಲ್ಲೇನು ಇಲ್ಲವಲ್ಲ ಅಂತ. ಆಗ ಹಿರಿಯರಾದ ಭೀಷ್ಮಾಚಾರ್ಯರು ಅವರ ಹಿರೀಕರು ತಾವಿಟ್ಟಿದ್ದಂಥ ಅಪಾರವಾದ ಧನ ಸಂಗ್ರಹವನ್ನು ತರಿಸಿಕೊಟ್ಟಿದ್ದಾರೆ. ಕುಂತಿಗೆ ಆನಂದವಾಗಿ ಬಿಡ್ತು. ಓಡೋಡಿ ಬಂದಿದ್ದೆ, ಎಲ್ಲ ಒಡವೆಗಳನ್ನು ಹಾಕ್ಕೊಂಡು ಕನ್ನಡಿಯಲ್ಲಿ ತಲೆ ಬಾಚಿಕೊಳ್ಬೇಕು ಅಂತ ನೋಡ್ತಾಳೆ. ಹರ್ಷನ ಕುಂಕುಮವಿಲ್ಲ, ಹಾಗೆ ಸರಿಗೆ ಕೆಳಗೆ ಬಿದ್ದಳಂತೆ. ಧರ್ಮರಾಜ ಬಂದು ಕೇಳಿದ, ಏನಮ್ಮ ಅಪ್ಪ, ಪತಿವಿಹೀನಳಾದ ನಾನು ಮಂಗಳ ಗೌರಿ ವ್ರತವನ್ನು ಮಾಡುವುದು ಹೇಗೋ, ಏನು ಮಾಡಲಿ ಕುಮಾರ ಅಂದರೆ ಮಕ್ಕಳೆಲ್ಲ ಅಳುತ್ತಿದ್ದಾರೆ. ವೇದವ್ಯಾಸರ ಥಟ್ಟನೆ ಬಂದುಬಿಟ್ಟರು, ಅಮ್ಮ ಕ್ಷತ್ರಿಯ ಕನ್ಯೆಯರಿಗೆ ಯಾಗ ಯಜ್ಞಾದಿಗಳನ್ನು ಮಾಡುವ ಅಧಿಕಾರವಿರುವಂತೆ ಆ ದೇವತೆಗಳು ಬಹುಕಾಲದಿಂದಲೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರಾದ್ದರಿಂದ ಇದೋ ನಿನಗೆ ಆಶೀರ್ವಾದವನ್ನು ಮಾಡುತ್ತಿದ್ದೇನೆ, ಹರ್ಷನ ಕುಂಕುಮ ಬಂದುಬಿಡಲಿ. ಥಟ್ಟನ ಹರ್ಷನ ಕುಂಕುಮ ಬಂದುಬಿಡ್ತು. ಹೋಗಮ್ಮ ನೀನು ಗಾಂಧಾರಿನ ಕರೆದವಾ. ಈಕೆ ಗಾಂಧಾರಿನ ಕರೆಯಲಿಕ್ಕೆ ಹೋದಲು, ಭೀಮಸೇನ ದುರ್ಯೋಧನ ಕರೆಯಲಿಕ್ಕೆ ಬಂದ. ರಾಜಾಧಿರಾಜರಾಜ ಸಾರ್ವಭೌಮ ಕುರು ಭೂಪಾಲಾಧಿಪತಿಯಾಗಿರುವ ದುರ್ಯೋಧನ ಸಾರ್ವಭೌಮ ಪರಾಕ್ ಮಾತಾ ಎನ್ನವಳು ಕುಂತಿ ಗಜಗೌರಿ ವ್ರತವನ್ನು ಮಾಡುತ್ತಿರುವಳಾದ್ರೆ ಕುಟುಂಬ ಪರಿವಾರ ಸಮೇತರಾಗಿದೆ ಮಾಡ್ತಂತ ಅವರಾಗಿ ಪೂಜಾದಿಗಳನ್ನೆಲ್ಲ ಕಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ.
1: ದುರ್ಯೋಧನನ ಕಲೆ ಹೊಟ್ಟೆ ಬಾಕ,
0: ರಾಜಾಧಿರಾಜರಾದ ನಾವು ಮಾಡಿದ ವ್ರತವೆಲ್ಲಿ ನೀನು ಮಾಡುವುದಲ್ಲಿ. ಏ ಯಾರಲ್ಲಿ ಕುತ್ತಿಗೆಡ್ದ ಚಿಕ್ಕತಡ್ರ ಇವನ್ನ, ಭೀಮಾಂದ ಹಂಗೆ ಮಾಡ್ರಯ್ಯ, ನಾನಂತೂ ನಿಮ್ಮನೇನು ಮಾಡೋಂಗಿಲ್ಲ, ನೀವೇ ತಳ್ಳಿಬಿಡಿ. ಆ ಸಿಪಾಯಿಗಳಿಗೆ ಭಯ, ತೊಳ್ಳಕ್ಕೆ ಹೋದ್ರೆ ಮ್ಯಾಲೆ ಎಲ್ಲ ಉಳ್ಕೊಂಡ್ಬಿಡ್ತಾನೋ ಅಂತ. ಭೀಮಣ್ಣ ನಾವು ಬಡವರಯ್ಯಾ. ದುರ್ಯೋಧನ ಅಲ್ಲೇ ಇದ್ದೇ ಇರು, ಹೋದ ಹೋಗ ಅಂತ ತಾನೇ ಗೆದ್ದು ಹೊರಟು ಹೋದ. ಆಗ ಭೀಮಸೇನ ತಾಯಿಯನ್ನು ನೋಡಬೇಕು ಅಂತ ಬರ್ತಿದ್ದಾರೆ. ಕುಂತಿ ಬಂದಿದ್ದಾಳೆ ಗಾಂಧಾರಿ ಹತ್ರ. ಅಕ್ಕ, ಗಾಂಧಾರಿ ಕೇಳಿದ್ಲೆ, ಏನೇ ಅಕ್ಕ, ನಿಬಾರಕ್ಕ ಗಜಗ

ಸತ್ತವಳಾದ ನಿನಗೇನೇ ಈ ಮಂಗಳ ಗೌರಿಯ ವ್ರತಕ್ಕೆ ಕರೆಯುವ ನೆಪ ಅಂತ ಗಾಂಧಾರಿ ಮೂದಲಿಸುತ್ತಿರುವಾಗ ವೇದವ್ಯಾಸರು ಬಂದರಂತೆ. ಕುಂತಿ, ನೀನು ಕರೆದದ್ದಾಯ್ತಮ್ಮ, ನಿನ್ನ ಕೆಲಸವಾಯ್ತು, ನೀನು ಹೋಗ್ತಾಯಿ. ಮನೆಗೆ ಬಂದವರನ್ನ ಈ ರೀತಿ ಸತ್ಕರಿಸುವುದು ತರವಲ್ಲ ಗಾಂಧಾರಿ ಎಂದು ಹೇಳಿದಾಗ ಕುಂತಿದೇವಿ ನೇರವಾಗಿ ಬಂದಿದ್ದಾಳೆ. ಏನು ಐರಾವತಕ್ಕೆಲ್ಲ ಸಿದ್ಧವಾಗಿದೆ, ಹೇಗಿದೆ ಕುರುಜು ಕನ್ನಡಿ ಮೇಲೆ

ಗಾಂಧಾರಿ ದೇವಿ ಎಲ್ಲ ಸರ್ವಾಲಂಕಾರ ಭೂಷಿತವಾಗಿರಬಹುದಾದಂಥ ಗಜಗೌರಿಯ ಮುಂದೆ ಎಲ್ಲ ಅಲಂಕಾರವನ್ನು ಮಾಡಿ ದಾನ ಧರ್ಮಗಳನ್ನೆಲ್ಲ ಮಾಡಿಸ್ತಾ ಇದ್ದಾಳೆ. ಭೀಮಸೇನ, ಅರ್ಜುನ, ಧರ್ಮರಾಜರು ಓಡಿ ಬಂದು ಆ ಗೌರಿಯನ್ನೇ ನೋಡುತ್ತಿರುವಾಗ ಆರತಿಯನ್ನೆತ್ತಿದ್ದಾಳಂತೆ ಕೈಯಲ್ಲಿ.

ಆರತಿಯನ್ನು ಬೆಳಗಿದಳು. ಆರತಿಯನ್ನು ಬೆಳಗಿದೊಡನೆ ಧಿಕ್ಕರೆ ಬೆಳಕಾಯಿತು. ಬೆಳಕಾದರೆ ಆ ಬೆಳಕಿನಲ್ಲಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾದರಂತೆ. ಕುಂತಿಯನ್ನು ಕಂಡು ಹೇಳುತ್ತಿದ್ದಾನೆ ಪರಮೇಶ್ವರ, ಅಮ್ಮ ಕುಂತಿ, ನಿಷ್ಕಾಮದಿಂದ ನೀನು ಸೇವೆಯನ್ನು ಮಾಡಿದ್ದೀಯ, ನಿನ್ನ ಸೇವೆಗೆ ನಾನು ಸಂತುಷ್ಟನಾಗಿ ಬಂದಿದ್ದೇನೆ, ಏನು ಬರಬೇಕು? ಆ ಕುಂತಿಯನ್ನು ಕೇಳಿದ್ದಾನೆ ಶಿವ, ನಿನಗೇನು ಬರಬೇಕು ಅಂತ. ಇನ್ಯಾರನ್ನಾದರೂ ಕೇಳಿದರೆ ಏನು ಕೇಳುತ್ತಿದ್ರು ಅಂದರೆ, ನಮ್ಮನೆ ಗೋಡೆಯೆಲ್ಲ ಬಂಗಾರ ಆಗೋಂಗೆ ಮಾಡು ಅಂತಿದ್ರೇನು. ಆ ಕುಂತಿ ಕೇಳ್ತಾಳೆ, ಏನ ಬೇಡಲಿ ಶಿವನೆ ನಿನ್ನ ಬಳಿ ನಾ ಬಂದು, ನಿನ್ನ ಹತ್ರ ಏನು ಕೇಳಲಿ ಸ್ವಾಮಿ, ನೀನೇ ಕೇಳು ಕೇಳು ಅಂತ ಇದ್ದೀಯ, ಕೇಳು ಎಂದರೆ ಕೇಳುವೆನು ಒಂದು ವರವ, ಮಾಡರಯ್ಯ ಮುನ್ನ ಯಾರು ಇಂಥ ವ್ರತವ, ಯಾರು ಕೇಳುವರ ಈ ಚರಿತವ, ನೀಡು ಅವರಿಗೆ ಸಕಲ ವಿಧದ ಸುಖ ಸಂಪದವ ಶಿವ. ದೇವ, ನಾನು ನಿನ್ನಲ್ಲಿ ವರವನ್ನು ಕೇಳುವುದಿಷ್ಟೇ, ಇನ್ನು ಮುಂದಕ್ಕೆ ಯಾರೂ ಇಂಥ ವ್ರತವನ್ನು ಮಾಡೋಕ್ಕಾಗಲ್ಲ ಸ್ವಾಮಿ. ದೇವಲೋಕದಿಂದ ಐರಾವತ, ಕಾಮಧೇನು, ಕಲ್ಪವೃಕ್ಷ ಇತ್ಯಾದಿಗಳನ್ನೆಲ್ಲ ತರಿಸಿ ಯಾರಿಂದಲೂ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಯಾರು ಈ ಚರಿತೆಯನ್ನು ಕೇಳುವರೋ, ಓದುವರೋ, ಪಠಣ ಮಾಡುವರೋ, ಅವರಿಗೆಲ್ಲರಿಗೂ ನೀನು ನನಗೇನು ವರವನ್ನು ಕೊಡಬೇಕು ಎಂದು ಸಂಕಲ್ಪ ಮಾಡಿರುವೆಯೋ ಆ ವರವನ್ನೆಲ್ಲ ಅವರಿಗೆ ದಯಪಾಲಿಸಿಬಿಡು ಶಿವ. ಪರಮಾತ್ಮ ಪಕ್ಕದಲ್ಲಿ ತಿರುಗಿ ಪಾರ್ವತಿಯನ್ನು ನೋಡಿ ನಗಿತ ಹೇಳ್ತಾನೆ, ದೇವಿ ಇದು ನೋಡು ಕುಂತಿಯ ಚರಿತ್ರೆ, ತನಗೆ ತಾನೇನು ಬೇಕೆಂಬುದನ್ನೆಲ್ಲ ಮರೆತು ಜಗತ್ತಿಗೆ ಮಂಗಳವನ್ನು ಕೋರಿ ಆ ಜಗತ್ತಿಗೋಸ್ಕರವಾಗಿ ಹೊರದಾಡಬಹುದಾದ ಇವರ ಚರಿತ್ರೆ ಅಮರವಾಗಿ ಉಳಿಯುತ್ತೆ, ಬಹುಕಾಲ ಬಾಳುವಂತಹದ್ದು. ಕುಂತಿ, ನಿನ್ನ ಇಚ್ಛೆಯಂತೆ ಆಗಲಮ್ಮ. ಯಾರು ಈ ಗಜಗೌರಿ ವ್ರತದ ಚರಿತ್ರೆಯನ್ನು ಆನಂದದಿಂದ ಆಲಿಸಿ ತಾಯಿಯ ಸೇವೆಯನ್ನು ಅಖಂಡವಾಗಿ ಮಾಡ್ತಾರೋ ಅವರಿಗೆಲ್ಲರಿಗೂ ಈ ಗಜಗೌರಿ ವ್ರತದ ಕಥೆಯನ್ನು ಕೇಳಿದರೆ ವ್ರತವನ್ನು ಮಾಡಿದ ಪುಣ್ಯವು ಪ್ರಾಪ್ತವಾಗಲಿ. ಅಷ್ಟು ಮಾತ್ರವಲ್ಲ, ತಾಯಿಯಲ್ಲಿ ಮಕ್ಕಳು ಹೇಗಿರಬೇಕು ಎಂಬ ಪಾಠವನ್ನು ಕಲಿಸುತ್ತಿದ್ದಾನೆ ಮಹಾನುಭಾವನಾದ ಅರ್ಜುನ. ಸುರಪತಿಯ ನಗರಕ್ಕೆ ಪತ್ರವನ್ನು ಬರೆದು ಐರಾವತಾದಿಗಳನ್ನೆಲ್ಲವನ್ನು ತರಿಸಿ ನಿನ್ನ ಕೈನಲ್ಲಿ ಪೂಜೆ ಮಾಡಿದ್ದಾನೆ ಎಂದರೆ ನಿಮ್ಮ ಚರಿತೆಯು ಅಮರವಾಗಲಿ, ಲೋಕವಿಖ್ಯಾತವಾಗಲಿ, ಸೂರ್ಯ ಚಂದ್ರನಿರುವ ಪರ್ಯಂತರವೂ ನಿಮ್ಮ ಕಥೆಯು ಬಹುಕಾಲ ಬಾಳಲಿ ಎಂದು ಆಶೀರ್ವಾದ ಮಾಡಿ ಮಹಾನುಭಾವನಾದ ಶಿವನು ಪಾರ್ವತಿ ಸಹಿತನಾಗಿ ಅಂತರ್ದರ್ಶನಾಗಿದ್ದಾನೆ. ಆಗ ದೇವಲೋಕದಿಂದ ಬಂದಿರತಕ್ಕಂಥ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನೆಲ್ಲವನ್ನು ಸಹ ಪಾಂಡವರು ಸುರಪತಿಯ ನಗರಕ್ಕೆ ಕಳುಹಿಸಿಕೊಟ್ಟರಂತೆ. ಕಳುಹಿಸಿಕೊಟ್ಟು ಓಡಿ ಬಂದಾಗ ತಾಯಿ ಮಕ್ಕಳನ್ನೆಲ್ಲ ಮುದ್ದಾಡುತ್ತಾ ಹೇಳ್ತಾಳೆ, ಅಪ್ಪ ನನ್ನ ಅಕ್ಕಳಾದ ಗಾಂಧಾರಿ ಗಜಗೌರಿ ವ್ರತವನ್ನು ಮಾಡಿ ತನ್ನ ಮಕ್ಕಳ ಶ್ರೇಯಸ್ಸನ್ನು ಕೋರಿದಳು, ನಾನು ಈ ಗಜಗೌರಿ ವ್ರತವನ್ನು ಮಾಡಿದ್ದರಿಂದ ಲೋಕಕ್ಕೆಲ್ಲ ಮಂಗಳವನ್ನು ಕೋರಿದ್ದೇನೆ, ಆದ್ದರಿಂದ ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುವಂತಾಗಲಿ ಎಂಬುದಾಗಿ ಹೇಳಿ ಆ ತಾಯಿಯು ಆಶೀರ್ವಾದವನ್ನು ಮಾಡಿದಳು ಎನ್ನುವ ಅರ್ಥ ಈ ಕಥಾಭಾಗದಲ್ಲಿ. ಮಕ್ಕಳು ತಾಯಿಯಲ್ಲಿ ಹೇಗೆ ಇರಬೇಕು, ತಾಯಿಗೆ ಮಕ್ಕಳ ಅವತರಿಸಿದರೆ ಬಡತನವೂ ಹಿರಿದಲ್ಲ, ಮಕ್ಕಳು ಉತ್ತಮರಾದರೆ ಆ ಹೆತ್ತ ತಾಯಿಗೆ ಅಷ್ಟೇ ಸಂತೋಷ ಎಂಬ ಕಥೆಯನ್ನು ತೋರಿಸಿಕೊಡಬಹುದಾದ ಈ ಗಜಗೌರಿ ಚರಿತ್ರೆಯನ್ನು ಕೇಳಿದ ನಿಮಗೆಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಪರಮಾತ್ಮನನ್ನು ಕುರಿತ ಮಂಗಳವನ್ನು ಪಾಡುತ್ತಾ ಈ ಗಜಗೌರಿ ಚರಿತ್ರೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ.

ಇದುವರೆಗೆ ಗಜಗೌರಿ ವೃತ್ತ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ, ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆ ಅಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ ಹಚೆ ಮೊಲಾದಿಕ್ ಸದರ್ಪಣಸ್ ತಾಳು ಅನ್.

0: ಮತ್ತೆ ಡ್ರೆಸ್
1: ಮನ್ಸುಗೆಚೆ
0: ತಾನೆ ಗಲ್ಲ ಶರ್ಟ್ ಹಾಕಿಸ್ತ್ರಿ ಕೇಳಾಗಿ ಪ್ಯಾಂಟ್ ಹಾಕಿಸ್ತ್ರಿ ಕೇಳಾಗಿ ಬುರ್ಗೆ ತುಜ ಪಾಯಂಚ ಬೋಟ ತನ್ ತಕ್ಲಿ ಚ ಕೆ ಸಮಸ್ಯೆ ಪೂಜರ್ ಕರ್ತಾರೆ
1: ಹೇರ್ ಸ್ಟೈಲ್ ಕೃಷಿ ಕರ್ತಾ
0: ಕೃಷಿ ಕರ್ತಾ ಮುನೋನ್ ಸುರು ಆಮಿ ಅಂಕಂತ ರಿಫೈನ್ಡ್ ಕನ್ ದೋರ್ಲರ್ ಮಾತ್ರ ಬುರ್ಗ್ಯಾಂಕ ಆಮಿ ಸಂಗೀತ ಶಂಕರಿಜೆ ತ ಶಂಕರಿಜೆ ಜರ್ತರ ಮುಜೆ ಕ್ಯಾಸ್ ವಾಡೋನು ಬುರ್ಗ್ಯಾಂಕ
1: ಶೇವಿಂಗ್ ಕರ್ನ ಸನೈ
0: ಶೇವಿಂಗ್ ಕರ್ನ ಸನ ಅವನು ಬುರ್ಗ್ಯಾಂಕ ತ ಶಂಕರಿಜೆ ಅಶಂಕರಿಜೆ ಮಾಡ್ಯಾರ ಬುರ್ಗೆ ಏಕ ದಿವಸ ದೋನ್ ಸೇ ಕತಿತ್ತು ತಿಸ್ರ ಮಗ ಮುಟ್ಟೆ ಸರ್ ತುಮಚೆ ಕ್ಯಾಸ್ ಬುಳಿ ಮುಟ್ಟಿದ್ ಮಗ ತಶ್ ಆಮಿ ಬುರ್ಗ್ಯಾಂಕ ಅವು ಕಸ್ ಅವು ಅಸ್ಪದಿ ದಿವನೋ ಅವು ಕಸಿ ಕೊರು ದಿವನೋ ಸರ್
1: ಸೊ ಅಕಾರ್ಡಿಂಗ್ ಟು ಯು ಅ ಟೀಚರ್ ಶುಡ್ ಬಿ ಅ ಡಿಸಿಪ್ಲಿನ್ಡ್ ಪರ್ಸನ್ ಯೆಸ್
0: ಡಿಸಿಪ್ಲಿನ್ ಪರ್ಸನ್
1: ಬೈ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್
0: ಅಣಿ ಕದಾಳೆ ಯಕ ಟೀಚರ್ ಇನ್ ಬುರ್ಗ್ಯಾಂಕ ಕ್ಲಾಸ್ ಗೆ ತಂದೆ ಬೆಲ್ ಝಲ್ಲ ದೋನ್ ಮಿಟ ಬಿತ್ತ ಕ್ಲಾಸ್ ರೂಮ್ ರಾಸಿ ಜತ್ತು
1: ತು ಪಾಂಚ್ ಮಿನಟ ಪೈಲ ಬೈ ರಾಸಾ ಜತ್ತು ಮೈ ನೆಕ್ಸ್ಟ್ ಬೆಲ್ ಜಾಂಚ ಓಯ್
0: ಪಟಾ ಬುರ್ಗೆ ಆ ಒಬ್ಸರ್ ಕರ್ ನೆಕ್ಸ್ಟ್ ಕ್ಲಾಸ್ ನಾರ್ಪಸ್ ಅಂತ ಕ್ಲಾಸ್ ಪುಸ್ತಕ ಓರೆ ದಿವಿರ್ ಮಟ ತಂಜಿದ್ಲ ತರ ಡಿಸಿಪ್ಲಿನ್ ಆಮಿ ಬುರ್ಗೆ ತಿ ಇನ್ ಕಲ್ಕಟ್ ಕರಿಗೆ
1: ತುಂಚ ಕ್ಲಾಸ್ ಇಂತ ಆಮಿ ಐಕಲ್ಲ ಪರ್ವಣೆ ತುಂಚ ಸಾಹಿತ್ಯ ವಿದ್ಯಾರ್ಥಿ ಲಾಸ್ಟ್ ಚೆಕ್ ಪಾಂಚ್ ತಮ್ ಸಾತ್ ಮಿನಿಟ ತಂಕ ಉಲೋಂಗ್ ದಿತಾಲೆ ಅದಕ್ಕೆ ತುಮಿ ನಾಲೆ ತೊಡೆ ಟೀಚರ್ ಅಂಕ ಅಲಂ ಕರ್ತಲ್ಲ ಲಾಸ್ಟ್ ಬೆಲ್ಲ ಜಾತಾ ಮುನಾ ಸರಿ ಪಾಠ ಕರ್ತಾರೆ ಸಾತ್ ಮಿನಿಟ ತುಮಿ ಉಲಯ್ಯ ಪುನ್ ದೂಸರಿ ಕ್ಲಾಸ್ ಡಿಸ್ಟರ್ಬ್ ಕರ್ ನಾ ಕತ್ ಮುಂಟೆ ಲಗೆ ಏನ್ ಕಿತೆ ಮಿಸ್ಟರ್ ಸರ್
0: ತೆ ತೋ ಮುಜೋ ಲಾಸ್ಟ್ 10 ಮಿನಿಟ ಟೈಮ್ ಯಾ ಸಾತ್ ಮಿನಿಟ ಟೈಮ್ ಅವೆ ಕ್ಲಾಸ್ ಇನ್ ಕಿತೆ ಶಿಕೈಲ ತ್ಯಾ ವಿಷಯ ಚಿರಂ ಕಿ ಡಿಸ್ಕಷನ್ ಹಲ್ತಲೆ ತ್ಯಾ ವಿಷಯ ಚಿರ್
1: ಜೈತಿ ಟೀಚರ್ ಕರ್ ನಾ ತೆ
0: ಓಯ್ ಡಿಸ್ಕಷನ್ ಹೇಳ್ತಾರೆ ಅಣ್ಣ ತಂಗ ವಿಚಾರ್ತಾರು ಅಳ ಅವೆ ಆಜ ಓ ವಿಷಯ ಶಿಕೈಲೋ ತುಮ್ ಅರ್ಥ ಸಲಾಗಿ ತುಮಿ ಲಸ್ ಕರ್ಚಿ ನಾಕ
1: ಸೂಕ್ನ ಅಂತ
0: ತಂತು ಸೂಕ್ನ ಕಿತೆ ಬಳಾರ ನೋ ಬಡೀಸ್ ಪರ್ಫೆಕ್ಟ್ ಆವಿ ತಂಕ ಸಂಕಲನ ಆವ್ ಆಜ್ ಎಕ್ ಶಿಕ್ಷಕ್ ಸಾಂಗ್ ಪುರ ಬಟ್ ಅ ಟೀಚರ್ ಈಸ್ ಅ ಕಂಟಿನ್ಯೂಸ್ ಲರ್ನರ್
1: ಯು ಆರ್ ಆಲ್ಸೋ ಸ್ಟೂಡೆಂಟ್
0: ಯು ಆರ್ ಸ್ಟೂಡೆಂಟ್ ಐ ಆಮ್ ಆಲ್ಸೋ ಸ್ಟೂಡೆಂಟ್ ಅಂತ ಸಂಕಲ್ ತುಮ್ಕೆ ತನ್ನ ನೋವೆ ವಿಷಯ ಶಿಕ್ತಾ ಮುಜೆ ತಾನು ಮಕ್ಕಿ ತಂಗು ತತ್ಯ ತುಮ್ಕಂದಿತ್ತ ಕ್ಲಾಸ್ ಎಲ್ಲ ಮಾತಂಕೆ ಮೊದೆ ಕೊಲಬ್ರೇಷನ್ ಆಲ್ಯಾರ ಈಗ ಕ್ಲಾಸ್ ಸಕ್ಸಸ್ಫುಲ್ ಜತ ಅನಿ ಬುರ್ಗಿ ಆಕ್ಪಳೆ ಯಾಕ ಟೀಚರ್ ಸುಮೋ ಕರ್ತಾರೆ
1: ಓಕೆ ಸರ್ ಮಸ್ತು ಲೋಂಗ ಸರ್ ತುಮ್ ಚಲಾಗಿ ಈ ಕ್ಲಾನ್ಶೆ ಪೋದ ಮೇ ಐಕೋನಿಯ ಐಕತ್ರ ರೇಡಿಯೋ ಸಾರಂಗಿ ಕ್ಷೇ 7.8 FM ಪ್ರಜೋದ್ಯ ಸಾನಿ ಮುನಿ ತನಗ ಇಲ್ಲ ಯಸ್ ಬೇ ಸಂಸಾರ ಅಂತ ಮಳೆ ಪೋದ

0: प्रदीप पुटी थाळू उमाळू कार्यक्रमा मोगाचं स्वागत. मनेस्त नॉर्बर्ट एफ मिरांत आमच्या संगत हजर असा. शिक्षक जाऊन जायती वर्सांची सेवा ताणें दिल्ली आसा. आणि सर आज काल बीएड 2 वर्सांचे शिक्षक जावंक पाटी मुखार पळयतात, कारण कितें सर? आता ते वेळार हांव टिचर जाल्यार बरें बरें आसलें म्हणलें चिंताप आसतलें. आतां टिचर म्हणलें एका त्या शब्दांत आवनंत तांकां एक कंटाळो, एक कंटाळो म्हणजे की पाटी उपदेसपण भोगता. कित्या खातीर सर?
1: मेन कारण कितें म्हळ्यार, हांव टिचर जावन फिल्डाक येत आसतना त्या वेळार आमकां सरकारी हुद्दे अनुदान दिसकारान काम करतल्यांक सुलाभान मेळटाले. ताचे उपरांत गव्हर्नमेंटान मुस्तू खाणून हाडली आनी आज तर जाल्यार अनुदान दिसकारान काम मेळ्ळें तर ताका ऑनलायन इंटरव्यू आसा, ऑनलायनीचेर मार्क लोक आसात, डिपार्टमेंटांतून मनीस येतात. आज कितें जालां म्हळ्यार, शिक्षकां जावंक मस्तू तरणाटी ना खुशी दाखयतात. कारण इतलेंच, गव्हर्नमेंट शिक्षक जाल्यार ताका सुरूच म्हयन्या सांबाळ 50,000 रुपया जावन सुरू जाता. पूण खासगी संस्थांनी आज टिचर जावचे म्हळ्यार ती एक गुलामाचें काम जावन गेलां. मस्तू खासगी संस्थेन हांव पळयतां, एक बीएससी बीएड या बीए बीएड एमए जाल्ले एक शिक्षक या शिक्षकी त्या संस्थांत जॉयन जाता आसतना ताका दिवस सांबाळ म्हयन्याक 10,000 किंवा 12,000 रुपया
0: मॅक्झिमम 15
1: या मॅक्झिमम 15 चिंत 15,000 रुपया दिल्यार दिसाक 500 रुपये जाले. आयच्या मार्गेच्या वेळार 500 रुपयांनी तुज्या कुटुंब चलोवंक साध्य आसा गी? साध्य ना.
0: रिक्षार गेल्यार 100 रुपये तीन जायचे,
1: 500 रुपया साध्य ना. आणि दुसरे कितें म्हळ्यार, ते एक समघार समड म्हळ्यार वणसुसो
0: समकार
1: समकार तो वनाक 3 कट घाल्यार त्या 3 कटांक तो 5.5 रुपये काण घेता, एका कटा 15 रुपये काण घेता. एक वण शिवल्यार 150 रुपये म्हणटा, 2 वण शिवल्यार 300 रुपये म्हणटा. एका दिसाक तो सकाळी 10 वरां येवन ताच्या गुडांगडीत बसून सांजे दनपारां 3 वरां घरा घेताच्या पयलें ताका बरो वायवट जालो तर 1,500 रुपये तान 2,000 रुपये कळटा.
0: ते लाभ
1: इन्व्हेस्टमेंट झिरो बिकेचे इन्व्हेस्टमेंट
0: 200-300 रुपये इन्व्हेस्टमेंट
1: तो 1,500-2,000 रुपये काढून येऊन घर येतात. त्याचे डिग्री ना, त्याच्याकडे असते सूत आणि एक हिरण मात्र
0: आणि एक सुवी
1: आणि सुवी. या टिचर 15 वर्सां शिकवण ताणें दिसाक 500 रुपये घडल्यार तर त्या टिचरीची डिग्री असून कितें प्रयोजन? हे एका म्हणजे गुलाम पण नाही गे. आणि त्या टिचर उरले पुरा काम करतात. पूर आमच्या विधानसभेत नायणा मोठा म्हण हे सवाल विचारले गव्हर्नमेंटाक, अतिथी शिक्षकरिगे नीवु 12,000 गौरवधन कोडतीरि, अदु कूड तिंगळिगे सरियागि कोडुदिल्ल. गौरवधन सिगबेकंद्रे 3-4 तिंगळु कायबेकु, अल्लि तनक अवर कुटुंब उपवास बिद्दु सत्तरोटु निमगे गोत्तिल्ल. ನಮ್ಮ ಕಡೆ ತೋಟದಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ನಾವು ದಿನ ಮಜೂರಿ 800 ರೂಪಾಯಿ ಕೊಡುತ್ತೇವೆ. 800 ರೂಪಾಯಿ ಕೊಟ್ರೆ ತಿಂಗಳ 5 ಭಾನುವಾರ ತೆಗೆಯಿರಿ, ಅಲ್ಲಿ 4,000 ಹೋಯ್ತು, 20,000 ಅವರು ದುಡಿಯುತ್ತಾರೆ.
0: ಅದರ ಜೊತೆ ಊಟ
1: ಅಥವಾ ಏನಾದ್ರೂ ಉಂಟು ಅವರಿಗೆ. ಹಾಗಾದರೆ ಆ ತೋಟದಲ್ಲಿ ದುಡಿಯುವ ಕೆಲಸಗಾರರು ಮತ್ತು ಶಿಕ್ಷಕರು
0: ವ್ಯತ್ಯಾಸ
1: ಎಂತ ಉಂಟು? ಏನು ಕಲಿತವರು ತಿಂಗಳಿಗೆ 25-30 ಸಾವಿರ ದುಡಿತಾರೆ, ಇಷ್ಟು ಕಲಿತು ಇಷ್ಟು ಹಣ ಖರ್ಚು ಮಾಡಿದವರಿಗೆ ತಿಂಗಳಿಗೆ 12,000-15,000 ಎಲ್ಲಿ ಸಾಕಾಗ್ತದೆ? ಈ ಸಂಬಳಕ್ಕೆ ಯಾರಾದರೂ ಯಾಕೆ ಇವತ್ತು ಶಿಕ್ಷಕರ ಕೊರತೆ ಆಗಿದೆ ಮುಂತಿನ ಸಾರ್ಲೆ? ಕೊರತೆ ಯಾಕಾಗಿದೆ ಅಂದರೆ, ಒಂದು ನಾವು ಮಾಡಿದ ನಿಯಮಗಳು, ಶಿಕ್ಷಕರ ಮೇಲಿನ ಹದ್ದುಬಸ್ತು ನಾವು ಇಟ್ಟದ್ದು. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಅವರಿಗೆ ಆರ್ಥಿಕ ಸದೃಢತೆ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾರು ಈ ಶಿಕ್ಷಕ ಹುದ್ದೆಗೆ ಬರ್ತಾರೆ?
0: ಶೇಪುರ ಹಂಗೆ ಸರ್ ವಿಷಯ ಸರ್ ಸರ್ ಈಗ ಸವಲತ್ತು ನಮಗೆ ಅಂತ ತುಮಚ್ಯಾ ಈಗ ಇತರ ಒಂಟು ಏಕ್ ಶಿಕ್ಷಕ ತುಂಬಿ ಈಗ ಒಂಟೇನ್ ಮ್ಯಾಥ್ಸ್ ಸೈನ್ಸ್ ಅನ್ನ ತುಂಬ ಶಿಕ್ಷಕ ವಿದ್ಯೆ ದಿಲ್ಲ ತಾಚೆ ಸಂಗತ ತುಂಬಿ ತುಂಬ ಖರೋಜ್ ತೀ ಕಿತೆ ಕಾಡ್ಲ್ಯಾ ಸಗಳಿ ತೆ ಏಕ ನಾಟಕಾಚಿ ಖರೋಜ್ हांव अंशवेर नाटक फाटले तितले वर्सांनी बरोवचे दिग्दर्शन करचे सुलाभायचे न्ही आनी त्यातल्या थोड्या नाटकांक म्युझिक हांवें दिल्ले आसा एक 10-15 नाटकांक हांवें ते म्युझिक बसयल्ले आसा रेडिओ सारंग खातीर करताना क्रिस्त जनन ममतिया माते मदर तेरेस नाळे बन्नी नाटक पुरा अशें म्हणटासतना सर खोडेगळ अशें पुरा नाटकांक
1: सांग
0: नानू मत्तु नाळे ह्या नाटकाचे पुरा म्युझिक आम्ही हांगा बसून करून लगभग एका नाटका खातीर आम्ही 20 दीस करशिल्ले आसात म्युझिक बसूंक आनी अशें म्हणटा म्हाका इतो बरो अनुभव तुमचे तोंड मेळिल्लो कांयच गुत्त नातले तावन तुमी ते म्हजे तोंड एक हे काढले आउटपुट काढले आसा रेडिओ सारंग खातीर सांगा सर नाटक बरोवचे तुमकां एक
1: नाटक बरोवचे म्हजे कडेन देणे ते लिपोवन आसले ते भायर उजवाडा काडिल्ले आमचो देवादीन रेक्टर फादर मेलविनान मेलविन पिंटो म्हजो तो
0: हेडमास्टर
1: जावन आसलो म्हजो तो आप्त मित्र जावन आसलो
0: आनी क्लासमेट
1: हेडमास्टर जाल्ल्या वर्सा ताणें म्हाका आपयलें आनी म्हणे नॉर्बर्ट तूं एक कर तुजे एक चिंतपणी ल्हान ल्हान ड्रामा बरय म्हूण ताणें म्हाका सांगलें तशी सुरवात जाल्ली लोशस गोंजागा हाच्या पेस्ता मुखांत एक ड्रामा बरयलो हांवें तो म्हणालो बारे बरो ड्रामा बरो केला तुवें म्हणून
0: ते रेडिओ ऑडिओ ड्रामा ते
1: रेडिओ ऑडिओ ड्रामा तातूंत कितें म्हळ्यार हांवें कॉन्सेप्ट असो केलो की रायचुरू बिदर यादगिरी तेणें ताणू आवय पळय ते कामांतल्या वेळार माथ्यार तांचे उस्तरच्यो पुटल्यो धरून भुरग्यांक आनी घेवन कोडयाळा केवचें कोडयाळ्याचे जावं वाटेर तांकां कली कली अनाहुतां करची त्या वेळार एक तरणाटो आमच्या एलोसियस गोंजागाचे आदर्श घेवन ताणें ताका कुंभ करची तो ड्रामा ताका भारी रुसलो
0: तुम्ही पहिले प्रॉम्प्टिंग नाटक करताले सर या फाटल्यान तो ताचे उपरांत ते इश्यूज आयले माईक समायकानंतर ते ताचे उपरांत तुम्ही ऑडिओ रेकॉर्डेड ड्रामा विथ मागीर परफॉर्मन्स दितल्यात सो ताचे उपरांत एक भौशे एलोशियसान ते पहिले सुरू केले
1: आणि
0: तुम्ही ते सुरू केले
1: 2010
0: आम्ही सुरू केले सो डायलॉग वेर व्हेरी क्लिअर म्हणून आता हंगासर कॉल येऊन असा कोणाचे पळवया सर हॅलो नमस्कार हॅलो नमस्ते नमस्ते मॅडम सर इदारे सर इदारे माताडे
1: नमस्ते ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ
0: ಹಲೋ ಅಮ್ಮನವರೇ ಮತ್ತೊಮ್ಮೆ ಕಾಲ್ ಮಾಡಬಹುದಾ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಓಕೆ ಓಕೆ ಸೊ ತಿನ್ನ ಊರಲ್ಲಿ ಐಕೋನ ಪುನ ನೀವು ಕೂಡ ಕರೆ ಮಾಡಿ ಮಾತಾಡಿ 6364249499 ಸಂಖ್ಯೆಗೆ ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರುವುದರಿಂದಾಗಿ ಓಕೆ ಹಲೋ ನಮಸ್ತೆ
2: ಹಲೋ
0: ನಮಸ್ತೆ
2: ಸರ್ ನಮಸ್ತೆ
0: ಈಗ ಹೇಳಿ ಕೇಳ್ತಾರೆ ಹೇಳುವ
2: ನಮಸ್ತೆ ಸರ್ ನಾನು ಸರ್ ಹತ್ರ ಒಂಚೂರು ಮಾತಾಡ್ಬೇಕು
0: ಹೇಳಿ ಹೇಳಿ
2: ಸರ್ ನಮಸ್ತೆ ಸರ್ ಸರ್ ನಾನು ನಿಮ್ಮ ಮಾತು ಕೇಳಿದೆ ಸರ್ ಸ್ಟಾರ್ಟಿಂಗ್ ಇಂದ ಕಾರ್ಯಕ್ರಮ ಕೇಳಿದೆ ರೋಷನ್ ಸರ್ ಅವರು ಪ್ರಸ್ತುತ ನಿಮ್ಮ ಮಾತು ನನಗೆ ಅಂದ್ರೆ ನಿಮ್ಮ ಒಂದು ಅನುಭವ ಆಮೇಲೆ ಅಲ್ಲಿ ಮಕ್ಕಳಿಗೆ ಡೆಸ್ಕ್ ಒಳಗೆ ಪುಸ್ತಕಗಳನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳುವಾಗ ಇದರಲ್ಲಿ ನಾನು ಒಬ್ಬಳು ಸರ್ ಅಂದ್ರೆ ನಿಜವಾಗಿ ನಮ್ಮ ಶಾಲೆಯ ದಿನಗಳಲ್ಲಿ ಸರನೇ ಕೆಲವೊಂದು ಪುಸ್ತಕಗಳನ್ನು ಹೊತ್ತೊಯ್ಯಲು ಉದಾಸೀನ ಆಗುವುದು ಕೆಲವೊಮ್ಮೆ ಹೋಮ್ವರ್ಕ್ ಇರ್ತದೆ ಅದನ್ನು ಮನೆಯಲ್ಲಿ ತಂದೆ ತಾಯಿ ಕೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡುವುದು ಇದೆಲ್ಲ ಇತ್ತು ನೋಡಿ ಮಕ್ಕಳಿಗೆ ಒಂದು ಎಷ್ಟೊಂದು ಉತ್ತಮವಾದ ನೀತಿಯನ್ನು ಹೇಳಿಕೊಟ್ಟಿದ್ದೀರಿ ಸರ್ ನಿಮ್ಮ ಮಾತು ಅದ್ಭುತ ಮತ್ತೆ ಅದು ಕೂಡ ಹೌದು ಇನ್ನೊಂದೇನಂದ್ರೆ ನೆನಪು ನಮ್ಗೆ ಯಾವತ್ತೂ ಒಂದು ವಿಷಯದ ಮೇಲೆ ನೆನಪಾಗಿ ಉಳಿತದೆ ಸರ್
0: ಅದು
2: ಹೀಗೆ ಮಾಡಬಾರ್ದು ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಒಂದು ಇದನ್ನೇ ಕಟ್ಟಿಕೊಟ್ಟಿದ್ದೀರಿ ಸರ್ ಮತ್ತೊಂದು ಸರ್ ನಿಮ್ಮ ಮದರ್ ತೆರೀಸ ಆಮೇಲೆ ಕ್ರಿಸ್ತ ಜನನ ಇದೆಲ್ಲ ನಾಟಕವನ್ನು ಸಾರಂಗಲ್ಲಿ ನಾನು ಕೇಳಿದ್ದೆ ಸರ್ ನೀವು ಪ್ರಸ್ತುತ ಪಡಿಸಿದ ಅಂದ್ರೆ ನಿರೂಪಣೆ ಮಾಡಿದಂತಹ ಮದರ್ ತೆರೀಸ ನಾಟಕ ನಮ್ಮ ಇದಕ್ಕೆ ಏನು ನಮ್ಮ ವಾಸ್ತವ್ಯಕ್ಕೆ ಹಾಗೂ ನಮ್ಮ ಹೃದಯಕ್ಕೆ ಅದು ಅಪ್ಪಟವಾಗಿರುವಂತಹ ಸ್ಟೋರಿ ಸರ್ ನಾಟಕ
0: ಮಾಡಿದ್ದೀರಿ
2: ಆಯ್ತು ಸರ್ ಶುಭ ದಿನ ಸರ್ ನಿಮ್ಗೆ
0: ಓಕೆ ಅಮ್ಮನ್ನಿ ಕಾರ್ಕಳ್ತಾ ನೋಡಿ ಇರ್ತಿ ನಾನೇ ತುಂಬ ಚೋಶಂತೀನಿ ಬರಿ ಉತ್ತರ ಒಳ್ಳೆ ಅಂತಂದ ಸರ್ ಅಮ್ಮ ಸಂಗನಸಲ್ಲೆ ನಾಟಕ ತುಂಬ ಪದ್ರಪ್ಪನ ಸಪೋರ್ಟ್ ಇಲ್ಲ ಅಂತಮ್ಮ ನಾಟಕ ಬರೋ ಸರ ಕೇಳಲೆ ಅನೇತ ಆಮಿ ಮುಂಚೆ ಪ್ರಾಂಪ್ಟ್ ಸೋಡ್ನು ಮೈಕ್ ಅಚ್ಚೆ ಉಪಯೋಗ ನಸ್ತಾನ ಹಾಲಿ ಆಕ್ಟಿಂಗ್ ಆಗ ಮಾತ್ ಗಮ್ಮತ್ ದಿವ್ಚ ಖಾತೆ ಅಸಲೆ ನಾಟಕ ಅಮ್ಮ ಸುರ ಕೇಳಲೆ ಅನೇ ಫಸ್ಟ್ ಎಲೋಶನ್ ಅಮ್ಮ ಹೈಸ್ಕೂಲ್ ಅಂತಮ್ಮ ಸುರ ಕೇಳಲೆ ಮಗಿತ್ತೆ ವಿಸ್ತಾರಲೆ ಅನೇ ಡೈಲಾಗ್ ಕ್ಲಿಯರ್ ಅಸ್ತಲೆ ಡೈಲಾಗ್ ಅನ್ ಭೋಗ ಪೇತಾಲೆ ಅನೇ ಬುರ್ಗಿ ಹಾಕಮ್ಕ ಟ್ರೈನ್ ಕೂರ್ಮ್ ಗತಾಲೆ ತಿಂಗ್ ಸ್ಟೇಜ್ ಇರ್ತಾನೆ ಡೈಲಾಗ್ ಏಕಲೆ ಅನ್ಸಲೆ ಅನೇಕ ತುಕೋಸ್ತಾ ಬದಲ ಪೂರ ಕ್ಲಿಯರ್ಲಿ ಅಸಲೆ ಆಕ್ಟಿಂಗ್ ಅನ್ನು ಮಾತ್ರ ಮಾನಸಲ್ತಾಲೆ ಉದ್ದೇಶ ಅಸಲು ಮ್ಯಾಥ್ಸ್ ಅನೇ ಸೈನ್ಸ್ ಕಷ್ಟಾಂಚ ಸಬ್ಜೆಕ್ಟ್ ಕಬ್ಬಿಣದ ಕಡಲೆ ಪುನೋ ಟೀಚರ್ ಬರೋ ಅಸ್ತಾರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಬಿಕಮ್ಸ್
1: ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್
0: ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮುಂಚೆ ವೆನಿಲಾ ಐಸ್ ಕ್ರೀಮ್ ಸಂಗತ್ ಸರ್
1: ವೈ ಕರೆಕ್ಟ್ ಕರೆಕ್ಟ್ ಅರೆ ಅಷ್ಟೆ ಏಕ ಅಧ್ಯಾಪಕ ವೈರ್ ಜರ್ ತರ ಏಕ ಶಿಕ್ಷಕ ಗಣಿತ ಶಿಕೋಂಚಿ ಕಲ ಅನಿ ಸೈನ್ಸ್ ಶಿಕೋಂಚಿ ಕಲ ಜರ್ ತರ ತಾಕಿತೆ ಐಲ್ಯಾರ ಬುರ್ಗೆ ಆಟೋಮ್ಯಾಟಿಕಲಿ
0: ಕ್ಲಾಸ್ ಇಂದ ಹಲನ
1: ಕ್ಲಾಸ್ ಇಂದ ಹಲನ
0: ಅನೆ ಎಷ್ಟು ಬರ್ಗೆ ಏಕ ಟೀಚರ್ ಹೆಚ್ಚು ಇಂಪ್ಯಾಕ್ಟ್ ಆಗ್ಲಾಗೋನು ಪಿ ಯು ಸಿ ಕೋದನ ಸೈನ್ಸ್ ಕಣ್ಗೆ
1: ಸೈನ್ಸ್ ಕಣ್ಗೆ
0: ಓಕೆ
1: ತುಕ ಏಕ ಸಂಕೇತ ಎರಡು ಸಾವಿರದ ಹದಿನೇಳು ಅಂತ ಹಂಗ ಅವ್ ಎಕ್ಸೆಸ್ ಅವನು ಯಾಕೆ ಐಸ್ ಕಲ ಗೆಲೋ ಬೆಸ್ಟ್ ಕಲ ಗೆಲೋ ಅನಿ ತಿಂಗ್ ಅಷ್ಟೆ ಸಡಾಜನ್ ಬುರ್ಗೆ
0: ಮೈಗ್ರೇಟೆಡ್
1: ಅಂಕ ಮೈಗ್ರೇಟೆಡ್ ಮಿಡಾರ ವಲಸೈಲ ಬುರ್ಗೆ
0: ವಲಸೆ ವಿದ್ಯಾರ್ಥಿಗಳು
1: ಏನ ಯಾದಗಿರಿ ತಾವನು ತೆಣೆ ಬಿಜಾಪುರ ತಾವನು ರಾಯಚೂರ್ ತಾವನು ಗದಗ್ ಕೊಪ್ಪಳ ಅಷ್ಟಿಕ್ ಪಿ ಪೇರೆಂಟ್ಸ್ ಅದಂಚಿ ಘರ ಬ್ಯಾಕ್ ಗ್ರೌಂಡ್ ನ ಬ್ಯಾಕ್ ಗ್ರೌಂಡ್ ಇಲ್ಲಿ ಬುರ್ಗಿ ಅವಾಗೆಲ್ಲ ವರ್ಸತಿ 43% ರಿಸಲ್ಟ್ ಅಂಡ್ ಅವ್ ಚಿಂತ ಸುಮಾರಿಕ ಅವ್ ಎರಡ್ ಸಾವಿರದ ಹದಿನೇಳು ಅಂತ
0: ಗೆಲ್ಲೋ
1: ಚೈಕ್ 12 ಅವನು ರಿಸಲ್ಟ್ 50% ಬಿತ್ತರಸ್ತಾರೆ
0: 50% ಬಿತ್ತ
1: ವೈ ಅಣಿ ಅವೇ ತುಕ ಸಂಖ್ಯಾತ ರೋಷನ್ ಏಕ ಶಿಕ್ಷಕಿ ಜವಾಬ್ದಾರಿ ಕಿತ್ತೆ ಮುನ್ನು ಸಂಸಲ್ ಅವತಿ ಕಿತ್ತೆ ಮಳೆ ಸಾಲು ವಿಸ್ ಹೈಸ್ಕೂಲ್ ಅಂದಸ್ತಾನ ಅವ್ ಇಂಗ್ಲಿಷ್ ಮೀಡಿಯಂ ಆಗಿ ಸಿಕ್ಕೋಣ ಅಸಲ್ಲ ಅಣಿ ಎಡುಕೇಟೆಡ್ ಬ್ಯಾಕ್ ಗ್ರೌಂಡ್ ಅಸಲ್ಲ ಬುರ್ಗಿ ಅಮ್ಕ ಮೇಳ್ತಾಳೆ ತಶ ಅಮ್ಕ ಸರ್ಡ್ ತ್ರಾಸ್ ಕಲ್ಗೆ ಮುನ್ನು ಪಡಲೆ ಆಮಿ
0: ಶಿಕೈತಾನೆ
1: ಬುರ್ಗೆ ಯಾವ ಜವಾಬ್ದಾರಿ ಕಾಣಿದಾಳೆ ಹಂಗ ಅಸಲ್ ತಶನಿ ಹಂಗ ಬುರ್ಗೆ ಯಾವ ಸಕಡೆ ಅಕ್ಕ ಸೋವರ ಗರ್ಸ್ ಸದಾತಿ ನೋವರ ಬಾಪು ಗೆಲ್ಯಾರ ಸಂಜೆ ನೋವರ ಅಣಿ ಸಡಾಸ ಕುಟುಂಬ ಅಷ್ಟೇ ಬಾಪು ಪಿವುಡೆ ಬುರ
0: ಆ
1: ವೈ ಪಿವುಡಿ ಸಂಜೆ ಗಲಾಟು ಯಾ ಬುರ್ಗ ಶಿಕ್ಷ ವಾತಾವರಣ
0: ಉಜ್ವಾಡಿನ
1: ಉಜ್ವಾಡಿನ ಉಜ್ವಾಡಿನ ತಂಚ ಗರ ಪಡೆಯಲಾರ ಅಮ್ಚೆ ಗೋಟೆ ಮುಂದೆ ಸಾತಿದ್ ತಚ ನಿರ್ಮೂಲ ಸಾತ್ ತ್ಯ ಗರ ಅಂತ ನಿರಂಚೆ
0: ಮಲೇರಿಯಾ ಕೊಂಪೆ
1: ತೋರ್ಲಿ ತೇ ಅವಸ್ಕೊ ಮುಚ್ಚ ಶಿಕ್ಷೆ ಕಳಚೆ ಕಾಮ ತೋರ್ ಕಾಲ ಮಕ್ಕಿಂಗ್ ಗೊತ್ತದಲ್ಲ ತ್ಯಾ ಬುರ್ಗಿ ಹಂಗ ಸಂಗತ ಕಣಪಿಸ್ತಾವ ಸುರು ಮಕ್ಕೆ ಜಾವಣ ಕಿತ ಮಳೆ ನುಮ್ಮಡಿಚೆ ಮಕ್ಕಿ ಕಂಟಾಳತಾವಳು ಕಿತ ಮಳೆ ಹಂಗ ಎಲ್ಲಿಸ್ತಾನ ಬರೇ ನಿತೋಳ ಬುರ್ಗಿ ಅಮ್ಕ ಮೇಳ್ತಾಳೆ ತೀ ತ್ಯಾ ಬುರ್ಗಿಯಂಚೆ ಕ್ಯಾಸ್ ತಂಚಿ ಡ್ರೆಸ್ ತಂಚೆ ವಾಣು
0: ತೇಪ್ರೇನಂತ
1: ಕುಶಲ ಬರ ಗಾವ ಕೆಚ್ಚೆ ಪಾಟಿ ಏನಂತ ತಂಚೆ ನಾವು ಬರೋ ಗೊತ್ತುನ ತಂಕ ಕುಡ್ಸು ಕೋಳು ಗೊತ್ತುನ ತೋಲೆ ಬುರ್ಗೆ ಸಂಗತ ಮೇಳ್ಳು ಅಣಿ ತಾಳ ಬುರ್ಗೆ ಸಂಗತ ಮೇಳೋನು ಅವ್ ಬಸ್ತಾನ ತೊಡೆ ಜನ ಬುರ್ಗೆ ಇಂಟ್ರೆಸ್ಟ್ ಹಾಕಿಲೆ ಅಣಿ ತ್ಯಾ 8 ನೀ ರೋಷನ್ ದು ಪತ್ಯ ನಾಯಿ ಸುಮಾರಿ 8 ನೀ ಹರಿಯಕ ವರ್ಷ ಮುಳ್ಳೆ ಬರಿ ಪಾಸ್ ತನ್ ಸೋಸನ ಬುರ್ಗಿ ಈ ಪಿ ಯು ಸಿ ಸೈನ್ಸ್ ಕಣ್ಣು ಇಂಜಿನಿಯರ್ ಕೇಳ ತಂಚ ಸಂಗತ ಬಸ್ತಾರ ಅಣಿ ತ್ಯಾ ಬುರ್ಗ್ಯಾಂಕ ಅವ್ ಸೊನರ್ಚೆ ಕ್ಲಾಸ್ ಕಣ್ಗೆಲ್ಲ ರೀ ತಂಕ ದೊಣ್ ಪರಚೆ ಐಸ್ ಕ್ರೀಮ್ ಗಿ ಯಾ ದೊಣ್ ಪರಚೆ ಸಂಜೆ ತನಕ ಪೂ ಸರ್ಬತ್ ಕಿ ದೇವನು ತ್ಯಾ ಬುರ್ಗೆಚ್ ಮೋಣ ಹೋಗಿ ಕರ್ತಲು ತಶ ಬುರ್ಗೆ ಕ್ಲಾಸ್ ಮೇಳ ಕೊನೆ ಸುಖ ಹತ್ತಲೆ ಇವನ್ ಬಸ್ತಾಳೆ ಕಾಯಿನಲ್ಲಿ ಐಸ್ ಕ್ರೀಮ್ ಆ ಶಗು ಬಸ್ತಾರೆ ಮುಂಚೆ ಸಂಗತಿ ಅವನು ಅಣ್ಣ ತಂಕ ಕಂಡೀಷನ್ ಹೋಗಿ ಇವತ್ತು ನಾನು ನಿಮಗೆ ಕೊಡುತ್ತೇನೆ ನಾಡದು ನೀವು ಪಾಸ್ ಆಗಿ
0: ನೀವು
1: ನನಗೆ ಕೊಡ್ಬೇಕು ಬುರ್ಗೆ ಚಿಂತಲು ಏನಾರು ಪಡಿಸ್ತಾರೆ ಸೊಮಮ್ ನೋನು ಅಣ್ಣ ಪಾಸ್ ತಲೆ ಬುರ್ಗೆ ಪಾಸ್ ಆ ತೈ ಮಕ್ಕ ತೊಡೆ ಜನ ಬುರ್ಗೆ ಫೋನ್ ಆಯ್ತದ ಸರ್ ಅವತ್ತು ನೀವು ನಮಗೊಂದು 4 ಪೆಟ್ಟು ಕೊಡದಿದ್ದ ನಾನು ಇವತ್ತು ಏನೇನು ಆಗಿರ್ತದೆ ಮುಟ್ಟದ ಅಣ್ಣ ತ್ಯಾ ಬುರ್ಗೆ ಅಂಕ ಆ ಜೂನ್ ಅಲ್ಲಿ ಅವ್ ತೋರ ತಿನ್ನ ಪಾಟಿ ಆತಾನ ಏಕ್ ಚಡು ಬುರ್ಗೆ ಮುಂಚೆ ಅಪ್ಪ ಹಾಕ್ಬಿಡೋನು ಸರ್ ನೀವು ಬಿಟ್ಟು ಹೋಗ್ತೀರಿ ಸರ್ ನನ್ನನ್ನು ಮಾತ್ರ ನೀವು ಬಿಡ್ಬೇಡಿ ಮುನ್ನ ಆಸ್ತೆ ಬುರ್ಗೆ ಸಾಲ್ವ್ ಇಸ್ ಕಾಲ್ಗೆ ಅಂತ ಬಿಬಿಎಲ್ಎಲ್ಬಿ ಕರ್ನಸ ತೋಮಗೆ ವರ್ತು ಸಂತೋಷ್ ವರ್ತು ಸಂತೋಷ್ ಕಿತ್ತಳ ಮಗ ಚೆಡುವಣ ಅಂತ ಸಲಾರೆ ಯಾ ಮುಜ ವಾವುರ ಅಂತ ಫಾದರ್ ಮ್ಯಾಲ್ಯೂ ನನ್ನ ದಿಲ್ಲತ್ತು ಹಾತ ದಿಸ್ ವಿಸರಣ ತಾಣೆ ಸಂಗ್ಲೆ ದುಬ್ಳೆ ಬುರ್ಗೆ ನೋಡ್ಬಾರ್ ತುಜೆ ತಾವ್ ಕಿತ್ತೆ ಕುಮ್ಮೋಕ್ ಸಾಧ್ಯ ಸ ತುಂದಿ ಊರ್ಲೆ ಆಮಿ ಪುಳಿ ಅಮ್ಮನವರು ಆಸ್ತಿ ಬುರ್ಗೆ ಬಿಬಿಎ ಎಲ್ ಎಲ್ ಬಿ ಕನಸ ಅಂಡ್ ಮುಖಾರ ತಕ ಕೈತಾವ್ ಕುಮ್ಗೆ ಸಾತ್ ಮೇಳ ಅದ್ ಕಿಮ್ಮ ನಾವ್ ನೇಣ ಯಾಕದಳ ಮುಜ ಮಗ ನಾನು ಕೊನಿ ಉದ್ದಾರ ಮೂಡಿಸಿ ತಕ್ಕ ಕುಮ್ಮ ಕರ್ತಿತ್ತು ನಾನು ತಚ್ಚಿ ಜವಾಬ್ದಾರಿ ಅವಸ್ಕೊಂಡಿಗೆ ಪಟ್ಟ
0: ಓಕೆ ಅಶ್ವಿನ್ ಸಾವಂತ್ ಸರ್ ತುಮಿ ಏನ್ ಕುಮ್ಮ ಕೇಳಿ ಏನ್ ಕಾರಣ ಗೀತೆ ಸರ್ ತುಮ್ಚೆ
1: ಮೇನ್ ಕಿತ ಮಳ್ಯಾರ ಅವ್ ಕೃಷ್ಣ ದಸ್ತಾನ ಮಕ್ಕ ಮುಸ್ತು ಸಹ ನನಗೆ ಕುಮ್ಮ ಕೇಳ ಮುಜ ಪುತ್ತಚ್ಚ ಸರ್ಜರಿ ಕತ್ತೀರ್ ಮುಜ ಕಡೆ ಪುಷ್ಯನತಿಲ್ಲ ಅವೆ ಘರ್ ಬಂದಿಲ್ಲ ರೀಣ ಅಂತ ಬುಡ್ಲು ಕೇದಾಳ 2004 ಇಸ್ವೇದ ಮುಜ ಕಡೆ ಮಕ್ಕ 4 ಲಕ್ಷ ರೂಪಾಯಿ ಲೋನ್ ಅಲ್ಲ ಅಣ್ಣ ಮುಜ ಚಿರ್ಕೆ ಪರಿಸ್ಥಿತಿ ಸುಮ್ಸನ್ ಅಮ್ಕ ಅಂಗಚ ತೊಡೆದಾಗ್ತಾರೆ ಸಂಗತಿ ತುಂಬ ಬೊಂಬ ಇಸಲ ಜಸ್ಟ್ ಲೋಕ ಹಾಸ್ಪಿಟಲ್ ಅಂತ ತುಮಕ ಕಿತೆ ಕರ್ಜಿ ಮುಂದೆ ಸಂಗತಲೆ ಅಮ್ಮನು ತೀ ಸ್ಯಾಂಡ್ರ ಡಿಸೋಸ ಮುಳ್ಳಿ ಅಕ್ಲಿ ಪೋರ್ಚುಗೀಸ್ ಡಾಕ್ಟರ್ ತಿನ್ನ ಮುಜ ಪುತ್ತ ಪುಳಿಲ್ಲ ಅಣ್ಣ ಮುಳೆ ಅಳೆ ತುಜ ಪುತ್ತಾಕ ಸರ್ಜರಿ ಕೇಳಾರ ತ ಊಲ ಹೋಗ್ ಸಿಕ್ತಾ ಅಣ್ಣ ತಚ್ಚ ಪ್ರಾಂತ ಐಕೋಂಗ್ ಸಿಕ್ತಾ ಊಲ ಹೋಗ್ ಸಿಕ್ತಾ ತಚ್ಚ ಪ್ರಾಂತ ಒಡ್ಲು ಮುನಿ ಸತಮ್ನ ಕಾ ಸಂಗಾಣ ಸರ ತುಂಬಿ ತಕ್ಕ ಕಂಟ್ರೋಲ್ ಆರ ದೋರಿಯತ್ ಮುಂತಿ ಸುಚಂದಿಲ್ಲ ಅಣ್ಣ ತಿಚ್ಚ ಸಲಹ ಪರ್ಮಣೆ ತ ಆಪರೇಷನ್ 12.5 ಲಕ್ಷ ರೂಪಾಯಿ ಮಗ ಸಹಿ ಜಾಲು ಅಣ್ಣ ಫಾದರ್ ಡೆನ್ಸಿಲ್ ಮುಸ ಮಗಾಸು ಅಧ್ಯಾಪಕ ತಾನ ವಿಷಯ ಐಕೋನು ಮುಳೆ ತು ಕಾಯ್ ಬಿಯನಕ ಅಮಿ ಪ್ರಯತ್ನ ಕರಿಯ ಮುನೋನು
0: ಹಲೋ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ
1: ನಮಸ್ತೆ
3: ತುಂಬಾ ಅಸನ್ಮುಖಿಯಾಗಿ ಮಾತಾಡ್ತಾ ಇದ್ದೀರಿ ನಗ್ತಾ ನಗ್ತಾ ಎಲ್ಲ ಕೇಳಿದೆ ಆಮೇಲೆ ಏನ್ ಗೊತ್ತಾ ಸರ್ ಒಂದು 4 ಪೆಟ್ಟು ಕೊಟ್ಟ ನಾನು ಇಂಜಿನ ಮಾಡಿದೀರಂತೆ 4 ಪೆಟ್ಟು ಕೊಟ್ಟು ಯಾರು ಸ್ವಲ್ಪ ಇದು ಸ್ಟೂಡೆಂಟ್ ನೀವು ಇಂಜಿನಿಯರ್ ಮಾಡಿದೀರಂತೆ ಅಂತ ಇದ್ದೀರಿ
0: ಈಗ ನನಗೆ 4 ಪೆಟ್ಟು ಕೊಡ್ಲಿಕ್ಕೆ ಹೇಳ್ಬೇಡಿ
3: ಅಲ್ಲ ಕೇಳಿ ಅಲ್ಲ ಖುಷಿ ಆಯ್ತು ಮತ್ತೆ ನೀವು ಸೈನ್ಸ್ ಮತ್ತು ಮ್ಯಾಥ್ಸ್ ಇದೆ ಸರ್ ಅಂತೆ ಅಲ್ಲ
1: ಹೌದು
3: ತುಂಬಾ ಅದು ತುಂಬಾ ಸ್ವಲ್ಪ ಟಫ್ ಸಬ್ಜೆಕ್ಟ್ ನಿಮ್ಮ ಮಾತೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್
1: ಮಾತಾಡುದು
3: ನಾನು ಜಲ್ಲಿಗುಡ್ಡೆ ರತ್ನ ಶೆಟ್ಟಿ
0: ಓಕೆ ಥ್ಯಾಂಕ್ ಯು ರತ್ನ ಶೆಟ್ಟಿ ಅವರೇ ಥ್ಯಾಂಕ್ ಯು
1: ಆಯ್ತು
0: ಓಕೆ ಸರ್ ಎಂತ ಪುತ್ತಾಚ ಕಷ್ಟ ಅಂತ
1: ತುಮಕೂಸಿ ಪರ್ಕೆ ನಿಮ್ಮ ಕೂಮೋ ಕೇಳಿ ತಶೆ ಆಸರು ಕೊನೆ ದುಸ್ರೋ ಕೃಷ್ಣದ ಸಲಾರ ತಕ್ಕ ಕುಮ್ಮೋ ಜವಾಣ್ ಮಕ್ಕ ಸರ್ ನೀಲ್ಲಿ ತೊಡೆಮ್ಮ ಪನ್ಮುಣಿ ಅವಕ್ಕೆ ವೆಲ್ಟು ಸ್ಥಿತಿ ರಸ ತಕೊಂಡು ಇಲ್ಲಿ ಸಿ ಮುಜಿ ತಾಂಕಿ ಪುರ್ತಿ ಕುಮ ಕರಿ ಜಯ ಮುಳ್ಳೆ ತ ಬೊಗ ಮುಜಿ ತೇ ಇಲ್ಲ
0: ಓಕೆ ಜಿನಿ ಹೆಚ್ಚಿ ಖುಷಿ ಹೆಚ್ಚಿ ಅನಿ ಆಡು ಗಡೀತ
1: ಮಸ್ತು ಅಸಾತ್ ಆಡುಕು ಗಡೀತ ಅಸಾತ್ ಮತ್ತ ರೋಷನ್ ಅಂತ ಸಂಗ್ತ ಮುನ್ಶಾಕ್ ಜೀವನ ಅಂತ ಕಷ್ಟ ಮುಳೆ ಏಜಸ್ ಏಜಸ್ ಸುಖನ ವಾಡಲ್ಲ ಮುನಿಸ್ ಕೆದಾಳ ಸಾಡ್ ಬಳವಾಣ ಜರ್ ತರಕ ಮುನ್ಶ ಕಷ್ಟ ಎತ್ತಾತ್ ತೋ ಮುನಿಸ್ ಆಪ್ಲೆ ಜೀವಿತ ಫುಡ್ಕೋರು ಸಂಗ್ತ ತ್ಯಾದಿಕೊಂಡು ಕಷ್ಟ ಅಂಕಸನ್ನು ಊರ್ಲ ಕೊಡಕೆ ಜಸುನ್ ತಪ್ಪಿ ಕತೆ ಕಷ್ಟ ತ್ಯಾದಿಕೊಂಡು ಕಷ್ಟ ಇಲ್ಲ ಕೂಡ್ಲೆ ಆಮಿ ಅಂಕ ಎಕ್ಕಿತ ಕಷ್ಟ ಇಲ್ಲ ಮುಳ್ಳೆ ಶಿರಪ್ ಚೆನ್ನೈ ಕಷ್ಟ ಅಂತ ಅವನು ಮುಂದೆ ಮುಕ್ಲ ಜೀವಿತ ಕಷ್ಟ ಮಾಡು ನಡೆಯತ್ ಏಲಿ ಸ್ವಾಮಿ ಶಿಕಾಸೈ ಸಂತೋಷ ಗಡಿತ ಮಸ್ತು ಅಸಾತ್ ಮುಜೆ ತಮ್ಮ ಶಿಕ್ಲೆ ಬುರ್ಗೆ ಒಳ್ಳೊಳ್ಳೆ ದಕ್ತರ್ ಜಲ್ಯಾತ್ ಪೊಲಿಟಿಷಿಯನ್ ಜಲ್ಯಾತ್ ಡ್ರಾಮಾಟಿಕ್ ಜಲ್ಯಾತ್ ಫಿಲ್ಮ್ ಡೈರೆಕ್ಟರ್ ಜಲ್ಯಾತ್ ಫಿಲ್ಮ್ ಡೈರೆಕ್ಟರ್ ಜಲ್ಯಾತ್ ಆಸ್ ಮುಜೆ ಮದ್ದೆ ತಂಚ ಮದ್ದೆ ಸಂಪರ್ಕ ನಾಂತರಿ ಖಂಡಿತ ಮುಜೆ ಊಟ ಅಸ್ತು ಬರ್ತದ
0: ವೆನ್ ಯು ಮೀಟ್ ದೆಮ್
1: ಓಯ್
0: ಊಟ ಮುಜೆ ಮಾಸ್ಟರ್ ಮುಜೆ ಸರ್
1: ಮುಜೆ ಸರ್
0: ಜಂಪುರ ಅಬ್ಬಾ
1: ಅವೇಸ್ ಅವನಿ ಯಾ ಬುರ್ಗೆ ನಿ ಪೂರ ಬುರ್ಗೆ ನಿ ನೋಡ್ ಬರ್ ಸರ್ ಊಟ ಅಸ್ತು ಹೊರ್ತೆ ದೋರಿಗೆ ಮಳೆ ಚಿತ್ತ ಬಾಳ ತೆ ಮುಜೆ ಸ್ವಾರ್ಥ ಚಿಂತ ಬಸ
0: 100 ಬುರ್ಗೆ ಅಂಕ ಕಿತ್ಲೆ ಜನ ಕೂಡ ಸರ್ತ ಏಕ ಕ್ಲಾಶ್
1: ಓಯ್ ತ್ಯಾದಕುನು ಅವೆ ಮುಂಚೆ ಸಂತೋಷ ಜಿ ಗಡಿತ ಅಸತ್ ತಿ ಅಮಿ ಪಾಸಿಟಿವ್ ಅಂಕಂಗಿದೆ ಖುಷಿ ಹೋಗಿ ಕಷ್ಟ ಇದ್ದಾಳ ತೆ ನೆಗೆಟಿವ್ ಅನ್ಕೊಂಡಿದ್ದೀನಿ ತೆ ಪಾಸಿಟಿವ್ ಅನ್ಕೊಂಡಿದ್ದೆ
0: ಓಕೆ ಹಂಗ ಸರ್ ಸರ್ ತುಂಬ ಚೆನ್ನಾಗಿ ಈ ಸರ್ ಹಂಗ ಜಾಯ್ ಸಗಳ್ಯಾ ತುಂಬ ಶವಾವ್ರ ಅಂತ ಜೈತಿ ತುಂಬ ಚರಾಟ ಒಳ್ಳೆ ತುಂಬಿ ಸದಾಂಶ ಬಿಝಿ ಅಸಲೆ ವ್ಯಕ್ತಿ ಪಣ ಆತ ನಿವೃತ್ತ ಜೀವಿತ ಆಸಾ ತುಂಬಿ ಕಿತೆ ಕಷ್ಟ ಭುಕ್ತ ಸರ್
1: ರೋಷನ್ ಹಾಗೆ ಕೆತ್ತಾರೆ ಮುಚ್ಚಾ ಸರ್ ಅವು ರಿಟೈರ್ಡ್ ಅಲ್ಲ आणि एकल्या मुळे रिटायर्ड मुळे असतात
0: अंत
1: जिनेचे कळले रिटायर्ड झाले कुठले संसार आखेर जो तकले हरदम बसचे तू घर असताना घराकडची काम असतात ती तू सोदून काढ त्या तुका तू बिझी दवरताय ते झटचे जाऊ दी गैरम करचे जाऊ दी या कुसनात बैल कुम करचे जाऊ दी वस्तुरगडी करचे जाऊ दी वस्तुर मिश्र घालचे जाऊ दी हे पुरा काम असतात पळय त्या मनशाक बिझी दवरतात आणि आजून तितकं असा तसं एक सुपवट म्हणलं बघाना उपगुण म्हणलं बघाना
0: ओके माईक ಅಕ್ಕ ತುಂಬ ಮಸ್ತ್ ವಿರೋಧ ಮಳ್ಯಾರ ಆಸ್ ಅ ಟೀಚರ್ ಮುಳ್ಳು ಓತ್ ಗೆತ್ ಅಸ್ತಾನ ಮೈಕ್ ಅವರು ಲೋನ್ ಬರ್ಗೆ ಶಿಕವಂಚೆ ಕಿತೆ ಅಗ್ಗಿ ಮಂತು
1: ದೇವಾಣ ಮಗ ಸುಭಿತ್ತ ತಾಳೋದಿಲ್ಲ ಗಟ್ಟ ತಾಳೋದಿಲ್ಲ ಗಣ್ಗಣಿ ತಾಳೋದಿಲ್ಲ ತ್ಯಾದಿಕೊಂಡು ದೇವಾಣ ದಿಲ್ಲ ಏನ್ ದೇಣ ಅಸ್ತ ಅಸ್ತಾನ ಅದೇ ಕಾಲ ಕತ್ತಿರ ಮೈಕ್ ಉಪಯೋಗಿಗೆ
0: ಅನೇ ಮೈಕ್
1: ಅಣ್ಣ ಅವು ಶಿಕೈನ ಅಸ್ತಾನ ಎಲ್ಲೋಷಿಯಸ್ ಅಂತ ಯಾಕ ಮೂಲ ಶಿಕೈಲಾರ ವೈಟ್ ಬಿಲ್ಡಿಂಗ್ ಅಮ್ಮ ಸರಿ ಕರ್ತಾನೆ ಮಸ್ತು ಜನ ಪಾತ್ರ ಬಂದು ಮುಳ್ಳೆ ಅಸ ಅಳೆಯ ನೋರ್ ಬಟ್ಟ ಇಲ್ಲ ಬೂಮ್ ಅವರು ಸುರುಕಿಲು
0: ನೀದು ಬೋಡ ಜೋಕ್ಸ್ ಮೇಂಟೆನೆನ್ಸ್ ಮಂಚಿ
1: ಕರ್ನಾಟಕ
0: ಪದ್ರೆ ಭಾಗತ್ತ ಓಕೆ ಆಸ ಕೊನೆ ಸೂಪರ್ ಹುಡಾಸ್ ಕಡೋಂಗ ಶೇತ ತುಮಿ ತುಮಚ ಶಿಕ್ಷಕ ಜೀವಿತ ಅಂತ ಎಲೋಶಸ್ ಅಂತ ತುಮಿ ಇತ್ಲೋ ಈಗ ಸವಾದ ಇಲ್ಲ ಮುಂಟ ಸಂ ಸೈತೆ ಎಲೋಶಸ್ ಮಾತೆ ತುಮಕ ಏಕ ಪ್ರೇರಿತ ಕೆಲ್ಲ ಐತೆ ಅಂತ ತುಮಿ ಉಲೇತ ಉಲೇತನ ಉಲ್ಲೇಖ ಇಲ್ಲ ಅಸ ಪಣ ಏಕ ವ್ಯಕ್ತಿ ವರ್ವಿ ತುಮಿ ಅಜುನಿ ತೋ ವ್ಯಕ್ತಿ ತುಮಕ ಮೊಗ ಅಸೋ ಜಾಲ್ಯಾರ ಬರೋ ಶಿಕ್ಷಕ ಮುಂಟ ತುಮಿ ಮಂತ ಜಾಲ್ಯಾರ ಆಸ್ ಅ ಟೀಚರ್ ಒನ್ ಅಡ್ಮೈರ್ಸ್ ಒನ್ ಮೋರ್ ಟೀಚರ್ ಇನ್ ಇಸ್ ಲೈಫ್ ಮುಂಡ ಕೊಂತು
1: ಮಸ್ತು ಅಸಾತ್ ಮಸ್ತು ಅಸಾತ್ ಮಾತ್ ಮುಜ ಕಷ್ಟ ಅಂತ ಮಕ್ಕ ಪಟ್ಟಿ ಬಿದ್ದಿರ್ಲು ಏಕ್ ಮೂನಿಸ ಅಸತ್ ತೋ ಫಾದರ್ ಡೆನ್ಜಿಲ್ ತೋ ಮುಜ ಅಧ್ಯಾಪಕ ಮುಜ ಕಷ್ಟ ಮಾಡ ಮಕ್ಕ ತೋ ಪಾವುಲ್ಲೋ
0: ಅದು ಡೆನ್ಜಿಲ್ ಲೋ
1: ಬೈ ಮಕ್ಕ ಧೈರ್ ದಿಲ್ಲೋ ತ್ಯಾ ಮುನ್ಶಕ್ ಅವ ಕೆದಾಡೆ ವಿಸ್ತರಣ ದೂಸರೆ ಮುಜ ಫಾದರ್ ಮೆಲ್ವಿನ್ ಫಾದರ್ ಮೆಲ್ವಿನ್ ಆಸ್ತು ಅಮ್ಚ ಮದೆನ್ನ ಮಸ್ತು ದೂಕ್ ಬುಕ್ತ ಮಕ್ಕ
0: ಸಣ್ಣ ಸಣ್ಣ ಗೆಲೋ
1: तसो मस्तू ग्रास करता फादर मेलवीन असो जर तर फादर मेलवीन असलो तर म्हज्या हांवें ह्या इस्काल गाडयले त्या भुरग्याक आजी तो कुंभ करता आसलो कोण हांगा ते भुरगे म्हणटा फादर मेलवीन ना म्हण कैबिट्ट वदर सर म्हण ते भुरगे हातून आजूनही रडटा ते देखून आता जाले म्हणजे फादर मेलवीन ताणें म्हळें फादर मेलवीन एक उतार सांगले ते चेडवाक नानू इल्लिंद वदरू ಎಲ್ಲಿ ಇದ್ದರೂ ಕೊನೆಯ ಉಸಿರು ಇರುವ ತನಕ ನಿನ್ನ ವಿದ್ಯಾಭ್ಯಾಸ ಬಗ್ಗೆ ನಾನು ಕಾಳಜಿ ವಹಿಸ್ತೇನೆ
0: ಬಸವಣೆ
1: ಎಂತ ಬಸವಣೆ ಪುಣ್ಯ ಬಸವಣೆ ಬಸವಣ್ಣ ಜಾಣು ತೂರ್ಲೆ ದೇವಂತ ಕವಿಗೆ ಸಭೆಯಲ್ಲಿ
0: ಓಕೆ ನಿಮ್ಮಾಣೆ ನಾಜ ರೇಡಿಯೋ ಸಾರಂಗ ಕೈಲಿ ಅಸ ನಾಮೆ ತುಂಬ ಚೋಡೋಕ್ ಸದಾನಿತ ಸದಾಲರಿ ತೀ ವೇಗ್ಲಿ ಪುಣ್ ಸಂದರ್ಶನ್ ವೇಗ್ಲೆ ಪಾಟಿಂಗ್ ಓನ್ ಪಳೆಯಲ್ಲ ತುಂಬಿ ಅಸಲಲ್ಲಿ ವಾಟ್ ಪಳೆಯಲಿ ಖುಷಿ ಹೋಗ್ಲಿ ರೇಡಿಯೋ ಸಾರಂಗ
1: ಭಾರಿ ಖುಷಿಯಲ್ಲಿ ಮಗ ಭಾರಿ ಖುಷಿಯಲ್ಲಿ ಮುಜೆ ಬಿತ್ತರ ಅವನ ದಿತ್ತಸ್ತಾನ ಕಾಲ ಅವ ಮಗ ತುದ್ದುಬಲ್ಲ ಅವ್ ಊಲ ಸಕ್ಕನಿಗೆ ಏಮನೋ ತುದ್ದುಬ ಮುಜಿ ತೆ ಅಸಲ್ಲು ರಾತ್ರಿ ನಿದ್ಲು ಮೊದ್ದೆ ದೋಣ ತಿನ್ಬಿಟ್ಟು ಜಾಗ ಸಲಿ ಓ ಫಲ ರೋಷನ ನಾ ಪೈಲ ಮಕ ಕಾಲೆ ಊಲೊಂಚೆ ಕಾಲೆ ಊಲಿ ಅವೇ ಆಸ್ಕಾಲ ಕಾಲ ಬಿತ್ತ ರೋಷನ್ ಅವೇ ಜಿಸ್ ದೇವ ತು ಮಕ ಕುಮಕ ಕಿತೆ ಊಲಿ ಜೆ ತುಂಬ ಜಮ ತಿಗಲ್ಲ ಅಣ್ಣ ತುಜೆ ಪತ್ತಿ ಕಾಲ ಕಾಮ ಕರ್ತೆ ತ್ಯಾದಕ್ಕೂ ಹಂಗ ಐಲ ಉಪರಂತ ಪಣ ಇಟ್ಲು ಉಲೇನು ಏ ದೇವಣ ತುಂಬ ತಿ ಉತ್ತರ ಗಲ್ಲಿ ಅಣ್ಣ ತಚ್ಚ ಕುಮ್ಕಿನ ಸಂ ಉಲೇಲು ಸಂಗ ಅಪೇಕ್ಷಿತ
0: ಓಕೆ ಮಗಚ ನಾರ್ಬರ್ಟ್ ಸರ್ ರೇಡಿಯೋ ಸಾರಂಗಕ್ಕೆ ತುಂಬಿ ಐಲ ಶಿಕ್ಷಕ ಸುದೀಸ ಸಕ್ಕರ್ ಶಿಕ್ಷಕಾಗ ದಿವಚಿ ಲಾಸ್ಟ್ ಕಿತೆ ಅಮ್ಮ ಏಕ ಸಂದೇಶ ತುಂಬ ದಿವ ಕಾಶತ
1: ತುಮಚ ಹಾತ ಕಲಾಸ್ ಕಿಂತಿ ಬುರ್ಗಿ ತಿ ತುಮಚಿ ನೈ ಜಾಲ್ಯಾರಿ ಪರ ಕ್ಯಾಂಜಿ ಜಾಲ್ಯಾರಿ ತ್ಯಾ ಬುರ್ಗ್ಯಾಂಕ ತುಮಿ ತುಮಚಿ ಸಕ್ಕರ್ ಗಾಣ ಗಯಾ
0: ತುಮಿ ಸಿಕ್ ತಿಂಗ್ ಸರ್ ಆವೆ ಬಪೈಚ ಜಾಗೆ ರಸ್ತೆ
1: ಆವೆ ಬಪೈಚ ಜಾಗೆ ರಾವ ಅಣಿ ತಂಕ ಮೋಗ್ ದಿಯಾ ಮೋಗ್ದಿತ ಸನಾತಂಕ ಬುಕಂತ್ಲಿ ಜಾಣುವ ಇದೀಯ ಆಣಿ ತಿ ಬುರ್ಗಿ ಖಂಡಿತ ಜಾವಣ ತುಮಚ ಮೋಗ ಕತಿರ್ ಮುನಿ ಬುರ ಶಿಕೋಣ ಮುಖಾರ ಭಾರತಕ್ಕೆ ಭವಿಷ್ಯ ಸಂಭವತಿಲಿ.
0: ಓಕೆ ತರ್ ಮುಗಚ ನೋರ್ಬಟ್ ಸರ್ ಆಯ್ಚೆ ದಿಸ ರೇಡಿಯೋ ಸಾರಂಗಚ ತಾಳು ಮೋಳು ಸುಬೀತ ಅಂಕಡಿಯನ್ ವೇದಿ ಸೊಬೈಲಿ ಮಾತ್ನೆ ತುಂಬ ಸಾಹಿತ್ಯ ಉಲೈಲ್ಯಾತ್ ವೇಳಾಚಿ ಬಂದಡ ಸ ಉಲೋಂಚೆ ತೆ ಮುಗ್ದಾನ ಕಿತ್ಯಾಕ 37.5 years of journey of as a teacher ತೆ ಮಸ್ತು ಲೋಂಗ್ ಅಸ ಪೋಣ ಅಂಗ ಸರ್ ವೇಳ ಮುಗ್ದತ ವೇಳ ರಕನ ವಿಕಸ ಏಕ ಗಡಿತ ಸಂಕಾಶತ ಆಮಿ ಸಕ್ಕಡ ಮಂಟ ಸಂಸಾರಂತ ಉಬಾರ ಪರ್ವತ ಕೊನ್ಸೋಗಿ ಮೌಂಟ್ ಎವರೆಸ್ಟ್ ಮನ್ ಜಾಪ್ ದಿತ ತಮೆ ಪೋಣ ಹಾವು ಮಂಟ ಮುಜತುತ್ರಾನೆ ಕಂಚ ಏಕ ಲೇಖ ಗಾಚೆ ಕೋಟಿಂಗ್ ನೈ ಮುಜಂತ ಕೋಟೆ ಸಂಸಾರಂತ ಒಡ್ಲು ಪರ್ವತ ಹಾವು ಜಾವನ ಅಸ ಮುಂಚೆ ಹರಿಯಕ್ ವ್ಯಕ್ತಿ ಜಾವನ ಅಸ ಆನೆ ಹಾವು ತ್ಯಾ ಜೀವಿತಾಂತ ಸರ್ಚಿ ಮಟಾನ್ಸ್ ಕಂಚ ಉಂಸಾಯಕ್ ಪೌತಾಂಗಿ ತ್ಯಾಸ ಏಕ ಅಂಚ ಶಿಕಾರ ಪೌತ ಅಂಚ ಹೈಟ್ ಸೋತಾನ್ 7 feet ಅಸಂಪುರ ಯಾ 5 feet ಅಸಂಪುರ ಪೋಣ ಆಮಿ ಕೆಲ್ಲಿ ತಿನ್ ಕಾಮ ತಿನ್ಸ ಮೌಂಟ್ ಎವರೆಸ್ಟ್ ಚಕ್ಕೆ ಉಬಾರ ಪೌತ ಸರ್ ಲ್ಯಾನ ಆಮಿ ಓ ಜೀವಿತ ಮುಳ್ಳು ಪರ್ವತ ಉಬಾರ ಪುರು ಪೊಳೆಯ ತ್ಯಾ ಪರ್ವತ ಉಬಾರ ತಿ ಅಮಕ ಮೆಲ್ಚಿಸ್ನ ಲೇಖಾಕಿ ಉಂಚಿಸ್ನ ಅನಿ ಅಸಲು ಎಕ್ ಪರ್ವತ ತುಮಿ ತುಮಚ ಶಿಕ್ಷಣ ಜೀವಿತ ತೀಸ ಅನಿ 7 ವರ್ಷಾಂಚಕ್ಕೆ ಸರ್ತಿ ಅವುದಿನ ತುಮಿ ಉಬೋ ಕೆಲ್ಲ ಸೈತ್ಯ ಭರ್ಗ್ಯಾಂಚ ಜೀವಿತ ತೆನ್ಸ ತುಮಕ ಎಕ್ ಬೋರೆಪಣ ಜಲ ಸರ್ ಅಶೆ ಮನೋನ ತುಮಕ ದಿನವಾಸ ಮಂಟ ದೇವ್ ಬರೆ ಕೊರ ಪರತ್ ಮೇಳ್ತಾ ಮುಗೋಚನ ಇವಂಚ ಹಾಪ್ತ್ಯಂತ ಪುನ್ 8 ತಾರೀಕೇರ ತಾಳು ಮಾಡೋ ಶೀದ ಪ್ರಸಾರ ಅಸೋ ನಾ ಮನ್ ಅದಂತ ಆಮೇಲೆ ತಿಳಿಸಿತ ಪುನ್ ತ್ಯಾ ದಿವಸ ಏಕ ದುಸರೇನ್ಸ್ ಏಕ ವೆಗ್ನಸ್ ಕಾರ್ಯಕ್ರಮ ಮೇಂದಿತೇಲ ಮುಂದೆ ಫೆಸ್ಟಸ್ ಸಂದರ್ಭದಲ್ಲಿ
4: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿ ಮೂಳ
5: ಸಂಸಾರ ಶಿಮಾಪುರಿಯ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
4: ಹಚೆ ಮೊಲಾದಿಕ್ ಸದರ್ಪಣಸ್
5: ತಾಳು ಅನಿ

0: ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರ. ಹಲೋ, ಹಾಯ್, ನಮಸ್ಕಾರ ಕೇಳುಗರೆ. ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಸೊ ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಪ್ರತಿ ಶುಕ್ರವಾರ ನಮ್ಮ ಜೊತೆಗೆ ಒಂದಿಷ್ಟು ತಜ್ಞ ವೈದ್ಯರು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಿರ್ತಾರೆ. ಸೊ ಹಾಗೆಯೇ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥದ್ದು. ಸೊ ಹಾಗೆಯೇ ಒಂದಿಷ್ಟು ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಕೇಳಿಕೊಂಡು ಸೊ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದು, ಈ ರೀತಿಯ ಕಾರ್ಯಕ್ರಮವು ಕೂಡ ನಾವು ನಿರಂತರವಾಗಿ ಶುಕ್ರವಾರದಂದು ನಾವು ಮಾಡ್ತಾ ಇರ್ತೀವಿ. ಕಳೆದ ವಾರವೂ ಕೂಡ ನಾವು ಯುವಜನರಲ್ಲಿ ಹೆಚ್ಚುತ್ತಿರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೆವು. ಸೊ ಇವತ್ತು ಯುವಕರಲ್ಲಿ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಲಿಕ್ಕಿದ್ದೀವಿ. ಸೊ ಬಹುಶಃ ಈ ಬೆನ್ನು ನೋವು ಅಂತ ಬಂದಾಗ ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ವಯಸ್ಸಾದವರಿಗೆ ಮಾತ್ರ ಈ ಬೆನ್ನು ನೋವು ಬರುವಂತದ್ದು, ಡಿಸ್ಕ್ ಪ್ರಾಬ್ಲಮ್ ಬರುವಂತದ್ದು ಅಂತ ಕೂಡ ನಾವು ಅನ್ಕೊಂಡಿದ್ದೆವು. ಆದ್ರೆ ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಯುವಕರಲ್ಲಿಯೂ ಕೂಡ ಇದು ಅತಿ ಹೆಚ್ಚಾಗಿ ವೇಗವಾಗಿ ಕಾಣಿಸಿಕೊಳ್ತಾ ಇರತಕ್ಕಂತಹ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು, ಬದಲಾದ ಜೀವನ ಶೈಲಿ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕಾರಣಗಳು ಅಂತೂ ಕೂಡ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಆ ರೀತಿಯ ಯಾವ ರೀತಿಯ ಕಾರಣಗಳಿದೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು, ಸೊ ಹಾಗೆಯೇ ಯಾವ ವೈದ್ಯರನ್ನು ನಾವು ಇದಕ್ಕೆ ಸಂಪರ್ಕಿಸಬೇಕಾಗುತ್ತೆ, ಇದು ಎಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನೂರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆಯೇ ಪ್ರಸಿದ್ಧ ತಜ್ಞ ವೈದ್ಯರು ಕೂಡ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಕಳೆದ ಬಾರಿ ಕೂಡ ಒಂದು ಸಮಯದಲ್ಲಿ ನಮ್ಮ ಜೊತೆಗೆ ಈಶ್ವರ್ ಕೀರ್ತಿ ಇದೇ ಡಾಕ್ಟರ್ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿಕ್ಕಿಂತ ನಮ್ಮ ರೇಡಿಯೋ ಸಾರಂಗಕ್ಕೆ ಕೂಡ ಬಂದಿದ್ರು. ಸೊ ಅದು ಅಲ್ಲದೆ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು 15 ವರ್ಷಗಳ ಕಾಲ ಅನುಭವವನ್ನು ಕೂಡ ಹೊಂದಿದ್ದಾರೆ. ಅಂದರೆ ಸ್ಪೈನ್ ಡಿಫಾರ್ಮಿಟಿ ಆಗಿರ್ಬೋದು, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಆಗಿರ್ಬೋದು, ಮಿನಿಮಲಿ ಇನ್ವೆಸಿವ್ ಚಿಕಿತ್ಸೆಯಲ್ಲಿಯೂ ಕೂಡ ಅಪಾರ ಪರಿಣತಿ ಹೊಂದಿರತಕ್ಕಂತಹ ಒಬ್ಬರು ಕೂಡ ಡಾಕ್ಟರ್ ಆಗಿರುವಂತವರು. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ,
0: ಹೇಗಿದ್ದೀರಿ ಡಾಕ್ಟರ್? ಎಸ್, ಓಕೆ. ಕಳೆದ ಬಾರಿ ಕೂಡ ಒಮ್ಮೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಲಿಕ್ಕಿಂತ ಕೂಡ ಬಂದಿದ್ರಿ. ಆ ಸಮಯದಲ್ಲೂ ಕೂಡ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಕೂಡ ತಾವು ಮಾಡಿದ್ರಿ. ಸೊ ಒಂದು ಕಡೆ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ನಮ್ಮ ಸಾರ್ವಜನಿಕರಿಗೆ, ಜನರಿಗೆ ಒಂದಿಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲೇಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಇವತ್ತು ಕೂಡ ಪ್ರೀತಿ ಇಟ್ಟು ಬಂದಿದ್ರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ನಾನು ನಿಮ್ಮ ಹತ್ರ ಮೊದಲನೇದಾಗಿ ಕೇಳುವಂಥದ್ದು, ಇಲ್ಲಿ ನೀವು ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದೀರಿ. ಈ ಸ್ಪೈನ್ ಸರ್ಜರಿ ಅಂತ ಕೇಳುವುದು ನಾವು ಇತ್ತೀಚೆಗೆ ಅಷ್ಟೇನೆ. ಸೊ ಇದು ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಬಹುದಾ? ಹೇಗೆ?
1: ನಮಸ್ತೆ. ನಾನು ಮೊದಲಿಗೆ ರೇಡಿಯೋ ಸಾಗರಂಗಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ರೇಡಿಯೋ ಸಾಗರನ ಎಲ್ಲ ಕೇಳುಗರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದೀಗ ಸ್ಪೈನ್ ಸರ್ಜರಿ ಅಂತ ಹೇಳುದು ಈಗ ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಆದ ಒಂದು ಸ್ಪೆಷಾಲಿಟಿ, ಮೇ ಬಿ ಲಾಸ್ಟ್ ಒಂದು 25-30 ಇರಬಹುದು. ಸೊ ಮೊದಲು ಈ ಮೇನ್ ಈ ಸ್ಪೈನ್ ಸರ್ಜರಿಗಳನ್ನು ಆರ್ಥೋಪೆಡಿಕ್ಸ್ ಅಥವಾ ನ್ಯೂರೋ ಸರ್ಜರಿ ಈ ಎರಡು ವಿಭಾಗದಲ್ಲಿ ನೋಡಿ ಅದರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈ ಸ್ಪೈನ್ ಅಂತ ಹೇಳೋದು ನಮ್ಮ ಈ ಸ್ಟ್ರಕ್ಚರ್ ಉಂಟಲ್ಲ, ಅದನ್ನ ಭಿನ್ನ ಮೂಳೆಯ ಭಿನ್ನ ಹುರಿಗಳು, ಇಂಡಿವಿಜುವಲ್ ವರ್ಟಿಬ್ರವನ್ನ ಹುರಿಗಳು ಅಂತ ಹೇಳ್ತೇವೆ. ಮತ್ತೆ ಇಡೀ ಭಿನ್ನ ಕೋಲ್ ಇರ್ತದೆ, ಅದೇ ನಮ್ಮ ತಲೆಯಿಂದ ಸ್ಕಲ್ಲನ್ನು ಮತ್ತೆ ಪೆಲ್ವಿಸ್ ಅನ್ನು ಕನೆಕ್ಟ್ ಮಾಡುವ ಒಂದು ದೊಡ್ಡ ಸ್ಟ್ರಕ್ಚರ್ ಅದು. ಸೊ ನಮ್ಮ ಇಡೀ ದೇಹಕ್ಕೆ ಆಕಾರ ಅಥವಾ ದೇಹಕ್ಕೆ ಚಲನೆ ಅದೆಲ್ಲ ಬರುದು ಸ್ಪೈನಲ್ ಕಾಲಮ್ ಇಂದ. ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆದ ಒಂದು ಸ್ಟ್ರಕ್ಚರಿಗೆ ಒಂದು ಸಪರೇಟ್ ಸ್ಪೆಷಾಲಿಟಿಯ ಅಗತ್ಯ ಇತ್ತು. ಯಾಕಂತ ಹೇಳಿದ್ರೆ ಇದು ಬಹಳ ಕ್ಲಿಷ್ಟಕರವಾದ ಒಂದು ರಚನೆ ಆಗಿರ್ತದೆ. ಈ ಸ್ಪೈನ್ ನಮ್ಮ ಬಾಡಿಗೆ ಮೂವ್ಮೆಂಟ್ ಕೊಡ್ತದೆ, ಬಾಡಿಗೆ ಸ್ಟೆಬಿಲಿಟಿ ಕೊಡ್ತದೆ, ಸ್ಟ್ರಕ್ಚರ್ ಕೊಡ್ತದೆ, ಮತ್ತೆ ಅದರ ಒಳಗಡೆಯಿಂದ ಮೆದುಳ ಬಳ್ಳಿ ಹೋಗ್ತದೆ, ಸುಷಮ್ನ ನಾಳ ಅಂತ ಹೇಳ್ತೇವೆ, ಹಾಗೆ ಮೆದುಳ ಬಳ್ಳಿ ಅದು ಬ್ರೈನಿನ ಎಕ್ಸ್ಟೆನ್ಷನ್. ಅದಾಗಿ ಬಂದು ಈ ಮೆದುಳ ಬಳ್ಳಿ, ಮೆದುಳ ಬಳ್ಳಿಯಿಂದ ನರಗಳು ಹೊರಗಡೆ ಬರುವಂತದ್ದು. ಸೊ ಈ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಸ್ಪೆಷಾಲಿಟಿ ಬೇಕಿತ್ತು. ಇದರಿಂದಾಗಿ ಆಗುವಂತ ಒಳ್ಳೆ ರಿಸಲ್ಟ್ಗಳು ರಿಸಲ್ಟ್ ಓರಿಯೆಂಟೆಡ್ ಆಗಿ ಒಂದು ಸೂಪರ್ ಸ್ಪೆಷಾಲಿಟಿ ಆಗಿ ಇದು ಡೆವಲಪ್ ಆಗಿದೆ. ಸೊ ಈಗ ನಾವೆಲ್ಲ ಆರ್ಥೋಪೆಡಿಕ್ ಸರ್ಜರಿ ಮಾಡಿ ಈ ಸ್ಪೈನ್ ಸ್ಪೆಷಾಲಿಟಿಯನ್ನು ಸಬ್ ಸ್ಪೆಷಾಲಿಟಿ ಆಗಿ ತಗೊಂಡು ಎಕ್ಸ್ಕ್ಲೂಸಿವ್ ಆಗಿ ಸ್ಪೈನ್ ಸರ್ಜರಿ ಮಾತ್ರ ಮಾಡ್ತಾ ಇದ್ದೀವಿ.
0: ಯಾಕಂದ್ರೆ ತುಂಬಾ ಮಂದಿ ಅದೊಂದು ಗೊಂದಲ ಇತ್ತು, ಎಲ್ಲರೂ ಕೂಡ ಆರ್ಥೋಪೆಡಿಕ್ಸ್ ಈ ರೀತಿಯಲ್ಲೇ ಹೋಗ್ತಾ ಇದ್ದಂತವ್ರೆ. ಸೊ ಸ್ಪೈನ್ ಸರ್ಜರಿ ಯಾಕೆ ಅದನ್ನ ಡೆವಲಪ್ ಮಾಡಿದ್ರಿ ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಮ್ಮ ಬಾಡಿದ ಒಂದು ಪಿಲ್ಲರ್ ತರನೇ ಇದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಬೆನ್ನು. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಯುವಕರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಹಿಂದೆಲ್ಲ ನಾವು ವಯಸ್ಸಾದವರಲ್ಲೇ ಬೆನ್ನು ನೋವು ಅಂತ ನಾವು ಹೇಳುತ್ತಿದ್ದೆವು. ಬಟ್ ಆದ್ರೆ ರೀಸೆಂಟ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಯೂತ್ಸ್ ಅಲ್ಲಿ ಜಾಸ್ತಿಯಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇರುವಂತದ್ದು ಏನಾಗಿರ್ಬೋದು, ಇದಕ್ಕೆ ಕಾರಣಗಳು ಅಂತ?
1: ಅದೇ ನೀವು ಸರಿಯಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ, ನಮ್ಗೆ ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಮದು ಒಂದು ಬೆನ್ನು ನೋವು ಬಂತ ಅಂತ ಹೇಳಿದ್ರೆ ಪ್ರಾಯ ಆಯ್ತು ಅಂತ ಹೇಳಿ ಲೆಕ್ಕ ಇತ್ತು. ಮಾತ್ರ ಈಗ ಹಾಗಲ್ಲ, ಈಗ ನಾವು ಬಹಳ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕೂಡ ಬೆನ್ನು ನೋಡ್ತೇವೆ. ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ ಈವನ್ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಬಂದಂತ ಸಿಚುವೇಶನ್ ಗಳಿದೆ. ಮೇನ್ಲಿ ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ಒಂದು ನಾವು ಬ್ರಾಡ್ಲಿ ಹೇಳುದಾದ್ರೆ ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಈಗ ನಮ್ಮ ಈಗ ತುಂಬಾ ಕಾರಣಗಳಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಂತೂ ತುಂಬಾ ಚೇಂಜ್ ಆಗಿದೆ. ನಾವು ಆಕ್ಟಿವ್ ಲೈಫ್ ಸ್ಟೈಲ್ ಇಂದ ಮೋರ್ ಸೆಡೆಂಟರಿ ಲೈಫ್ ಸ್ಟೈಲ್ ಗೆ ಹೋಗ್ತಾ ಇದ್ದೇವೆ, ಎಸ್ಪೆಷಲಿ ಯುವಕರು. ಈ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ ಸೆಡೆಂಟರಿ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕೂತ್ಕೊಳ್ಳುವ ಕೆಲಸ ಮಾಡುವಂತ ಎಲ್ಲ ಕೆಲಸ ಇದ್ರೂ ಕೂತ್ಕೊಳ್ಳುವ ಕೆಲಸ ಇರ್ತದೆ, ಮತ್ತೆ ಬೆನ್ನಿಗೆ ಬೇಕಾದಂತ ಕರೆಕ್ಟ್ ಆದ ಸರಿಯಾದ ಪೋಸ್ಚರ್ ಗಳನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಎಂತಂತ ಹೇಳಿದ್ರೆ, ಟ್ರಾವೆಲಿಂಗ್ ಜಾಸ್ತಿ ಆಗ್ತಾ ಇದೆ. ತುಂಬಾ ಟ್ರಾವೆಲಿಂಗ್, ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಟೂ ವೀಲರ್ಸ್ ಅಲ್ಲಿ ಹೋಗುವಂತದ್ದು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂತದ್ದು, ಬೈಕ್ ಅಲ್ಲಿ ಇರ್ಬೋದು, ಸ್ಕೂಟರ್ ಇರ್ಬೋದು, ಆಗೆಲ್ಲ ನಮ್ಮ ಪೋಸ್ಚರ್ಸ್ ತುಂಬಾ ಬ್ಯಾಡ್ ಇರ್ತದೆ. ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜಸ್ ಇಂದಾಗಿ ಈ ರೀತಿ ಜಾಸ್ತಿ ಬೆನ್ನು ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕಾಣ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಎಸ್, ಓಕೆ. ನೀವು ಹೇಳಿದ್ರೆ ಅದೇ ಪೋಸ್ಚರ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿರುವುದರಿಂದಲೂ ಕೂಡ ಇದು ದೊಡ್ಡ ಪ್ರಮುಖ ಕಾರಣ ಅಂತ ಹೇಳಿಕೊಂಡು. ಇವಾಗ ನಮ್ಮ ಕೇಳುಗರಲ್ಲಿ ಕೂಡ ತುಂಬಾ ಮಂದಿ ಟೈಲರ್ಸ್ ಇದ್ದಾರೆ, ಕೆಲವರು ಕೂತ್ಕೊಂಡೇ ಇರುವಂತವರು ಕೂಡ ಇದ್ದಾರೆ, ಕೆಲವರು ಹುಷಾರಿಲ್ಲದವರು ಕೂಡ ಕೂತ್ಕೊಂಡೇ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಅದೇ ರೀತಿ ವೆಹಿಕಲ್ ಅಲ್ಲಿ ಹೋಗುವವರು ಅವ್ರ ಪೋಸ್ಚರ್ ಅನ್ನು ಯಾವ ರೀತಿಯಲ್ಲಿ ಭಂಗಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಂತ?
1: ನಮ್ಮ ಈ ಸ್ಪೈನ್ ಇದ್ದು ಮತ್ತೆ ಸ್ಕೆಲಿಟಲ್ ನ ರಚನೆ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹ್ಯೂಮನ್ಸ್ ಅಲ್ಲಿ ಮನುಷ್ಯರಲ್ಲಿ ನಾವು ನೇರ ನಿಂತ್ಕೊಳ್ಳಿಕ್ಕೆ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ರಚನೆ ಆಗಿದೆ. ಅದಲ್ಲದೆ ಬೇಕಾದಾಗ ಅದಕ್ಕೆ ಬೇಕಾದಂತ ಚಲನೆ ಇರುವಂತದ್ದು, ಮೊಬಿಲಿಟಿ ಕೊಡ್ತದೆ. ಸೊ ನಮ್ಗೆ ಕೂತ್ಕೊಳ್ಬಹುದು, ನಿಲ್ಬಹುದು, ಬೆಂಡ್ ಮಾಡ್ಬೋದು, ಯಾವ್ದು ಮಾತ್ರ ಒಂದೇ ರೀತಿಯಾದ ಪೋಸ್ಚರ್ ನಾವು ತುಂಬಾ ಟೈಮ್ ಫಾಲೋ ಮಾಡಿ ಅದರಲ್ಲೇ ಇದ್ರೆ ಸ್ವಲ್ಪ ಇಂಬ್ಯಾಲೆನ್ಸಸ್ ಬರ್ತದೆ. ಸೊ ಈ ಸ್ಪೈನಲ್ ಕಾಲಮ್ ಅಲ್ಲಿ ನಮ್ಗೆ ಬೋನ್ಸ್ ಉಂಟು, ಜಾಯಿಂಟ್ಸ್ ಉಂಟು, ಮತ್ತೆ ಮಾಂಸಖಂಡಗಳು ಉಂಟು. ಸೊ ಮಾಂಸಖಂಡಗಳು ಸ್ಪೈನಲ್ ಕಾಲಮ್ ನ ಮುಂದೆ ಇರ್ತದೆ, ಹಿಂದೆ ಇರ್ತದೆ, ಸೈಡ್ಗೆ ಇರ್ತದೆ, ಮತ್ತೆ ಕೆಲವೆಲ್ಲ ಲಿಗಮೆಂಟ್ಸ್ ಅಲ್ಲಿ ಇರ್ತದೆ. ಸೊ ಈ ಸ್ಟ್ರಕ್ಚರ್ಸ್ ಅನ್ನು ನಾವು ಒಂದೇ ರೀತಿಯಲ್ಲಿ ಒಂದೇ ಭಂಗಿ ಕೊಟ್ರೆ ಆ ಕೆಲವು ಸ್ಟ್ರಕ್ಚರ್ಸ್ ಸ್ಟ್ರೆಚ್ ಆಗಿಯೇ ಇರ್ತದೆ. ಹಿಂದಿನ ಸ್ಟ್ರಕ್ಚರ್ಸ್ ಬ್ಯಾಕ್ ಎಲ್ಲ ಕಂಪ್ಲೀಟ್ ಸ್ಟ್ರೆಚ್ ಆಗಿರ್ತದೆ, ಮುಂದಿನ ಸ್ಟ್ರಕ್ಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಹೋಗ್ತದೆ. ಸೊ ಇದು ಲಾಂಗ್ ಟರ್ಮ್ ಆದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ದಿವಸಕ್ಕೊಂದು 8 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಅಥವಾ 8 ರಿಂದ 10 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಹಿಂದಿನ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಿರ್ತದೆ, ಫ್ರಂಟ್ ಮಸಲ್ಸ್ ಎಲ್ಲ ಕಾಂಟ್ರಾಕ್ಷನ್ ಆಗಿರ್ತದೆ. ಸೊ ಈ ಪೋಸ್ಚರ್ ಇಂದ ಈ ಇಂಬ್ಯಾಲೆನ್ಸಸ್ ಅನ್ನು ನಾವು ಸರಿ ಮಾಡಿಕೊಳ್ಬೇಕು. ಯೂಶ್ವಲಿ ನಾವು ಸರಿ ಮಾಡುದಿಲ್ಲ, ಯಾಕಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲೇ, ನಮ್ಮ ದಿನದ ಕೆಲಸಗಳಲ್ಲೇ ಬಿಸಿ ಇರ್ತೇವೆ. ಸೊ ಈ ಇಂಬ್ಯಾಲೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ಪೋಸ್ಚರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಬಂದ ಎಲ್ಲ ಪೇಷಂಟ್ಸ್ ಗೆ ಹಾಗೂ ಹೀಗಿರುವ ಎಲ್ಲ ಇದರಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು.
0: ಎಸ್, ಓಕೆ. ಇವಾಗ ಬೆನ್ನು ನೋವು ಸಮಸ್ಯೆ ಕೆಲವರಿಗೆ ಗೊತ್ತಾಗಲ್ಲ ಈ ರೀತಿ ಅದು, ಯಾಕಂದ್ರೆ ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ಳುವವರು ಕೂಡ ಇರ್ತಾರೆ. ಗ್ಯಾಸ್ಟ್ರಿಕ್ ನಿಂದ ಅದು ಏನೋ ಒಂದು ಸ್ವಲ್ಪ ಹಿಡಿದ ಅಂತ ಆಗುತ್ತೆ ಅಂತ ಕೆಲವರಿಗೆ ಅದು ಒಂದು 2-3 ದಿನಗಳ ಕಾಲವೂ ಕೂಡ ಇರುತ್ತೆ. ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು ಅಂತ, ಇವಾಗ ಬೆನ್ನು ನೋವು ಬಂದಿದೆ ಅಂತ ಹೇಳಿಕೊಂಡು ಪೇನ್ ಎಷ್ಟು ದಿನಗಳವರೆಗೆ ಕೂಡ ಇರುತ್ತೆ ಅಂತ?
1: ಸೊ ನೀವು ಹೇಳಿದ ಹಾಗೆ ಬೆನ್ನು ನೋವು ಅಂತ ಹೇಳಿದ್ರೆ, ನಾವೀಗ ಯಾವ್ದಾದ್ರು ಪೇಷಂಟ್ ಒಬ್ರು ಬೆನ್ನು ಅಂತೇಳಿ ಬಂದ್ರೆ, ನಾವು ಫಸ್ಟ್ ಗೆ ನೋಡುದು ಈ ಬೆನ್ನು ಬೆನ್ನಿಂದ ಬರ್ತಾ ಉಂಟಾ ಅಥವಾ ಬೇರೆ ಪ್ರಾಬ್ಲಮ್ ಇಂದ ಬರ್ತಾ ಉಂಟು ಅಂತ ಹೇಳಿ. ಸೊ ನೀವು ಹೇಳಿದಾಗ ಬೇರೆ ಪ್ರಾಬ್ಲಮ್ ಇಂದ ಗ್ಯಾಸ್ಟ್ರಿಕ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕರುಗಳ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಈವನ್ ಕೆಲವು ಸತಿ ಲಂಗ್ಸ್ ನ ಪ್ರಾಬ್ಲಮ್ ಅಲ್ಲಿ ಕೂಡ ಅಪ್ಪರ್ ಬೆನ್ನು ನೋವು ಬರ್ತದೆ, ಕಾರ್ಡಿಯಕ್ ಪ್ರಾಬ್ಲಮ್ ಅಲ್ಲಿ ಕುತ್ತಿಗೆಯಿಂದ ಕೈಗೆ ಬರುವಂತಹ ನೋವುಗಳು ಇರ್ತದೆ. ಸೊ ಎಕ್ಸ್ಟ್ರಾ ಸ್ಪೈನಲ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ನಮ್ಗೆ ಪೇಷಂಟ್ಸ್ ನ ಪ್ರೆಸೆಂಟೇಷನ್ ಅಲ್ಲಿ ಮತ್ತೆ ಅವರ ಎಲ್ಲ ಕಂಪ್ಲೇಂಟ್ ಡೀಟೇಲ್ ಹಿಸ್ಟ್ರಿ ತೆಗೆದಾಗ ಇದು ಬೆನ್ನ ಒಳಗಡೆಯಿಂದ ಬರ್ತಾ ಉಂಟಾ ಹೊರಗಡೆಯಿಂದ ಬರ್ತಾ ಅಂತ ಹೇಳಿ ನಮ್ಗೆ ಅದರದೊಂದು ರಫ್ ಐಡಿಯಾ ಸಿಗ್ತದೆ. ಮತ್ತೆ ಬೆನ್ನ ರಚನೆಯಲ್ಲಿ ನೋವು ಎಲುಬಿಂದ ಬರ್ಬೋದು, ಮಾಂಸಖಂಡದಿಂದ ಬರ್ಬೋದು, ನರದಿಂದ ಬರ್ಬೋದು, ಡಿಸ್ಕಿನ ಪ್ರಾಬ್ಲಮ್ ಇಂದಾಗಿ ಬರ್ಬೋದು, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇಂದ ಬರ್ಬೋದು. ಸೊ ಈ ಇಂಡಿವಿಜುವಲ್ ಬೋನ್ ಇಂದ ಬರುವಂತ ನೋವುಗಳು, ಮಾಂಸಖಂಡದ ನೋವುಗಳು ಮತ್ತೆ ನರದಿಂದ ಬರುವಗಳೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ಪ್ಯಾಟರ್ನ್ ಗಳಿದೆ. ಸೊ ಒಬ್ರು ಈಗ ಪೇಷಂಟ್ಸ್ ಬಂದು ನಮ್ಗೆ ಇಂಥ ಬೆನ್ನು ನೋವು ಉಂಟು ಅಂತ ಹೇಳಿ ನಾವು ಅದು ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಾ ಉಂಟು ಅಂತದನ್ನ ನಾವು ಕ್ಲಾಸಿಫೈ ಮಾಡ್ತೇವೆ. ಅದನ್ನು ನೋಡಿ ಮೋಸ್ಟ್ ಪ್ರಾಬಬಲಿ ಇದು ನಿಮ್ಗೆ ನರದಿಂದ ಬರ್ತದೆ ಅಥವಾ ಡಿಸ್ಕಿಂದ ಪ್ರಾಬ್ಲಮ್ ಬರ್ತದೆ ಅಂತ ಹೇಳುದನ್ನು ನಮ್ಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಸೊ ಆ ರೀತಿ ಕ್ಲಿನಿಕಲ್ಲಿ ಅವರ ಸಿಂಪ್ಟಮ್ಸ್ ಅಲ್ಲಿ ನಾವು ಅದನ್ನು ಕ್ಯಾಟಗರೈಸ್ ಮಾಡಿ ಮತ್ತೆ ನಾವು ಕೆಲವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ಸೊ ಬೆನ್ನ ಮೂಳೆಯ ರಚನೆ ಹೇಗೆ ಆಗಿದೆ, ಅದರ ಮೂಮೆಂಟ್ ಹೇಗೆ ಉಂಟು ಅಂದ್ರೆ ಪೇಷಂಟ್ ಅನ್ನು ನಡೆಸಿ ಮತ್ತೆ ಅವರ ನರಗಳ ಕಾಲ ಬಲದ್ದು ಅಥವಾ ಕೈದ್ದು ಬಲದ್ದು ಅಲ್ಲ ಶಕ್ತಿಗಳನ್ನು ಪರೀಕ್ಷೆ ಮಾಡಿ ಸ್ಪರ್ಶ ಜ್ಞಾನದ ಪರೀಕ್ಷೆ ಎಲ್ಲ ಮಾಡ್ತೇವೆ. ಆಗ ನಮ್ಗೆ ಇನ್ ಡಿಟೇಲ್ ಆಗಿ ಇದೇ ಜಾಗದಿಂದಾಗಿ ಇಂಥ ಪ್ರಾಬ್ಲಮ್ ಬರ್ತಾ ಉಂಟು ಅಂತ ಹೇಳಿ ಆಲ್ಮೋಸ್ಟ್ ರಫ್ ಆಗಿ ಇದು ಹೇಳಲಿಕ್ಕೆ ಆಗ್ತದೆ.
0: ಓಕೆ, ಇವಾಗ ಬೆನ್ನು ನೋವಿ ಏನು ಲೋವರ್ ಬ್ಯಾಕ್ ಪೇನ್ ಏನಂತ ಬರುತ್ತೋ, ಸೊ ಅದೆಲ್ಲವೂ ಕೂಡ ಡಿಸ್ಕ್ ಅಂತ ಡಿಸ್ಕ್ ಪ್ರಾಬ್ಲಮ್ ಅಂತ ಕೆಲವರು ಕೂಡ ಅಂದ್ಕೊಳ್ತಾರೆ, ತಪ್ಪಾಗಿ ಅಂದ್ಕೊಳ್ಳುವಂಥವ್ರು ತುಂಬ ಬಂದಿರ್ತಾರೆ. ಸೊ ಅದು ನಿಜ ಹೇಗೆ?
1: ಸೊ ಬೆನ್ನು ನೋವು ಬಂತಂತ ಹೇಳಿದ್ರೆ ಅದು ಡಿಸ್ಕ್ ಪ್ರಾಬ್ಲಮ್ 100% ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಹೆಚ್ಚಾಗಿ ಡಿಸ್ಕ್ ಪ್ರಾಬ್ಲಮ್ ಇರ್ತದೆ, ಬಟ್ ಡಿಸ್ಕಿಂದ ಅಲ್ಲದೆ ಬೇರೆ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತದೆ. ಎಸ್ಪೆಷಲಿ ಈ ಯಂಗರ್ ಜನರೇಷನ್ ಅಲ್ಲಿ ಯುವಕರಲ್ಲೆಲ್ಲ ಬೆನ್ನು ನೋವು ಜಾಸ್ತಿ ಬರುವಂತದ್ದು ಮಾಂಸಖಂಡಗಳಿಂದಾಗಿ ಮತ್ತೆ ಅದರ ಜಾಯಿಂಟ್ಸ್ ಇಂದಾಗಿ. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ, ಮೆಕ್ಯಾನಿಕಲ್ ಈ ಮಾಂಸಖಂಡಗಳಲ್ಲಿ ಇಂಬ್ಯಾಲೆನ್ಸಸ್ ಇರ್ತದೆ, ಅದರಿಂದಾಗಿ ಆಗಾಗ ಬ್ಯಾಕ್ ಪೇನ್ ಬರ್ತಾ ಇರ್ತದೆ. ಸೊ ಈ ಇಂಬ್ಯಾಲೆನ್ಸ್ ಇದ್ದ ಮಾಂಸಖಂಡಗಳನ್ನು ಜಸ್ಟ್ ಅದನ್ನು ನಾವು ರೀಬ್ಯಾಲೆನ್ಸಿಂಗ್ ಮಾಡಿದ್ರೆ, ಅದನ್ನು ಕರೆಕ್ಟ್ ಮಾಡಿದ್ರೆ ಸ್ಟ್ರೆಚ್ ಆದಂತ ಮಾಂಸಗಳನ್ನು ಅದನ್ನು ಅದೆಲ್ಲ ಸರಿ ಆಗ್ತದೆ. ಅದಲ್ಲದೆ ಕೆಲವರಿಗೆ ಡಿಸ್ಕಿಂದ ಕೂಡ ಬರುವಂತದ್ದಿದೆ. ಸೊ ಡಿಸ್ಕಿನ ಪೇನ್ ಹೆಚ್ಚಾಗಿ ಎರಡು ರೀತಿಯಾದ ಪ್ರೆಸೆಂಟೇಷನ್ ಇರ್ತದೆ. ಒಂದು ಬೆನ್ನು ಅದು ಸ್ವಲ್ಪ ಸಿವಿಯರ್ ಇರ್ತದೆ, ಮತ್ತೆ ಒಂದು ಸೈಡಿನ ಬ್ಯಾಕ್ ಅಲ್ಲಿ ಲೋಬರ್ ಕೆಳಗಿನ ಬೆನ್ನು, ಕೆಲವರು ಜನ ಸೊಂಟ ಅಂತ ಹೇಳ್ತಾರೆ. ಸೊ ಆ ಸೊಂಟದ ಸೈಡ್ ಇದ್ದು ಒಂದು ಬದಿಗೆ ಬಲ ಬದಿಗೆ ಅಥವಾ ಎಡ ಬದಿಗೆ ಜಾಸ್ತಿ ಇರ್ತದೆ, ಅಥವಾ ಅವರ ಒಂದು ಬದಿಗೆ ಸ್ವಲ್ಪ ಟಿಲ್ಟ್ ಆಗ್ತಾರೆ, ನೇರ ನಿಲ್ಲಿಕ್ಕೆ ಆಗುದಿಲ್ಲ, ಒಂದು ಬದಿ ಸ್ವಲ್ಪ ಟಿಲ್ಟ್ ಆಗ್ತಾರೆ, ಅಂತದ್ದೆಲ್ಲ ಡಿಸ್ಕಿನ ಇದರಲ್ಲಿ ಬರ್ತದೆ. ಸೊ ಡಿಸ್ಕಿನ ಇನ್ನೊಂದು ಮುಖ್ಯವಾದ ಪ್ರೆಸೆಂಟೇಷನ್ ಹೇಗೆ ಅಂತ ಹೇಳಿದ್ರೆ ಕಾಲಿಗೆ ನೋವು ಬರ್ತದೆ. ಸೊ ಡಿಸ್ಕ್ ಅಂತ ಹೇಳುದು ಒಂದು ನಮ್ಮ ಎರಡು ಎಲುಬು ನಡುವೆ ಇರುವಂತ ಒಂದು ಕುಷನ್, ಶಾಕ್ ಅಬ್ಸಾರ್ಬರ್ ರೀತಿ ಅಂತ ಹೇಳ್ತೇವೆ ನಾವು. ಸೊ ಈ ಶಾಕ್ ಅಬ್ಸಾರ್ಬರ್ ಅಲ್ಲಿ ಜೆಲ್ ಇರ್ತದೆ, ಆ ಜೆಲ್ಲಲ್ಲಿ ಯಾರು ಹರಿದು ನರದ ಹತ್ತಿರ ಬಂದ್ರೆ ಆ ನರದ ನೋವುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ನಾವು ಕಾಮನ್ ಆಗಿ ಸಯಾಟಿಕಾ ಅಂತ ಹೇಳ್ತೇವೆ. ಸೊ ಡಿಸ್ಕ್ ಪ್ರಾಬ್ಲಮ್ ನವರು ಯೂಶುವಲಿ ಪ್ರೆಸೆಂಟ್ ಬರೋದು ಬೆನ್ನು ನೋವು ವಿತ್ ಸಯಾಟಿಕಾ, ಅದು ಲೆಗ್ ಪೇನ್,
0: ಅದು ಲೆಗ್ ಪೇನ್ ಬರುವಂತದ್ದು. ಮತ್ತೆ ಡಿಸ್ಕ್ ಸ್ಲಿಪ್ ಆಗುವಂತದ್ದು.
1: ಸೊ ಈ ಈ ಡಿಸ್ಕ್ ಅಲ್ಲಿ ಬೇಸಿಕಲಿ ನಾವು ಹೇಳಿದಾಗೆ ಹೊರಗಡೆ ಒಂದು ರಿಂಗ್ ಇರ್ತದೆ, ಒಳಗಡೆ ಜೆಲ್ಲಿ ಇರ್ತದೆ. ಸೊ ಆ ರಿಂಗ್ ಹರಿದು ಜೆಲ್ಲಿ ಹೊರಗಡೆ ಬಂದಾಗ ಅದು ನರಕ್ಕೆ ಟಚ್ ಮಾಡ್ತದೆ. ಸೊ ನರಕ್ಕೆ ಟಚ್ ಮಾಡಿದಾಗ ಈ ರಿಂಗ್ ಹರಿದ ಜಾಗದಿಂದ ಜೋರು ಬೆನ್ನು ನೋವು ಬರ್ತದೆ, ಮತ್ತೆ ಈ ಜೆಲ್ಲಿ ನರಕ್ಕೆ ಟಚ್ ಮಾಡಿದಾಗ ಸಯಾಟಿಕ ಬರ್ತದೆ. ಸೊ ಸಯಾಟಿಕ ಅಂತ ಹೇಳಿದ್ರೆ ಅದು ಬೆನ್ನ ಕೆಳ ಬೆನ್ನಿನ ಜಾಗದ ನರಗಳನ್ನು ಸಯಾಟಿಕ್ ರೂಟ್ ಗಳನ್ನು ಸಯಾಟಿಕ್ ನರ್ವ್ ಅಂತ ಹೇಳ್ತೇವೆ. ಸಯಾಟಿಕ್ ನರ್ವ್ ಬೆನ್ನಲ್ಲಿ ಲಂಬರ್ ಸ್ಪೈನ್ ಅಲ್ಲಿ ಸ್ಟಾರ್ಟ್ ಆಗಿ ಕಾಲಿನ ತುದಿ ಕಿರು ಬೆರಳು ತನಕ ಹೋಗ್ತದೆ. ಸೊ ಎಲ್ಲಿಯಾದ್ರೂ ಒಂದು ಈ ಜೆಲ್ಲಿ ಬಂದು ಆ ಸಯಾಟಿಕ್ ನರ್ವ್ ಹತ್ತಿರ ನಿಂತರೆ ಅಥವಾ ಅದಕ್ಕೆ ಜಸ್ಟ್ ಟಚ್ ಆದ್ರೆ ಈ ನೋವು ಒಂದು ಶಾಕಿನಾಗಿ ಹೋಗ್ತದೆ. ಕರೆಂಟ್ ವೈರ್ ಅಲ್ಲಿ ಕರೆಂಟ್ ಹೇಗೆ ಪಾಸ್ ಆಗ್ತದೆ ಅದೇ ರೀತಿ ಈ ನರ್ವ್ ಅಲ್ಲಿ ಆ ಪೇನ್ ಪಾಸ್ ಆಗ್ತದೆ. ಅದು ಬೆನ್ನಿಂದ ಸ್ಟಾರ್ಟ್ ಆಗಿ ಸೊಂಟಕ್ಕೆ ಹೋಗಿ ಮತ್ತೆ ಕಾಲ ಹಿಂಬದಿಯಿಂದ ಹೋಗಿ ಕೆಳಗಡೆ ಹೋಗಿ ಕಿರುಬೆರಳು ತನಕ ಹೋಗ್ತದೆ. ಸೊ ಅದನ್ನು ಸಯಾಟಿಕ್ ಅಂತ ಹೇಳುದು. ಅದು ಕ್ಲಾಸಿಕಲ್, ಅದು ಸ್ಟ್ಯಾಬಿಂಗ್ ಪೇನ್ ಅಂತ ಹೇಳಿ ನಾವು ಡಿಸ್ಕ್ರೈಬ್ ಮಾಡ್ತೇವೆ, ಅಷ್ಟು ಜೋರ್ ನೋವು ಇರ್ತದೆ.
0: ಖಂಡಿತ, ತುಂಬಾ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಡಾಕ್ಟರ್. ಕೇಳುಗರೆ, ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅಥವಾ ಸಂಶಯಗಳು ಏನಾದರೂ ಒಂದಿದ್ರೆ ನೀವು ಕರೆಯನ್ನ ಮಾಡಬಹುದು 6420949 ಒಂದು ಯುವಜನರಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿದ್ದೀವಿ. ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನು ಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೂಡ ಕೇಳಬಹುದು. 6324240949 ಈ ಒಂದು ಸಂಖ್ಯೆಗೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗರೆ ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು.
2: ಕೇಳುಗರೆ ಇದೀಗ ಧ್ವನಿಮುದ್ರಿತ ಪ್ರಸಾರ.

0: ಶ್ರೋತೃಗಳೇ ಕೇಳ್ತಾ ಇರುವುದು ಇದ್ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ಕೇಳುಗರೆ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಬೆನ್ನು ನೋವು ಯಾಕೆ ಬರುತ್ತೆ, ಪರಿಹಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್, ಬೆನ್ನು ನೋವು ಸಮಸ್ಯೆ ಯಾಕೆ ಬರುತ್ತೆ, ಅದರ ಲಕ್ಷಣಗಳು, ಮತ್ತೊಂದು ಕಡೆ ಡಿಸ್ಕ್ ಸ್ಲಿಪ್ ಯಾಕೆ ಆಗುತ್ತೆ, ಮತ್ತು ಸಿಯಾಟಿಕೆ ಯಾವ ರೀತಿಯಲ್ಲಿ ಬರುತ್ತೆ, ಇದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಹೋದರೆ, ಸೊ ಇನ್ನೂ ಕೂಡ ಇದರ ಆಳವಾಗಿ ನಾವು ನೋಡಲಿಕ್ಕೆ ಹೋದರೆ ತುಂಬಾ ವಿಷಯಗಳು ತುಂಬಾ ಇರುವಂಥದ್ದು. ಸೊ ಇತ್ತೀಚೆಗೆ ನಾವು ನೋಡಲಿಕ್ಕೆ ಹೋದರೆ ಇವಾಗ ಯುವಕರಲ್ಲಿ ಹೆಚ್ಚು ಯಾಕೆ ಸಮಸ್ಯೆ ಬರುತ್ತೆ ಅಂದರೆ, ಮತ್ತೊಂದು ಕಾರಣ ಕೂಡ ಇದೆ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಹೆಚ್ಚಾಗಿ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಈ ಟೆಕ್ಸ್ಟ್ ನೆಕ್ ಅನ್ನುವಂಥದ್ದು ಕೂಡ, ಅಂದರೆ ಬೆನ್ನಿನ ಮೇಲೆ ಒಂದು ಒತ್ತಡ ಬೀಳುವಂಥದ್ದು ಕೂಡ ಇರುತ್ತೆ. ಅದರ ಬಗ್ಗೆ ನಾವು ಮಾತನಾಡಲು ಒಬ್ಬರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ. ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್.
0: ಕೊಟ್ಟಾರದಿಂದ ಕುಸುಮಾಕರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ.
2: ನಮಸ್ತೆ ಕುಸುಮಾ.
1: ಡಾಕ್ಟರ್ ನಮಸ್ಕಾರ. ಡಾಕ್ಟರ್
2: ನಮಸ್ತೆ.
1: ಶ್ರೀ ಕೃಷ್ಣಾಷ್ಟಮಿ ಶುಭಾಶಯ.
0: ಶುಭಾಶಯಗಳು ನಿಮಗೂ ಕೂಡ. ನಿಮಗೂ ಕೂಡ ಶುಭಾಶಯಗಳು.
1: ಮತ್ತೆ ಈ ಅದೇ ಬೆನ್ನಿದ್ದು ಸಮಸ್ಯೆ ಹೇಳುವಾಗ ಇಲ್ಲಿ ಒಬ್ರು ನಮ್ಮ ರಿಲೇಷನ್ L4 L5 ಇಂದ ಅದೆಂತ ಬಲ್ಸ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹಲೋ, ಆಮೇಲೆ ಅವರೆಲ್ಲ MRI ಮಾಡಿ ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು, ಒಳ್ಳೆ ಡಾಕ್ಟರ್ ಮ್ಯಾಂಗ್ಳೂರ್ದು, ಅವ್ರ ಹೇಳಿದ್ರು ಬೇಗ ಆಪರೇಷನ್ ಮಾಡ್ಬೇಕು ಡಿಸ್ಕ್ದು, ಇಲ್ಲದ್ರೆ ಮಲಗಿದ್ದೆಲ್ಲ ಆಗ್ತಾರೆ ಅವ್ರು ಅಂತ ಹೇಳಿದ್ರೆ. ಆಮೇಲೆ ಇಲ್ಲಿ ಒಂದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರು ತೋರಿಸಿ ಕಾಲು ಸ್ವಲ್ಪ ಅವರಿಗೆ ಎಂತದ್ದು ಮರಗಟ್ಟಿದಾಗೆ ಆಗ್ತಾ ಇತ್ತು, ಅದೇ ಸಯಾಟಿಕ ಅದು ಇದು, ಇನ್ನು ನರ ಎಲ್ಲ ಸತ್ತಿದೆ ಕಾಲಿದ್ದು, ಇನ್ನು ಮಲಗಿದೆಲ್ಲ ಆಗದೆ ಧರಿಸಿದ್ರೆ. ಆಮೇಲೆ ಇವರು ಏನಿಲ್ಲ, ಅದು ಬಿ ಕಾಂಪ್ಲೆಕ್ಸ್ 5 ಮಾತ್ರೆ ಕೊಟ್ರು, ಬಲ್ದಿರ್ಬಹುದು ಅದನ್ನೆಲ್ಲ ಮಾಡೋದು ಬೇಡ ಈಗ, ಅದು ಎಲ್ಲರಿಗೂ ಬರ್ತದೆ ಈ ಪ್ರಾಯದಲ್ಲಿ ಹೇಳಿದ್ರೆ. ಆಮೇಲೆ ಈಗ 3-4 ವರ್ಷ ಆಯ್ತು ಸಮ ಇದ್ದಾರೆ, ಹಾಗೆ ಮುನ್ನಕ್ಕೆ ಅವರಿಗೆ ಏನಾದ್ರು ಆಗ್ಬಹುದಾ ಅಂತ ಅದೇ ಆಯ್ತು ಅಂತ ಕೇಳುದು. ನಾನೊಂದು ರೇಡಿಯೋದಲ್ಲಿ ಕೇಳ್ತೇನೆ,
0: ರೇಡಿಯೋದಲ್ಲಿ ಕೇಳಿ ಉತ್ತರ ಕೊಡ್ತಾರೆ.
3: ಒಳ್ಳೆ ಕ್ವಶನ್ ಕುಸುಮಾಕರ್. ಯಾಕಂತ ಹೇಳಿದ್ರೆ ಈಗ ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳಿದಕ್ಕೆ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಉಂಟು, ಈ ಎಲ್ಲ ಕಾಯಿಲೆಗೂ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಇದೆ. ಈಗ ನಾವು ಆ ಕಾಯಿಲೆಯನ್ನು ಅಲ್ಲೇ ಬಿಟ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಹೇಳುದು ಒಂದು ಕ್ವಶನ್ ಕುಸುಮಾಕರ್ ಕೇಳಿದ್ದಾರೆ. ಸೊ ಈ ನ್ಯಾಚುರಲ್ ಹಿಸ್ಟ್ರಿ, ಈಗ ಡಿಸ್ಕ್ ಅದ್ದು ನಾನು ಆಗ ಹೇಳ್ತಿದ್ದಾಗ ಜೆಲ್ಲಿ ಅಂತ ಹೇಳುದನ್ನು ಹೊರಗಡೆ ಬಂದು ನರಕ್ಕೆ ಒತ್ತುತ್ತಾ ಉಂಟು ಅಂತ ಹೇಳಿ, ಆ ನರಕ್ಕೆ ಎರಡು ರೀತಿಯಾದ ನ್ಯಾಚುರಲ್ ಹಿಸ್ಟ್ರಿ ಇರ್ತದೆ. ಒಂದು ನರಕ್ಕೆ ಒತ್ತಿ ನರ ಡ್ಯಾಮೇಜ್ ಆಗಿ ಕಾಲಿನ ಬಲ ಹೋಗುವಂತದ್ದು, ಮತ್ತೆ ಕಾಲು ಎಳ್ಕೊಂಡು ನಡಿಬೇಕಾಗುವಂತದ್ದು ಅಂತ ಪ್ರಾಬ್ಲಮ್ ಆಗ್ತದೆ. ಇನ್ನೊಂದು ಎಂತಾಗ್ತದೆ, ಈ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆಗ್ತದೆ. ನಮ್ಮ ದೇಹದ ಪ್ರಕೃತಿ ಹೇಗೆ ಉಂಟು ಅಂತ ಹೇಳಿದ್ರೆ, ಏನಾದ್ರೂ ಕಾಯಿಲೆ ದೇಹಕ್ಕೆ ಬಂದ್ರೆ ದೇಹವೇ ಆದಷ್ಟು ಅದರ ರಿಪೇರಿಗೆ ಟ್ರೈ ಮಾಡ್ತದೆ. ಸೊ ಆಗ ಆ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆದ್ರೆ ನರ ಫ್ರೀ ಆಗಿ ಪುನಃ ಸರಿ ಆಗ್ತಾರೆ. ಸೊ ಅದು ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್. ನಮ್ಮ ಟ್ರೀಟ್ಮೆಂಟ್ ಯೂಶ್ವಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಬಂದಾಗ ನಾವು ಮೆಡಿಸಿನ್ ರೆಸ್ಟ್ ಅಂತೇಳಿ ಫುಲ್ ಬೆಡ್ ರೆಸ್ಟ್ ಅಲ್ಲ, ಕೆಲವು ಭಂಗಿಗಳನ್ನೆಲ್ಲ ಮಾಡಬಾರ್ದು, ಮುಂದೆ ಬಗ್ಗುದು ಬಾರೆತ್ತದು ಅಂತದನ್ನೆಲ್ಲ ಮಾಡಬಾರ್ದು ಅಂತೇಳಿ ಹೇಳಿ ಮೆಡಿಸಿನ್ ಅಲ್ಲಿ ಆದಷ್ಟು ಕನ್ಸರ್ವೇಟಿವ್ ಆಗಿ ಟ್ರೈ ಮಾಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ ಯೂಶ್ವಲಿ 80-90% ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುದಿಲ್ಲ. ಸೊ ಬರೀ ಒಂದು 10-20% ಜನರಿಗೆ ಮಾತ್ರ ಸರ್ಜರಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಸರ್ಜರಿಯಲ್ಲಿ ಕೂಡ ಈಗ ತುಂಬಾ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಸರ್ಜರೀಸ್, ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತದೆಲ್ಲ ಇದ್ದ ಕಾರಣ, ಸೊ ಹೆಚ್ಚು ಉಳಿದ ಜಾಗಕ್ಕೆ ಈ ಡಿಸ್ಕ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಜಾಗ ಬಿಟ್ಟು ಉಳಿದ ಜಾಗಕ್ಕೆ ಏನು ಪ್ರಾಬ್ಲಮ್ ಆಗದೇ ಇರುವಂತಹ ಸರ್ಜರಿ ಕೂಡ ಈಗ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದ್ಸತಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಟ್ರೀಟ್ಮೆಂಟ್ ಆದ್ರೆ, ವೆದರ್ ನಮ್ ಕನ್ಸರ್ವೇಟಿವ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಅಥವಾ ಸರ್ಜರಿ ಇರ್ಬೋದು, ಮತ್ತೆ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರಲಿಕ್ಕೆ ಚಾನ್ಸ್ ಉಂಟು ಅಂತ ಹೇಳಿದ್ರೆ ಆಲ್ರೆಡಿ ಉಂಟು. ಯಾಕಂತ ಹೇಳಿದ್ರೆ ಬೆನ್ನಲ್ಲಿ ಯಾವಾಗ ಸ್ಟ್ರೆಸ್ ಆಗಿ ಡಿಸ್ಕ್ ಹಾಳಾಗ್ತದೆ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಸೊ ದ ಸೆಕೆಂಡ್ ಡಿಸ್ಕ್ ಪ್ರೊಲ್ಯಾಪ್ಸ್ ನ ಚಾನ್ಸಸ್ ಅರೌಂಡ್ 1%. ಯಾರಿಗೆ ಕೂಡ ಡಿಸ್ಕಿನ ಪ್ರಾಬ್ಲಮ್ ಇರಬಹುದು, ಹಾಗೆ ಇವರಿಗೆ ಕೂಡ ಬರಬಹುದು, ಅಥವಾ ಬರಲೇಬೇಕಂತ ಏನಿಲ್ಲ,
0: ಬರಲೇಬೇಕು ಅಂತ ಏನಿಲ್ಲ ಅಂತ. ಮತ್ತೆ ಬಿ ಕಾಂಪ್ಲೆಕ್ಸ್
3: ಅದನ್ನ ಸ್ವಲ್ಪ ವಿಟಮಿನ್ಸ್, ನರದ ವಿಟಮಿನ್ಸ್ ಅಂತದನ್ನೆಲ್ಲ ತಗೊಳ್ಬೇಕಾಗ್ತದೆ, ಯಾಕಂದ್ರೆ ನಮ್ಮಲ್ಲಿ ಇದ್ದ ಡೆಫಿಷಿಯನ್ಸಿಗಳು ನಮ್ಗೆ ಗೊತ್ತಿರೋದಿಲ್ಲ, ಹಾಗೆ ಬಿ ಕಾಂಪ್ಲೆಕ್ಸ್ ಎಲ್ಲ ಕಾಮನ್ ಡೆಫಿಷಿಯನ್ಸಿ ಇರುವಂತದ್ದು, ಅದನ್ನ ತಗೊಂಡ್ರೆ ನರಗಳದ್ದು ರಿಕವರಿ ಆಗುದು ಬಾರಿ ಕಾಮನ್. ಅದು 90%, 80-90% ಇದೇ ರೀತಿಯಾಗಿ ಗುಣ ಆಗ್ತದೆ.
0: ಗುಣ ಆಗುತ್ತೆ ಅಂತ. ಆದ್ರೆ ಮುಂದೆ ಬರುವಂತ ಸಮಸ್ಯೆಗಳು,
3: ಮುಂದೆ ಜಾಗ್ರತೆ ಮಾಡುದು ನಮ್ಮ ಮುಖ್ಯವಾದ ಟ್ರೀಟ್ಮೆಂಟ್. ಆಫ್ಟರ್ ಸರ್ಜರಿ ಇರ್ಬೋದು, ಕನ್ಸರ್ವೇಟಿವ್ ಇರ್ಬೋದು, ಅದು ರಿಹಾಬಿಲಿಟೇಷನ್ ಇರ್ತದೆ. ನಾವು ಯಾವ ಬೆನ್ನಿಗೆ ಉಳುವಂತ ಎಕ್ಸೆಸಿವ್ ಸ್ಟ್ರೈನ್ ಹಾಕಬಾರ್ದು, ಮತ್ತೆ ಬೆನ್ನಿನ ಮಾಂಸಖಂಡಗಳನ್ನು ಮತ್ತೆ ಎಲುಬುಗಳನ್ನು ಹೆಲ್ದಿಯಾಗಿ ಇಟ್ಟುಕೊಳ್ಳುವಂತದ್ದು ಅದು ಮುಖ್ಯ. ಪುನಃ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರದೇ ಇರುವಂತ ಹಾಗೆ ಪ್ರಿವೆಂಟ್ ಮಾಡ್ಲಿಕ್ಕೆ
0: ಅಂತ. ಎಸ್ ಓಕೆ. ನಮ್ಮ ಕುಸುಮಾಕರ ಕೊಟ್ಟಾರ ಅವರಿಗೆ ಡಾಕ್ಟರ್ ಹೇಳಿರುವಂತಹ ಸಲಹೆ ಗೊತ್ತಾಗಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಸೊ ಹಾಗೇನೆ ನಾನು ಆಗ ಕೇಳಿರುವಂತಹ ಪ್ರಶ್ನೆ, ಇವಾಗ ಮೊಬೈಲ್ ಜಾಸ್ತಿ ಬಳಕೆ ಮಾಡ್ತಿರ್ತಾರೆ, ಟೆಕ್ಸ್ಟ್ ಬರುವಂತದ್ದು ಕೂಡ ಜಾಸ್ತಿನೇ ಇರುತ್ತೆ, ಸೊ ಇದರ ಬಗ್ಗೆ ಏನು?
3: ಸೊ ಇದೀಗ ಮೊಬೈಲ್ ನಮ್ಮ ಸ್ಪೈನ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸರ್ವೈಕಲ್ ಸ್ಪೈನ್ ಅಂದ್ರೆ ಕುತ್ತಿಗೆ ಜಾಗ, ಸರ್ವೈಕಲ್ ಸ್ಪೈನ್. ಸರ್ವೈಕಲ್ ಸ್ಪೈನ್ಗೆ ಒಂದು ಕರ್ವೇಚರ್ ಇದೆ, ಅದನ್ನ ಲಾರ್ಡೋಸಿಸ್ ಅಂತ ಹೇಳುದು. ನಮ್ಮ ಸರ್ವೈಕಲ್ ಸ್ಪೈನ್ ರಚನೆ ಇರುವುದೇ ನೇರ ನೋಡ್ಲಿಕ್ಕೆ. ಸೊ ಅದಕ್ಕೆ ಹಿಂಬದಿ ಬೆಂಡಿರುವಂತ ರಚನೆ.

0: ಎಸ್ಪೆಷಲಿ ಮೊಬೈಲ್, ಎರಡು ಕೈಯನ್ನು ಹತ್ತಿರ ಇಟ್ಟು ಮತ್ತೆ ಭುಜವನ್ನು ಹತ್ತಿರ ತಂದು ಕುತ್ತಿಗೆಯನ್ನು ಫುಲ್ ಬಗ್ಗಿ ಮಾಡಿ. ಸೊ ಇಂಥ ಪೋಸ್ಚರ್ ನಾವು ಟೆಕ್ಸ್ಟ್ ನೆಕ್ ಅಂತ ಹೇಳಿದ್ರು. ಸೊ ಅದು ಆಕ್ಚುಲಿ ನಮ್ಗೆ ಸ್ಪೈನಿಗೆ ಹೇಗೆ ರಚನೆ ಆಗಿದೆ ಅದಕ್ಕೆ ಎಕ್ಸಾಕ್ಟ್ ಉಲ್ಟಾಗಿ ಅದನ್ನು ಮಾಡ್ತಾ ಇದ್ದೇವೆ. ಸೊ ಅದು ಬಹಳ ಒಂದು ತುಂಬಾ ಹಾಳಾಗಿರುವಂತ ಒಳ್ಳೇದಲ್ಲದಂತ ಒಂದು ಪೋಸ್ಚರ್. ಸೊ ಅದನ್ನ ನಾವು ಆದಷ್ಟು ಪ್ರಿವೆಂಟ್ ಮಾಡಬೇಕು. ಸೊ ಅಂದ್ರೆ ಮೊಬೈಲ್ ಯೂಸೇ ಮಾಡಬಾರ್ದು ಅಥವಾ ಲ್ಯಾಪ್ಟಾಪ್ ಯೂಸೇ ಮಾಡಬಾರ್ದು ಅಂತಿಲ್ಲ. ಲ್ಯಾಪ್ಟಾಪ್ ಯೂಸ್ ಮಾಡೋದಾದ್ರೆ ಸ್ಕ್ರೀನ್ ಅನ್ನು ಸ್ವಲ್ಪ ಮೇಲೆ ಇಟ್ಟು ಅಥವಾ ಎಡಿಷನಲ್ ಕೀಬೋರ್ಡ್ ಅನ್ನು ತಕೊಂಡು ಕೆಲಸ ಮಾಡಬಹುದು. ನಮ್ಮ ಐ ಲೆವೆಲ್ಗೆ ಲ್ಯಾಪ್ಟಾಪ್ ನ ಸ್ಕ್ರೀನ್ ಬರುವಾಗ ಇಡಬೇಕು. ಮತ್ತೆ ಈವನ್ ಮೊಬೈಲ್ ಅನ್ನು ಕೂಡ ಸ್ವಲ್ಪ ಎತ್ತರದಲ್ಲಿಟ್ಟು ಆದಷ್ಟು ಕುತ್ತಿಗೆಯನ್ನು ಬಗ್ಗದೆ ಯೂಸ್ ಮಾಡುವಂತ ಹ್ಯಾಬಿಟ್ ಮಾಡ್ಕೊಳ್ಬೇಕು. ಇದು ಜಸ್ಟ್ ಹ್ಯಾಬಿಟ್, ನಮ್ಮ ಈ ಮೊಬೈಲ್ ಯೂಸ್ ನಮ್ಗೆ ಹ್ಯಾಬಿಟ್ ಆಗಿದೆ. ಅದೇ ರೀತಿ ಒಂದು ಕರೆಕ್ಟ್ ರೈಟ್ ಪೋಸ್ಚರ್ ಅನ್ನು ಕೂಡ ನಮ್ಮ ರೆಗ್ಯುಲರ್ ಹ್ಯಾಬಿಟ್ ನಾಗಿ ಮಾಡಬೇಕು. ಮತ್ತೆ ಇನ್ನೊಂದೆಂತ ಹೇಳುದು ಅಂತ ಹೇಳಿದ್ರೆ, ಈಗ ತುಂಬಾ ಜನ ವರ್ಕಿಂಗ್ ಇರ್ತದೆ, ವರ್ಕಿಂಗ್ ಕ್ಲಾಸ್ ನಾವೀಗ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಈ ಪ್ಯಾಡ್ ಗಳಲ್ಲಿ ಅಂತದನ್ನೆಲ್ಲ ನಾವು ಕೆಲಸ ಮಾಡುವಾಗ ಬಗ್ಗೆ ಮಾಡ್ಬೇಕಾಗ್ತದೆ. ಅಥವಾ ಈ ಆರ್ಟಿಸ್ಟ್ ಇರ್ಬೋದು ಅಥವಾ ತುಂಬಾ ಟೈಲರಿಂಗ್ ಮಾಡುವವರು ಇರ್ಬೋದು, ಅವರದ್ದು ಕುತ್ತಿಗೆ ಬಗ್ಗೆ ಮಾಡ್ಬೇಕಾಗಿ. ಇನ್ಫ್ಯಾಕ್ಟ್ ಈವನ್ ನಮ್ಗೆ ಸರ್ಜನ್ಸ್ ಆಗಿ ಕೂಡ ನಮಗೆ ಕುತ್ತಿಗೆ ನೇರ ಇಟ್ಟು ಸರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಗಂಟೆ ಕಟ್ಲೆ ಕುತ್ತಿಗೆಯನ್ನು ಬಗ್ಗೆ. ಸೊ ಅಂತದ ಕೆಲಸ ಇದ್ದಾಗ ಬೇರೆ ಉಪಾಯ ಇಲ್ಲದಿರುವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸವನ್ನು ಮಾಡಬಹುದು. ಕೆಲಸ ಆದ್ಮೇಗೆ ಅಥವಾ ರುಟೀನ್ ಆಗಿ ಅದಕ್ಕೆ ಬೇಕಾದಂತ ವ್ಯಾಯಾಮಗಳನ್ನು ಮಾಡಬೇಕು. ಸೊ ಹಿಂದಿನ ಮಾಂಸಖಂಡಗಳನ್ನು ಸ್ಟ್ರೆಂತ್ ಮಾಡುವಂತದ್ದು, ಫ್ರಂಟ್ ಮಸಲ್ಸ್ ಅನ್ನು ಸ್ಟ್ರೆಚ್ ಮಾಡುವಂತದ್ದು, ದಿನಾಲು ಮಾಡುವಂತ ವ್ಯಾಯಾಮಗಳನ್ನು ಮಾಡಬೇಕು. ಅದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಬರೋದಿಲ್ಲ.
1: ಎಸ್, ಓಕೆ, ಖಂಡಿತ. ಆ ರೀತಿಯಲ್ಲಿ ಮಾಡಿದ್ರೆ ಒಂದಿಷ್ಟು ಈ ಸಮಸ್ಯೆಗಳನ್ನು ಬರುವುದನ್ನು ನಾವು ತಡೆಗಟ್ಟಬಹುದು,
0: ಪರಿಹರಿಸಿಕೊಳ್ಬಹುದು.
1: ಹೌದು, ಎಸ್. ಇವಾಗ ಬೆನ್ನು ಸಮಸ್ಯೆ ಬರ್ತಾ ಇದೆ ಅಂತ ಈ ವಾರ್ನಿಂಗ್ ಸೈನ್ಸ್ ಇದೆಯಲ್ವಾ, ಸೊ ಹೇಗೆ ಗೊತ್ತಾಗುತ್ತೆ?
0: ಸೊ ನಮ್ಮದು ಒಂದು ಬ್ಯಾಕ್ ಪೇನ್, ಬೆನ್ನಲ್ಲಿ ಏನು ಸಮಸ್ಯೆ ಬಂದರೂ ಹೆಚ್ಚಾಗಿ ಫಸ್ಟ್ ಆಗಿ ಬ್ಯಾಕ್ ಪೇನ್ ಬರ್ತದೆ. ಅದು ಲೋಕಲೈಸ್ಡ್ ಇರ್ತದೆ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇರ್ತದೆ ಅದೇ ಜಾಗದಲ್ಲಿ ಬ್ಯಾಕ್ ಪೇನ್ ಇರ್ತದೆ. ಇನ್ನೊಂದು ನರಗಳಿಗೆ ಬೆನ್ನಿನ ಎಂತ ಸಮಸ್ಯೆ ಆದರೂ ನರಕ್ಕೆ ಒತ್ತಡ ಕೊಡುತ್ತದೆ. ಸೊ ನರಗಳನ್ನು ಈ ಸಯಾಟಿಕಾ ಅಂತ ಹೇಳೋದು ಅಥವಾ ಬ್ರೇಕ್ಯಾಲ್ಜಿ ಅಂತ ಹೇಳುದು ಕುತ್ತಿಗೆಯಲ್ಲಿ. ಸೊ ಅದು ಆ ನರದ ನೋವು ಬಂದಾಗ ಈ ಬೆನ್ನಲ್ಲಿ ಮಾತ್ರ ಅಲ್ಲ, ಕಾಲಿಗೆ ಕೂಡ ನೋವು ಬರ್ತದೆ, ಶೂಟಿಂಗ್ ಪೇನ್ ಬರ್ತದೆ, ಅಥವಾ ಕಾಲಲ್ಲಿ ಅಥವಾ ಬೆರಳುಗಳಲ್ಲಿ ನಮ್ನೆಸ್ ಅಥವಾ ಪಿನ್ಸ್ ಅಂಡ್ ನೀಡಲ್ಸ್ ಅಂತ ಇರುವೆ ಚಚ್ಚಿದಾಗೆ ಅಥವಾ ಪಿನ್ ಅಲ್ಲಿ ಚುಚ್ಚಿದಾಗೆ ಆಗುವಂತದ್ದು ಅಥವಾ ಸ್ಪರ್ಶ ಜ್ಞಾನ ಕಮ್ಮಿ ಆದಂತದ್ದು, ಅಂತದ್ದು ಸಿಂಪ್ಟಮ್ಸ್ ಬಂದ್ರೆ ನಮ್ಗೆ ಡೆಫಿನೆಟಿವ್ ಆಗಿ ಬೆನ್ನಿದ್ದೇ ತೊಂದರೆ ಉಂಟು, ಮತ್ತೆ ಇದಕ್ಕೆ ವೈದ್ಯರ ಸಲಹೆ ಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ.
1: ಹೌದು, ಹೆಚ್ಚಾಗಿ ಇವಾಗ ವೈದ್ಯರನ್ನು ಕನ್ಸಲ್ಟ್ ಮಾಡುವಾಗ ಲೋಕಲ್ ಡಾಕ್ಟರ್ಸ್ ಅವರು ಇವರಂತಲ್ಲ, ಅಥವಾ ಸ್ವತಃ ಸೀದಾ ಹೋಗಿ ಯಾವುದೊಂದು ಪೇನ್ ಕಿಲ್ಲರ್ ಮಾತ್ರೆ ತೆಗೆಯೋದು ಈ ರೀತಿಯಲ್ಲಿ ಮಾಡಿಬಿಡ್ತಾರೆ ಒಮ್ಮೆಲೆ ಬಂದು ಬಿಟ್ರೆ ಅಂತ. ಆದರೆ ಅದು ಕಂಟಿನ್ಯೂ ಆಗಿ ಆಗ್ತಾನೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯಾವ ರೀತಿಯ ವೈದ್ಯರನ್ನ ಕಾಣುವುದು ತುಂಬಾನೇ ಸೂಕ್ತ ಅಂತ, ಇದು ವೆರಿ ಇಂಪಾರ್ಟೆಂಟ್ ಕೂಡ. ಹೌದು,
0: ಸೊ ಬೆನ್ನು ನೋವು ಅಂತ ಹೇಳಿ ಎಷ್ಟು ಕಾಮನ್ ಅಂತ ಹೇಳಿದ್ರೆ ಒಬ್ಬರ ಜೀವನದಲ್ಲಿ ಎಲ್ಲರಿಗೂ ಒಂದು ಬೆನ್ನು ನೋವು ಬಂದೇ ಇರ್ತದೆ. ಸೊ ಬೆನ್ನು ನೋವು ಬಂದಾಗ ಪೇನ್ ಕಿಲ್ಲರ್ ತಗೊಳ್ಳೇಬಾರ್ದಂತೆಲ್ಲ, ತಗೊಳ್ಬಹುದು. ಸಿಂಪಲ್ ಪೇನ್ ಕಿಲ್ಲರ್, ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ನಾವು ಜ್ವರಕ್ಕೆಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀವಿ, ಅದು ನೋವಿಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ಪ್ಯಾರಾಸಿಟಮಾಲ್ ತಗೊಂಡ್ರೆ ಒಂದು ಅಥವಾ ಎರಡು ದಿವಸ ತಗೊಂಡು ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡಬಹುದು. ಮಾತ್ರ ಒಂದು ಎರಡು ದಿವಸದಕ್ಕಿಂತ ಜಾಸ್ತಿ ಸೆಲ್ಫ್ ಮೆಡಿಕೇಶನ್ ಅಷ್ಟು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಯಾವ ಕಾರಣದಿಂದ ಬೆನ್ನು ನೋವು ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಗೆ ಆ ಕಾರಣವನ್ನು ಸರಿಯಾಗಿ ಕಂಡುಹಿಡಿದು ಮತ್ತೆ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಆ ಕಾರಣ ಕಂಡುಹಿಡಿಯುವುದು ಬಹಳ ಮುಖ್ಯ. ಸೊ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನು ಒಂದೆರಡು ದಿವಸಕ್ಕಿಂತ ಜಾಸ್ತಿ ಮುಂದುವರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಮತ್ತೊಂದು, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿದ್ರೆ ಇಂಥ ಸೈನ್ ಸಿಂಪ್ಟಮ್ಸ್ ಒಬ್ಬರು ಪೇಷಂಟ್ಗೆ ಇದ್ರೆ ಅವರಿಗೆ ನಾವು 100% ಆಗಿ ತಜ್ಞ ವೈದ್ಯರನ್ನು ಕಂಡು ಮತ್ತೆ ನಾವು ಎಕ್ಸ್ರೇ ಇರ್ಬೋದು, MRI ಸ್ಕ್ಯಾನಿಂಗ್ ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅಗತ್ಯ ಬಹಳ ಉಂಟು ಅಂತ ಹೇಳುವಂತದ್ದು. ಸೊ ಈ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳುದು ಜನರಿಗೆ ಎಲ್ಲರಿಗೆ ಗೊತ್ತಿದ್ರೆ ಬಹಳ ಒಳ್ಳೇದು. ಅದು ಯಾವ್ದಂತ ಹೇಳಿದ್ರೆ, ಒಂದು ತೀವ್ರವಾದ ನೋವು, ತೀವ್ರವಾದಂತ ತಡಿಲಿಕ್ಕೆ ಆಗದಂತ ನೋವು, ಮೆಡಿಸಿನ್ ತಕೊಂಡ್ರೆ ಆ ನೋವು ಕಮ್ಮಿ ಆಗುದಿಲ್ಲ, ಮತ್ತೆ ಆ ನೋವು ಕಾಲುಗಳಿಗೆ ಅಥವಾ ಕೈಗೆ ಹೋಗ್ತಾ ಇರ್ತದೆ. ಸೊ ಅದು ಯಾವುದೇ ಟ್ರೀಟ್ ರೆಸ್ಟ್ ಅಲ್ಲಿ ಮೆಡಿಸಿನ್ ಅಲ್ಲಿ ಕಮ್ಮಿ ಆಗದಂತ ಇರುವಂತ ನೋವು, ರೆಡ್ ಫ್ಲಾಗ್ ಸೈನ್ ಅಂದ್ರೆ ನಾವು ಅದಕ್ಕೆ ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಏನೇನು ತೊಂದರೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಬೇಕು. ಅಥವಾ ಬಿದ್ದಾಗ ಬಂದಾಗ ನೋವು, ಯಾರಾದ್ರೂ ಸ್ವಲ್ಪ ಈವನ್ ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಅಥವಾ ಹೈಯರ್ ಹೈಟ್ ಇಂದ ಬಿದ್ದಾಗ ಬೆನ್ನು ನೋವು ಕಂಡು ಬಂದ್ರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂತ ಹೇಳಿ ನಮ್ಗೆ ಅದು ಫ್ರಾಕ್ಚರ್ ಆಗಿದಾ ಇಲ್ವಾ ಅಂತದನ್ನು ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಡಾಕ್ಟರಿಗೆ ಹೋಗಿ ತೋರಿಸಬೇಕಾಗ್ತದೆ. ಯಾವುದೇ ನೋವು, ಬೆನ್ನು ನೋವು ಒಟ್ಟಿಗೆ ಜ್ವರ ಬಂದ್ರೆ, ಸೊ ಜ್ವರ ಮತ್ತೆ ಬೆನ್ನು ನೋವು ಕಾಂಬಿನೇಷನ್ ಸ್ವಲ್ಪ ಸೀರಿಯಸ್ ಇರ್ತದೆ. ಸೊ ಅದಕ್ಕೆ ಬೇರೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಎಕ್ಸ್

0: ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ. ಮತ್ತೆ ಬೆನ್ನು ನೋವು ಬಂದಾಗ ಅದರ ಒಟ್ಟಿಗೆ ಮೂತ್ರದ ಅಥವಾ ಮೋಷನ್ ಕಂಟ್ರೋಲ್ ತಪ್ಪುವಂತದ್ದು. ಕೆಲವರಿಗೆ ಮೂತ್ರದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಟಾಯ್ಲೆಟ್ಗೆ ಹೋಗುವಿಂದ ಮೊದಲೇ ಮೂತ್ರ ಪಾಸ್ ಆಗ್ತದೆ, ಅಥವಾ ಮೋಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ವಾರ ಮೋಷನ್ ಹೋಗ್ತಾ ಇಲ್ಲ, ಅಂತ ಸಿಚುವೇಶನ್ ಬಂದ್ರೆ ಅಥವಾ ಮೂತ್ರ ಮತ್ತೆ
1: ಕರೆಯಲ್ಲಿದ್ದಾರೆ. ಹಲೋ
2: ಹಲೋ
1: ಹಲೋ, ಯಾರು
2: ಮಾತನಾಡ್ತೀರಿ? ಅವರಿಗೆ ಕೃಷ್ಣಾಷ್ಟಮಿಯ ಶುಭಾಶಯಗಳು.
1: ಶುಭಾಶಯಗಳು. ನೀವು ನಿಮ್ಮ ಹೆಸರು?
2: ಎಚ್ ಮೊಹಮ್ಮದ್
1: ವೇಣೂರು. ನಿಮಗೂ ಕೂಡ ಶುಭಾಶಯಗಳು ಸರ್, ಹೇಳಿ ನಿಮ್ಮ ಪ್ರಶ್ನೆ.
2: ಥ್ಯಾಂಕ್ ಯು ಸರ್. ಮತ್ತೆ ಇದು ನಮ್ಮ ಡಾಕ್ಟರ್ ಅವರು ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ನನ್ನೊಂದು ನನ್ನ ಮಿತ್ರ ಒಬ್ಬ ಇದ್ದಾರೆ, ಅವರು ಪ್ರಶ್ನೆ ಕೇಳಿ ಕೇಳಿದ್ರು ಏನಂದ್ರೆ, ಅವರ ಭುಜದ ಎಡ ಭುಜದ ಕೆಳಗೆ ನೋವು ಬರ್ತದಂತೆ ಒಮ್ಮೆ, ಒಂದೊಂದ್ ದಿನ ಇಲ್ಲ. ಮತ್ತು ಇದು ಯಾವ್ದಂದ್ರೆ ಈ ಬೆರಳು ಉಂಟಲ್ಲ, ಬೆರಳು ಅದು ಬಗ್ಗಿಸುವಾಗ ನೋವಾಗ್ತದೆ ಒಮ್ಮೊಮ್ಮೆ. ಆದ್ರೆ ಅವರು ಎಣ್ಣೆ ಹಚ್ಚುತ್ತಾರಂತೆ, ಎಣ್ಣೆ ಹಚ್ಚಿದ್ರಿಂದ ಅದು ಪ್ರಯೋಜನ ಆಗ್ತದ, ಒಮ್ಮೊಮ್ಮೆ ಇರುವುದಿಲ್ಲ, ಇಲ್ಲ ಇದರಿಂದ ಹಾರ್ಟ್ಗೆ ಏನಾದ್ರು ತೊಂದರೆ ಆಗ್ತದ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ.
1: ಓಕೆ ಓಕೆ, ರೇಡಿಯೋದಲ್ಲಿ ಕೇಳ್ತೀರಾ? ಬೇರೆ ಪ್ರಶ್ನೆ ಇದೆಯಾ?
0: ನಮಸ್ತೆ ಮೊಹಮ್ಮದ್ ಅವರೇ, ನಿಮ್ಮ ಕೇಳಿದ್ದು ಈಗ ನಾವು ಅದೇ ಅದರ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಎಂತ ಅಂತ ಹೇಳಿದ್ರೆ, ಈ ನೋವು ಬಂದಾಗ ಭುಜದಲ್ಲಿ ನೋವು ಬಂದದ್ದು ಕುತ್ತಿಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಸ್ಪಾಂಡಲೈಟಿಸ್ ಇಂದ ಇರ್ಬೋದು, ಅಥವಾ ಭುಜದ ತೊಂದರೆ ಇರ್ಬೋದು, ಅಂದ್ರೆ ಪೆರಿಆರ್ಥ್ರೈಟಿಸ್ ಅಂತೇಳಿ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದಲ್ಲಿ ಅಥವಾ ಬೇರೆ ಏನಾದ್ರೂ ಕೈಯಲ್ಲಿ ಅಥವಾ ಏನಾದ್ರು ತೊಂದರೆ ಆದಲ್ಲಿ ಪೆರಿಆರ್ಥ್ರೈಟಿಸ್ ಅಂತ ಆಗ್ತದೆ ಅಂತ ಹೇಳಿದ್ರೆ, ಭುಜದ ಹತ್ತಿರ ಇರುವಂತಹ ಜಾಯಿಂಟ್ ಗಳು ಸ್ವಲ್ಪ ನೋವು ಕೊಡ್ತದೆ, ಮತ್ತೆ ಸ್ಟಿಫ್ನೆಸ್ ಕೊಡ್ತದೆ, ಕೈ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ, ಎತ್ತುವಾಗ ನೋವಾಗ್ತದೆ, ಮತ್ತೆ ಕೈಯಲ್ಲಿ ಎತ್ತುವ ಕರಕರ ಅಂತ ಹೇಳಿ
1: ಸೌಂಡ್ ಬರುವಂತದ್ದು.
0: ಅಲ್ಲ, ಬಲ ಕೈ ಕೂಡ ಎಡ ಕೈ ಕೂಡ ಬರಬಹುದು, ಅದೇ ಸೈಡ್ ಅಲ್ಲಿ ರಾತ್ರಿ ಮಲಗಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ಆಗುವುದು ಭಾರಿ ಕಾಮನ್. ಸೊ ಇದು ಸ್ಪಾಂಡ್ಲೋಸಿಸ್ ಇರ್ಬೋದು ಅಥವಾ ಭುಜದ ತೊಂದರೆ ಕೂಡ ಇರ್ಬೋದು. ಸೊ ನಿಮ್ಮ ಮಿತ್ರರಿಗೆ ಅವರಿಗೆ ಹೇಳಿಬಿಡಿ, ಈ ಬರೀ ಎಣ್ಣೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಯಾವ ಕಾರಣದಿಂದ ನೋವು ಬರ್ತದೆ ಅಂತ ಹೇಳಿದ್ರೆ ನಾವು ಫೈಂಡ್ ಔಟ್ ಮಾಡಿ, ಅದರ ಕುತ್ತಿಗೆಯಿಂದ ಬರ್ತದ, ಭುಜದ ಪ್ರಾಬ್ಲಮ್ ಉಂಟ, ಅಥವಾ ಕೈ ಬೆರಳಲ್ಲಿ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ, ಸೊ ಕೈ ಬೆರಳುಗಳ ತೊಂದರೆ ಉಂಟ ಅಂತೇಳಿ, ಒಂದ್ಸತಿ ನಿಮ್ಗೆ ಎಂತ ಪ್ರಾಬ್ಲಮ್ ಅಂತೇಳಿ ಡಯಾಗ್ನೋಸ್ ಆದ ಮೇಲೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಫಸ್ಟ್ ಗೆ ಟ್ರೀಟ್ಮೆಂಟ್ ಮತ್ತೆ ಡಯಾಗ್ನೋಸಿಸ್ ಆಗಬಾರ್ದು. ಫಸ್ಟ್ ಗೆ ನಾವು ಡಯಾಗ್ನೋಸಿಸ್ ಮಾಡಬೇಕು ಎಂತ ತೊಂದರೆ ಅಂತೇಳಿ ಗೊತ್ತಾಗಬೇಕು, ಮತ್ತೆ ಅದಕ್ಕೆ ಬೇಕಾದ ರಿಲೆವೆಂಟ್ ಟ್ರೀಟ್ಮೆಂಟ್ ಗಳನ್ನು ಮಾಡಬಹುದು
1: ಅಂತ. ಎಸ್ ಓಕೆ, ಮೊಹಮ್ಮದ್ ರವರ ಮಿತ್ರರವರಿಗೆ ಈ ಒಂದು ಪರಿಹಾರ ಸಿಕ್ಕಿತು ಅಂತ ಕೂಡ ಭಾವಿಸ್ತೇನೆ. ಸೊ ಖಂಡಿತವಾಗಿಯೂ ಕೂಡ ಅದನ್ನ ಫಾಲೋಅಪ್ ಮಾಡುವಂತದ್ದು ತುಂಬಾ ಅನಿವಾರ್ಯ. ಹಾಗೇನೆ ಮುಂದಿನ ನಾವು ನೋಡ್ಲಿಕ್ಕೆ ಹೋದ್ರೆ, ಇವಾಗ ಜಿಮ್ಗೆ ತುಂಬಾ ಮಂದಿ ಕೂಡ ಹೋಗುವಂಥದ್ದು, ಅಲ್ಲಿ ಭಾರ ಎತ್ತುವಂಥದ್ದು, ಈ ರೀತಿ ವ್ಯಾಯಾಮ ಮಾಡ್ತಾ ಇರ್ತಾರೆ. ಸೊ ಅವರು ಡಿಸ್ಕ್ ಸಮಸ್ಯೆಗೆ ಒಳಗಾಗುವ ಜಾಸ್ತಿ ಇದು ಕೂಡ ಇರುತ್ತೆ, ಏನು ಹೇಳ್ತೀರಿ?
0: ಸೊ ಇದು ಜಿಮ್ ಅಂತ ಈಗ ನಾವೀಗ ಎಲ್ಲ ಕಂಪ್ಲೇಂಟ್ ಮಾಡೋದು, ನಾವು ತುಂಬಾ ಸೆಡೆಂಟರಿ ಆಗ್ತಾ ಇದ್ದೇವೆ, ಆಕ್ಟಿವಿಟಿ ಕಮ್ಮಿ ಆಗ್ತಾ ಇಲ್ಲ ಅಂತೇಳಿ. ಇದರದ್ದು ಎಕ್ಸಾಕ್ಟ್ ಅಪೋಸಿಟ್, ನಾವು ತುಂಬಾ ಆಕ್ಟಿವಿಟಿ ಅಥವಾ ಎಬ್ನಾರ್ಮಲ್ ಆಕ್ಟಿವಿಟೀಸ್ ಅಥವಾ ತುಂಬಾ ಹೆವಿ ವೆಯ್ಟ್ಸ್ ಬೀಳುದು, ಅದು ಕೂಡ ಬೆನ್ನಿಗೆ ಹಾಳು. ಸೊ ಆಕ್ಟಿವಿಟಿ ಕಮ್ಮಿ ಇದ್ರೂ ಹಾಳು, ಅಥವಾ ಜಾಸ್ತಿ ಆಕ್ಟಿವಿಟಿ ಆದ್ರೆ ಕೂಡ ಹಾಳು. ಇದರ ಇನ್ ಬಿಟ್ವೀನ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಜಿಮ್ ಅಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಾವು ಜಿಮ್ ಅಲ್ಲಿ ಹೋದಾಗ ತುಂಬಾ ಬೇರೆ ಬೇರೆ ರೀತಿಯ ಕ್ಲಾಸಿನ ಫಿಟ್ನೆಸ್ ನವರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೋಗಿ ಕಂಪೇರ್ ಮಾಡಿದ್ರೆ ಇನ್ನೊಬ್ರು ತುಂಬಾ ಫಿಟ್ಟಿನವರ ನೊಟ್ಟಿಗೆ ನನಗೆ ಜಿಮ್ ಅಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ಹೋದಾಗ ಸ್ವಲ್ಪ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರ್ತದೆ ನಮ್ಗೆ, ಬೇರೆಯವರನ್ನು ನೋಡುವಾಗ ನಾನು ಹಾಗೆ ಮಾಡಬೇಕು ಅಂತೇಳಿ ಸಡನ್ ಆಗಿ ವೆಯ್ಟ್ಸ್ ಅನ್ನು ಹಾಕ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಅಂಥದ್ದು ಮಾಡಿ ಬೆನ್ನಿಗೆ ತುಂಬಾ ಹಾಳು ಮಾಡುವಂತ ಚಾನ್ಸ್ ಉಂಟು. ಸೊ ಅಂಥದ್ದಲ್ಲಿ ನಾವು ಪರ್ಸನಲ್ ಟ್ರೈನರ್ಸ್ ಅಥವಾ ಅದರ ಬಗ್ಗೆ ಮಾಹಿತಿ ಇದ್ದವರ ಹತ್ರ ಕೇಳಿಕೊಂಡು ನಾವು ಮಾಡೋದು ಒಳ್ಳೇದು. ಕೆಲವೆಲ್ಲ ಎಕ್ಸಸೈಸ್ ಲೈಕ್ ಈ ಡೆಡ್ ಲಿಫ್ಟ್ ಇರ್ಬೋದು, ಹೆವಿ ವೆಯ್ಟ್ಸ್ ವಿತ್ ಸ್ಕ್ವಾಟ್ಸ್ ಇರ್ಬೋದು, ಅದು ಬೆನ್ನಿಗೆಲ್ಲ ಬಹಳ ಹಾಳು. ಸೊ ಅದರಿಂದಾಗಿ ತುಂಬಾ ಡಿಸ್ಕಿನ ಪ್ರಾಬ್ಲಮ್ಗಳು, ಬೆನ್ನಲ್ಲಿ ಕ್ರ್ಯಾಕ್ ಬಂದು ಸ್ಪಾಂಡಲಿಸ್ಟೈಸ್ ಸ್ಲಿಪ್ ಆಗುವಂತದನ್ನೆಲ್ಲ ನಾವು ನೋಡಿರ್ತೇವೆ. ಸೊ ನಾನು ಹೆಚ್ಚಾಗಿ ಪೇಷಂಟ್ಸ್ಗಳಿಗೆ ನನ್ನ ಪೇಷಂಟ್ಸ್ಗೆ ಹೇಳುದಂತ ಹೇಳಿದ್ರೆ, ಜಿಮ್ಮಿಗೆ ಹೋಗ್ಬೇಡಿ ಅಂತೇಳಿ, ಅಟ್ ಲೀಸ್ಟ್ ಹುಷಾರಾಗೋ ತನಕ ಹೋಗ್ಬೇಡಿ, ಅಥವಾ ಹೋಗುದಾದ್ರೆ ಯಾರಾದ್ರೂ ಕರೆಕ್ಟ್ ಇದ್ರ ಬಗ್ಗೆ ಮಾಹಿತಿ ಇಟ್ಟುಕೊಂಡು ಮತ್ತೆ ಹೋಗಿ ಅಂತೇಳಿ. ನಾವು ಮುಖ್ಯವಾಗಿ ಕೋರ್ ಮಸಲ್ಸ್ ಅಂತ ಹೇಳದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಜಿಮ್ ಅಲ್ಲಿ ನಾವು ಮಿರರ್ ನ ಮುಂದೆ ನಿಂತು ನೋಡಿದಾಗೆ ಬೈಸೆಪ್ಸ್ ಟ್ರೈಸೆಪ್ಸ್ ಹಾಗೆ ಹೇಳಿದ್ರೆ ನಾವು ಮಿರರ್ ಮಸಲ್ಸ್ ಅಂತ ಹೇಳ್ತೇವೆ. ಸೊ ಮಿರರ್ ಮಸಲ್ಸ್ ಅನ್ನು ನಾವು ಸ್ಟ್ರೆಂತ್ ಮಾಡ್ತಾ ಹೋಗ್ತೇವೆ, ಪಂಪಿಂಗ್ ಅಂತ ಹೇಳಿ ಹೇಳ್ತೇವೆ, ಐರನ್ ಪಂಪಿಂಗ್ ಐರನ್ ಅಂತ ಹೇಳಿ ನಾವು ಪಂಪ್ ಮಾಡ್ತಾ ಹೋಗ್ತೇವೆ ಮಸಲ್ಸ್. ಆ ಮಸಲ್ಸ್ ನಮ್ಗೆ ಬಹಳ ಮುಖ್ಯವಾದ ಮಸಲ್ಸ್ ಅಲ್ಲ, ಅದು ಮುಖ್ಯ, ಅದು ಇಂಪಾರ್ಟೆಂಟ್, ಬಟ್ ಅಷ್ಟು ಮುಖ್ಯವಾದಲ್ಲ. ಮುಖ್ಯವಾದ ಮಸಲ್ಸ್ ಕೋರ್ ಮಸಲ್ಸ್. ಈ ಕೋರ್ ಮಸಲ್ಸ್ ನಮ್ಮ ಸ್ಪೈನಲ್ ಕಾಲಮ್ ನ ಹತ್ತಿರ ಇರ್ತದೆ, ಡೀಪ್ ಆಗಿರ್ತದೆ, ಕಾಣುವುದಿಲ್ಲ. ಸೊ ಬೆನ್ನ ಹಿಂದಿನ ಮಸಲ್ಸ್, ಸೋಮಸ್ ಮಸಲ್ಸ್ ಅಂತ ಇರ್ತದೆ, ಅದು ಹೊಟ್ಟೆಯಿಂದ ಕೆಳಗಡೆ ಒಳಗಡೆ ಒಂದು 15 ಸೆಂಟಿಮೀಟರ್ ಒಳಗಡೆ ಇರ್ತದೆ. ಸೊ ಅದು ನಮ್ಗೆ ಕಾಣುದಿಲ್ಲ. ಸೊ ಆ ಮಸಲ್ ನ ಸ್ಟ್ರೆಂಥನಿಂಗ್ ಮುಖ್ಯ. ಸೊ ಈ ಕೋರ್ ಮಸಲ್ ನ ಸ್ಟ್ರೆಂಥನಿಂಗ್ ಆದ ನಂತರ ನಾವು ಮತ್ತೆ ಬೇರೆ ಮಿರರ್ ಮಸಲ್ಸ್ ಅನ್ನು ಅಥವಾ ಬೇರೆ ಆಂಟಿಗ್ರಾವಿಟಿ ಮಸಲ್ಸ್ ಅನ್ನು ನಾವು ಸ್ಟ್ರೆಂಥನ್ ಮಾಡ್ಕೊಳ್ಬೇಕು. ಸೊ ಜಿಮ್ಮಿಗೆ ಹೋಗಿ ತುಂಬಾ ವೇಟ್ ಹಾಕಿ ಮಸಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇದ್ದದನ್ನು ನಾವು ಜಾಸ್ತಿ ಮಾಡಿಕೊಳ್ಳೋದು ಒಳ್ಳೇದಲ್ಲ.
1: ಓಕೆ ಓಕೆ ಓಕೆ. ಸೊ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇನ್ನು ತುಂಬಾ ಮಂದಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಯೂತ್ಸ್ ಇರ್ತಾರೆ. ಸೊ ಅವರು ಕೂಡ ಯಾವ ಏನ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ, ಒಂದು ವೇಳೆ ಬೆನ್ನು ಸಮಸ್ಯೆ ಏನಾದ್ರೂ ಬಂದು ಹೋದ್ರೆ, ಸೊ ಅವರು ಆ ಸಮಯದಲ್ಲಿ ಏನು ಫಸ್ಟ್ ಏಡ್ ಅಥವಾ ಏನು ಆ ಟೈಮಲ್ಲಿ ಮಾಡಬೇಕಾಗತ್ತೆ?
0: ಸೊ ಸ್ಪೋರ್ಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಪ್ರಿವೆಂಟಿಂಗ್ ಇಂಜುರೀಸ್. ಸೊ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇಂಜುರಿ ಅದರ ಪಾರ್ಟ್ ಇದ್ದದ್ದೇ. ಸೊ ನಾವು ಯಾವ ಸ್ಪೋರ್ಟ್ಸ್ ಆಡ್ತೇವೆ ಅದರ ಬಗ್ಗೆ ನಾವು ಮೊದಲು ಆಡೋಕ್ಕಿಂತ ಮೊದಲು ನಾವು ಇದರಿಂದಾಗಿ ಯಾವ್ದೆಲ್ಲ ಪ್ರಾಬ್ಲಮ್ ಆಗಬಹುದು ಅಂತ ಹೇಳೋದನ್ನ ನೋಡಿಕೊಂಡು ನಾವು ಪ್ರಿವೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ರನ್ನರ್ಸ್ ಇದ್ರೆ ಕರೆಕ್ಟ್ ಆದ ಶೂ ಹಾಕೋದು, ಕರೆಕ್ಟ್ ಟ್ರ್ಯಾಕ್ ಅಲ್ಲೇ ಓಡುದು, ಬೇರೆ ಕಡೆ ಎತ್ತರ ತಗ್ಗಿದ್ದಲ್ಲಂತದ್ದಲ್ಲೆಲ್ಲ ಓಡದಿರುವಂತ, ನಮ್ಮ ಈವೆಂಟ್ಸ್ ಗೆ ಹೇಗೆ ಉಂಟ ಅದಕ್ಕೆ ಬೇಕಾದಂತ ಕರೆಕ್ಟ್ ರೂಲ್ಸ್ ಫಾಲೋ ಮಾಡಬೇಕು. ಸೊ ಇದಾದ್ರೆ ನಾವು ಕರೆಕ್ಟ್ ಸಿಮೆಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಆಡುದಿಲ್ಲ, ಕರೆಕ್ಟ್ ಆದ ಕೋರ್ಟ್ ಅಲ್ಲಿ ಆಡುದು, ಅಂತದೆಲ್ಲ ಸ್ಟ್ರೆಸ್ಸಸ್ ಅನ್ನು ಇವೆಂಟ್ ನಮ್ಮ ಇಂಜುರಿಯನ್ನು ಪ್ರಿವೆಂಟ್ ಮಾಡ್ತದೆ. ಈಗ ಸಡನ್ ಆಗಿ ಬಾಸ್ಕೆಟ್ ಬಾಲ್ ಆಡುವಾಗ ಅಥವಾ ವಾಲಿಬಾಲ್ ಆಡುವಾಗ ಬೆನ್ನನ್ನು ಹಿಡ್ಕೊಂಡಿತ್ತು, ಕ್ಯಾಚ್ ಆಯ್ತು ಅಂತ ಹೇಳಿದ್ರೆ ಎಂತ ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಆಗಿ ಯಾವ ಜಾಗದಲ್ಲಿ ಆಗಿದ ಆ ಜಾಗಕ್ಕೆ ಇಮಿಡಿಯೇಟ್ ರೆಸ್ಟ್ ಬೇಕು. ಸೊ ಇನ್ನು ಇನ್ನೊಂದು ಈ ಗೇಮ್ ಅನ್ನು ಮುಗಿಸ್ತೇವೆ ಮತ್ತೆ ಮತ್ತೆ ನೋಡುವ ಅಂತ ಹೇಳಿ, ಎಸ್ಪೆಷಲಿ ನಮ್ಮ ಟೆನ್ನಿಸ್ ಅಲ್ಲೆಲ್ಲ ಇದೊಂದು ಗೇಮ್ ಆಗ್ಲಿ ಮತ್ತೆ ನೆಕ್ಸ್ಟ್ ರೆಸ್ಟ್ ಮಾಡ್ತೇವೆ ಅಂತ ಹೇಳಿ. ಸೊ ಗೇಮ್ ಕಂಟಿನ್ಯೂ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೋವು ಬಂದಲ್ಲೇ ನಿಲ್ಲಿಸುವಂತ ನಾನು ನಿಲ್ಲಿಸಿ ಆ ಜಾಗದಲ್ಲಿ ರೆಸ್ಟ್ ತಗೊಂಡು ಮೇ ಬಿ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರತ್ರ ಅದು ಹೆಲ್ಪ್ ತಗೊಂಡು ಲೋಕಲ್ ಐಸ್ ಪ್ಯಾಕ್ ಹಚ್ಚೋದು, ಸ್ವಲ್ಪ ಸ್ಪ್ರೇ ಅಥವಾ ಇದನ್ನು ಮಾಡುದು, ಅಥವಾ ಈವನ್ ಮೈಲ್ಡ್ ಇಂಜುರಿ ಜಸ್ಟ್ ಜಾಸ್ತಿ ಇಲ್ಲ ಸ್ವಲ್ಪ ನೋವು ಕಾಣ್ತಾ ಉಂಟು ಅಂತೇಳಿ ಈವನ್ ಒನ್ ಡೇ ಎರಡು ದಿವಸ ಪೇನ್ ಕಿಲ್ಲರ್ ತಗೊಂಡು ನೋಡಿ ಮತ್ತೆ ನಮ್ಮ ಸ್ಪೋರ್ಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದು. ಯೂಶ್ವಲಿ ಸ್ಪೋರ್ಟ್ಸ್ ಅಲ್ಲಿ ಅವರ ಕೋರ್ ಮಸಲ್ ಸ್ಟ್ರಾಂಗ್ ಇರ್ತದೆ, ಯಾಕಂದ್ರೆ ರೆಗ್ಯುಲರ್ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ. ಸೊ ನಾವು ವೀಕೆಂಡ್ ವಾರಿಯರ್ಸ್ ಅಂತ ಹೇಳ್ತೇವೆ, ಇಡೀ ದಿವಸ ವಾರ ಇಡೀ ಕೆಲಸ ಮಾಡಿ ಸ್ಯಾಟರ್ಡೆ ಸಂಡೇ ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋರು, ಅಂತವರಿಗೆ ಇಂಜುರಿ ಜಾಸ್ತಿ. ಸೊ ಅಂತವ್ರ ನೋವೆಲ್ಲ ಬಂದಾಗ ಕೂಡಲೇ ನಾವು ಅದಕ್ಕೆ ಬೇಕಾದಂತ ಯಾರತ್ರ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ.
1: ಓಕೆ. ಸೊ ಜಾಸ್ತಿಯಾಗಿ ಸ್ಪ್ರೇ ಕೊಡುವಂತದ್ದು ಅದು ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ, ಅಂದ್ರೆ ಜಾಸ್ತಿ ಕೊಡುವ ಹಾಗೆ ಕೂಡ ಇಲ್ಲ ಅಂತ ಕೂಡ ಹೇಳ್ತಾರೆ.
0: ಸೊ ಸ್ಪ್ರೇ ಮತ್ತೆ ಈ ಜೆಲ್ ಆಯಿಲ್ ಮತ್ತೆ ಹೀಟ್ ಐಸ್ ಪ್ಯಾಕ್ ಅದನ್ನೆಲ್ಲ ಯೂಸ್ ಮಾಡಬಹುದು, ಬಟ್ ಅಟ್ ದ ಮ್ಯಾಕ್ಸ್ ಒಂದು ಅಥವಾ ಎರಡು ದಿವಸ ಅಥವಾ ಮೂರು ದಿವಸ. ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಬೇಕಾದ ಸಿಚುವೇಶನ್ ಬಂದ್ರೆ ನಾವು ಯಾವ ಕಾರಣದಿಂದ ನೋವು ಬರ್ತಾ ಉಂಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಮತ್ತೆ ಯೂಸ್ ಮಾಡೋದು ಬೆಟರ್. ಯಾಕಂತ ಹೇಳಿದ್ರೆ ನಮ್ಗೆ ಈ ಇಂಜುರಿಗೆ ಐಸ್ ಇಡಬೇಕಾ ಹೀಟ್ ಇಡಬೇಕಾ ಅಂತದ್ರಲ್ಲೆಲ್ಲ ಸ್ವಲ್ಪ ಡೈಲಾಮಗಳಿರ್ತದೆ, ಅದನ್ನು ತಜ್ಞರ ಹತ್ರ ಹೋಗಿ ಕೇಳಿ ನೋಡಿಕೊಂಡು ಮತ್ತೆ ಮುಂದುವರಿಸೋದು ಒಳ್ಳೇದಂತ
1: ಹೇಳಿ. ಮತ್ತೊಂದು ಕಡೆ ಇವಾಗ ಯೂಸ್ ಇದ್ದು ಜಿಮ್ ಅದು ಹೇಳಿದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆ ಸಂದರ್ಭದಲ್ಲಿ ಕೂಡ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಮಳೆಗಾಲ ಒಂದು ಕಡೆ ಆ ಕಡೆ ಈ ಕಡೆ ಸ್ಲಿಪ್ ಆಗಿ ಬೀಳುವಂತದ್ದು, ಸೊ ಟಾಯ್ಲೆಟ್ ನಲ್ಲಿ ಕೂಡ ಸೋಪ್ ಏನಾದ್ರು ಇದ್ರೆ ಅದರಲ್ಲಿ ಕೂಡ ಜಾರಿ ಬೀಳುವಂತದ್ದು, ಸೊ ಆ ರೀತಿ ತುಂಬಾ ಕೇಸಸ್ಗಳು ಕೂಡ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯೂತ್ಸ್ ಯಾವ ರೀತಿಯಲ್ಲಿ ಇದ್ರೆ ಒಳ್ಳೆಯದು, ಯಾವ ರೀತಿಯ ಶೂ ಹಾಕಬೇಕಾಗುತ್ತೋ ಆ ಚಪ್ಪಲಿ ಹೇಗೆ ಅದನ್ನ ಮೇಂಟೈನ್ ಮಾಡೋದು ಅಂತ, ಯಾಕಂದ್ರೆ ಯೂತ್ಸ್ ಅದರಲ್ಲೂ ಕೂಡ ಸ್ವಲ್ಪ ಕಂಫ್ಯೂಸ್ ತರ ಇರ್ತಾರೆ, ಬಿದ್ದು ಹೋದ್ರೆ ಕೈ ಇದು ಏನಾದ್ರೂ ಒಂದು ಆಗುವಂತದ್ದೇ ಸಹಜ, ಆ ರೀತಿ ಆಗಿಬಿಟ್ಟಿದೆ.
0: ಸೊ ಈ ಈ ಫಾಲ್ ಪ್ರಿವೆನ್ಷನ್ ಅಂತ ಹೇಳೋದು ಬಹಳ ಮುಖ್ಯ. ಸೊ ಫಾಲ್ ಪ್ರಿವೆನ್ಷನ್ ಯೂಶ್ವಲಿ ಈ ಯೂತ್ ಅಲ್ಲಿ ಯಂಗರ್ ಏಜ್ ಅಲ್ಲಿ ಬಿದ್ದಾಗ ಏನಾಗುದಿಲ್ಲ, ಯಾಕಂದ್ರೆ ನಾವು ಫ್ಲೆಕ್ಸಿಬಿಲಿಟಿ ಇರ್ತದೆ ಮತ್ತೆ ಬಾಡಿಗೆ ಆ ಕುಷನಿಂಗ್ ಎಫೆಕ್ಟ್ ಇರ್ತದೆ, ಎಸ್ಪೆಷಲಿ ಎಲ್ಡರ್ಲಿ ಅಲ್ಲಿ ಪ್ರಾಯ ಆದ್ಮೇಗೆ ಫಾಲ್ ಪ್ರಿವೆನ್ಷನ್ ಇಸ್ ಬಹಳ ಮುಖ್ಯ. ಯಾಕಂದ್ರೆ ಒಂದು ಆಸ್ಟಿಯೋಪೊರೋಸಿಸ್ ಇರ್ಬೋದು, ಬೋನ್ ನ ಕ್ವಾಲಿಟಿ ಕಮ್ಮಿ ಇರ್ಬೋದು, ಬೋನ್ ಸ್ಟಿಫ್ನೆಸ್ ಇರ್ಬೋದು, ಆಗ ಬಿದ್ದಾಗ ಆಗ ಫ್ರಾಕ್ಚರ್ ಆಯ್ತು ಅಂತ ಲೆಕ್ಕ. ಸೊ ನಾ ಎಲ್ಲ ಪೇಷಂಟ್ಸ್ಗೆ ಏಜ್ ಆದವರಿಗೆ ಹೇಳುವಂತ ಹೇಳಿದ್ರೆ ನೀವು ಏನಾದ್ರೂ ಆಗಿ ಮಾತ್ರ ಬೀಳ್ಬೇಡಿ ಅಂತೇಳಿ. ಸೊ ಪ್ರಿವೆನ್ಷನ್ ಆಫ್ ಫಾಲ್ ಬಹಳ ಮುಖ್ಯ. ನಾ ಜಾಗ್ರತೆ ಮಾಡಬೇಕು ವೆಟ್ ನೆಲದಲ್ಲಿ ಅಥವಾ ತುಂಬಾ ಜಾರುವಂತ ಜಾಗದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಮತ್ತೊಂದು ಬಿದ್ದಾದ ಕೂಡಲೇ ಪೈನ್ ಎಲ್ಲಿ ಬರ್ತದೆ ಅಂತ ನೋಡ್ಬೇಕು. ನಮ್ಮ ಬೆನ್ನಲ್ಲಿ ನೋವು ಬರ್ತಾ ಉಂಟು ಅಥವಾ ಸೈಡ್ಗೆ ಅದು ಪಾಸ್ ಆಗ್ತಾ ಉಂಟು ಅಥವಾ ಬಟಕ್ಸ್ ಏರಿಯಾದಲ್ಲಿ ನೋವು ಬರ್ತಾ ಉಂಟು ಅಂದ್ರೆ ಅದು ವಾರ್ನಿಂಗ್ ಸೈನ್, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಬಿದ್ದ ಕೂಡಲೇ ಒಂದು ಶಾಕ್ ಹೊಡೆದಾಗ ಪೈನ್ ಬರ್ತದೆ, ಆ ಪೈನ್ ಅಂತ ಹೇಳಿದ್ರೆ ಬೋನಿಗೆ ಪೆಟ್ಟಾಯ್ತು ಅಂತ ಲೆಕ್ಕ. ಸೊ ಅದಕ್ಕೆ ನಾವು ಅದಕ್ಕೆ ಬೇಕಾದ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಮುಖ್ಯ. ಅದನ್ನು ನಾವು ಅವಾಯ್ಡ್ ಮಾಡಬಾರ್ದು. ಇನ್ನೊಂದು ಸಿಂಪ್ಟಮ್ಸ್ ಹೇಗೆ ಅಂತ ಹೇಳಿದ್ರೆ, ಬಿದ್ದಾದ್ಮೇಗೆ ಮಲಗ್ತೇವೆ, ಮಲಗಿದಿಂದ ಏಳುವಾಗ ಅಥವಾ ಮಲಗಿದಲ್ಲೇ ಆ ಬದಿ ಈ ಬದಿ ತಿರುವಾಗ ನೋವು ಬಂತು ಅಂತ ಹೇಳಿದ್ರೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ.
1: ಸೊ
0: ತುಂಬಾ ಜನ ಬರ್ತಾರೆ, ನಾನು ಬಿದ್ದಿದ್ದೇನೆ ಎರಡು ವಾರ ನಂತರ ಮೊದಲು ಬಿದ್ದದ್ದು, ಆಗ ಬಿದ್ದಾಗ ಸ್ವಲ್ಪ ನೋವಾಯ್ತು ಮತ್ತೆ ನೋವು ಕಮ್ಮಿ ಆಗಿದೆ, ಮಲಗಿದಿಂದ ಏಳಲಿಕ್ಕೆ ಆಗುದಿಲ್ಲ ಅಂತೇಳಿ ಅಂತವರಲ್ಲಿ ನಾವು ಎಕ್ಸ್ರೇ ಮಾಡಿದ್ರೆ ಅಥವಾ MRI ಮಾಡಿದ್ರೆ ಎಕ್ಸಾಕ್ಟ್ಲಿ ಫ್ರಾಕ್ಚರ್ ಇದ್ದೇ ಇರ್ತದೆ. ಸೊ ಅಂತ ಸಿಂಪ್ಟಮ್ಸ್ ಅನ್ನು ನಾವು ತುಂಬಾ ನೆಗ್ಲೆಕ್ಟ್ ಮಾಡುವ, ಅದರಿಂದ ಬಹಳ ಮುಂದಕ್ಕೆ ತೊಂದರೆ ಆಗ್ತದೆ.
1: ಎಸ್ ಖಂಡಿತ, ಯಾಕಂದ್ರೆ ತುಂಬಾ ಮಂದಿ ಯೂತ್ಸ್ ಇದನ್ನ ನಿರ್ಲಕ್ಷ್ಯ ಮಾಡುವುದು ಹೆಚ್ಚು. ಸೊ ಹಾಗಾಗಿ ಮತ್ತೊಂದು ಕಡೆ ಯೂತ್ಸ್ ಕೇಳುವಂತ ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಬೆನ್ನು ನೋವು ಸಮಸ್ಯೆ ಬಂದ್ರೆ MRI ಸ್ಕ್ಯಾನ್ ಮಾಡ್ಲೇಬೇಕಾ, ಆಪರೇಷನ್ ಮಾಡ್ಲೇಬೇಕಾ, ಯಾಕೆ ಅದು ಆ ರೀತಿ ಡಾಕ್ಟರ್ಸ್ ನವರಿಗೆ ಹೇಳ್ತಾರೆ ಅಂತ ಈ ರೀತಿ ಕ್ವಶನ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಏನು ಹೇಳ್ತೀರಿ ಡಾಕ್ಟರ್?
0: ಸೊ ನೋವು ಬಂದ ಕೂಡಲೇ MRI ಅವಶ್ಯಕತೆ ಇಲ್ಲ.
1: ಹೌದು,
0: ನಾವು ಅವರನ್ನು ಕರೆಕ್ಟ್ ಆಗಿ ಯಾವ ತೊಂದರೆ ಅಂತ ಹೇಳುದನ್ನ ಫೈಂಡ್ ಔಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಈಗ ಕೆಲವು ಸಿಂಪ್ಟಮ್ಸ್ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿ. ಸೊ ಈಗ ಯಾರಾದ್ರೂ ರೆಡ್ ಫ್ಲಾಗ್ ಸೈನ್ಸ್ ಇದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕೇ ಬೇಕು. ಎಕ್ಸ್ರೇ ಅಥವಾ MRI, ಮೋಸ್ಟ್ಲಿ MRI ಅಂತ ಹೇಳಿದ್ರೆ ನಮ್ಗೆ ಇನ್ ಡಿಟೇಲ್ ಆಗಿ ಎವ್ರಿ ಸ್ಟ್ರಕ್ಚರ್ ಅಂತ ತೋರಿಸ್ತದೆ. ಸೊ ಎಕ್ಸ್ರೇ ಮಾಡಿದಾಗ ನಮ್ಗೆ ಎಲುಬುಗಳು ಹೇಗೆ ಉಂಟು ಅಂತ ಹೇಳಿ ಕಾಣ್ತದೆ, ಎಲುಬು ಜಾಯಿಂಟ್ಸ್ ಅನ್ನು ನೋಡಿ ನಮ್ಗೆ ಇಂದಿಂತ ಪ್ರಾಬ್ಲಮ್ ಆಗಿದೆ, ರಚನೆ ಹೇಗೆ ಉಂಟು ಗೊತ್ತಾಗ್ತದೆ. ಮಾತ್ರ MRI ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ, ನರ, ಡಿಸ್ಕ್, ಮಾಂಸಖಂಡಗಳು, ಜಾಯಿಂಟ್ಸ್, ಲಿಗಮೆಂಟ್ಸ್ ಅಂತದನ್ನೆಲ್ಲ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಸೊ ಮಾತ್ರ ಎಲ್ಲರಿಗೆ ಈ MRI ಅವಶ್ಯಕತೆ. MRI ಸ್ವಲ್ಪ ದೊಡ್ಡ ಇನ್ವೆಸ್ಟಿಗೇಷನ್ ಕೂಡ, ಸ್ವಲ್ಪ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ಕೂಡ, ಟೈಮ್ ತಗೊಳ್ತದೆ. ಸೊ ಅಂತ ಇದ್ದಾಗ ಡಾಕ್ಟರ್ ಹೇಳಿದ್ರೆ, ಅಷ್ಟು ಅವಶ್ಯಕತೆ ಇದ್ರೆ ಮಾತ್ರ MRI ಮಾಡಿಸಿದ್ರೆ ಸಾಕು. ಸೊ ಹೆಚ್ಚಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿ MRI ಮಾಡಬೇಕಾದ ಅವಶ್ಯಕತೆ ಇಲ್ಲ.
1: ಓಕೆ, ಅದರಲ್ಲೂ ಕೂಡ ತುಂಬಾ ಮಂದಿ ಹಿರಿಯರು ಮನೆಯಲ್ಲೆಲ್ಲ ಇದ್ರೆ, ಸೊ ಅವರು ಉಪ್ಪು ಸಾಸಿವೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅದು ಹೋಗುತ್ತೆ, ಬಿಸಿ ಕೋಲ್ಡ್ ಕಂಪ್ರೆಸ್ ಮಾಡಿ ಅದು ಹೋಗುತ್ತೆ, ಈ ರೀತಿ ಮಾಡಿ ಓಕೆ ನೀವು ಆವಾಗ ತಾನೇ ಹೇಳಿದ್ರೆ ಒಂದೆರಡು ದಿನ ಓಕೆ, ಬಟ್ ಅದು ರೆಗ್ಯುಲರ್ ಆಗಿ ಪೇನ್ ಇದ್ರೆ ಅದನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅದು ಏನು ಅಂತ ಅದರ ಕಾರಣ ಅಂತ ನಾವು ನೋಡಲೇಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರೆ. ಸೊ ಒಬ್ರು ಕರೆಯಲಿದ್ದಾರೆ, ಯಾರಂತ ಕೇಳೋಣ. ಹಲೋ
3: ಹಲೋ
1: ಹಲೋ
3: ನಮಸ್ತೆ
1: ನಮಸ್ತೆ
3: ಡಾಕ್ಟರ್, ನಮಸ್ತೆ
1: ನಮಸ್ತೆ ನಮಸ್ತೆ. ನಿಮ್ಮ ಹೆಸರು?
3: ರತ್ನ
1: ಶೆಟ್ಟಿ. ಕೇಳಿ ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದ್ದಾರೆ.
3: ಅಲ್ಲ ಡಾಕ್ಟರ್, ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ವಿ, ನಾನು ಕೇಳುದಂದ್ರೆ ನಮ್ಗೆ ಎಂತಾದ್ರೂ ಒಂದು ಉಪಕಾರ ಇತ್ತಲ್ಲ ನಿಮ್ಮ ಮಾತಲ್ಲಿ. ಏನಾದ್ರೂ ಒಂದು ಸಮಸ್ಯೆ ಆದ್ರೆ ನಿಮ್ಮ ಮಾತು ಕೇಳಿದ್ರೆ ಅವರು ಹೇಳ್ತಿದ್ರು ಹೀಗೆ ಹೇಗೆ ಆದ್ರೆ ಹೀಗೆ ಆಗ್ತದೆ ಅಂತ, ಅದಕ್ಕೆ ತಿಳ್ಕೊಟ್ಟು ಕೇಳುದು. ಆಮೇಲೆ ಮೊನ್ನೆ ಒಂದು 2 ತಿಂಗಳ ಹಿಂದೆ ನಮ್ದು TMCಯಲ್ಲಿ ಉಚಿತ ತಪಾಸಣೆ ಇತ್ತ ಅಂತ, ಬೆನ್ನು ನೋವು ಮತ್ತು ಕುಚ್ಚಿದ್ದೆ ನೋಡಿದೆ.
0: ಹೌದಮ್ಮ,
3: ಹೌದು, ಇದು ರೇಡಿಯೋದಲ್ಲಿ ಹೇಳ್ತಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ
1: ಶುಭಾಶಯಗಳು. ಶುಭಾಶಯಗಳು ನಿಮಗೂ ಕೂಡ.
3: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಡಾಕ್ಟರ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಕೇಳ್ತಾನೆ ಇರಿ. ಎಸ್, ಓಕೆ ಓಕೆ. ಎಸ್, ಆಗ ನಾನು ಅದೇ ಹೇಳಿದ್ದೆ, ಕೆಲವೊಂದಷ್ಟು ಮೂಢನಂಬಿಕೆ ಹೇಳುವ ಥರ ಅಥವಾ ಅದನ್ನೇ ಮಾಡಿ ಅದರಲ್ಲೇ ಹೋಗಿಬಿಡುತ್ತೆ ಅಂತೆಲ್ಲ ಹೇಳುವಂಥವ್ರು ಕೂಡ ಇದ್ದಾರೆ. ಸೊ ಆ ರೀತಿ ಹೇಳುವವರು.
0: ಸೊ ಈ ಬೆನ್ನು ನೋವಲ್ಲಿ ತುಂಬ ಮಿತ್ಸ್ ಅಂತ ಇದೆ, ನಾವೀಗ ಮಿತ್ಸ್ ಆಫ್ ಬ್ಯಾಕ್ ಪೇನ್ ಅಂತೇಳಿ ಹೇಳ್ತೇವೆ. ಸೊ ಈ ಮಿತ್ಗಳಲ್ಲಿ ಒಂದೆಂತ ಅಂತ ಹೇಳಿದ್ರೆ, ಬೆನ್ನು ನೋವು ಬಂದ್ರೆ ರೆಸ್ಟ್ ತಗೊಂಡು ಸರಿ ಆಗ್ತದೆ ಅಂತೇಳಿ. ಸೊ ಇದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್. ಸೊ ರೆಸ್ಟ್ ಅಲ್ಲಿ ಎಲ್ಲ ನೋವು ಕೂಡ ಕಮ್ಮಿ ಆಗ್ತದೆ ಅಂತ ಹೇಳಿ ನಮ್ಮ ಒಂದು ಜನರಲ್ ಇದು. ಬಟ್ ಎಷ್ಟು ಸಮಯ ಅಂತ ಹೇಳೋದಕ್ಕೆ, ಅದಕ್ಕೆ ಎಷ್ಟು ಸಮಯ ರೆಸ್ಟ್ ತಗೊಳ್ಬೇಕು ಅಂತ ಹೇಳೋದಕ್ಕೆ ಕರೆಕ್ಟ್ ಆದ ಬೇಸಿಸ್ ಇಲ್ಲ. ಸೊ ಯಾವಾಗಲೂ ನಾವು ನೋವು ಬಂದಾಗ ಮ್ಯಾಕ್ಸಿಮಮ್ 1 ಡೇ ರೆಸ್ಟ್ ಅಥವಾ ಎರಡು ದಿನ ರೆಸ್ಟ್, ಎರಡು ದಿನಕ್ಕಿಂತ ಜಾಸ್ತಿ ರೆಸ್ಟ್ ತಗೊಂಡ್ರೆ ಅದು ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅಲ್ಲ. ಅದರಿಂದಾಗಿ ಸ್ನಾಯುಗಳು ಹಾಳಾಗ್ತದೆ, ಮತ್ತೆ ಅದು ಜಿಡ್ಡು ಹಿಡಿದಾಗೆ ಆಗ್ತದೆ, ಅದರಿಂದ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಪ್ರಾಬ್ಲಮ್ ಕಮ್ಮಿ ಆಗುದಿಲ್ಲ. ಮತ್ತೆ ರೆಸ್ಟ್ ಅಲ್ಲಿ ಇದ್ದಾಗ ನಮ್ಗೆ ಎಂತ ಎಂತ ಪ್ರಾಬ್ಲಮ್ ಆಗ್ತಾ ಉಂಟು ಅಂತೇಳಿ ಗೊತ್ತಾಗುದಿಲ್ಲ. ಸೊ ಪುನಃ ನಡಿಲಿಕ್ಕೆ ಶುರು ಮಾಡಿದಾಗ ಪ್ರಾಬ್ಲಮ್, ಅದೇ ಪ್ರಾಬ್ಲಮ್ ಇರ್ತದೆ. ಸೊ ಹಾಗಾಗಿ ನಾವು ಡೇಸ್ ಅನ್ನು ವೇಸ್ಟ್ ಮಾಡ್ತೇವೆ. ಸೊ ರೆಸ್ಟ್ ಐಡಿಯಾ ಅಲ್ಲ. ಮತ್ತೆ ನೀವು ಹೇಳಿದಾಗೆ ಬೇರೆ ಬೇರೆ ಆದ ಆಲ್ಟರ್ನೇಟಿವ್, ಈ ಎಣ್ಣೆ ಹಚ್ಚೋದು ಅಥವಾ ಬೇರೆ ಆದ ಟ್ರೀಟ್ಮೆಂಟ್ ಗಳಿರ್ತದೆ, ಅಂತದನ್ನ ಆಲ್ಟರ್ನೇಟಿವ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಅದು ಯಾವುದು ಕೂಡ ತಪ್ಪಲ್ಲ. ಮಾತ್ರ ತುಂಬಾ ಸಮಯ ಮಾಡೋದು ಒಳ್ಳೇದಲ್ಲ. ನಮ್ಗೆ ಯಾವುದೇ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವೊಂದು ಡಯಾಗ್ನೋಸಿಸ್ ಗೆ ಬರಬೇಕು. ನಾವು ಎಂತದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಥವಾ ಸ್ಪಾಂಡಿಲೋಸಿಸ್, ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಸಾಧಾರಣ ಎಲ್ಲರಿಗೂ ಇದ್ದದೆ. ಈ ನನ್ಗೆ ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಉಂಟು ಅಂತ ಹೇಳಿ ಗೊತ್ತಾದ ನಂತರ ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸಿ ನಿಮ್ಗೆ ಬೇರೆ ಇಶ್ಯೂಸ್ ಇಲ್ಲ ಅಂತ ಹೇಳಿದನ್ನು ನಾವು ಕನ್ಫರ್ಮ್ ಮಾಡಿ ಅದ ನಂತರ ಎಣ್ಣೆ ಮಾಡುದು ಶಾಖ ಕೊಡುದು ಅದು ಅಕ್ಸೆಪ್ಟಬಲ್. ಬಟ್ ಗೊತ್ತಿಲ್ಲದೆ ಇದ್ದಾಗ ಕೆಲವು ಸತಿ ಇನ್ಫೆಕ್ಷನ್ಸ್ ಇರ್ತದೆ ನಮಗೆ, ಟ್ಯೂಬರ್ಕ್ಲೋಸಿಸ್ ಮತ್ತೆ ಬೆನ್ನೆ ಬೇರೆ ಬೇರೆ ಇನ್ಫೆಕ್ಷನ್ಗಳು, ಬೇರೆ ಬೇರೆ ಕಾಯಿಲೆಗಳು, ಅಪರೂಪದಲ್ಲಿ ಕ್ಯಾನ್ಸರ್ಸ್ ಅಂತದನ್ನೆಲ್ಲ ಬೆನ್ನು ಬೆನ್ನಲ್ಲಿ ಕಾಣೋದು ಉಂಟು. ಅಂತದನ್ನ ನಾವು ನಿಗ್ಲೆಕ್ಟ್ ಮಾಡಿ ಬಿಸಿನೀರು ಶಾಖ ಕೊಟ್ಟುಕೊಂಡು ಎಣ್ಣೆ ಹಾಕಿಕೊಂಡು ಮತ್ತೆ ಬೆಡ್ ರೆಸ್ಟ್ ಮಾಡಿ ಸರಿ ಆಗ್ತದೆ ಅಂತ ಹೇಳಿ ಮಾಡಿಕೊಂಡು ಬಹಳ ತಪ್ಪು
1: ತಪ್ಪು ಅಂತ ಹೇಳಿಕೊಂಡು. ಸೊ ಇನ್ನು ನೀವು ಕೂಡ ಒಬ್ರು ಬೆನ್ನು ಹೊರೆಯ ಶಸ್ತ್ರಚಿಕಿತ್ಸೆ ಇದು ತಜ್ಞರು ಕೂಡ ಹೌದು. ಹೆಚ್ಚಾಗಿ ಜನರಲ್ಲಿ ಅದೊಂದು ರೀತಿಯ ಭಯ ಇರುತ್ತೆ, ಈ ಶಸ್ತ್ರಚಿಕಿತ್ಸೆ ಮಾಡಿದರೆ ಬೆನ್ನು ಹೊರಿದ್ದು ಪಾರ್ಶ್ವವಾಯು ಬಂದು ಬಿಡುತ್ತೆ ಅಂತ ಹೇಳಿಕೊಂಡು. ಸೊ ಆ ರೀತಿಯಲ್ಲಿ ಅದರಲ್ಲಿ ಏನು ಸರಿ ಏನು ತಪ್ಪಿದೆ?
0: ಸೊ ಇನ್ನೊಂದು ವೆರಿ ಮುಖ್ಯ ಮಿತ್ ಅಂತ ಹೇಳಿದ್ರೆ, ಆಪರೇಷನ್ ಮಾಡಿದ್ರೆ ಮಲಗಿದಲ್ಲೇ ಆಗ್ತಾರೆ. ಸೊ ಅದು ಬಹಳ ಒಂದು ತಪ್ಪಾದ ಇದು. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಲ್ಲ ಕಡೆ ಉಂಟು. ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮದೊಂದು ಅಸೋಸಿಯೇಷನ್ ಉಂಟು, ಅಸೋಸಿಯೇಷನ್ ಆಫ್ ಸ್ಪೈನ್ ಸರ್ಜನ್ಸ್ ಆಫ್ ಇಂಡಿಯಾ ಅಂತ ಹೇಳಿ. ಅದು ಸ್ಪೈನ್ ಸರ್ಜರಿ ಸೇಫ್ ಸರ್ಜರಿ ಅಂತ ಹೇಳಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟು ಪಬ್ಲಿಷ್ ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಸೊ ಸ್ಪೈನ್ ಸರ್ಜರಿ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಸರ್ಜರಿ. ಸೊ ನಮ್ಗೀಗ ಸ್ಪೈನ್ ಸರ್ಜರಿ ಮಾಡುವವರಿಗೆ ಬೆನ್ನ ರಚನೆ, ಎಲ್ಲಿ ನರ ಉಂಟು, ಎಲ್ಲಿ ಎಲುಬುಂಟು, ಎಲ್ಲಿ ಡಿಸ್ಕ್ ಉಂಟು ಅಂತ ಹೇಳುದು ನಮ್ಗೊಂದು ಹೊಸ್ತಲ್ಲ. ಸೊ ಅಂತದನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ 15 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 10-15,000 ಸರ್ಜರಿ ನಾವು ಮಾಡಿ ಆಗಿದೆ. ಸೊ ಹಾಗಾಗಿ ನಮ್ಗೆ ಇನ್ನೊಂದು ಸರ್ಜರಿ ಮಾಡುದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಆಗಿರುವುದಿಲ್ಲ. ಸೊ ಇಟ್ ಇಸ್ ಎ ರುಟೀನ್ ಪ್ರೊಸೀಜರ್. ದಿವಸಕ್ಕೆ ಒಂದು 3-4 ಸರ್ಜರಿ ನಾವು ಮಾಡ್ತಾ ಇರ್ತೇವೆ, ಹಾಗಾಗಿ ನಮ್ಗೆ ಅಷ್ಟಂತ ಪ್ರಾಬ್ಲಮ್ ಇರುವುದಿಲ್ಲ. ಸೊ ಈ ಕರೆಕ್ಟ್ ಆಗಿ ಅದರ ಬಗ್ಗೆ ನಾಲೆಜ್ ಇದ್ದು ಸರಿಯಾದ ನಾವು ಸರ್ಜಿಕಲ್ ಪ್ರೊಸೀಜರ್ ಡೆಲಿವರಿ ಮಾಡಿದ್ರೆ ಅದು ಇಮಿಡಿಯೇಟ್ ರಿಲೀಫ್ ಕೊಡ್ತದೆ. ಮತ್ತೆ ಅವರು ಪೇಷಂಟ್ಸಿಗೆ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಬರ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಒಂದು ಇನ್ನೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ, ಸರ್ಜರಿಗೆ ಹೆದರಿ ಡಾಕ್ಟರ್ ಹತ್ರ ಹೋದ ಸರ್ಜರಿ ಹೇಳ್ತಾರೆ ಅಂತ ಹೇಳಿಕೊಂಡು ಡಾಕ್ಟರ್ ಹತ್ರ ಬರುದಿಲ್ಲ ಅಥವಾ ಇನ್ವೆಸ್ಟಿಗೇಷನ್ ಮಾಡುದು. MRI ಮಾಡಿದ ಸರ್ಜರಿ ಹೇಳ್ತಾರೆ, ಅದಕ್ಕೆ MRI ಮಾಡಲಿಲ್ಲ ಅಂತೇಳಿ ಮಾಡುದಿಲ್ಲ. ಸೊ ಅದು ತಪ್ಪು. ನಾವು ಡಯಾಗ್ನೋಸ್ ಮಾಡಿ ಆದ ನಂತರ ಒಂದು ವೇಳೆ ಸರ್ಜರಿ ಅವಶ್ಯಕತೆ ಇದ್ರೆ ಮಾತ್ರ ಸರ್ಜರಿ ಹೇಳ್ತಾರೆ. ಸೊ ಅವಶ್ಯಕತೆ ಇದ್ದಾಗ ಸರ್ಜರಿ ಮಾಡಿಸಲೇಬೇಕು, ಯಾಕಂತ ಹೇಳಿದ್ರೆ ನಮ್ಮ ಆಕ್ಟಿವಿಟಿಗೆ ಅಥವಾ ಇದಕ್ಕೆಲ್ಲ ದೇಹಕ್ಕೆ ಒಳ್ಳೇದು.
1: ಇವಾಗ ಒಂದು ವೇಳೆ ಅವರು ಮಾಡಲೇ ಇಲ್ಲ, ಅದೇ ಪೇನ್ ಆ ರೀತಿನೇ ಇತ್ತು, ಸೊ ಅವರಿಗೆ ಮುಂದೆ ಯಾವ ರೀತಿ
0: ಆ ರೀತಿ ಕೂಡ ಆಗುವಂತದ್ದು ಉಂಟು. ನಾವೀಗ ಸರ್ಜರಿ ಡಾಕ್ಟರ್ ಹೇಳಿದ್ದಾರೆ ಕಾಲ ಬಲ ಹೋಗ್ತದೆ, ಅದ್ರ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಸೊ 1-2 ಕಾಲ ಬಲ ಹೋದ್ರೆ ಆ ನರಕ್ಕೆ ಅದರ ರಿಕವರಿ ಪೊಟೆನ್ಶಿಯಲ್ ಹೋಗ್ತದೆ. ಸೊ ಒಂದು ಸತಿ ನರಕ್ಕೆ ಡ್ಯಾಮೇಜ್ ಆದ್ಮೇಲೆ ಅದಕ್ಕೊಂದು ರಿಕವರಿ ಟೈಮ್ ಅಂತ ಇದೆ, ಎಲ್ಲದಕ್ಕೊಂದು ಹೀಲಿಂಗ್ ಟೈಮ್. ಸೊ ಆ ಹೀಲಿಂಗ್ ಟೈಮಿನ ಒಳಗಡೆ ಸರ್ಜರಿ ಮಾಡಬೇಕು. ಯಾವಾಗ ನಾವು ಟ್ರೀಟ್ಮೆಂಟ್ ನರದ ಬಲ ಹೋಗೋಕ್ಕಿಂತ ಅಥವಾ ಕಾಲ್ನ ಬಲ ಹೋಗೋಕ್ಕಿಂತ ಮೊದಲೇ ಮಾಡಿದ್ರೆ ಅದರ ಟ್ರೀಟ್ಮೆಂಟ್ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಸೊ ನಮ್ ಯಾವಾಗಲೂ ಬೆಸ್ಟ್ ರಿಸಲ್ಟ್ ಗೆ ಏಮ್ ಮಾಡುವಂತದ್ದು. ಸೊ ಬೆಸ್ಟ್ ರಿಸಲ್ಟ್ ಗೆ ಅರ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಟ್ ಟ್ರೀಟ್ಮೆಂಟ್ ಆದ್ರೆ ನಮ್ಗೆ ರೆಸಿಡುವಲ್ ಡೆಫಿಸಿಟ್ ಉಳಿತದೆ, ಕೆಲವರಿಗೆ ಫುಡ್ ಡ್ರಾಪ್ ಆಗಿರ್ತದೆ, ಕಾಲದ್ದು ಬಲ ಹೋಗಿರ್ತದೆ. ಸೊ ಅಂತದ್ದಕ್ಕೆ ನಾವು ಆಪರೇಷನ್ ಮಾಡಿದ ನಂತರ ಕೂಡ ಫರ್ದರ್ ವರ್ಸನಿಂಗ್, ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗದೆ ಇರುವಂತದ್ದನ್ನು ನಾವು ಪ್ರಿವೆಂಟ್ ಮಾಡೋದು. ಬಟ್ ಸತ್ತ ನರಗಳನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಟೈಮ್ ಪೀರಿಯಡ್ ನ ಒಳಗಡೆ ಮಾಡೋದು ಬಹಳ
1: ಬಹಳ ಮುಖ್ಯ ಅಂತ ಹೇಳ್ಕೊಂಡು. ಎಸ್, ಮುಂದಿನ ಕರೆಯತ್ತ. ಹಲೋ ಹಲೋ ಹಲೋ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತೀವಿ? ಪೂರ್ಣಿಮಾ ಸಾಲತೂರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಬಹುದು?
0: ನಮಸ್ತೆ, ಹೇಳಿ ಪೂರ್ಣಿಮಾ.
4: ಜನ್ಮಾಷ್ಟಮಿಯ ಶುಭಾಶಯಗಳು.
1: ನಿಮಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳು.
0: ನಮಸ್ತೆ ಅಮ್ಮ.
4: ನಾವಿಗೆ ಕುತ್ತಿಗೆ ನೋವು ಬರುವಾಗೆಲ್ಲ ನೇತಿಗೆ ತೆಗಿತೇವಲ್ಲ, ಮತ್ತೆ ಇದೇ ತರ ಬೆನ್ನು ನೋವಿಗೂ ಕೆಲವರು ನೆಟ್ಟಿಗೆ ತೆಗಿತಾರೆ ಅಂತ ಹೇಳುದು ಕೇಳಿದ್ರು, ಇದೆಷ್ಟು ಸರಿ ಅಂತ ಹೇಳಿ ನಾನು ಹೇಳಿದಲ್ಲಿ
1: ಕೇಳ್ತೇನೆ.
0: ನಮಸ್ತೆ ಪೂರ್ಣಿಮಾ ಅವರೇ. ಇದು ನೆಟ್ಟಿಗೆ ತೆಗೆಯುವುದು ಅಂತ ಹೇಳಿದ್ರೆ, ಈಗ ನಮ್ಮ ಕುತ್ತಿಗೆಯಲ್ಲಿ ಮತ್ತೆ ಬೆನ್ನ ಮೂಳಲ್ಲಿ ತುಂಬಾ ಜಾಯಿಂಟ್ಸ್ ಗಳಿದೆ, ಸಾಧಾರಣ ಒಂದು 23 ಡಿಸ್ಕ್ ಇದೆ, ಮತ್ತೊಂದು 50 ಜಾಯಿಂಟ್ಸ್ ಇದೆ. ಸೊ ಎವ್ರಿ ಲೆವೆಲ್ ಅಲ್ಲಿ ಎರಡೆರಡು ಜಾಯಿಂಟ್ ಗಳಿದೆ. ಸೊ ನಮ್ಮ ಕೈಯಲ್ಲೆಲ್ಲ ನಾವು ಟಕ್ ಟಕ್ ಅಂತ ನೆಟ್ಟಿಗೆ ಯಾವಾಗಲೂ ತೆಗಿತಾ ಇರ್ತೇವೆ. ಸೊ ಅದರಿಂದಾಗಿ ಈ ಜಾಯಿಂಟ್ ಗಳಿಗೆ ಮೇಜರ್ ಡ್ಯಾಮೇಜ್ ಆಗುದಿಲ್ಲ. ಬಟ್ ಈ ಕುತ್ತಿಗೆಯದ್ದು ಮತ್ತೆ ಬೆನ್ನಿನ ಲಟ್ಟಿಗೆ ತೆಗಿಬೇಕಾದ್ರೆ ಅದಕ್ಕೆ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಸ್ಟ್ರೆಸ್ ಅನ್ನು ಹಾಕಬೇಕಾಗ್ತದೆ. ಸೊ ಆ ಜಾಗದಕ್ಕೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಹೆಚ್ಚಾಗಿ ನಾರ್ಮಲ್ ಆಗಿ ಯಂಗ್ ಜನರು ಟಕ್ ಟಕ್ ಅಂತ ನಟಿಗೆ ತೆಗೆದಾಗ ಏನಾಗುದಿಲ್ಲ, ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಸ್ಟೆಬಿಲಿಟಿ ಮತ್ತೆ ಅಲೈನ್ಮೆಂಟ್ ಕರೆಕ್ಟ್ ಇರ್ತದೆ. ಒಂದು ವೇಳೆ ಸರಿ ಇಲ್ಲ ಅಂತ ಹೇಳಿ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಆ ಜಾಗದ ಜಾಯಿಂಟ್ ಗೆ ಆ ಸ್ಟ್ರೆಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಹಾಳಾಗ್ತದೆ ಅಥವಾ ಡಿಸ್ಕ್ ಹರಿಯುತ್ತದೆ. ಅಂತದನ್ನು ಮಾಡುದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನನ್ನ ನಟಿಗೆ ತೆಗೆದಂದಾಗ ಏನು ಪ್ರಯೋಜನ ಇಲ್ಲ.
1: ಓಕೆ, ಇವಾಗ ಸೆಲೂನಿಗೆ ಹೋದ್ರೂ ಕೂಡ ಮಿಷಿನ್ ಹಾಕಿ ಸ್ವಲ್ಪ ಈ ಬೆನ್ನು ಹುರಿ ಕಡೆಗೆಲ್ಲ ಇದೆಲ್ಲ ಮಿಷಿನ್ ಎಲ್ಲ ಕೊಡ್ತಾರೆ, ಮತ್ತೆ ಅವರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಮಸಾಜ್ ತರ ಎಲ್ಲ ಮಾಡ್ತಾರೆ.
0: ಮಸಾಜಿಂಗ್ ಅಂಡ್ ಮೊಬಿಲೈಸೇಷನ್ ಬಹಳ ಒಂದು ಟ್ರಿಕ್ಕಿ ಆದ ಸಬ್ಜೆಕ್ಟ್. ಮಸಾಜರ್ ಓಕೆ, ಎಂತದರಿಂದಾಗಿ ಮಾಂಸ ಖಂಡಕ್ಕೆ ಸ್ವಲ್ಪ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗ್ತದೆ ಮತ್ತೆ ನಮ್ಗೆ ಖುಷಿ ಆಗ್ತದೆ ಬಿಟ್ರೆ ಅದರಿಂದ ಅಷ್ಟು ಹಾಳಿಲ್ಲ. ಬಟ್ ಈ ಜರ್ಕ್ ಕೊಟ್ಟು ಕುತ್ತಿಗೆಯಿಂದ ನಟಿಗೆ ಟಕ್ ಅಂತ ಹೇಳಿ ತೆಗೆಯುವಂತದ್ದು ತಿರುಗಿಸುವಂತದ್ದು ಅದು ಬಹಳ ರಿಸ್ಕಿ. ಅಂತದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಏನಾಗುದಿಲ್ಲ, ಈಗ ನಾವು ಬೈಕಲ್ಲಿ 120 ಸ್ಪೀಡ್ ಅಲ್ಲಿ ಹೋಗ್ಬೋದು, ಹೆಚ್ಚಾಗಿ ಏನಾಗುದಿಲ್ಲ, ಬಟ್ ಬಿದ್ರೆ ಜೀವಕ್ಕೆ ಅಪಾಯ ಆಗ್ತದೆ. ಅದೇ ರೀತಿ ಇದನ್ನು ತೊಂದರೆ ಆದದ್ದು ಆದ ತುಂಬಾ ಪೇಷಂಟ್ಸ್ ಕೂಡ ಇದ್ದಾರೆ ಇದರಿಂದಾಗಿ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್
1: ಅಂತ. ಓಕೆ, ಇನ್ನು ಫುಡ್ ವಿಷಯಕ್ಕೆ ಸಂಬಂಧಪಟ್ಟ ನಾವು ಬಂದಾಗ ಅತಿಯಾದ ಧೂಮಪಾನ ಕೂಡ ಇದಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ. ಇನ್ನು ಏನೇನು ಕಾರಣಗಳಿರ್ಬೋದು ಈ ಒಂದು ಬೆನ್ನು ನೋವು ಸಮಸ್ಯೆಗೆ?
0: ಸೊ ಫುಡ್ ಮತ್ತೆ ಹ್ಯಾಬಿಟ್ಗೆ ಬಂದಾಗ ಹ್ಯಾಬಿಟ್ ಅಲ್ಲಿ ಸ್ಮೋಕಿಂಗ್ ಬಹಳ ಹಾಳು. ನಮ್ಮಲ್ಲಿ ಏನು ಗೈಡ್ ಲೈನ್ಸ್ ಇದೆ ಅಂತ ಹೇಳಿದ್ರೆ, ನಾವು ಸ್ಪೈನ್ ಸರ್ಜರಿ ಫ್ಯೂಷನ್ ಸರ್ಜರಿ ಫಾರ್ ಎಕ್ಸಾಂಪಲ್ ಮಾಡುದು ಅಂತ ಹೇಳಿದ್ರೆ 2 ಸ್ಮೋಕಿಂಗ್ ಮಾಡಲೇಬಾರ್ದು. ಸೊ 2 ನಂತರ ಸ್ಟಾಪ್ ಮಾಡಿದ ನಂತರ ಸರ್ಜರಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳಿ, ಅದು ಡಾಕ್ಯುಮೆಂಟೆಡ್ ರಿಪೋರ್ಟ್ಸ್. ಸೊ ಹಾಗಾಗಿ ಸ್ಮೋಕಿಂಗ್ ಅಂತೂ ಬೆನ್ನಿಗೆ ಬಹಳ ಹಾಳು, ಅದರ ಮತ್ತೆ ಬೇರೆ ದೇಹಕ್ಕೆ ಲಂಗ್ಸ್ ಗೆಲ್ಲ ಕೂಡ ಹಾಳು, ಒಟ್ಟು ಬೆನ್ನಿಗೆ ಕೂಡ ಬಹಳ ಹಾಳು. ಅದಲ್ಲದೆ ಫುಡ್ ಹ್ಯಾಬಿಟ್ ಗೆ ಬಂದಾಗ ನಮ್ಗೆ ಬೆನ್ನಿಗೆ ಮೂಳೆಗಳ ಹೆಲ್ತ್ ಭಾರಿ ಮುಖ್ಯ, ಬಹಳ ಮುಖ್ಯ. ಸೊ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿ ಒಂದು ಕಾಯಿಲೆ ಇದೆ. ಸೊ ಆಸ್ಟಿಯೋಪೊರೋಸಿಸ್ ಅಂದ್ರೆ ಬೋನಲ್ಲಿ ಇದ್ದ ಬೆನ್ ಎಲುಬಲ್ಲಿ ಇದ್ದಂತ ಮೂಳೆಯ ಸಾಂದ್ರತೆ ಕಮ್ಮಿ ಆಗೋದು. ಸೊ ಈ ಸಾಂದ್ರತೆಯನ್ನು ಮೈಂಟೈನ್ ಮಾಡ್ಲಿಕ್ಕೆ ನಮ್ಮ ಫುಡ್ ಬಹಳ ಕೆಲಸ ಮಾಡ್ತದೆ. ಸೊ ವಿಟಮಿನ್ ಡಿ, ಕ್ಯಾಲ್ಸಿಯಂ ರಿಚ್ ಫುಡ್, ಮೆಗ್ನೀಷಿಯಂ ರಿಚ್ ಫುಡ್ ಬಹಳ ಮುಖ್ಯ. ಈ ಮೂರು ಎಲಿಮೆಂಟ್ಸ್ ಗಳು ನಮ್ಮ ಫುಡ್ ಅಲ್ಲಿ ಯಾವಾಗಲೂ ಇರುವಾಗೆ ನಾವು ಆದಷ್ಟು ಫುಡ್ ಅನ್ನು ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಕ್ವಶನ್ ನಿಮ್ಗೆ ಕೇಳಿದ್ದು ಬಹಳ ಇಂಪಾರ್ಟೆಂಟ್. ಈ ಯಂಗರ್ ಜನರೇಷನ್ ಅಲ್ಲಿ ನಮ್ಮ ಪೀಕ್ ಬೋನ್ ಮಾಸ್ ಅಂತ ಹೇಳ್ತೇವೆ, ಅಂದ್ರೆ ಹೈಯೆಸ್ಟ್ ನಮ್ಮ ಎಲುಬನ ಸಾಂದ್ರತೆ ಯಾವಾಗ ಇರೋದು ಅಂತ ಹೇಳಿದ್ರೆ 25-30 ಸೊ 25-30 ವರ್ಷದ ಏಜ್ ಅಲ್ಲಿ ನಮ್ಮ ಬೋನ್ ನ ಸಾಂದ್ರತೆ ನಮ್ ಪ್ರಾಯ ಆದಾಗ 60 ಬೋನ್ ಎಷ್ಟು ಗಟ್ಟಿ ಇರ್ತದೆ ಅಂತ ಹೇಳಿದ್ರೆ ಡಿಟರ್ಮೈನ್ ಮಾಡ್ತದೆ. ಸೊ ಈಗಲೇ ನಾವು ಫುಡ್ ಅಲ್ಲಿ ಕೇರ್ಫುಲ್ ಆಗಿ ಇದ್ರೆ ಮತ್ತೆ ಎಲುಬಿನ ಸಾಂದ್ರತೆ ಒಳ್ಳೆದಿದ್ರೆ ಪ್ರಾಯ ಆದಾಗ ಬ್ಯಾಕ್ ಪೈನ್ ಬರೋದು ಅಥವಾ ಬೆನ್ನು ಬಗ್ಗುದನ್ನು ತಪ್ಪಿಸಬಹುದು. ಸೊ ಫುಡ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಓಕೆ, ಇನ್ನು ಆಗ ತಾನೆ ನೀವು ಹೇಳಿದ್ರಿ ಬೆನ್ನು ಹುರಿ ಶಸ್ತ್ರ ಚಿಕಿತ್ಸೆಯ ಬಗ್ಗೆ, ಅದು ನಂತರದಲ್ಲಿ ಕೂಡ ರೋಗಿ ಎಷ್ಟು ದಿನಗಳಲ್ಲಿ ತಮ್ಮ ದಿನನಿತ್ಯ ಕೆಲಸಕ್ಕೆ ಆತ ಮರಳಬಹುದು?
0: ಸೊ ಬೆನ್ನು ಮೂಳೆಯಲ್ಲಿ ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಸಾಧಾರಣ 100-150 ವೆರೈಟಿ ಆದ ಶಸ್ತ್ರಚಿಕಿತ್ಸೆಗಳಿದೆ. ಸೊ ಅದರಲ್ಲಿ ನಮ್ಮ ರೆಗ್ಯುಲರ್ ಸಿಂಪಲ್ ಆದ ಶಸ್ತ್ರಚಿಕಿತ್ಸೆಗಳು, ನಾವು ಸರ್ಜರಿ ಮಾಡೋದಾದ್ರೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಇರ್ಬೋದು. ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿ ಸಣ್ಣ ರಂಧ್ರ ಮಾಡಿ ಅದರಲ್ಲಿ ಬೆನ್ನು ಮೂಳೆಯ ಸರ್ಜರಿ ಮಾಡುವಂತದ್ದು. ಸೊ ಅದು ಮಾಡಿದ್ರೆ ವಿದಿನ್ 1-2 ಪೇಷಂಟ್ ನಡಿಬಹುದು, ನಡೆಯುವುದರಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೋದು ಅಥವಾ ಅದೇ ದಿವಸ ಮನೆಗೆ ಹೋಗ್ಬೋದು, ಮತ್ತೆ ಅವರ ರುಟೀನ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಬಹುದು. ಅಥವಾ ಮಿನಿಮಲಿ ಇನ್ವೇಸಿವ್ ಬೇರೆ ಸರ್ಜರಿಗಳು, ಅದು ಕೂಡ 1-2 ಪೇಷಂಟ್ ಫಿಟ್ ಆಗ್ತಾರೆ, ಅವ್ರು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಸರ್ಜರಿಗಳು ಸ್ವಲ್ಪ ದೊಡ್ಡ ಸರ್ಜರಿ ಇರ್ತದೆ, ಅದರಲ್ಲಿ ಸ್ವಲ್ಪ ಪೇನ್ ಇರ್ತದೆ. ಆ ನೋವು ಕಮ್ಮಿ ಆದ ಕೂಡಲೇ ಅವರು ಎದ್ದಕ್ಕೂ ನಡಿಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಮಾತ್ರ ಯೂಶ್ವಲಿ ಸರ್ಜರಿ ಆದ್ಮೇಲೆ ಎಕ್ಸೆಸಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ಬೆನ್ನಿಗೆ ಮುಂದೆ ಬಗ್ಗಿ ಭಾರ ಎತ್ತಿ ಕೆಳಗಡೆ ಕೂತ್ಕೊಂಡು ಅಂತ ಒತ್ತಡ ಬೀಳುವಂತ ಸಿಚುವೇಶನ್ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಆಪರೇಷನ್ ಮಾಡಿ ಆದ್ಮೇಲೆ ಚರ್ಮ ಒಂದು 10 ದಿವಸದಲ್ಲಿ ಒಣಗ್ತದೆ, ಒಳಗಡೆ ಮಾಂಸಗಣ್ಣ ಒಂದು 3 ವಾರದಲ್ಲಿ ಒಣಗ್ತದೆ, ಅದೇ ಎಲುಬು ಡಿಸ್ಕ್ಗಳೆಲ್ಲ 3 ತಿಂಗಳು ಹಿಡಿತದೆ ಅದನ್ನ ಹೀಲಿಂಗ್. ಸೊ ಆ ಟೈಮ್ ಹೀಲಿಂಗ್ ನಾವು ಕೊಟ್ರೆ ನಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ
1: ಅಂತ ಹೇಳ್ಕೊಂಡೆ. ಅದಕ್ಕೋಸ್ಕರ ಆಗತಾನೆ ನಾವು ಹೇಳಿದೀವಿ, ಯುವಸು ತುಂಬಾ ಇಂಥ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ MRI ಮಾಡಬೇಕು, ಯಾಕೆ ನಾವು ಆಪರೇಷನ್ ಮಾಡ್ಬೇಕು, ಅದು ಸರಿಯಾಗಲ್ವ. ಅವರು ಹೇಳಿದ್ರು ಉಪ್ಪು ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಅದು ಗುಣ ಆಗಿ ಬಿಡುತ್ತೆ ಹಾಗೆ ಹೀಗೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರೆ ಆ ಒಂದು ವಿಷಯದಲ್ಲಿ ಯಾಕೆ ಎಷ್ಟು ದಿನಗಳು ಕೂಡ ಬೇಕಾಗುತ್ತೆ, ಅದು ಮತ್ತೆ ಮುಂದುವರಿತಾ ಹೋದ್ರೆ. ಸೊ ಅದಕ್ಕೆ ಏನು ನೀಡ್, ಅದಕ್ಕೆ ಏನು ಬೇಕಾಗುತ್ತೆ ಅಂತ ಟ್ರೀಟ್ಮೆಂಟ್. ಸೊ ಅದರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. ಸೊ ಕೊನೆಯದಾಗಿ ನಮ್ಮ ಯೂತ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಈ ಒಂದು ವಿಚಾರದಲ್ಲಿ ಏನೊಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಿ ಡಾಕ್ಟರ್?
0: ಸೊ ಈ ನನ್ನ ಕೊನೆಯ ಸಂದೇಶ ಎಂತ ಅಂತ ಹೇಳಿದ್ರೆ, ಯಾವಾಗಲೂ ಫಿಟ್ ಆಗಿರಿ. ನಮ್ಮ ಸ್ಪೈನ್ ಮೊಬೈಲ್ ಸ್ಟ್ರಕ್ಚರ್, ಸೊ ಒಂದೇ ಪೋಸ್ಚರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬೇಡ. ಆಗಾಗ ಪೋಸ್ಚರ್ ಅನ್ನು ಚೇಂಜ್ ಮಾಡ್ತಾ ಇರಿ, ಮೊಬಿಲಿಟಿಯನ್ನು ಮೇಂಟೈನ್ ಮಾಡಿ, ಮೊಬಿಲಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಡಿ, ಮತ್ತೆ ಸ್ಟ್ರೆಂಥನ್ ಮಾಡಿ, ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿ. ಯಾವುದೆಲ್ಲ ಮಸಲ್ಸ್ ಎಲ್ಲ ಹೆಲ್ದಿ ಮೆಸಲ್ಸ್ ಅನ್ನು ಆದಷ್ಟು ಬೆಳೆಸ್ಕೊಳ್ಳಿ, ಮತ್ತೆ ಸ್ಮೋಕಿಂಗ್ ಅಂತ ಹ್ಯಾಬಿಟ್ ಅನ್ನು ಬಿಡಿ, ಅಂಥದಕ್ಕೆ ಹೋಗಬೇಡಿ. ಮತ್ತೆ ಐಡಿಯಲ್ ಬಾಡಿ ವೈಟ್ ಅಂತ ಹೇಳೋದು ಭಾರಿ ಇಂಪಾರ್ಟೆಂಟ್. ಸೊ ಓವರ್ ವೈಟ್ ಅನ್ನು ಅವಾಯ್ಡ್ ಮಾಡಿ. ಈ 5 ಪಾಯಿಂಟ್ಗಳು ಉಂಟಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ.
1: ಓಕೆ ಓಕೆ, ತುಂಬಾ ಧನ್ಯವಾದಗಳು ಡಾಕ್ಟರ್, ಯಾಕಂದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಕೂಡ ಹೌದು. ಯಾಕಂದ್ರೆ ಇತ್ತೀಚೆಗೆ ಯೂತ್ಸ್ ಅಲ್ಲೂ ಕೂಡ ಬಹಳ ಹೆಚ್ಚಾಗಿ ಇದು ಕಂಡು ಬರ್ತಾ ಇರುವಂತದ್ದು ಒಂದು ಸಮಸ್ಯೆಯು ಕೂಡ ಆಗಿತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅದಕ್ಕೆ ಪರಿಹಾರ ತಡೆಗಟ್ಟುವ ಕ್ರಮಗಳಾಗಿರ್ಬೋದು, ಯಾವ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ, ಕನ್ಸಲ್ಟ್ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರದಲ್ಲಿ ಬಹಳ ವಿಸ್ತೃತವಾಗಿ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ತಮಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸಾರಂಗನ ಪರವಾಗಿ, ನಿರ್ದೇಶಕರ ಪರವಾಗಿ, ಕೇಳುಗರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು ಡಾಕ್ಟರ್.
0: ಥ್ಯಾಂಕ್ಸ್ ತುಂಬಾ.
1: ಕೇಳುಗರೆ, ಇದು ಈ ಹೊತ್ತು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ KMC ಆಸ್ಪತ್ರೆ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಸೊ ಮುಂದಿನ ಶುಕ್ರವಾರದಂದು ಇನ್ನೊಬ್ಬ ತಜ್ಞ ವೈದ್ಯರ ಜೊತೆಗೆ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8. ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮ ಸ್ವಾಗತ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕೇಳುಗರೆ, ಸಂಗೀತ ಮೈ ಮನಸ್ಸಿಗೆ ಮುದ ನೀಡುತ್ತೆ, ಬಾಡದೆ ಬದುಕಿಗೆ ಸಂಗೀತವು ಮದ್ದಾಗುತ್ತೆ. ಸಂಗೀತ ಸಂಜೀವಿನಿಯೂ ಹೌದು. ಸಂಗೀತವನ್ನೇ ಉಸಿರಾಗಿಸಿಕೊಂಡು ಬಾಳಲ್ಲಿ ಹಸಿರು ಕಂಡವರು ಹಲವಾರು, ಅದರಲ್ಲಿ ನಮ್ಮ ಬಾಲಚಂದ್ರ ಪೇರಾಜು ಕೂಡ ಓರ್ವರು. 30 ವರ್ಷದಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮುಂಬೈ, ಗೋವಾ ಮುಂತಾದೆಡೆ ಸ್ಯಾಕ್ಸೋಫೋನ್ ಸಂಗೀತ ಕಚೇರಿ ಕೂಡ ನೀಡಿದ್ದಾರೆ. ಹಲವಾರು ಜನರ ಸಂಗೀತ ರಸಿಕರ ಮನವನ್ನು ಇವರು ಗೆದ್ದಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ಕೂಡ ವಿದ್ವತ್ ಪಡೆದಿದ್ದಾರೆ. ಆರಂಭದಲ್ಲಿ ಇವರಿಗೆ ಗುರುವಾದರು ಇವರ ಸ್ವತಃ ತಂದೆ ಸತ್ಯಭಾಮ ಟೀಚರ್ ಹಾಗೂ ಆರ್ ಪ್ರಭಾಕರ್ ಹಾಗೂ ಕಾಂಚನ ಈಶ್ವರ ಇವರಿಂದ ತರಬೇತಿ ಕೂಡ ಪಡೆದಿದ್ದಾರೆ. ಸ್ಯಾಕ್ಸೋಫೋನ್ ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಯನ್ನು ಕೂಡ ಸ್ಯಾಕ್ಸೋಫೋನ್ನಲ್ಲಿ ನುಡಿಸ್ತಾರೆ. ಕೇಶವ ಯೋಗ ವೇದ ಕಲಾಸ್ಮತಿ ಪ್ರಶಸ್ತಿ, 10 ಹಲವು ಪ್ರಶಸ್ತಿಗಳನ್ನು ಇವರು ಗಳಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಇವತ್ತು ಸ್ಯಾಕ್ಸೋಫೋನ್ ವಾದನದ ಸ್ವಲ್ಪ ಸವಿರುಚಿಯನ್ನು ನಮಗೆ ಉಣಿಸಲಿಕ್ಕಾಗಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಾಲಚಂದ್ರ ಪೇರಾಜ್ ಇವರ ಇದ್ದಾರೆ. ಸೊ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ.
0: ತುಂಬ ದೂರದಿಂದ ಸುಳ್ಳ್ಯದಿಂದ ಬಂದಿದ್ದೀರಿ, ಏನಾದರೂ ದಣಿವಾಯ್ತಾ? ಓಕೆ, ಫ್ರೀ ಆಗಿದ್ದೀರಿ. 2 ಗಂಟೆ ಪ್ರಯಾಣ ಮಾಡಿಕೊಂಡು ನಮ್ಮ ಈ ಸ್ಟುಡಿಯೋಗೆ ಬಂದಿದ್ದೀರಿ. ಓಕೆ ಪೇರಾಜ್ ಅವರೇ, ಸ್ಯಾಕ್ಸೋಫೋನ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದಂತೂ ಕೆಲವಾರು ಶಾಸ್ತ್ರೀಯ ಗಾಯನಗಳು, ಅದರಲ್ಲಿ ಬರುವಂತ ಮೂಡಿ ಬಂದದ್ದು.
1: ಹೌದು ಹೌದು.
0: ಬಹಳ ಇತ್ತೀಚೆಗೆ ಕೆಲವು ಸಿನಿಮಾ ಗೀತೆಗಳನ್ನು ಜಾಸ್ತಿಯಾಗಿ ಸ್ಯಾಕ್ಸೋಫೋನ್ ಅಲ್ಲಿ ನುಡಿಸ್ತಾರೆ. ಆದ್ರೂ ಒಂದು ಆ ಸ್ಯಾಕ್ಸೋಫೋನ್ ಅಲ್ಲಿ ಒಂದು ಭಕ್ತಿ ಗೀತೆಯನ್ನು ಕೇಳಿದ್ರೆ,
1: ಹೌದು,
0: ಶಾಸ್ತ್ರೀಯ ಸಂಗೀತವನ್ನು ಕೇಳಿದ್ರೆ ಅದರಿಂದ ಆಗುವಷ್ಟು ಖುಷಿ ಬೇರೊಂದಿಲ್ಲ.
1: ಹೌದು.
0: ಸೊ ಒಂದು ಮೊದಲನೇದಾಗಿ ನಮ್ಮ ಕೇಳುಗರಿಗಾಗಿ ಯಾವ ಒಂದು ಸಂಗೀತವನ್ನು ನುಡಿಸ್ತೀರಿ
1: ಅಂದ್ರೆ, ನಾವು ಮೊದಲನೇದಾಗಿ ಏನಿದ್ರು ಕ್ಲಾಸಿಕಲ್ ನುಡಿಸುವಾಗ ನಾವು ಮೊದಲದಲ್ಲಿ ಆರಂಭದಲ್ಲಿ ಗಣಪತಿಯ ಇದನ್ನೇ ನುಡಿಸ್ತೇವೆ ಎಲ್ಲ ಕಡೆ ಕಚೇರಿಗೆ. ಗಣಪತಿ ಅಂತ ಹೇಳಿದ ಕೂಡಲೇ ನಾವು ಫಸ್ಟಿಗೆ ಬರೋದು, ನಾವು ಹಂಸಧ್ವನಿ ರಾಗದಲ್ಲಿ ಯಾವುದೇ ಕಚೇರಿಗೆ ಹೋದರೂ ಸಹ ವಾತಾಪಿ ಅಂತ ಹೇಳುವಂಥ ಒಂದು ಕೃತಿ ಇದೆ, ಅದನ್ನೇ ನಾವು ಜಾಸ್ತಿ ನುಡಿಸುವ. ಯಾವುದೇ ಕಚೇರಿಗಳಲ್ಲಿ ಆದರೂ ಸಹ ಯಾವುದೇ ಇದರಲ್ಲಿ ಸಹ ವಾತಾಪಿ ಗಣಪತಿ ಗಜೇಂದ್ರ ಗಣಪತಿಯನ್ನು ಮೊದಲಿಟ್ಟು ನಾವು ಏನಿದ್ರು ಶುರು ಮಾಡೋದು. ಹಾಗೆ ನಾನು ಹಂಸಧ್ವನಿ ರಾಗದಲ್ಲಿ ವಾತಾಪಿ ಅಂತ ಹೇಳುವಂಥ ಕೃತಿಯನ್ನು ಸ್ವಲ್ಪ ನುಡಿಸ್ತೇವೆ.
0: ಹಾಗೆ ಮೊದಲಿಗೆ ಹೀಗೆ ಗಾಯನವನ್ನು ನುಡಿಸ್ತೀರಿ?
1: ಹೌದು ಹೌದು.
0: ಓಕೆ. ಕೇಳುಗರೆ, ನಮ್ಮ ಬಾಲಚಂದ್ರ ಪೇರಾಜ್ ಅವರು ಈಗ ಮೊದಲಿಗೆ ಒಂದು ಭಕ್ತಿ ಗೀತೆಯನ್ನು ನುಡಿಸ್ತಾರೆ, ವಾತಾಪಿ ಗಣಪತಿ ಎನ್ನುವ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಈಗ ಅವರ ಒಂದು ಭಕ್ತಿಯ ಗಾಯನವನ್ನು ಕೇಳೋಣ. ನಮ್ಮ ಸಾರಂಗ್ ಸ್ಟುಡಿಯೋಗೆ ಸಂಗೀತ ವಾದಕರು ಬರುವುದೇ ಅಪರೂಪ. ಆದರೆ ನಿಮ್ಮಂಥ ಸ್ಯಾಕ್ಸೋಫೋನ್ ವಾದಕರು ನಾನು ಎನಿಸುವ ಪ್ರಕಾರ ಮೊತ್ತ ಮೊದಲು ಬರೋದು
1: ಅಂತ ಅನಿಸ್ತದೆ.
0: ಓಕೆ, ನಿಮ್ಮ ಸಂಗೀತ ನಮ್ಮ ಸಾರಂಗದಲ್ಲಿ ಕೇಳ್ತಾ ಇರೋದು ಮೊತ್ತ ಮೊದಲು ಅಂತ. ಏಕೆಂದ್ರೆ ಇದುವರೆಗೆ ಸ್ಯಾಕ್ಸೋಫೋನ್ ವಾದಕರು ಈ ಸ್ಟುಡಿಯೋದಲ್ಲಿ ಬಂದಿರಲಿಲ್ಲ.
1: ನನಗೆ ಒಂದು ಯೋಗ, ನನ್ನ ಪುಣ್ಯ. ಫಸ್ಟ್ ಮೊದಲನೇದಾಗಿ ಬಂದದ್ದು.
0: ಓಕೆ, ಕೇಳೋಣ ನಿಮ್ಮ ಸಂಗೀತ ಸುದೆಯನ್ನು.
1: ಆಯ್ತು, ನುಡಿಸ್ತೇನೆ ಒಂದು. ಹಂಸಧ್ವನಿ ರಾಗ ಇದು ಆದಿತಾಳ ಮತ್ತು ಸ್ವಾಮಿ ದೀಕ್ಷಿತರ ಕೃತಿ.
0: ಓಕೆ.

0: ಬಹಳ ಚೆನ್ನಾಗಿ ನುಡಿಸಿದ್ರಿ, ಬಹಳ ಖುಷಿ ಆಯ್ತು. ಒಂದು ಕೇವಲ ಈ ಸ್ಯಾಕ್ಸೋಫೋನ್ ವಾದನವನ್ನು ನಾವು ಕೇಳ್ತಾ ಇರೋದು ಒಂದು ದೇವಸ್ಥಾನದಲ್ಲಿ ಅಥವಾ ಮದುವೆ ಕಾರ್ಯಕ್ರಮಗಳ ಶುಭ ಕಾರ್ಯಗಳಲ್ಲಿ ನಾವು ಅದನ್ನು ಕೇಳ್ತಾ ಇರೋದು. ಆದ್ರೆ ಇದೊಂದು ನನಗೆ ಅಂತೂ ಸಂಗೀತ ಖಂಡಿತ ಹೇಳಿದಾದ್ರೆ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಾವು ಭಾಗವಹಿಸ್ತಾ ಇದ್ದೇವೆ ಅಥವಾ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಏನೋ ಭಾಗವಹಿಸ್ತಾ ಇದ್ದೀನಿ ಅಂತ ಒಂದು
1: ಬರ್ತಾ ಇದೆ.
0: ಸಂಗೀತವನ್ನು ಮೊದಲು ತಂದೆಯಿಂದ ಕಲಿತೀರಿ?
1: ಹೌದು.
0: ತಂದೆ ಕೂಡ ಈ ಸ್ಯಾಕ್ಸೋಫೋನ್ ವಾದಕರು?
1: ಹೌದು. ನಮ್ಮ ತಂದೆ ಅಂದರೆ ಪುತ್ತೂರಿನಲ್ಲಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದಂಥ ವೆಂಕಟ ಪಟೋಗ್ರ ಅಂತ ಇದ್ರು. ಅಂದರೆ ಅವರು ಈ ಸ್ಯಾಕ್ಸೋಫೋನನ್ನು ಫಸ್ಟಿಗೆ ದಕ್ಷಿಣ ಕರ್ನಾಟಕ ಪರಿಚಯ ಮಾಡಿದ್ದು ನಮ್ಮ ತಂದೆ ಹೇಳುವ ಪ್ರಕಾರ ಹೇಳಿದ್ದು ಅಂದರೆ ಅವರೇ ವೆಂಕಟ ಪಟೋಗ್ರ ಅಂತ ಪುತ್ತೂರಿನವರಿದ್ದರು. ಹಾಗೆ ಅವರು ಈ ಸ್ಯಾಕ್ಸೋಫೋನ್ ವಾದ್ಯವನ್ನು ಅವರು ದೊಡ್ಡ ಕಲಾವಿದರು, ಹಳೆ ಕಲಾವಿದರು. ಈಗೆಲ್ಲ ಅವರು ದಿವಂಗತ. ಈಗ ಅವರ ಮಗ ಇದ್ದಾರೆ ಒಬ್ಬರು, ಹರಿದಾಸ್ ಅಂತೇಳಿ, ಹರಿದಾಸ್ ಡೋಗ್ರ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ತಂದೆ ಅವರ ಹತ್ರ, ವೆಂಕಟ ಪಟೋಗ್ರ ಅಂತ ಹೇಳಿದ್ರು, ಅವರ ಹತ್ರ ಕಲಿತರು ವಾದ್ಯ. ಹಾಗೆ ಅವ್ರ ಹತ್ರ ಸುಮಾರು ವರ್ಷ ಅಭ್ಯಾಸ ಮಾಡಿದ ಮೇಲೆ ಅವ್ರು ನುಡಿಸ್ತಾ ಇದ್ರು. ಹಾಗೆ ತಂದೆ ನನಗೆ ಕಲಿಸಿದ್ರು.
0: ತಂದೆ ಜೊತೆಗೆ ನೀವೆಲ್ಲ ಕಚೇರಿಗೆ ಹೋಗ್ತಾ ಇದ್ರಿ?
1: ತಂದೆ ಜೊತೆಗೆ ನಾವು ಕಚೇರಿಗೆ ಹೋಗ್ತಾ ಇದ್ವಿ. ಅಂದ್ರೆ ನಾನು SSLC ಶಾಲೆ ಮುಗಿಸಿದ ಕೂಡಲೇ ಈ ಫೀಲ್ಡಿಗೆ ಬಂದೆ ನಾನು. ಇದಕ್ಕೆ
0: ತಂದೆ ವಿದ್ಯಾಭ್ಯಾಸ ಮುಂದುವರಿಸಿಲ್ಲ?
1: ಇಲ್ಲ ಇಲ್ಲ ಇಲ್ಲ, ಅದನ್ನು ಮುಂದುವರಿಸಲಿಲ್ಲ. ಅಂದ್ರೆ ನನಗೆ ಇದರಲ್ಲಿ ಭಾರಿ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ಹಾಗೆ ತಂದೆ ನನಗೆ ಇದನ್ನು ಅಭ್ಯಾಸ ಮಾಡಿಸಿದ್ರು. ಹಾಗೆ ತಂದೆ ಹತ್ರ ಕಲಿತ ಮೇಲೆ ಮತ್ತೆ ನಾನು ಸ್ವಲ್ಪ ಹೊರಗಡೆ ಎಲ್ಲ ಬೇರೆ ಬೇರೆ ಗುರುಗಳ ಹತ್ರ ಎಲ್ಲ ಕಲಿತೆ. ಹಾಗೆ ಮೊದಲಿಗೆ ನಾನು ತಂದೆ ಕಲಿತ ಮೇಲೆ ನಾನು ಅದು ನಮ್ಮ ಬಳ್ಳಾರಿಯಲ್ಲಿ ಒಬ್ರು ಸತ್ಯಭಾಮ ಮೇಡಮ್ ಟೀಚರ್ ಅಂತ ಇದ್ರು. ಅವರು ಸುಳ್ಯದಲ್ಲಿ ಸಂಗೀತ ತರಗತಿ ಮಾಡ್ತಾ ಇದ್ರು. ಹಾಗೆ ಮತ್ತೆ ನಾನು ಅವ್ರ ಹತ್ರ ಮಾಡಿದೆ, ಅವ್ರ ಹತ್ರ ಜೂನಿಯರ್ ಗ್ರೇಡ್ ಅವ್ರ ಹತ್ರ ಮಾಡಿದೆ. ಜೂನಿಯರ್ ಅಂದ್ರೆ ನಮ್ಮ ಕ್ಲಾಸಿಕಲ್ ಸಂಗೀತದಲ್ಲಿ. ಹಾಗೆ ಅದಾದ ನಂತರ ಸ್ವಲ್ಪ ಸಮಯ ಆಗುವಾಗ ನಮಗೆ ಮೈಸೂರಿನವರು ಆರ್ ಪ್ರಭಾಕರ್ ಅಂತೇಳಿ ಒಬ್ಬರು ಪರಿಚಯ ಆದರು. ಹಾಗೆ ಅವರು ಇದರಲ್ಲಿ ಅವರಂದ್ರೆ ಇದು ನಮ್ಮ ಕದ್ರಿ ಗೋಪಾಲ್ನಾಥ್ ಇದ್ದಾರೆ, ಅವ್ರ ಹತ್ರ ಪಾಠ, ಅವರ ಶಿಷ್ಯ. ಮತ್ತೆ ಅವರು ಮೈಸೂರಿನಲ್ಲಿ ಹಲವಾರು ಗುರುಗಳ ಹತ್ರ ಪಾಠ ಮಾಡಿದ್ದಾರೆ, ಯಾರು ಆರ್ ಪ್ರಭಾಕರ್ನವರು. ಹಾಗೆ ಅವ್ರ ಹತ್ರ ಮತ್ತೆ ನಾನು ಉನ್ನತ ಇದರ ಸ್ಯಾಕ್ಸೋಫೋನಿನ ಉನ್ನತ ವ್ಯಾಸಂಗವನ್ನು ನಾನು ಅವ್ರ ಹತ್ರ ಮಾಡಿದೆ, ಆರ್ ಪ್ರಭಾಕರ್ ಅಂತೇಳಿ. ಅಂದ್ರೆ ಇದರ ಒಳ ತಿರುವುಗಳೆಲ್ಲ ನಮಗೆ ಗೊತ್ತಿರಲಿಲ್ಲ ಅಲ್ಲ. ಹಾಗಾದ್ರೆ ಇದಂದ್ರೆ ಕ್ಲಿಷ್ಟಕರವಾದ ವಾದ್ಯ ಇದು. ಇದು ಬಾರಿ ಕಷ್ಟ ಇದು ನುಡಿಸೋದು. ಕೆಲವು ಮನೆಗಳೆಲ್ಲ ಇದರಲ್ಲಿ ಈಸಿಯಾಗಿ ಬರೋದಿಲ್ಲ. ನಿಮ್ಮ ಈ ಫ್ಲೂಟು ನಾಗಸ್ವರ ಎಲ್ಲ ಆದರೆ ಅದರಲ್ಲಿ ಮನೆಗಳೆಲ್ಲ ಬೆರಳಿನಲ್ಲಿ ಬೇಕಾದಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದಕ್ಕೆ ಆದರೆ ಹಾಗಿಲ್ಲ, ಇದಕ್ಕೆ ಕೀಗಳಿದ್ದಾವೆ. ಅಂದರೆ ಈ ಬೆರಳಿನಲ್ಲಿ ಈ ಕೆಲವು ಮನೆಗಳೆಲ್ಲ ನುಡಿಸಬೇಕಾದ್ರೆ ಅದು ಬಾರಿ ಕಷ್ಟದ. ಇದು ಸತತ ಪ್ರಾಕ್ಟೀಸ್ ಇರಬೇಕು, ನಿರಂತರ ಇದಕ್ಕೆ ಅಭ್ಯಾಸ ಬೇಕು. ಹಾಗೆ ಅದನ್ನೆಲ್ಲ ನಾನು ಅವ್ರ ಹತ್ರ ಕಲಿತೆ, ಯಾರು ಪ್ರಭಾಕರ್. ಮತ್ತೆ ಹೆಚ್ಚಿನ ವ್ಯಾಸಂಗವನ್ನು ಕೂಡ ದೊಡ್ಡ ಕೆಲವು ಪಾಠವನ್ನು ನನಗೆ ವಿದ್ವತ್ವರೆಗಿದ್ದ ಪಾಠವನ್ನು ಸಹ ಅವರು ಮಾಡಿದ್ರು. ಕೆಲವು ದೊಡ್ಡ ದೊಡ್ಡ ಕೃತಿಗಳನ್ನು, ಕೀರ್ತನೆಗಳನ್ನೆಲ್ಲ ಅವರು ಮಾಡಿದ್ರು. ಅನಂತರ ನನಗೆ ನಾನು ಕಾಂಚನ ಈಶ್ವರ ಭಟ್ ಅಂತ ಇದ್ರು ಸುಳ್ಯದಲ್ಲಿ, ಇವಾಗಲೂ ಅವರು ಮಾಡ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಹತ್ರ ಸಹ ಹೋಗ್ತಾ ಇದ್ದೇನೆ
0: ಈಗ
1: ಕಲಿತಾ ಇದ್ದೇನೆ. ಆದ್ರೂ ಸಹ ಈಗಲೂ ನಾನು ಕಲಿತಾ ಇದ್ದೇನೆ. ಹಾಗೆ ಅವ್ರ ಹತ್ರ
0: ಅಭ್ಯಾಸ ಮಾಡ್ತಾ ಇದ್ದೀರಿ?
1: ಈಗಲೂ ಸಹ ಅವ್ರ ಹತ್ರ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈಶ್ವರ ಭಟ್ ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮಾಡ್ತಾ ಇದ್ದೇನೆ.
0: ಅಂದ್ರೆ ಈ ಸ್ಯಾಕ್ಸೋಫೋನ್ ಅಲ್ಲಿ ಕಲಿಯಲಿಕ್ಕೆ ತುಂಬಾ ಇದೆ.
1: ತುಂಬಾ ಇದೆ. ಹೌದು. ಅಂದ್ರೆ ಇದಕ್ಕೆ ಏನಂದ್ರೆ ನಾವು ಎಲ್ಲ ವಾದ್ಯದಾಗೆ ಇದು ಸಹ ಈಗ ಕೊಳಲು ಇರ್ಬೋದು, ನಾಗಸ್ವರ ಇರ್ಬೋದು, ವಯಲಿನ್ ಈ ತರ ಏನಿದ್ರು ಇದಕ್ಕೆಲ್ಲ ಉಪಕರಣಗಳು ಬೇರೆ ಆದ್ರೂ ಸಹ ಪಾಠ, ಶಾಸ್ತ್ರೀಯ ಸಂಗೀತ ಪಾಠ ಎಲ್ಲ ಒಂದೇ. ಏನಿದ್ರು ನಾವು ಅದನ್ನು ಕರಗತ ಮಾಡಿಕೊಂಡು ಇದರಲ್ಲಿ ನುಡಿಸುವಂತದ್ದು. ಈಗ ವಯಲಿನ್ ಅವರು ಕೂಡ ಹಾಗೆ ಅದನ್ನು ಅಭ್ಯಾಸ ಮಾಡಿ ಕೀರ್ತನೆಗಳನ್ನು ಅದನ್ನೆಲ್ಲ ಅಭ್ಯಾಸ ಮಾಡಿ ಅದನ್ನು ನಾವು ಇದರಲ್ಲಿ ನುಡಿಸುವುದು. ಹಾಗೆ ಇದು ಹೆಚ್ಚಾಗಿ ಇದು ಏನು ಅಂತ ಹೇಳಿದ್ರೆ ಸ್ಯಾಕ್ಸೋಫೋನ್ ಏನು ಅಂತ ಹೇಳಿದ್ರೆ ಇದು ಪಾಶ್ಚಾತ್ಯ ವಾದ್ಯ. ಇದು ಸ್ಯಾಕ್ಸ್ ಸ್ಯಾಡಲಿಸ್ಟ್ ಅಂತ ಹೇಳುವ ಒಬ್ಬ ಇದನ್ನು ಕಂಡು ಹುಡುಕಿದೆ ಅಂತ ಹೇಳ್ತಾರೆ. ಹಾಗೆ ಇದೇನಿದ್ರು ಇದು ಇದು ಪಾಶ್ಚಾತ್ಯ ವಾದ್ಯ. ಇದನ್ನು ಬ್ಯಾಂಡಿನಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನುಡಿಸ್ತಾ ಇದ್ರು. ಹಾಗೆ ಇದನ್ನು ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿದವರು ನಮ್ಮ ಇಲ್ಲಿ ಗೊತ್ತಿದ್ದಾಗೆ ಅದೇ ನಮ್ಮ ವೆಂಕಟ ಪಟೋಗ್ರ ಅಂತ ಹೇಳ್ತಾರೆ. ಹಾಗೆ ಅವರು ಮಾಡಿದ್ರಂತೆ. ಆಮೇಲೆ ಕದ್ರಿ ಗೋಪಾಲನಾಥ್ ಸರ್ ಅದನ್ನೆಲ್ಲ ಉನ್ನತ ಮಟ್ಟಕ್ಕೆ ಎಲ್ಲ ಅದನ್ನು ಕೊಂಡೋದ್ರು. ಇದಕ್ಕೆ ಒಳ್ಳೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ಅವರು ತಂದುಕೊಟ್ರು. ಇವತ್ತು ಸಹ ನಾವು ಈಗ ನಮ್ಮ ಎಲ್ಲ ವಾದ್ಯದವರು ನಾವು ಅವರನ್ನು ಪೂಜ್ಯವನ್ನು ನೋಡಬೇಕು. ಯಾಕಂದ್ರೆ ಅವರಿಂದಾಗಿ ಈಗ ಒಂದು ಒಳ್ಳೆ ಗೌರವ ಹೆಸರು ಬಂದಿದೆ. ಏನಿದ್ರು ವಾದ್ಯದವರು ಅಂತ ಹೇಳಿದ ಕೂಡಲೇ ಹಾಗೆ
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ
0: ಸರ್. ಶ್ಯಾಮ್ ಅವರೇ ಹೇಳಿ.
1: ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಧನ್ಯವಾದಗಳು ಸರ್.
0: ಏನಾದ್ರು ಪ್ರಶ್ನೆ ಇದೆಯಾ? ಓಕೆ ಓಕೆ, ಧನ್ಯವಾದಗಳು. ಓಕೆ, ಅವರು ಕೂಡ ಹೇಳ್ತಾ ಇದ್ದಾರೆ ಬಹಳ ಒಂದು ಮದುವೆ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಯಾಕ್ಸೋಫೋನ್ ಅಲ್ಲಿ ಕೂಡ ನೀವು ಜನಪದ ಗೀತೆಯನ್ನು ಬಾರಿಸ್ತೀರಿ, ಫೇವರೇಟ್ ಹಾಡು ಕೂಡ. ಒಂದು ಹಾಡನ್ನು
1: ಜನಪದ ಗೀತೆ, ಸರಿ ಓಕೆ, ನುಡಿಸುವ
0: ಒಂದೆರಡು ಲೈನ್ಗಳನ್ನು.
1: ಆಯ್ತು, ನುಡಿಸ್ತೇನೆ.
0: ಜನಪದ ಗೀತೆಯಲ್ಲಿ ಯಾವೆಲ್ಲ ನಿಮಗೆ?
1: ಜನಪದ ಗೀತೆಯಲ್ಲಿ ತುಂಬಾ ನುಡಿಸ್ತೇನೆ, ಆದ್ರೂ ನಾನು ಜಾಸ್ತಿಯಾಗಿ ಎಲ್ಲರೂ ಇದ್ದಂತ ಒಂದು ಶಿಶುನಾಳ ಸರಿಪರ, ಒಂದು ಕೋಡಗನ ಕೋಳಿ,
0: ಕೋಡಗನ ಕೋಳಿ ಒಳ್ಳೆ ಅರ್ಥಗರ್ಭಿತ.
1: ಹೌದು ಹೌದು.

0: ಕೋಡಗನ ಕೋಳಿ ನಿಂಗಿತ್ತ ಈ ಹಾಡು ತುಂಬಾ ಇಷ್ಟ ಯಾಕೆ ಅಂತ
1: ಅಂದ್ರೆ ಇದಂದ್ರೆ ಶಿಶುನಾಳ ಶರೀಫರದ್ದು ಎಲ್ಲಾ ಹಾಡುಗಳು ನನಗೆ ಇಷ್ಟನೆ. ಅಂದ್ರೆ ಇದು ಬಹಳ ಪಾಪ್ಯುಲರ್ ಆದಾಗಿದೆ. ನಾನು ಸಣ್ಣದಿರುವಾಗ ಈ ಹಾಡನ್ನು ಶಾಲೆಯಲ್ಲಿ ಎಲ್ಲ ಆಡ್ತಾ ಇದ್ದೆ. ಈ ಹಾಡಿಗೆ ನನಗೆ ಶಾಲೆಯಲ್ಲಿ ಏನಿದ್ರು ಅವಾಗ ನಾವು ಶಾಲೆ ಹೋಗುವ ಫಸ್ಟ್ ಪ್ರೈಸ್ ನನಗೆ ಬರ್ತಾ ಇತ್ತು ಶಾಲೆಯಲ್ಲಿ ಹಾಡುವಾಗ. ಜನಪದ ಗೀತೆ ಯಾವ್ದಿದ್ರು ಸಹ ಹಾಗೆ ಹಾಗೆ ನನಗೆ ಸಣ್ಣದರಲ್ಲಿ ಈ ಹಾಡು ಇಷ್ಟ.
0: ಓಕೆ, ಸಣ್ಣದರಲ್ಲಿ ಕೋಡಗನ ಕೋಳಿ ನುಂಗಿತ್ತ ಹಾಡನ್ನು ತುಂಬಾ ಇಷ್ಟಪಡ್ತಾ ಇದ್ರಿ.
1: ಹೌದು.
0: ಓಕೆ, ಹಾಗೆ ಬೇರೆ ಬೇರೆ ಭಾವಗೀತೆಗಳನ್ನು ಕೂಡ ನೀವು ನುಡಿಸ್ತಾ ಇದ್ರಿ.
1: ಹೌದು ಹೌದು, ಭಾವಗೀತೆಗಳು ಭಕ್ತಿಗೀತೆಗಳು ಎಲ್ಲ ನುಡಿಸ್ತಾ ಇದೆ. ಅಂದ್ರೆ ಈಗಿನ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಸ್ಯಾಕ್ಸೋಫೋನ್ ಅಂತ ಹೇಳಿದ್ರು ಎಲ್ಲರೂ ಈಗ ಕ್ಲಾಸಿಕಲ್ ಕಡಿಮೆ ಇದರಲ್ಲಿ ಈಗಿನ ಹೊಸ ಟ್ರೆಂಡಿನವರು ಏನು ಅಂತ ಹೇಳಿದ್ರೆ ಎಲ್ಲ ಈ ಪದ್ಯದ ಬಗ್ಗೆ ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಸಹ. ಹಾಗಾಗಿ ಎಲ್ಲ
0: ಹಾಗೆ ನೀವು ಭಾವಗೀತೆಗಳನ್ನು ಬೇರೆ ಬೇರೆ ಭಾವಗೀತೆಗಳನ್ನು ಕೂಡ
1: ಹಾಡ್ತಾ ಇದ್ದೀವಿ.
0: ಭಾವಗೀತೆಯಲ್ಲಿ ಯಾವ ಹಾಡು ಇಷ್ಟ?
1: ಭಾವಗೀತೆಗಳಲ್ಲಿ ತುಂಬಾ ನುಡಿಸ್ತೇವೆ. ಈಗಿನ ಪಾಪ್ಯುಲರ್ ಮುನಿಸುತ್ತಾರವೇ, ಆಮೇಲೆ ಈ ತರದೆಲ್ಲ ಸುಮಾರು ಪದ್ಯಗಳೆಲ್ಲ ಇದೆ ಭಾವಗೀತೆಗಳಲ್ಲಿ ಸಹ, ತುಂಬಾ ಹಾಡುಗಳಿವೆ.
0: ಹಾಗೆ ನಿಮ್ಮ ಸಂಗೀತ ಜೀವನದ ಬಗ್ಗೆ ಒಂದಷ್ಟು ಮಾತನ್ನು ಹೇಳುದಾದ್ರೆ, ಮೊದಲಿಗೆ ಇದು ಈ ಸ್ಯಾಕ್ಸೋಫೋನ್ ನುಡಿಸುವಾಗ ಕಷ್ಟ ಅನುಭವಿಸಿದ್ರಿ? ಇದು ಸಾಧ್ಯವಿಲ್ಲ ಅಂತ ಅನಿಸಿದ್ಯಾ?
1: ಹೌದು. ಅಂದ್ರೆ ಮೊದಲಂದ್ರೆ ಈಗೇನ ಎಂತೇಳಿ, ನಾನು ಸಾಧಾರಣ ಮೊದಲು ನುಡಿಸುವ ಮುಂಚೆ ನುಡಿಸುವಾಗ ಈಗ ಭಾರಿ ಕಷ್ಟ ಇತ್ತು ಸರ್. ಅವಾಗ ಏನಂತ ಹೇಳಿದ್ರೆ ಈಗಿನಾಗೆ ಈಗಾದ್ರೆ ಸ್ಯಾಕ್ಸೋಫೋನ್ ಈಗ ನೋಡಿ, ಈಗ ಈ ಹೊಸ ಹೊಸ ಸ್ಯಾಕ್ಸೋಫೋನ್ಗಳೆಲ್ಲ ಬಂದಿದೆ ಇವಾಗ, ಮೊದಲು ಹಾಗಿರ್ಲಿಲ್ಲ. ಮೊದಲು ನಮಗೆ ಇಲ್ಲಿ ಇಂಡಿಯನ್ ಇಲ್ಲಿಯ ಒಂದು ತಯಾರಿಕೆಯ ಸ್ಯಾಕ್ಸೋಫೋನ್ಗಳಿದ್ರು, ಆ ಸ್ಟೀಲ್ ಸ್ಯಾಕ್ಸೋಫೋನ್. ಅವಾಗ ಅದು ಲೋಕ ಇಲ್ಲಿ ನಮಗೆ ಏನಂದ್ರೆ ನಾವು ಹೈದರಾಬಾದ್ ತೆನಾಲಿಯಿಂದ ತರಿಸ್ತಾ ಇತ್ತು ಸ್ಯಾಕ್ಸೋಫೋನ್. ಅದು ಅದು ತರ ಒಂಥರ ಅದು ಗಟ್ಟಿ ಸ್ಯಾಕ್ಸೋಫೋನ್ ಅದು ಅವಾಗೆಲ್ಲ. ಈಗಲೂ ಅದನ್ನು ನುಡಿಸ್ತಾರೆ ಈಗಲೂ. ಆಗ ಅದು ನುಡಿಸುವಾಗ ಭಾರಿ ಕಷ್ಟ ಇತ್ತು, ಶ್ರಮ ಇತ್ತು. ಈಗ ಬರುವಂತಹ ಈ ಗೋಲ್ಡ್ ಸ್ಯಾಕ್ಸೋಫೋನ್ಗಳೆಲ್ಲ ಇದೆಯಲ್ಲ, ಈಗ ಈಗ ಸಾಧಾರಣ ಚೈನೀಸ್ ಸ್ಯಾಕ್ಸೋಫೋನ್ ಎಲ್ಲ ಬರ್ತಾ ಇದೆ ಈಗ ತುಂಬಾ. ಈಗ ಎಲ್ಲರಿಗೂ ಅದನ್ನೇ ನುಡಿಸುವುದು. ಇದು ಸ್ವಲ್ಪ ಈಸಿ ಇದೆ ಮೆಥಡ್ ಮೆಥಡ್ ಅಂದ್ರೆ ಅದರ ಕೀಸ್ಗಳು ಫ್ಯಾಟ್ಗಳೆಲ್ಲ ಇದೆ, ಈಸಿ ಇದೆ. ಮೊದಲು ನಾವು ನುಡಿಸುವಾಗ ಆ ಥರ ಇರಲಿಲ್ಲ, ಸ್ಟೀಲ್ ಸ್ಯಾಕ್ಸೋಫೋನ್ಗಳಿದ್ದು ಅದು ನುಡಿಸಬೇಕಾದ್ರೆ ಭಾರಿ ಕಷ್ಟ. ಅದರ ಲೆದರ್ಗಳು ಕೀಸುಗಳೆಲ್ಲ ಭಾರಿ ಕಷ್ಟ ಅದು ನುಡಿಸಬೇಕಾದ್ರೆ. ಆವಾಗ ಮತ್ತೆ ಆಗುವ ಪ್ರಾಕ್ಟೀಸ್ ಕೂಡ ಹಾಗೆ. ನನಗೆ ಅಂದ್ರೆ ನಮ್ಮ ತಂದೆ ನಮ್ಮ ಗುರುಗಳಲ್ಲೂ ಬೆಳಿಗ್ಗೆ 4 ಗಂಟೆಗೆ ನಮ್ಮನ್ನು ಏಳಿಸ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಪ್ರಾಕ್ಟೀಸ್ ಮಾಡಬೇಕಿತ್ತು ಚಳಿ ಟೈಮಲ್ಲಿ, ಮಳೆಗಾಲದಲ್ಲಿ. ಅವಾಗೆಲ್ಲ ಒಂದೊಂದು ಸರಿ ನನಗೆ ಇದು ಬೇಡ ಅಂತ ಕಾಣ್ತಾ ಇತ್ತು ಆವಾಗ ಟೈಮಲ್ಲಿ.
0: ಬೆಳಿಗ್ಗೆ ಒಂದು 5 ಗಂಟೆ
1: ಬೆಳಿಗ್ಗೆ 4 ಗಂಟೆಗೆ ನಮ್ಮ ಗುರುಗಳೆಲ್ಲ 4 ಗಂಟೆಗೆ ಏಳಿಸೋರು. 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ನಾವು ಅಂದ್ರೆ ಅದರ ವಾದ್ಯ ಇದರ ಸಂಗೀತದ ಈ ಇದೆಯಲ್ಲ ಏನು ಬೇಸಿಕ್ ಅಂದ್ರೆ ನಾವು ಸರಳೆ ಜಂಟಿ ಅಲಂಕಾರ ಈ ತರ ಅದರಲ್ಲಿ ಬೇಸಿಕ್ ಪಾಠಗಳಿದೆ, ಅದನ್ನು ನುಡಿಸಬೇಕು, ನಿರಂತರ ನುಡಿಸಬೇಕು. ನಾವು ಸಾಧಾರಣ ಒಂದು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಅದನ್ನೇ ನುಡಿಸಬೇಕು ನಾವು. ಅಂದ್ರೆ ಕೈ ಫಿಂಗರ್ಸ್ ಎಲ್ಲ ಸರಿ ಕೂರ್ಬೇಕಲ್ಲ, ಅದರಲ್ಲಿ ಕೂರ್ಬೇಕಾದ್ರೆ ನಾವು ಅದನ್ನು ನುಡಿಸಬೇಕು ಡೈಲಿ ನಿತ್ಯ. ಅದು ಈ ಮಳೆಗಾಲದಿಂದ ಮಳೆಗಾಲದಲ್ಲಿ ಸಹ ಹಾಗೆ, ಈ ಚಳಿಗಾಲದಲ್ಲಿ ಸಹ ಹಾಗೆ. ಹಾಗೆ 4 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನುಡಿಸ್ತಾ ಇದ್ವು.
0: ಒಂದು ಉಸಿರಾಟದ ಕೂಡ ಒಂದು ಉಸಿರನ್ನು ಕೂಡ ಎಳೆಯುದು ತೆಗೆಯುವುದು ಅದರಲ್ಲಿ ಕೂಡ.
1: ಹೌದು ಹೌದು ಹೌದು, ಅದರಲ್ಲಿ ಲೆಕ್ಕಾಚಾರ ಇದೆ. ನಾವು ಒಂದು ಉಸಿರಿಗೆ ಇಷ್ಟು ಅಕ್ಷರ ನುಡಿಸಬೇಕು, ಒಂದೇ ಉಸಿರಿಗೆ ಇಷ್ಟು ಹೀಗೆ ನುಡಿಸಬೇಕು ಅಂತ ಹೇಳುವಂತ ಇದೆ ಹಾಗೆ. ಆದ್ರೆ ಅದರಲ್ಲಿ ಅದೇ ನಮಗೆ ಸುರುಸುರು ಎಲ್ರಿಗೆ ಸಹ ಅದು ಕಷ್ಟವೇ ನುಡಿಸುವಂತದ್ದು. ಫಿಂಗರ್ಸ್ ಎಲ್ಲ ಭಾರಿ ಕಷ್ಟ ಅದರಲ್ಲಿ. ನಾವು ನೋಡಿ ಒಂದು ಉಸಿರಿಗೆ ಒಂದನೇ ಕಾಲಕ್ಕೆ ಇಷ್ಟು ಉಸಿರಲ್ಲಿ ಇಷ್ಟು ಅಕ್ಷರ ಈ ತರ ಎಲ್ಲ ಮೆಥಡ್ ಇದೆ ಅದರಲ್ಲಿ. ಸುರುಸುರಿಗೆ ಕಷ್ಟ ಆಗ್ತದೆ, ಆಮೇಲೆ ಅದು ಈಸಿ ಆಗ್ತದೆ ಹಾಗೆ.
0: ಹಾಗೆ ಭಾವಗೀತೆಯನ್ನು ಒಂದು ನುಡಿಸ್ತಾದ್ರೆ ಒಂದೆರಡು ಲೈನ್ ನಿಮ್ಗೆ ಇಷ್ಟವಾದ ಭಾವಗೀತೆ?
1: ಸರಿ, ನುಡಿಸ್ತೇವೆ ಸರ್. ಓಕೆ,
0: ಅದು ಕೂಡ ನಾನು ಹೇಳೋದಾದ್ರೆ ನಮ್ಮ ಸುಬ್ರಾಯ ಚೊಕ್ಕಡಿಯವರ ಒಂದು ಹಾಡು.
1: ಸರಿ, ಆಯ್ತಾಯ್ತು. ಓಕೆ ಓಕೆ ಓಕೆ ಓಕೆ, ನುಡಿಸ್ತೇವೆ. ಈಗ ಸಾಧಾರಣ ಪಾಪ್ಯುಲರ್ ಹಾಡು, ಒಳ್ಳೆ
0: ಪಾಪ್ಯುಲರ್
1: ಆದ ಎಲ್ಲರೂ ಸಹ ಯಾವುದೇ ಸಮಾರಂಭ ಆದರೂ ಸಹ ಅದನ್ನೇ ನುಡಿಸ್ತಾ ಇದ್ದಾರೆ, ಎಲ್ಲರೂ ಹಾಡುವವರು ಸಹ ಅದನ್ನೇ ನುಡಿಸ್ತಾ ಇದ್ದಾರೆ ಭಾವಗೀತೆಯಲ್ಲಿ. ಸರಿ,
0: ಮುನಿಸುತ್ತಾರವೇ
1: ಆಯ್ತಾಯ್ತು.
0: ಆ ಹಾಡಂತೂ ಕೇಳಿದಾಗ ತುಂಬಾ ಖುಷಿಯಾಗುತ್ತೆ.

0: ಬಹಳ ಚೆನ್ನಾಗಿ ಸೂಪರ್ ಆಗಿ ನುಡಿಸಿದ್ರಿ. ಈ ಮುನಿಸುತ್ತಾರವೇ ಈ ಹಾಡನ್ನು ಸ್ಯಾಕ್ಸೋಫೋನ್ ಅಲ್ಲದೆ ಸಂಗೀತ ಕಚೇರಿಯಲ್ಲಿ ನೀವೇನಾದ್ರೂ ಸಿಂಗ್ ಮಾಡಿದ್ರ? ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ತಂಜಾವೂರು ರಮೇಶ್ ಹೇಳಿ. ತಂಜಾವೂರು ರಮೇಶ್ ಅವರೇ, ತುಂಬಾ ಖುಷಿ ಆಯ್ತಾ? ಓಕೆ, ಎಲ್ಲಿ ದೇವಸ್ಥಾನಕ್ಕೆ ಹೋದಾಗೆ ಆಯ್ತಾ, ಮದ್ವೆಗೆ ಹೋದಾಗೆ ಆಯ್ತಾ?
1: ಎಲ್ಲ ಒಂದೇ ಕಡೆಯಲ್ಲಿ.
0: ಎಲ್ಲ ಒಂದು ಕಡೆ
1: ಸಿಗ್ತಾ
2: ಇದೆ. ನಮಸ್ಕಾರ ನಮಸ್ಕಾರ.
0: ಯಾವ್ದು ಹಾಡು ಹೇಳಿ?
1: ಕನ್ನಡ ನೋಡಿ.
2: ಫಿಲ್ಮ್ ಫಿಲ್ಮ ಚಿತ್ರ
0: ನಾವಾಡ ನೋಡಿ.
2: ಸರಿ ಸರಿ ಸರಿ.
0: ಓಕೆ, ಅವ್ರು ಕೂಡ ನಾವಾಡುವ ನುಡಿ ಕನ್ನಡ ನುಡಿ ಅಂತ ಏನೋ ಹಾಡ್ಬೇಕಂತ ಕೇಳ್ತಾ ಇದ್ದೀವಿ.
2: ಸರಿ ಸರಿ,
0: ಹಾಡ್ಲಿಕ್ಕೆ ಬರುತ್ತಾ?
2: ಸರಿ, ಫಿಲ್ಮ್ ಇಂದಲ್ಲ. ಸರಿ, ಓಕೆ.
0: ಬಹಳ ಒಂದು ಕನ್ನಡದ ಪ್ರೇಮವನ್ನು.
2: ಕನ್ನಡದ ಪ್ರೇಮ, ಹೌದು ಹೌದು.
0: ಅದಂತೂ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಹಾಡಂತೂ ಬಹಳ ಫೇಮಸ್ ಎಲ್ಲ ಕಡೆನು. ನಾವಾಡುವ ನುಡಿ ಅಂದ್ರೆ ಕೂಡ ಬಹಳ ಒಂದು ಕನ್ನಡ ಪ್ರೇಮವನ್ನು ಜಾಗೃತಿಗೊಳಿಸುವಂತ ಹಾಡು.

0: ವಾಹ್ ವಾಹ್ ವಾಹ್ ವಾಹ್ ವಾಹ್, ಬಹಳ ಸುಂದರವಾಗಿ ನುಡಿಸಿದ್ರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಾ, ನಳಿನಿ ಕೋಟಿಕಾರ್ ಹೇಳಿ. ಸೌಕಂಡ ಪಣ್ಲೆ ಪಣ್ಲೆ ಪಾತೇರ್ಲಿ ಎರಡ ಭಕ್ತಿಗೀತೆ ನುಡಿಸುವಿರು. ಓಕೆ, ಭಕ್ತಿಗೀತೆ. ಓ ಭಕ್ತಿಗೀತೆ ಬನ್ಲೆ. ಜಯತ್ತು ಜಯ ವಿಠಲ. ಮಾರಿ ಮಾರಿ ಪರಾತ್ಮ ಅತೆ ಒಳ್ಳೆ ಜಿ ಬಾರಿ ಬಂದು ಪೊರ್ಲದ ಪಾತ ಮಾತ. ಓಕೆ
1: ಸರಿ ಸರಿ
0: ಸೊಲ್ಮೇಲು. ಓಕೆ, ನಮ್ಮ ನಳಿನಿ ಕೋಟೆಕರ್ ಕೂಡ ಜಯತ್ತು ಜಯ ವಿಠಲ
1: ಅದೆಲ್ಲ ಇವತ್ತು ಪಾಪ್ಯುಲರ್ ಒಳ್ಳೆ ಹಾಡುಗಳು. ಎಲ್ಲರೂ ಹೆಚ್ಚಾಗಿ ಹಳ್ಳಿಯಲ್ಲಿ ಇದ್ದವರೆಲ್ಲ ಜಾಸ್ತಿ ಅಂತದಕ್ಕೆ ಇದಾಗಿರ್ತಾರೆ.
0: ನುಡಿಸ್ತಾ ಇದ್ರಾ
1: ಅಂದ್ರೆ ಹೋದಲ್ಲೆಲ್ಲ ನುಡಿಸ್ತಾ ಇರ್ತೇವೆ.
0: ಅಂದ್ರೆ ಜಯತ್ತು ಜಯ ವಿಠಲ ಬಾರಿ
1: ಬಾರಿ ಅಪರೂಪದ ಹಾಡು.
0: ಇನ್ನೆಲ್ಲ ನುಡಿಸ್ತಾ
1: ಇನ್ನೆಲ್ಲ ನುಡಿಸ್ತಾ ಇದ್ದೇವೆ. ಆದ್ರೆ ಈ ಕೆಲವು ಹಾಡುಗಳೆಲ್ಲ ನಾವು ಮೊದಲು ಪ್ರಾಕ್ಟೀಸ್ ಮಾಡಿ ಬರ್ಬೇಕಾಗ್ತದೆ. ನುಡಿಸ್ತೇವೆ ಹಾಗೆ. ಸರಿ ಸರಿ.

ಅದ್ಭುತವಾಗಿ ಹಾಡಿದ್ರಿ, ಅದ್ಭುತವಾಗಿ ನುಡಿಸಿದ್ರಿ. ಜೇತು ಜಯ ವಿಠಲ ಒಂದು ಹಳೇ ಒಂದು ಭಕ್ತಿಗೀತೆಯನ್ನು ಕೇಳುವಾಗ ಬಹಳ ಮೈ ರೋಮಾಂಚನವಾಗುವಂತದ್ದು. ಎಂಟು ಆಗ ನೀವು ಪೆರಾಜವರೇ ಮುನಿಸುತ್ತಾರವೇ ಒಂದು ಸಾಂಗ್ ಅನ್ನು ನುಡಿಸಿದ್ರಿ ಬಹಳ ಚೆನ್ನಾಗಿ. ಆ ಒಂದು ಸಾಂಗ್ ಅನ್ನು ಈಗ ಕೇಳ್ಕೊಂಡು ಬರೋಣ. ಕೇಳ್ತಾರೆ ಕೇಳುಗರೆ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು ಕೇಳುಗರೆ. ಇವತ್ತಿನ ಹೃದಯ ರಾಗದ ಅತಿಥಿಯಾಗಿ ಬಾಲಚಂದ್ರ ಪೇರಾಜ್ ಅವರು ಇದ್ದಾರೆ, ಸ್ಯಾಕ್ಸೋಫೋನ್ ವಾದಕರು. ನೀವು ಅವರ ಸ್ಯಾಕ್ಸೋಫೋನ್ ವಾದನವನ್ನು ಈಗ ಕೇಳ್ತಾ ಇದ್ದೀರಿ, ಆದರೆ ಕಷ್ಟದಿಂದ 30 ವರ್ಷದಿಂದ ಈ ಸ್ಯಾಕ್ಸೋಫೋನ್ ವಾದನವನ್ನು ಈಗ ನುಡಿಸ್ತಾ ಇದ್ರಿ, ಇನ್ನು ಕೂಡ ಕಲಿತಾ ಇದ್ರಿ. ಮೊದಲಿಗೆ ತುಂಬ ತಂದೆಯಿಂದ ಬಳುವಳಿಯಾಗಿ ಇದು ನಿಮಗೆ ಕೈಗೆ ಬಂತು, ಇದನ್ನು ಈಗ ನಿಮ್ಮ ತುತ್ತಿಗಾಗಿ, ಇದು ನಿಮಗೆ ಅನ್ನವನ್ನು ಕೊಡುವಂತದ್ದು, ಹೊಟ್ಟೆ ತುಂಬಿಸುವಂತ ಪ್ರೊಫೆಷನಲ್ ಆಗಿ ವೃತ್ತಿಯಾಗಿ ಹೇಗೆ ನಡೀತಾ ಇದೆ? ಎಲ್ಲ ಕಡೆ ಕಚೇರಿ ಕೊಡ್ತಾ ಇದೆ,
1: ಎಲ್ಲ ಕಡೆ ಕಚೇರಿ ಕೊಡ್ತಾ ಇದೆ, ತೊಂದ್ರೆ ಇಲ್ಲ. ಎಲ್ಲ ಕಡೆ ನಾನು
0: ತಮಿಳ್ನಾಡಿಗೆ ಹೋಗಿದ್ರೆ, ಆಂಧ್ರಕ್ಕೆ ಹೋಗಿದ್ರೆ, ಕರ್ನಾಟಕದ ಎಲ್ಲ
1: ಪ್ಲೇಸ್ ಅಲ್ಲಿ ಎಲ್ಲ ಕಡೆ ನಾನು ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ.

0: ಸಂಭ್ರಮ ಅಂದ್ರೆ ಅದು
1: ಗದ್ದಲವೇ.
0: ಗದ್ದಲ
1: ಹೌದು ಹೌದು ಹೌದು.
0: ಹೇಗೆ ಸಾಧ್ಯ ಆಗ್ತದೆ ಇಂತ ಮಧುರವಾಗಿ
1: ಮಧುರವಾಗಿ ಅಂದ್ರೆ ಗದ್ದಲಿರುವಲ್ಲಿ ಅಂದ್ರೆ ನಾವಂದ್ರೆ ನಮಗೆ ಒಂದು ಏಕಾಗ್ರತೆ ಇದ್ರೆ ನಮಗೆ ಆದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆದ್ರೆ ನಮಗೆ ನುಡಿಸ್ಲಿಕ್ಕೆ ಆಗ್ತದೆ. ನಾವು ಏನಿದ್ರು ನಾವು ಅದನ್ನು ವ್ಯಕ್ತಿಯಲ್ಲಿ ಅದನ್ನು
0: ಅನುಭವಿಸಿ
1: ನಾವು ಅದನ್ನು ನುಡಿಸುವಾಗ ಅದನ್ನು ಅನುಭವಿಸಿ ನುಡಿಸಿದ್ರೆ ನಮಗೆ ಅದರಲ್ಲಿ ಒಳ್ಳೆ ಇದು ಬರ್ತದೆ. ತೊಂದರೆ ಎಷ್ಟೇ ಗದ್ದಲ ಏನಿರಲಿ, ನಾವು ಹೋಗಿದ್ದು ನಮ್ಮ ಕೆಲಸಕ್ಕೆ ಅಂತೇಳಿ ನಾವು ಇದು ಮಾಡಿಕೊಂಡು ನಾವು ಏನು ಪ್ರಾಕ್ಟೀಸ್ ತಯಾರಿ ಮಾಡಿ ಹೋಗಿರ್ತೇವೋ ಅದನ್ನು ಚಂದದ ನಾವು ಅದರಲ್ಲಿ ಇನ್ನು ಅದರಲ್ಲಿ ಏಕಾಗ್ರತೆ ಅದರಲ್ಲಿ ಇನ್ವಾಲ್ವ್ ಆಗಿ ನಾವು ನುಡಿಸಿದ್ರೆ ನಮಗೆ ಒಳ್ಳೆ ಅನುಭವ ಕೊಡ್ತದೆ. ಮತ್ತೆ ಕೆಲವು ಕಡೆಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ವಾತಾವರಣ ಆಗಿರ್ತದೆ. ಹೋದಲ್ಲಿ ಯಾರು ನಮ್ಮನ್ನು ಕೆಲವು ಕಡೆಯಲ್ಲಿ ನಾವು ಹೋಗಿ ನುಡಿಸುವಾಗ ಸ್ವಲ್ಪ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ಕೆಲವು ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಕೆಲವು ಕಡೆ ನಮ್ಮನ್ನು ಇದು ಮಾಡುದಿಲ್ಲ, ನಾವು ನಮ್ಮಷ್ಟಾಗಿರ್ತೇವೆ ಅವರವ್ರ ಅಷ್ಟಾಗಿರ್ತೇವೆ ಅಂತಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವಂದ್ರೆ ನಮ್ಮ ಟೀಮ್ ವರ್ಕ್ ಇದು, ಟೀಮ್ ನಾವು ಎಲ್ಲರೂ ಒಂದೇ ತರ ಇದ್ರೆ ನುಡಿಸಲಿಕ್ಕೆ ಒಳ್ಳೇದಾಗ್ತದೆ. ನಮ್ಮ ಪಕ್ಕವಾದ್ಯದವರು ತವಿಲ್ನವರು ಇರ್ಬೋದು ಅಥವಾ ಇಲ್ಲಿನ ಫ್ಲೂಟ್ ಅಮೃತಂಗ ನಾವು ಯಾವ್ದು ಇನ್ಸ್ಟ್ರೂಮೆಂಟ್ ಪಕ್ಕವಾದ್ಯದವರು ಹಾಕೊಂಡು ನಾವು ಪಕ್ಕವಾದ್ಯರ ಟೀಮಿನಲ್ಲಿ ನಾವು ಒಳ್ಳೆ ಇದರಲ್ಲಿ ಇದ್ರೆ ನಮಗೆ ಒಳ್ಳೇದಾಗ್ತದೆ ನುಡಿಸಲಿಕ್ಕೆ. ಹಾಗೆ ಅಂದ್ರೆ
0: ಈಗ ನೀವು ಹಲವಾರು ಕಚೇರಿಗಳನ್ನು ಕೊಟ್ಟಿದ್ದೀರಿ, ಎಲ್ಲಿ ನಿಮ್ಗೆ ತುಂಬಾ ಖುಷಿಯಾದ ಒಂದು ಕಚೇರಿ ಮಾಡ್ಲಿಕ್ಕೆ ಕೆಲವೊಂದು ಜಾಗದಲ್ಲಿ ಖುಷಿ ಅನಿಸ್ತದೆ, ಇನ್ನಷ್ಟು ಹಾಡ್ಬೇಕು ಅಂತ ಕಚೇರಿಯಲ್ಲಿ ಸಂಗೀತ ನುಡಿಸ್ಬೇಕು ಅಂತ ಅನಿಸಿದ್ದೆ ಎಲ್ಲಿ ನಿಮ್ಗೆ
1: ಯಾವ ಕಡೆಯಲ್ಲಿ? ನಾನು ಕಚೇರಿ ಮಾಡಿದ್ದೇನೆ ಸರ್, ಅಂದ್ರೆ ಯಾಕೆಂದ್ರೆ ನಾವು ಜಾಸ್ತಿ
0: ಆದ್ರೂ ಕೂಡ ಈಗ ನೆನಪಿನಲ್ಲಿ ಉಳಿಯುವಂತ ಒಂದು ತುಂಬಾ ಸಂಗೀತ ಒಂದು ಆಸ್ವಾದಕರು ಸಂಗೀತ ಅಭಿಮಾನಿಗಳನ್ನು ಗಳಿಸಿಕೊಂಡದ್ದು ನೀವು.
1: ಅಂದ್ರೆ ಮೈಸೂರಿನಲ್ಲಿ ಪ್ರೋಗ್ರಾಮ್ ತುಂಬಾ ಮಾಡಿದ್ದೇನೆ
0: ದಸರಾ.
1: ಹೌದು, ಅದೇ ದಸರಾ ಅರಮನೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೇನೆ. ಅಂದ್ರೆ ಅಲ್ಲಿ ಕೇಳುಗರು ತುಂಬಾ, ಈ ಮೈಸೂರಿನಲ್ಲಿ ಒಳ್ಳೆ ಕೇಳುಗರು ಇರ್ತಾರೆ, ಸಂಗೀತ ಪ್ರಿಯರು ಜಾಸ್ತಿ ಅಲ್ಲಿ. ಆ ಒಂದು ಕಚೇರಿ ನನಗೆ ಇನ್ನೂ ಸಹ ಜೀವಂತವಾಗಿ
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ
0: ಕುಸುಮಾಕರ್.
1: ನಮಸ್ಕಾರ ನಮಸ್ಕಾರ ನಮಸ್ಕಾರ.
2: ಮತ್ತು ಈಗ ಎಂತಂದ್ರೆ ಮದುವೆ ಸಮಾರಂಭದಲ್ಲಿ ಈ ಅದೇ ವಾದ್ಯ ನುಡಿಸುವವರು ಈಗ ನೀವು ಹೇಳಿದಿರಿ, ಈಗ ಕೆಲವು ಅಬ್ಸರ್ವ್ ಮಾಡ್ತಾರೆ, ಕೆಲವರ ಸಗಿರ್ತಾರೆ, ಯಾರು ನೋಡುದಿಲ್ಲ ಅಂತ.
1: ಅದು ಹೌದು,
2: ಮತ್ತೆ ಅದನ್ನೇ ನಾನು ಒಂದ್ಸಲ ಇಲ್ಲಿ ಕೇಳಿದ್ದು, ಅದನ್ನೇ ಇವರು ಯೂಸ್ ಮಾಡಿ ವಾದ್ಯ ಇದು ಓದುವವರು ಎಂತಾದ್ರೂ ರೆಕಾರ್ಡ್ ಹಾಕಿ ಸುಮ್ಮನೆ ಬಾಯಲ್ಲಿ ಇದು ಮಾಡಿದ್ರೆ ಮತ್ತೆ ಗೊತ್ತಾಗಿ ಅವರಿಗೆಲ್ಲ ಜೋರ್ ಮಾಡಿದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೊಂದು ಈ ಹಾರ್ಮೋನಿಯಂ ಕೆಲವು ಕಡೆಯಲ್ಲಿ ಅದು ಯಾಕೆ ಗೊತ್ತಿಲ್ಲ, ಅವು ಅದನ್ನು ನುಡಿಸುದಿಲ್ಲ, ಅದನ್ನು ನೋಡಿ ರೆಕಾರ್ಡ್ ಇಟ್ಟು ವಾದ್ಯ ಮಾತ್ರ ಓದ್ತಾರೆ. ಅದರ ಬಗ್ಗೆ ನೀವು ಹೇಳಿದ್ರೆ ಏನು ಹೇಳ್ತೀರಿ
1: ಅಂತ? ಸರಿ ಸರಿ ಸರಿ ಸರಿ. ಅಂದ್ರೆ ಹೌದು, ಅಂದ್ರೆ ಅವ್ರು ಹೇಳಿದ ಕರೆಕ್ಟ್. ಕೆಲವು ಕಡೆ ಏನಂದ್ರೆ ಈ ಆರ್ಕೆಸ್ಟ್ರಾ ಇದ್ರಲ್ಲಿ ಹಾಗೆ ಮಾಡ್ತೇವೆ, ಕೀಬೋರ್ಡ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಹಾಕೊಂಡು ಹೋಗ್ತಾರೆ, ಅವ್ರ ಹತ್ರ ಪಾರ್ಟಿ ಅವ್ರ ಹತ್ರ ಹೇಳಿರ್ತಾರೆ ನಮ್ಮ ಇಷ್ಟು ಇನ್ಸ್ಟ್ರೂಮೆಂಟ್ ನಾವು ತರ್ತೇವೆ ಅಂದ್ರೆ. ಆದ್ರೆ ಕೆಲವು ಕಡೆ ಏನಂದ್ರೆ ಈ ಇನ್ಸ್ಟ್ರೂಮೆಂಟ್ ಕೀಬೋರ್ಡ್ ಅಂದ್ರೆ ಅವ್ರು ಹೇಳಿದ ಕೀಬೋರ್ಡ್ ಕೀಬೋರ್ಡ್ ಪ್ಲೇಯರ್ ಅವ್ರಿಗೆ ಏನು ಗೊತ್ತಿರುವುದಿಲ್ಲ, ಸುಮ್ಮನಾದ್ರೂ ಇದು ಮಾಡ್ತಾ
0: ಇರ್ತಾರೆ.
1: ಟ್ರ್ಯಾಕ್ ಕೆಲವು ಕಡೆ ಹಾರ್ಮೋನಿಯಂ ಇರ್ತದೆ, ಹಾರ್ಮೋನಿಯಂ ಅಂದ್ರೆ ನುಡಿಸು ಎಳಿದು, ಅದು ಹಳೆ ಕಾಲದ. ಈಗ ಅದ್ರ ಬದಲು ನಾವಂದ್ರೆ ಈ ನೋಡಿ ಈ ತರ ಇದು ಯಾವ್ದು ತಂಬುರ ಶ್ರುತಿ ಇದೆಯಲ್ಲ, ಈಗ ತಂಬುರ ಶ್ರುತಿಯೇ ಜಾಸ್ತಿ. ಈ ಹಾರ್ಮೋನಿಯಂ ಮೀಟುದು ಇದೆಯಲ್ಲ ಅದು, ಅದು ಹಾಗೆ ಅದು ಅವರು ಹೇಳಿದ್ರೆ ನಾವು ಕೆಲವರು ಕರ್ಕೊಂಡು ಹೋಗ್ತಾರೆ ಅವರನ್ನು. ಆದ್ರೆ ಈಗ ಜಾಸ್ತಿಯಾಗಿ ಏನಂದ್ರೆ ನಾವು ತಂಬುರ ಶ್ರುತಿಯನ್ನೇ ತಕೊಂಡು ಹೋಗುದು ಜಾಸ್ತಿ. ಹಾಗೆ ಹಾಗೆ
0: ನಮ್ಮ ಕೇಳುಗರಲ್ಲಿ ಕೂಡ ಬೇರೆ ಬೇರೆ ಈಗ ಸಮಯ ಆಗ್ತಾ ಬಂದಿದೆ, ಕೆಲವೇ ಸಮಯ ಇರುದು, ಇನ್ನಷ್ಟು ನಿಮ್ಮ ಒಂದು ಸಂಗೀತವನ್ನು ನಮಗೆ ಕೇಳ್ಬೇಕಂತ ಕೂಡ ಆಸೆ ಇದೆ. ಮುಂದೆ ಯಾವ ಸಂಗೀತವನ್ನು ನುಡಿಸ್ತೀರಿ?
1: ಮುಂದೆ ಯಾವ್ದು ನಾ ಕ್ಲಾಸಿಕಲ್ ಒಂದು ಹಿಂದುಳ ರಾಗದೊಂದು ನುಡಿಸ್ತೇನೆ ಒಂದು ನಾನು, ಆಯ್ತಾ? ಒಂದು ಹಿಂದುಳ ರಾಗದ ಸಮಾಜ ರಾಗಮನ ಅಂತ ನುಡಿಸ್ತೇನೆ,
0: ಶಾಸ್ತ್ರೀಯ ಸಂಗೀತ
1: ಒಂದು ನುಡಿಸ್ತೇನೆ.
0: ಈಗ ಒಂದು ಮಾತು, ನೀವು ನುಡಿಸುವಂತ ಸ್ಯಾಕ್ಸೋಫೋನ್ ಎಷ್ಟು ಬೆಲೆ ಇದೆ
1: ಅಂದ್ರೆ?
0: ಬಹಳ ಚೆನ್ನಾಗಿ ಚಿನ್ನದಂತೆ ಹೊಳಿತಾ ಇದೆ.
1: ಹೌದು ಹೌದು, ಅಂದ್ರೆ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್, ಬೇರೆ ಬೇರೆ ಕಂಪನಿ ಅವರದ್ದು ಬೇರೆ ಬೇರೆ ರೇಟ್ ಇದೆ. ಈಗ ನಿಮಗೆ ನಮ್ಮ ಇಂಡಿಯನ್ ಲೋಕಲ್ ಅಂದ್ರೆ ಇಲ್ಲಿ ಕಡಿಮೆ ನಿಮಗೆ ಒಂದು 15,000 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ತೆನಾಲಿ ಇಲ್ಲಿ ಆಂಧ್ರದಿಂದ ತೆನಾಲಿ ಅಂತ ಹೇಳಿ ತಮಿಳುನಾಡಿಂದ ಬರ್ತದೆ ಇಂಡಿಯನ್. ಈಗೆಲ್ಲ ಹೆಚ್ಚಾಗಿ ಈ ಚೈನಾ ಕಂಪನಿಗಳು ಬೇರೆ, ಅದರಲ್ಲಿ ಫ್ಲೂಟು ಆಮೇಲೆ ಬೇರೆ ಬೇರೆ ಕಂಪನಿದು ಈ ತರ ಇದೆ. ಅದರಲ್ಲಿ ಒಂದು 20-25 ಸಾವಿರದಿಂದ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ ಒಂದು ನೋಡಿ, ಈಗ ಇದು ಈಗ ನಮ್ದು ಈಗ ಒಂದು ಇದು ಯಾವ್ದಂತ ಜುಪಿಟರ್ ಕಂಪನಿ ಅಂತ ಇದು, ಇದಕ್ಕೆ 60,000 ರೂಪಾಯಿ ಇದೆ ಈ ಸ್ಯಾಕ್ಸೋಫೋನ್. ಯಮ ಕಂಪನಿಯವ್ರದ್ದು ಇದೆ, ಯಮ ಕಂಪನಿಯವ್ರದ್ದು 1,00,000 ರಿಂದ 1,00,000 ಇದೆ ಸ್ಯಾಕ್ಸೋಫೋನ್. ಹಾಗೆ ಅದರ ಇದರ ಮೇಲೆ ಹೋಗ್ತದೆ ವೆರೈಟಿ, ಅದರ ಒಂದೊಂದು ಕಂಪನಿಯವರದ್ದು ಒಂದೊಂದು ತರ ಇದೆ. ಹಾಗೆ ಎಲ್ಲ ಅದರದ್ದು ಇದೆ, 50,000 ಇದೆ, 60,000, 70,000, ಒಂದೊಂದು ಕಂಪನಿಯವ್ರದ್ದು ಬೇರೆ ಬೇರೆ ತರ ಇದೆ. ಅದರಲ್ಲಿ ಯಮ ಕಂಪನಿಯವ್ರದ್ದು ಈಗಿದ್ದ ಮಟ್ಟಿಗೆ ಯಮ ಕಂಪನಿಯವ್ರದ್ದು ಒಳ್ಳೆ ಸ್ಯಾಕ್ಸೋಫೋನ್.
0: ನೀವು ಯಾರಿಗಾದ್ರೂ ತರಬೇತಿ ಕೊಡ್ತಾ ಇದ್ದೀರಾ? ಹೌದಾ?

0: ಒಂದು ಎರಡು ಜನಕ್ಕೆ ನಮ್ಮೂರಲ್ಲಿ ಕೊಟ್ಟಿದ್ದೇನೆ ಅಂದ್ರೆ ಅವರು ಒಂದು ನಾಲ್ಕು ಕ್ಲಾಸಿಗೆ ಬಂದ್ರು ಆಮೇಲೆ ಬರಲಿಲ್ಲ ಅಂದ್ರೆ
1: ಬರಲಿಲ್ಲ, ಇದು ಕಷ್ಟ ಅಂತ
0: ಕಷ್ಟ. ಹಾಗೆ ಮತ್ತೆ ನನ್ನ ಮಕ್ಕಳಿಗೆ ಈಗ ನಾನು ತರಬೇತಿ ಕೊಡ್ತಾ ಇದ್ದೇನೆ, ಮಕ್ಕಳು ನುಡಿಸ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಒಂದೆರಡು ಕೀರ್ತನ ಎಲ್ಲ ಆಗಿದೆ ಈಗ ಅವರಿಗೆ. ಹಾಗೆ ಅವರನ್ನು ತಯಾರು ಮಾಡ್ತಾ ಇದ್ದೇನೆ. ಹಾಗೆ ನಾವು ಸುಳ್ಳಿದೇನೆ ಒಂದು ಕ್ಲಾಸ್ ಮಾಡಿದೆ, ಮಾಡಿ ಒಂದು ನಾಲ್ಕು ಜನ ಫಸ್ಟಿಗೆ ಬಂದ್ರು, ಒಂದ್ ಎರಡು ಮೂರು ವಾರ ಬಂದ್ರು, ಆಮೇಲೆ ಬಿಟ್ರು ಆಗುದಿಲ್ಲ ಅಂತ ಹೇಳಿ. ಹಾಗೆ ಈಗ ಹಾಗೆ ನಾನಿದ್ದೇನೆ.
1: ಒಂದು ಗೀತೆಯನ್ನು
0: ಸರಿ ಸರಿ ನುಡಿಸ್ತೇನೆ ಸರಿ.

0: ಬಹಳ ಮಧುರವಾಗಿತ್ತು ನಿಮ್ಮ ಸ್ಯಾಕ್ಸೋಫೋನ್ ವಾದನ ಕೂಡ. ಓಕೆ, ನಮ್ಮ ಕೇಳುಗರು ಕೂಡ ಕೆಲವರಂತೂ ತುಂಬಾ ಹಳೆಯ ಹಾಡುಗಳನ್ನು ಇಷ್ಟಪಡುವವರು ಇದ್ದಾರೆ. ಅದುಗಳ ಹಿಂದಿ ಹಾಡುಗಳಂದ್ರೆ ತುಂಬಾ ಇಷ್ಟ ನಮ್ಮ ಕೇಳುಗರಂತೂ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಜಯಪ್ರಕಾಶ್ ಅವರೇ.
1: ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮ್ ಜೊತೆ ಮಾತಾಡ್ಲಿಕ್ಕೆ ದೂರದ ಪರಾಜಯದಿಂದ ಬಂದಿದ್ದೀರಿ ಸರ್.
2: ಥ್ಯಾಂಕ್ ಯು. ಥ್ಯಾಂಕ್ ಯು.
1: ನಿಮ್ಮ ಪರಿಚಯ ಆದದ್ದು ಖುಷಿ ಆಯ್ತು.
2: ಆಗ್ಲಿ, ಒಳ್ಳೆ.
1: ಮುನಿಸುಪಾರವೇ ಜಯತ್ತು ಜಯವಿಟ್ಟಲ್ಲ ಎಲ್ಲ ತುಂಬಾ ಚೆನ್ನಾಗಿ ನುಡಿಸಿದ್ದೀರಿ ಸರ್.
2: ಥ್ಯಾಂಕ್ ಯು ಸರ್.
1: ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಸರ್.
2: ಹಾಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು.
2: ಥ್ಯಾಂಕ್ ಯು. ಥ್ಯಾಂಕ್ ಯು.
0: ಧನ್ಯವಾದಗಳು. ಓಕೆ, ನಮ್ಮ ಕೇಳುಗರು ಕೂಡ ಇನ್ನಷ್ಟು ವೇದಿಕೆಗಳು ಸಿಗ್ಲಿ ಅಂತ ಹೇಳ್ತಾ
2: ಇದ್ದಾರೆ. ಜನರ
0: ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ನಿಮ್ಮ ಊರಿನಲ್ಲಿ ನಿಮ್ಗೆ ಹೇಗೆ ಪ್ರಚಾರ ಎಲ್ಲ ಅವಕಾಶಗಳು ಇವೆ?
2: ನಮ್ಮ ಊರಿನಲ್ಲಿ ಅಂದ್ರೆ ಸ್ವಲ್ಪ ನಮಗೆ ಹೇಳೋ ಮಟ್ಟಿಗೆ ನಮಗೆ ತೊಂದರೆ ಎಲ್ಲ ಇದೆ. ಆದ್ರೂ ಸಹ ನಮ್ಮ ಈ ಮಂಗಳೂರು ಈ ಕಡೆಗೆಲ್ಲ ಹೋಲಿಸಿದ್ರೆ ನಮ್ಮ ಊರಿನಲ್ಲಿ ಸ್ವಲ್ಪ ಇದಕ್ಕೆ ಕಡಿಮೆ
0: ಪ್ರೋತ್ಸಾಹ. ಕಡಿಮೆ
2: ಪ್ರೋತ್ಸಾಹ ಸ್ವಲ್ಪ ಕಡಿಮೆ. ನೀವು ಮೊದಲಿಗೆ ಹೇಳಿದ್ರಲ್ಲ ಆ ಮಾತು, ಸ್ವಲ್ಪ ಒಂದು 80% ನಮ್ಮೂರಿಗೆ. ಈ ಮಂಗಳೂರು ಪುತ್ತೂರು ಮಂಗಳೂರು ಈ ಕಡೆಗೆಲ್ಲ ಹೋಲಿಸಿದ್ರೆ ನಮ್ಮಲ್ಲಿ ಈ ವಾದ್ಯಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕಡಿಮೆ. ಇಲ್ಲಿ ಪ್ರತಿ ಏನಿದ್ರು ಯಾವುದೇ ಸಮಾರಂಭ ಏನಿದ್ರು ವಾದ್ಯ ಇಲ್ಲದ ಕಾರ್ಯಕ್ರಮ ಇರುವುದಿಲ್ಲ, ಮದುವೆ ಇರಲಿ ಯಾವ್ದೇ ಇದ್ರು ಸಹ. ಆದ್ರೆ ನಮ್ಮಲ್ಲಿ ಆ ತರ ಸ್ವಲ್ಪ ಸುಳ್ಳಿದೆಲ್ಲ ಮಟ್ಟಿಗೆ ಕಡಿಮೆ ಕೆಲವು ಅಷ್ಟೇ. ಹಾಗೆ ಹಾಗೆ ಅಲ್ಲಿ ಒಬ್ಬರೊಂದು ಕಲಾವಿದರನ್ನು ಗುರುತಿಸುವುದು ಸ್ವಲ್ಪ ಕಡಿಮೆ ಇಲ್ಲಿ. ಹಾಗಲ್ಲ,
0: ಆದ್ರೂ ಕೂಡ ಕೆಲವು ಕಡೆ ಹೋಗಿ ನೀವು ಇಂತ ಹಲವಾರು ರಾಜ್ಯಗಳಿಗೆ ಹೋಗಿ ಪ್ರದರ್ಶನ ಕೊಡ್ತಾ ಇದ್ದೀರಿ.
2: ಹೌದು ಹೌದು
0: ಹೌದು. ಈಗ ನಮ್ಮ ಕೇಳುಗರಿಗಾಗಿ ಒಂದು ಹಿಂದಿ ಹಾಡು, ಹಳೆಯ ಹಾಡು. ಯಾವ ಹಾಡು ಇಷ್ಟ ನಿಮಗೆ, ಯಾವಾಗಲೂ ನುಡಿಸುವಂತದ್ದು?
2: ಸರಿ, ಓಕೆ, ನುಡಿಸ್ತೇನೆ ಒಂದು ಹಳೆಯ ಹಾಡು. ಅಂದ್ರೆ ಒಂದು ಲತಾ ಮಂಗೇಶ್ಕರದ್ದು ಒಂದು ಇದೆ, ನುಡಿಸ್ತೇನೆ.

0: ಓಕೆ ಅಂತ ಮೇರಿ ನೈನಾ ಭಾಳ ಒಂದು ಭಾಳ ಒಂದು ಎವರ್ ಗ್ರೀನ್ ಸಾಂಗ್ ಅಂತ ಕೂಡ ಹೇಳ್ಬಹುದು. ಈಗ ನಿಮ್ಮ ಸಂಗೀತ ಪಯಣಕ್ಕೆ ನಿಮ್ಮ ಮನೆಯವರ ಎಲ್ಲ ಸಂಗಾತಿಯ ಹೇಗಿದೆ?
1: ಮನೆಯವರದಲ್ಲ ಒಳ್ಳೆ, ನಮ್ಮ ಅಮ್ಮ ಅಂತೂ
0: ಸಪೋರ್ಟ್ ಮಾಡ್ತಾ ಇದ್ದಾರೆ.
1: ನಮ್ಮ ಅಮ್ಮನೇ ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅಂದ್ರೆ, ನಾನು ಕಲಿಬೇಕಾದ್ರೆ ನಮ್ಮ ಅಮ್ಮನ ಇಂಟ್ರೆಸ್ಟ್ ನಲ್ಲಿ ನಾನು ಜಾಸ್ತಿ ಕಲ್ತದ್ದು.
0: ಇದನ್ನೇ ವೃತ್ತಿಯಾಗಿ ತೆಗೆದುಕೊಳ್ಳಿಕ್ಕೆ ಅವರು ತುಂಬಾ ಸಹಕಾರ ಮಾಡಿದ್ದಾರೆ.
1: ನಮ್ಮ ಅಮ್ಮನೇ ನನಗೆ ಜಾಸ್ತಿ ಪ್ರೋತ್ಸಾಹ ಮಾಡುದು. ಇದು ಪ್ರಾಕ್ಟೀಸ್ ಮಾಡದಿದ್ರೆ ಅವರೇ ಬೈಯುದು. ಬೆಳಿಗ್ಗೆ ಎಲ್ಲ ಇದ್ದು ನಾನು ಆವಾಗಿನ ಸಮಯದಲ್ಲಿ ಅಮ್ಮನೇ ನನ್ನನ್ನು ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿ ನನಗೆ ಕಾಫಿ ಮಾಡಿ ಕೊಟ್ಟು, ಅವರು ಸಹ 4 ಗಂಟೆಯಿಂದ 6 ಗಂಟೆವರೆಗೆ ನನ್ನ ಜೊತೆಯಲ್ಲಿ ಕೂತ್ಕೊಳ್ತಿದ್ರು ಆಗಿನ ಆ ಚಳಿಯಲ್ಲಿ ಸಹ. ಹಾಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಮ್ಮನನ್ನು ನಾನು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ. ನಮಸ್ತೆ. ಚಂದ ಆಗಿದಾ ತಮ್ಮ ಹೆಸರು? ಕ್ಲಾಸಿಕಲ್ ಸಾಂಗ್. ಯಾವ್ದಾದ್ರು ಹಾಡು ಕೇಳ್ಬೇಕಾ ನಿಮ್ಗೆ, ನಿಮ್ ಇಷ್ಟದ ಯಾವ್ದು? ಓಕೆ ಓಕೆ, ತುಂಬಾ ಒಂದು ಓಕೆ, ಖಂಡಿತ ಕೇಳ್ತೀನಿ. ಅವರು ನುಡಿಸ್ತಾರ ಗೊತ್ತಿಲ್ಲ. ಹಾಗೆ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮಾತಾಡಿ ಅವ್ರ ಜೊತೆ.
1: ನಮಸ್ತೆ ಅಮ್ಮ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ. ಎಲ್ಲಿ?
0: ಸತ್ಯವತಿ ಅವರ?
1: ಸತ್ಯವತಿಯ? ಹೌದೌದು. ಥ್ಯಾಂಕ್ ಯು ಥ್ಯಾಂಕ್ ಯು
2: ಥ್ಯಾಂಕ್.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್.
1: ಒಂದು ಲೈನ್ ನುಡಿಸ್ತೀನಿ, ಅದು ನುಡಿಸಬೇಕಾದ್ರೆ ತುಂಬಾ ಹೊತ್ತಿದೆ. ಆಯ್ತು, ನುಡಿಸ್ತೇನೆ ಅವ್ರು ಹೇಳಿದಕ್ಕೆ. ಸರಿ ಸರಿ ಸರಿ.
0: ಓಕೆ, ಸಮಯ ಸ್ವಲ್ಪ ಕಡಿಮೆ ಇದೆ ನಮಗೆ. ಓಕೆ, ಆದ್ರೆ ಒಂದೆರಡು ಲೈನು
1: ಆಯ್ತು ಅವರಿಗೋಸ್ಕರ ನುಡಿಸುವ.

0: ಬಹಳ ಕಷ್ಟದ ಹಾಡು ಅಂತ ಹೇಳಿದ್ರಿ, ಆದ್ರೂ ನುಡಿಸಿದ್ರಿ. ಯಾಕಂದ್ರೆ
1: ಸಂಗೀತ ಇದರಲ್ಲಿ ಇದನ್ನು ಪಂಚರತ್ನ ಕೃತಿ ಅಂತ ಹೇಳ್ತಾರೆ.
0: ಓಕೆ, ಇದು ಸಾಧಾರಣ ಅಷ್ಟು ಅಮೂಲ್ಯವಾದದ್ದು,
1: ಅಷ್ಟು ಅಮೂಲ್ಯವಾದದ್ದು ಪಂಚರತ್ನ. ತ್ಯಾಗರಾಜರು ಮಾಡಿದ ಕೃತಿಗಳಿದೆಲ್ಲ, ಅದೊಂದು ಪಂಚರತ್ನ ಅಂದ್ರೆ ಐದು ಕೃತಿಗಳಿದೆ,
0: ತುಂಬಾ ಏರಿಳಿತ ಇದೆ.
1: ಅಂದ್ರೆ ಅದು ಫುಲ್ಲು ರಾಮಾಯಣದ ಒಂದು ಫುಲ್ಲು ಇದನ್ನೇ ಅದು ಸಾರ್ತಾ ಇದೆ ಆ ಕೃತಿಗಳು. ಅಂದ್ರೆ ತ್ಯಾಗರಾಜರು ರಾಮನ ಹಾಗೆ.
0: ನೀವು ಸಂಗೀತ ಕಚೇರಿಯಲ್ಲಿ ಸಾಧಾರಣ ಎಡೆಬಿಡದೆ ಎಷ್ಟು ಗಂಟೆಗಳ ಕಾಲ ಹಾಡ್ತೀರಿ?
1: ನಾವು ಸಂಗೀತ ನುಡಿಸಿದ್ರೆ ನಾವು ಸಾಧಾರಣ ಸಂಗೀತ, ನಾವು ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾನು ಸಾಧಾರಣ ಒಂದು ನಾಲ್ಕು ಗಂಟೆ ಹೊತ್ತು ಎಡೆಬಿಡದೆ
0: ನಾಲ್ಕು ಗಂಟೆ ಹೊತ್ತು
1: ಕಚೇರಿ ಕೊಟ್ಟಿದ್ದೇನೆ. ಹಾಗೆ ಮತ್ತೆ ಈ ಮದುವೆ ಸಮಾರಂಭಗಳಿಗೆಲ್ಲ ಹೋದ್ರೆ ನಾವು ಸಾಧಾರಣ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದವರೆಗೆ ಸಹ ಫುಲ್ ಟೈಮ್ ಇರುತ್ತೆ.
0: ಈಗ ಒಂದು ಕಚೇರಿ ಕೊಡ್ಬೇಕಾದ್ರೆ ನೀವು ಅದಕ್ಕೆ ಒಂದು ನಾಲ್ಕು ಗಂಟೆ ಕಚೇರಿಗೆ ಕೊಡ್ಬೇಕಾದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಬೇಕು.
1: ಹೌದು,
0: ಏನು ಆರೋಗ್ಯಕ್ಕೆ ಏನಾದ್ರೂ ಟಾನಿಕ್ ಏನಾದ್ರೂ
1: ಇದೆಯಾ? ನಾವಂದ್ರೆ ಕಾರಿಗೆ ಹೋಗೋ ಫ್ರೆಶ್ ಆಗಿ ಹೋಗ್ತೇವೆ.
0: ಓಕೆ,
1: ಫ್ರೀ ಮೈಂಡ್, ನಾವು
0: ಫ್ರೀ ಮೈಂಡ್ ಆಗಿ ಹೋಗ್ತೇವೆ,
1: ಫ್ರೆಶ್ ಆಗಿ ನಾವು ಹೋದ್ರೆ.
0: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ ನಮಸ್ತೆ, ನಾನು ಗಣೇಶ್ ಮಂಗಳದೇವಿಂದ.
0: ಗಣೇಶ್ ಹೇಳಿ.
2: ಮೊದಲನೇದಾಗಿ ಸಾರಂಗಿ ರೇಡಿಯೋ ಧನ್ಯವಾದಗಳು.
0: ಓಕೆ, ಕಾರ್ಯಕ್ರಮ ಖುಷಿ ಆಯ್ತಾ ನಿಮಗೆ?
2: ಖುಷಿ ಆಯ್ತು, ಎಲ್ಲ ಕೇಳ್ತಾ ಇದ್ದೀನಿ, ಒಳ್ಳೆದಾಗಿದೆ.
0: ಒಳ್ಳೆದಾಗಿದೆ. ಓಕೆ ಓಕೆ ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಓಕೆ, ಕಾರ್ಯಕ್ರಮ ಖುಷಿಯಾಗಿದೆ ಅಂತ ಮಂಗಳದೇವಿಂದ ಅವರು ಹೇಳ್ತಾ ಇದ್ದಾರೆ. ಗಣೇಶ್, ಓಕೆ, ಇನ್ನು ಕೆಲವೇ ಸಮಯ ಇದೆ. ಕಲಾವಿದ ಅಂದ್ಮೇಲೆ ಒಂದು ನೋವು ನಲಿವು ಇರುತ್ತೆ, ತುಂಬಾ ಬೇಜಾರ ಪಟ್ಟ, ತುಂಬಾ ಈ ಸಂಗೀತ ರಂಗವೇ ಬೇಡ ಅಂತ ಒಮ್ಮೆ ಅನಿಸಿದ್ದೀನಿ ನನಗೆ. ತುಂಬಾ ಕಹಿಯನ್ನು ಅನುಭವಿಸಿದ್ದು
1: ಅಂದ್ರೆ ತುಂಬಾ ಇದೆ ಅಂದ್ರೆ ಕಹಿ ಆಗಲ್ಲ, ಕೆಲವು ಸರ್ತಿ ನಮಗೆ ನೋವು ಆಗ್ತದೆ ಕೆಲವು ಸರಿ ಹೋದಲ್ಲಿ. ಹಾಗಾದ್ರೆ ಸರ್ ನನಗೆ ಇದುವರೆಗೆ ಸಂಗೀತ ಬೇಡ ಅಂತ ಹೇಳಿ ಇಷ್ಟವರೆಗೆ ಏನಾಗಲಿಲ್ಲ. ಅಂದ್ರೆ ನಮ್ಮ ಜೀವನ
0: ಅಂದ್ರೆ ಸಂಗೀತ ನಿಮ್ಮ ಕೈ ಹಿಡಿದಿದೆ
1: ಹಾಗೇನಾಗ್ಲಿಲ್ಲ. ಅಂದ್ರೆ ಕಹಿ ಅನುಭವ ಇದೆ, ಖುಷಿ ಸಹ ಇದೆ. ಅಂದ್ರೆ ಕೆಲವು ಸಲ ಕಾರ್ಯಕ್ರಮ ಸಿಗದಿದ್ರೆ ಸ್ವಲ್ಪ ನೋವಿರ್ತದೆ.
0: ಯಾವಾಗಲೂ ಸಿಗದಿದ್ರೆ
1: ಬೇಸರ ಇರ್ತದೆ,
0: ಮನೆ ಖರ್ಚೆಲ್ಲ ನೋಡ್ಬೇಕು, ಅದರಲ್ಲಿ ಜೀವನ ಸಾಗಬೇಕು.
1: ಸಂಗೀತವೇ ಬೇಡ ಅಂತ ದೇವ್ರದಿಂದ ಇಷ್ಟವರೆಗೆ
0: ಅನಿಸ್ಲಿಲ್ಲ.
1: ಏನಂದ್ರೆ ನಮ್ಮ ಉಸಿರೇ ಇದು
0: ಸಂಗೀತವೇ ಉಸಿರು. ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ.
1: ಹೌದು,
0: ನಮ್ಮ ಕೇಳುಗರು ಕೂಡ ನಿಮ್ಮ ಸಂಗೀತವನ್ನು ಇಷ್ಟಪಡ್ತಾ ಇದ್ದಾರೆ, ಕರೆಗಳು ಕೂಡ ಬರ್ತಾ ಇವೆ. ಸೊ ಏನ್ ಹೇಳ್ತೀರಿ?
1: ನನಗೆ ತುಂಬಾ ಖುಷಿ ಆಯ್ತು ಸಾರಂಗ್ ಸ್ಟುಡಿಯೋಕ್ಕೆ ಬಂದು ನೀವು ಈ ತರ ಇದು ಮಾಡಿ. ಅಂದ್ರೆ ನಮ್ಮಂತ ಎಲೆಮರೆಯ ಪ್ರತಿಭೆಗಳನ್ನು ಈ ತರ ಗುರುತಿಸುವ ಒಂದು ಭಾರಿ ಒಳ್ಳೆ ಕೆಲಸ ಇದು. ನಂತರ ನನಗೊಂದು ತುಂಬಾ ಖುಷಿಯಾಗಿದೆ ಈ ಬಂದು ನನ್ನ ಹಾಗೆ ಎಲ್ಲ ಸುಮಾರು ಜನಕ್ಕೆ ಇಂತ ಒಂದು ಅವಕಾಶ ಸಿಗಲಿ ಅಂತ ಹೇಳುವಂತದ್ದು ನನ್ನೊಂದು ದೇವರಲ್ಲಿ ಪ್ರಾರ್ಥನೆ.
0: ಹಾಗೆ ಒಂದು ನೇರ ಪ್ರಸಾರದಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿ ನೀವು ಪ್ರಥಮವಾಗಿ ಭಾಗವಹಿಸಿದ್ರಿ, ಇದು ಕೂಡ ನಿಮಗೆ ಒಂದು ದಾಖಲೆ ಅಂತ ಹೇಳಬಹುದು.
1: ಹೌದು ಹೌದು, ಆಗಲಿ, ತುಂಬಾ ಖುಷಿ ಆಗ್ತದೆ. ನನಗೊಂದು ಅವಕಾಶ ನೀವು ಮಾಡಿ ಕೊಟ್ಟದಕ್ಕೆ ನಾನು ಮತ್ತೆ ನನ್ನನ್ನು ಪರಿಚಯಿಸಿದಂತ ಇವ್ರಿ ಸಾರಂಗ್ ಸ್ಟುಡಿಯೋದವರಿಗೆ ಸಹ ನನಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತೇನೆ.
0: ಕೊನೆಯದಾಗಿ ಯಾವ ಹಾಡನ್ನು ಹಾಡ್ತೀರಿ?
1: ನಾವು ಸಾಧಾರಣ ಮಾಮೂಲಿ ಎಲ್ಲಾ ಕಡೆಯಲ್ಲಿ ಹೋಗುವಂತೆ ನುಡಿಸುವಂತದ್ದು ನಾವು ಮಧ್ಯಮಾವತಿ ರಾಗದಲ್ಲಿ ಭಾಗ್ಯದ ಲಕ್ಷ್ಮಿ ನುಡಿಸ್ತಾ ಇದ್ದೇವೆ.
0: ಭಾಗ್ಯದ ಲಕ್ಷ್ಮಿ ಅಂತೂ ಭಾಗ್ಯದ ಲಕ್ಷ್ಮಿ
1: ಬರಲಿ
0: ಅಂತ
1: ಹೇಳಿ ಕೊನೆಯದಾಗಿ ಒಂದು ಹಾಡು ನುಡಿಸ್ತೇನೆ.
0: ಓಕೆ,
1: ಸರಿ.

0: ಓಕೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಕೊನೆಯದಾಗಿ ಸಂಗ್ ಬಹಳ ಚೆನ್ನಾಗಿ ನುಡಿಸಿದ್ರಿ. ಹಾಗೆ ನೀವು ಎಲೆ ಮರೆಯ ಕಾಯಿ ಅಂತ ಹೇಳಿದ್ರಿ, ನಿಮಗೆ ಅವಕಾಶಗಳನ್ನು ಯಾರಾದರೂ ನಮ್ಮ ಕೇಳುಗರು ಕೇಳಿದಲ್ಲಿ ಯಾರಾದರೂ ನೀಡುವುದಿದ್ರೆ ನಿಮ್ಮ ಫೋನ್ ಸಂಖ್ಯೆ ಏನು ಹೇಳಬಹುದೇ?
1: ಹೇಳ್ತೇನೆ, 9449 9449 0 3 9 6.
0: ಈ ಸಂಖ್ಯೆಗೆ ಕೇಳುಗರು ಕೂಡ ಕರೆ ಮಾಡಿ ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ
1: ಖಂಡಿತ ಖಂಡಿತ
0: ನೀಡಬಹುದು. ಓಕೆ, ಬಾಲಚಂದ್ರ ಪೆರಾಜ್ ಅವರು ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ. ನಿಮ್ಮ ಸಂಗೀತ ಜೀವನದ ಬಗ್ಗೆ ಒಂದಷ್ಟು ಸುಳಿವನ್ನು ಅದರ ಒಳ ತಿರುಳನ್ನು ನಮಗೆ ನೀಡಿದ್ದೀರಿ. ಹಾಗೆ ಚೆನ್ನಾಗಿ ಕೆಲವೊಂದು ಗೀತೆಗಳನ್ನು ಕೂಡ ಸ್ಯಾಕ್ಸೋಫೋನ್ನಲ್ಲಿ ನುಡಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ

ಜನಧನಿ ನೇರ ಫೋನಿನ್ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ಒಂದೂರಲ್ಲಿ ಭಾವಿಕಾ ಹೆಸರಿನ ಒಬ್ಳು ಹುಡುಗಿ ಇದ್ಲು. ಭಾವಿಕಾ ತುಂಬಾನೇ ಬುದ್ಧಿವಂತೆ, ಆದ್ರೆ ಅವಳಿಗೆ ಕಾಲಿನ ಸಮಸ್ಯೆ ಇತ್ತು. ಭಾವಿಕಾ ದಿನ ಕನಸ್ ಕಾಣ್ತಾ ಇದ್ಲು, ಅವಳು ಕುಣಿತಿರೋದು, ಅವಳು ಓಡ್ತಾ ಇರೋದು. ಆದ್ರೆ ಅವಳಿಗೆ ಎಚ್ಚರ ಆದಾಗ ಅವಳ ಕಾಲಿಲ್ದೇ ಇರೋದು ಅವಳು ನೆನ್ಪಾಗ್ತಾ ಇತ್ತು. ಭಾವಿಕಾ ತನ್ನ ತಂದೆ ತಾಯಿ ಹೇಳೋ ಮಾತನ್ನೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ಸರಿಯಾಗಿ ಊಟ ಮಾಡೋದು, ಹೋಮ್ವರ್ಕ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು. ಅದಕ್ಕೆ ಭಾವಿಕಾ ಅನ್ಕಂಡ್ರೆ ಅವರಿಬ್ರಿಗೂ ತುಂಬಾ ಇಷ್ಟ. ಅಮ್ಮ ಅಪ್ಪ ಭಾವಿಕಾನ ಖುಷಿಯಾಗಿಡೋದಕ್ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ಕೆಲವೊಮ್ಮೆ ಬೀಚ್ ಕರ್ಕೊಂಡು ಹೋದ್ರೆ, ಕೆಲವೊಮ್ಮೆ ಪಾರ್ಕ್ಗೆ. ಆದ್ರೆ ಭಾವಿಕಾ ಖುಷಿ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಯಾವುದೇ ಗೆಳೆಯರಿರ್ಲಿಲ್ಲ. ಒಂದ್ ದಿನದ ಮಾತು, ಭಾವಿಕಾ ಕ್ಲಾಸ್ನಲ್ಲಿ ಕೂತಿದ್ದಾಳೆ, ಆದ್ರೆ ಅವಳ ಗಮನ ಹೊರಗಡೆ ಆಡ್ತಿರೋ ಮಕ್ಕಳ ಮೇಲೆ ಇದೆ. ಅವಳು ಕನಸ್ ಕಾಣ್ತಾಳೆ, ಅವಳು ಆ ಮಕ್ಕಳ ಜೊತೆ ಕೂತ್ಕೊಂಡು ಆಡ್ತಾ ಇರೋ ರೀತಿ. ಅದೇ ಸಮಯದಲ್ಲಿ ಟೀಚರ್ ಸದ್ದು ಕೇಳುತ್ತೆ, ಮತ್ತೆ ಬೋರ್ಡ್ ಮೇಲೆ ಬರ್ದಿದ್ದಾರೆ ಸ್ಪೋರ್ಟ್ಸ್ ಡೇ. ಮಕ್ಕಳೇ, ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಎಲ್ಲರೂ ಭಾಗವಹಿಸ್ಲೇಬೇಕು.
2: ಎಲ್ಲರೂ ಭಾಗವಹಿಸ್ತೀವಿ, ಆದ್ರೆ ಭಾವಿಕಾನ್ ಬಿಟ್ಟು, ಯಾಕಂದ್ರೆ ಅವಳಿಗೆ ನಡೆಯೋದಕ್ಕೆ ಆಗೋದಿಲ್ಲ.
1: ಹಾಗ್ ಮಾತಾಡ್ಬಾರ್ದು ಬಬ್ಲು, ಹೇಳು ಭಾವಿಕಾಗೆ ಸಾರಿ ಹೇಳು.
2: ಸಾರಿ.
1: ಕ್ಲಾಸ್ ಮುಗೀತು. ಬೇಜಾರಲ್ಲಿ ಭಾವಿಕಾ ಸ್ಕೂಲ್ ಗ್ರೌಂಡ್ ಹತ್ರ ಬಂದ್ಲು. ಸುತ್ತಮುತ್ತ ಯಾರೂ ಇರ್ಲಿಲ್ಲ. ಬೇಜಾರಲ್ಲಿ ಭಾವಿಕಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಭಾವಿಕಾಗೆ ಚೂಚು ಅನ್ನೋ ಸದ್ ಕೇಳಿಸ್ತು. ಅವಳು ಆ ಕಡೆ ಈ ಕಡೆ ನೋಡಿದ್ಲು, ಆದ್ರೆ ಅವಳಿಗೆ ಯಾವುದೇ ಪಕ್ಷಿ ಕಾಣಿಸ್ಲಿಲ್ಲ. ಆಮೇಲೆ ಅವಳಗ್ ಗೊತ್ತಾಯ್ತು, ಸದ್ದು ಬರ್ತಿರೋದು ಬೆಂಚ್ ಕೆಳಗಡೆಯಿಂದ ಅಂತ. ಆಗ ಅವಳು ಕೆಳಗಡೆ ನೋಡಿದ್ಲು, ಅಲ್ಲಿ ಪಾರಿವಾಳದ ಮರಿ ಬೆಂಚ್ ಕೆಳಗೆ ಸಿಕ್ ಹಾಕೊಂಡಿತ್ತು.
3: ಗೂಡಿಂದ ಕೆಳಗ್ ಬಿದ್ದು ಇಲ್ಲಿ ಸಿಕ್ ಹಾಕೊಂಡಿದ್ಯಾ?
1: ಭಾವಿಕಾ ಪಾರಿವಾಳ ಮರಿಗೆ ಸಹಾಯ ಮಾಡ್ತಾಳೆ, ನಿಧಾನವಾಗಿ ಅದನ್ನ ತಗೊಂಡು ಬೆಂಚ್ ಮೇಲೆ ಇಡ್ತಾಳೆ.
3: ನಡಿ ಈಗ ನೀನು ಮನೆಗೆ ಹೋಗು.
1: ಪಾರಿವಾಳ ಮರಿನ ನೋಡಿ ಅದ್ರಮ್ಮ ತುಂಬಾ ಖುಷಿ ಪಡುತ್ತೆ.
4: ಧನ್ಯವಾದ, ನೀನೆಷ್ಟು ಒಳ್ಳೆವಳು. ನೀನು ನನಗೆ ಮತ್ತೆ ನನ್ನ ಮರಿಗೆ ಸಹಾಯ ಮಾಡಿದ್ಯಾ, ನಾನ್ ನಿನ್ಗೆ ಉಡುಗೊರೆ ಕೊಡ್ತೀನಿ.
1: ಈ ಮಾತನ್ನ ಹೇಳಿ ಪಾರಿವಾಳ ತನ್ನ ಗೂಡೊಳಗ್ ಹೋಗುತ್ತೆ. ಅಲ್ಲಿಂದ ಗೋಲ್ಡನ್ ಶೂಸ್ನ ಕೆಳಗಡೆ ಹಾಕುತ್ತೆ. ಭಾವಿಕಾ ಗೋಲ್ಡನ್ ಶೂ ನೋಡಿ ಹೇಳ್ತಾಳೆ,
3: ನಾನು ಈ ಶೂ ತಗೊಂಡ್ ಏನ್ ಮಾಡ್ಲಿ, ನಾನ್ ಹಾಕೊಳಕ್ ಆಗಲ್ಲ.
4: ಇದು ಯಾವುದೇ ಮಾಮೂಲಿ ಶೂ ಅಲ್ಲ, ಇದನ್ನ ಹಾಕೊಂಡು ನೀನು ನಡೆಯೋಕ್ ಶುರು ಮಾಡ್ಬೋದು, ಓಡ್ಬೋದು, ಏನ್ ಬಯಸ್ತೀಯೋ ಅದನ್ ಮಾಡ್ಬೋದು.
1: ಭಾವಿಕಾ ಈ ಶೂಸ್ ನ ಹಾಕೊಳ್ತಿದ್ದ ಹಾಗೆ ಅವಳು ನಿಜವಾಗ್ಲೂ ನಡೆಯೋದಕ್ ಶುರು ಮಾಡಿದ್ಲು. ಭಾವಿಕಾಗೆ ತುಂಬಾನೇ ಖುಷಿ ಆಯ್ತು. ಆ ಶೂಸ್ ಹಾಕೊಂಡು ಭಾವಿಕಾ ಮನೆಗ್ ಹೊರಟ್ಲು. ಅವ್ರ ಅಪ್ಪ ಅಮ್ಮ ತಮ್ಮ ಮಗಳು ನಡೆಯೋದನ್ನ ಮೊದಲನೇ ಬಾರಿ ನೋಡಿ ಶಾಕ್ ಆದ್ರು. ಅವ್ರಿಗೆ ಕಣ್ಣೀರನ್ನ ತಡೆಯೋಕಾಗ್ಲಿಲ್ಲ.
3: ಅಮ್ಮ ಅಪ್ಪ, ನನಗ ನಡೆಯಬಹುದು.
5: ಆದ್ರೆ ಹೇಗೆ?
3: ಈ ಮ್ಯಾಜಿಕಲ್ ಶೂಸ್ ನ ಹಾಕೊಂಡು ನಾನು ಮರಿ ಪಾರಿವಾಳನ ಕಾಪಾಡ್ದೆ, ಅದರಿಂದ ಖುಷಿಯಾಗಿ ಅಮ್ಮ ಪಾರಿವಾಳ ಈ ಶೂ ಕೊಟ್ರು.
1: ಮಾರ್ನೇ ದಿನ ಭಾವಿಕಾ ಸ್ಪೋರ್ಟ್ಸ್ ಡೇ ನಲ್ಲಿ ಭಾಗವಹಿಸೋದಕ್ ಹೋದ್ಲು. ಎಲ್ಲರೂ ಅವಳನ್ನ ನೋಡಿ ಶಾಕ್ ಆಗ್ಬಿಟ್ರು. ಭಾವಿಕಾ ರೇಸ್ ನಲ್ಲಿ ಭಾಗವಹಿಸಿದ್ಲು, ಮತ್ತೆ ಮ್ಯಾಜಿಕಲ್ ಶೂಸ್ ನಿಂದಾಗಿ ರೇಸ್ ನ ಗೆದ್ ಬಿಟ್ಲು. ಅಮ್ಮ ಪಾರಿವಾಳ ಕೊಟ್ಟಂತ ಮ್ಯಾಜಿಕಲ್ ಶೂಸ್ ಭಾವಿಕಾಗೆ ಜೀವನದಲ್ಲಿ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಆಗಿತ್ತು. ಅವತ್ತಿನಿಂದ ಅವಳ ಕಾಲು ಯಾವತ್ತೂ ನಿಲ್ಲಲೇ ಇಲ್ಲ. ಅವಳು ಓಡ್ತಿದ್ಲು, ಅವಳು ಕುಣಿತಿದ್ಲು, ಯಾರ್ದೇ ಸಹಾಯ ಪಡಿದೇನೆ. ಭಾವಿಕಾ ಈಗ ಪಾರಿವಾಳದ ಮರಿ ಮತ್ತೆ ಅದ್ರ ಅಮ್ಮನ ನೋಡೋಕೆ ಆಗಾಗ ಬರ್ತಾ ಇದ್ಲು.
3: ಥ್ಯಾಂಕ್ ಯು, ನೀವು ಕೊಟ್ಟಿರೋ ಮ್ಯಾಜಿಕಲ್ ಶೂಸ್ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಈಗ ನಾನು ಯಾರ್ದೇ ಸಹಾಯ ಇಲ್ದೆ ಬದುಕಬಹುದು.
1: ಭಾವಿಕಾಳ ಎಲ್ಲಾ ಕನಸು ಈಗ ನನಸಾಗ್ತಾ ಇತ್ತು. ಅವಳು ನಡಿಬೋದಿತ್ತು, ಓಡ್ಬೋದಿತ್ತು, ಕುಣಿಬೋದಿತ್ತು, ಆಡ್ಬೋದಿತ್ತು, ಮತ್ತೀಗ ಅವಳಿಗೆ ಗೆಳೆಯರು ಇದ್ರು.
6: ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗತ್ತೆ.

0: ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸುತ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು, ಇನ್ನೂ ಇತರ ಜೀವರಾಶಿಗಳು ಜೀವಿಸುತ್ತಿದ್ವು. ಅವು ಎಲ್ಲ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ಲದೆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ಕೆ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಈಗ ಅಂತಾನೆ,
1: ಬಂಟಿ ನೀನು ನನ್ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡ್ ಹೋಗ್ತೀಯೋ ಹೇಗೆ?
2: ಬಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು.
1: ಇಲ್ಲ, ಈ ಕೊಳ ನಂದು, ಮತ್ತೆ ನನ್ ಕೊಳದಿಂದ ನಿಮಗೆಲ್ಲ ನೀರ್ ಕುಡಿಯಕ್ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ, ಈ ಕೆರೆಯಿಂದ ಯಾರೇ ನೀರ್ ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರ್ ಕುಡಿಯಕ್ಕೆ ಬಿಡೋದಿಲ್ಲ.
0: ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿತ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳಿತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನ ಹತ್ರ ಹೇಳುತ್ತೆ,
3: ಅಮ್ಮ ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ.
0: ಮಗ್ನೆ ಮಂಟುಗ್ ಕೊಡಕ್ಕೆ ಏನೂ ಇಲ್ಲ, ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ ಆಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳ್ಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬಹುದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ.
1: ಏನೋ ನಿಂಗೆ ಇಷ್ಟೊಂದ್ ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ, ತಡಿ ನಿನ್ಗೀಗ ಇದೆ ಹಬ್ಬ.
0: ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡಿಸ್ಕೊಳ್ತಾರೆ, ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಲಿ ನೋವು ತಡ್ಕೊಳಕ್ ಆಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ ನೀನು ಭದ್ರವಾಗಿರು, ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ.
4: ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ ಅಮ್ಮ.
0: ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ನಿನ್ನನ್ ಯಾವಾಗ್ಲೂ ಒಬ್ಬನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಚಿಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ. ಆಗ ಅವನ್ ನೋಡ್ತಾನೆ, ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು.
3: ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ ಈ ಕೊಂಬೆ ಜರುಗ್ಲಿ.
0: ಚಿಂಟು ಹಂಗ ಅನ್ನೋ ಇಲ್ವೋ, ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ, ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿತ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ.
5: ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ.
0: ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ.
6: ಈ ದುಷ್ಟನಿಗೆ ಹಿಂಗೆ ಹಾಕ್ಬೇಕು, ದೇವ್ರು ಅವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ.
2: ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನ ಬಿಡಿಸ್ಕೊಂಡ್ ನೋಡೋಣ.
0: ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕಣ್ಣು ತೆಗೆದು ಬಿಡ್ತಾನೆ. ಅದನ್ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ. ಮತ್ತು ಈಗಂತಾನೆ,
1: ಚಿಂಟು ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನಿನ್ನನ್ನ ಕಾಪಾಡಿದ್ಯಾ. ಛೇ, ನಂಗೂ ನಿಂತರನೆ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನು ಆಗ್ತಾ ಇರ್ಲಿಲ್ಲ.
0: ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.

0: ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಕೂಡಲೇ ಎರಡು ಮುಟ್ಟೆಗಳನ್ನ ಇಟ್ಟು, ಡಕ್ ಮತ್ತೆ ಡ್ರೇಕ್ ಅವರ ಎರಡು ಮುಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದನೇ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಕೂಡಲಿದ್ದ ಆ ಎರಡು ಮುಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ.
1: ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
0: ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರ್ ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ.
2: ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ?
0: ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ.
2: ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೆ ಇಲ್ಲ.
0: ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೊತಾ ಇದ್ದೆ.
2: ಅಂದ್ರೆ ಮಧ್ಯಾಹ್ನ ಏನು ತಿಂದಿಲ್ವಾ? ಈಗ್ಲೂ ಏನು ತಿನ್ನಲ್ವಾ?
0: ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿದಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ?
3: ಅರೆ ಟೆನ್ಷನ್ ಮಾಡ್ಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ.
0: ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೋತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ.
1: ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು.
0: ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳ್ಳುತ್ತೆ.
1: ಇವತ್ತಂತೂ ಲಾಟ್ರಿ ಸಿಕ್ತು.
0: ಈ ತರ ಹೇಳಿ ಅದು ಆ ಕೂಡಲಿರೋ ಇನ್ನೊಂದು ಮೊಟ್ಟೆನು ತಗೊಂಡ್ಬಿಡುತ್ತೆ.
1: ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ.
0: ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡುತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲಿ ಹೋಯ್ತು? ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ, ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ,
3: ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು
0: ಹೇಳಿ ಡಕ್ ಡ್ರೇಕ್ ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು,
3: ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ.
0: ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ?
3: ನನ್ನ ಹತ್ರ ಒಂದು ಪ್ಲಾನ್ ಇದೆ.
0: ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ.
3: ಇನ್ನಿ ಎಗ್ನ ಯಾರು ನೋಡಲ್ಲ, ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು.
0: ಇದನ್ ನೋಡಿ ಡ್ರೇಕ್ಗು ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ.
1: ಮೊಟ್ಟಾಳ್ರಿಯವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಇವತ್ತು ಸಂಜೆ ಆಗಕ್ಕೂ ಕಾಯ್ಬೇಕಂತಿಲ್ಲ.
0: ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದ ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ ಎರಡು ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಡಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಆದ ಕಾರಣ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು.
3: ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನಿ.
0: ಹೇಳಿ ಡಕ್ ಹದ್ದತ್ರ ಹೇಳ್ತು.
3: ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ?
0: ಹಾ, ಯಾಕಿಲ್ಲ ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯನ್ನ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ. ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು ಹತ್ತು ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು.
3: ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದ್ ತಿಂತಿದೆ, ಅತ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ
0: ಕೇಳಿ ಹಾವು ನಕ್ಬಿಟ್ಟು ಹೇಳ್ತು.
2: ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು.
0: ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕೂತ್ಕೊಂಡಿತ್ತು.
2: ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ.
0: ಈ ತರ ಹೇಳಿ ಹಾವು ಹೊತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನ ತೆರೆದಾಗ ಹದ್ದು ಅದನ್ನ ಕಚ್ಚಿಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ.
2: ಅರೇ ಬಿಡು ನನ್ನ, ಈ ಹದ್ದಲ್ಲಿಂದ ಬಂತು, ಕಪಡಿ ಕಪಡಿ.
0: ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತು ಹೋಗುತ್ತೆ. ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.

0: ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
3: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ 3 ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950

ಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ, ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ, ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ, ಕೇಂದ್ರ ಮತ್ತು ರಾಜ್ಯಗಳ ಅಥವಾ ಎರಡು ಅಥವಾ ಮೂರು ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ, ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೆಯದಾಗಿ ನ್ಯಾಯ ಮತ್ತು ಸಮಾನತೆ, ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ, ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ.
ನ್ಯಾಯದ ವ್ಯವಸ್ಥೆ

0: ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
1: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಜನಧನಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7 ಬೆಳಗ್ಗೆ 10 ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕಾಲಧರ್ಮ ಯಕ್ಷ ಸಂವಾದ, ಇದರ ಮೊದಲನೇ ಕಂತು.
1: ಬಂಧುಲೆ, ತುಳು ಭಾಷೆಯ ನಡಪನಂಚಿನ ಒಂದು ವಿಶಿಷ್ಟ ಪ್ರಯೋಗದ ಕಾರ್ಯಕ್ರಮ ಪಾತ್ರ ಸಂವಾದ. ಭಿನ್ನ ಕ್ಷೇತ್ರದ ರಡ್ಡ ವಿದ್ವಾಂಸರು, ಒಂಜಿ ಜನಪದ ವಿದ್ವಾಂಸರಾಂಡ ಒಂಜಿ ಯಕ್ಷಗಾನದ ವಿದ್ವಾಂಸರು. ಭೂತನಲ್ಲಿ ಕೆಡು ತನ್ನನೇ ಆಯ್ನಂಚಿನ ಚಾಪು ಮೂಡಿಸಾಯಿನಂಚಿನ ಅವೇ ರೀತಿ ನಿರೂಪಕರಾದ ತನ್ನ ವಾಗ್ವೈಭವಡು ಮಾತೆರ್ನಲ ಉಡಲ್ ಗೆಂದಿನಂಚಿನ ಶ್ರೀಯುತ ದಯಾನಂದ ಕತ್ತಲ್ ಸರ್ ಅಂಚನೆ ಯಕ್ಷಗಾನ ಮೀಮಾಂಸೆಡು ಐಟ್ಲ ಯಕ್ಷಗಾನ ಚಂದೋ ಬ್ರಹ್ಮ ಪಂಡದೆ ಪುದರ್ ಪಡೆಯಿನಂಚಿನ ಡಾಕ್ಟರ್ ಸೀಮಂತೂರು ನಾರಾಯಣ್ ಶೆಟ್ಟಿ ಇಂಬೇರ್ನ ಶಿಷ್ಯ ಪಂಡದೆ ನೆಗಲ್ತೆನ ಪಡೆಯಿನಂಚಿನ ಡಾಕ್ಟರ್ ದಿನಕರ್ ಎಸ್ ಪಚನಡಿ. ಈ ರಡ್ ಜನ ಕಾಲಧರ್ಮದ ಪಾತ್ರ ಸಂವಾದದ ನಂಗೆ ಚಿಂತನ ಮಂತನನ್ನು ಒದಗಾದು ಕೊರಲಿರು. ಇತ್ತಾಕಲ ರಡ್ ಜನದ ಪಾತ್ರ ಸಂವಾದ ಈ ಹಿಮ್ಮೇಳು ಮೂರ್ದು ಬರೆಯರೆಂಡು ಸರ್ವಶ್ರೀ ದಿವಾಕರಾಚಾರ್ಯ ಪೊಳಲಿ, ಶಿವಪ್ರಸಾದ್ ಕಣ್ಣೂರಿ, ಕೂಳೂರು ಭಾಸ್ಕರ್, ರೋಹಿತ್ ಉಚ್ಚಿಲ್, ಹರೀಶ್ ಹೆಬ್ಬಾರ್ ಮೊಕಲ್ನ ಹಿಮ್ಮೇಳ ತಂಡಡು ರಡ್ ಜನ ವಾಗ್ಮೇಳದು ವಾಗ್ವೈಭವದ ತುಳು ಭಾಷದ ಪೊರ್ಲ ಕಂಠದ ಅವಂಜಿ ಪಾತ್ರ ಸಂವಾದ ಕಾರ್ಯಕ್ರಮ. ಯಕ್ಷಗಾನ ರಂಗ ನಿರ್ದೇಶಕ ಅಭಿಜಾತ ಕಲಾವಿದೆ ಪ್ರಸ್ತುತ ಪಾತ್ರ ಸಂವಾದದ ಪ್ರಸಂಗಕರ್ತರ ಅದುಪುನಂಚಿನ ನಾಯಕ ಪಾತ್ರಡು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ, ಪ್ರತಿ ನಾಯಕ ಪಾತ್ರಡು ತುಳುವ ಬುಳ್ಳಿ ದಯಾನಂದ ಕತ್ತಲ್ ಸರ್, ತುಳು ಭಾಷಾವ ವಾಗ್ಮಿಯಾದ ಸಂಸ್ಕೃತಿ ಚಿಂತಕರಾದ ಟಿವಿ ಬೊಕ FM ರೇಡಿಯೋದ ನಿರೂಪಕರಾದ ಈ ರಡ್ ಜನ ಇನಿ ಈ ಒಂಜಿ ಭಿನ್ನ ರೀತಿಯ ಒಂಜಿ ಯಕ್ಷಗಾನ ತಾಳಮದ್ದಲೆ ಕಾಲಧರ್ಮ ಪನ್ಪುನಂಚಿನ ಒಂಜಿ ಧರ್ಮ ಪುರುಷಲ ಕಾಲ ಪುರುಷಲ ರಡ್ ಜನ ಈ ಪಾತ್ರವನ್ನು ನಿರ್ವಹಣೆ ಮಂತ್ರಿ ನಂಗೆ ತೋಜೆ ಇರವಲೇರು.

ನರಮಾನಿನ ಬದುಕಿಗೆ ಸಂಸ್ಕಾರದ ನಡಕೆನೆ ಮಹಾಮಲ್ಲ ಪದ್ದೈ ಐದು ಮಿಕ್ಕಿನ ಪದ್ದೈ ಬಂಗಾರು ಬಕ್ಕೊಂಜಿವ ಉಲ ಇಜ್ಜಿ ಸಂಸ್ಕಾರದ ಗುಣ ನಡೆತದ ಹಿಡಿತೊಡು ನರಮಾನಿವರಿ ಬದುಕದು ಬತ್ತೆಂಡ ಆಯ್ಗ ಬತ್ತಿನ ಕೀರ್ತಿ ಅವ ಅಮರವಾದ ಒರಿವುಂಡು ಇಂಚಿತ್ತಿ ಚಿಂತನೆ ಜನಮಾನಿಲೆಗೂ ಬೋಡಾಪುನು ಜನಮಾನಿಲು ಬದುಕುನ ರೀತಿಡು ದುಂಬು ಪಿರ ತೂದು ಬದುಕು ವೇರ ಪನ್ಪಿನವು ಮುಖ್ಯವಾಯಿನ ವಿಚಾರ ಈ ಲೋಕಡು ಮೂಜಿ ಪಿರ್ಕಾರದ ಕಲೆನ ನಮ್ಮ ತೂವಲಿ ಕೆಲವೇರು ಅಕಲ್ನ ಮನಸ್ಸದ ಸಿದ್ಧಾಂತ ಎಂಚಪ್ಪುಂಡ ಐಕ್ಯ ತಕ್ಕನೆ ಬದುಕುವೇರು ಸಿದ್ಧಾಂತಗು ತತ್ತದು ಅಕಲು ನಡಪುಜೇರು ಆವಡಾಯಿನ ಬೇಲೆಗೆ ಬರ್ತುನ ಜೀವಲ ಕೊರುವೇರು ಆವಂದಿನ ಬೇಲೆಗೆ ಜೀವ ಪೋಂಡಲ ಬುಡಯರು ಇಂಚಿನಕಲು ಲೋಕಡು ಉಪ್ಪಡು ಅವು ಬಾರಿ ಅಗತ್ಯ ನನ್ನ ರಡ್ಡನೆ ರೀತಿದಕ್ಕಲು ಮನಸ್ಸಿಡುವವು ಸತ್ಯವವು ನ್ಯಾಯವವು ನೀತಿ ಪನ್ಪಿನ ವಿಚಾರಕ್ಕಳಿಗೆ ತೆರೆಯುಂಡು ಆಂಡ ಸ್ವಾರ್ಥಗು ಬೋಡಾದು ಸಮಯ ಸಂದರ್ಭಗು ಬೋಡಾದು ಮನಸ್ಸು ತಪ್ಪು ಮಲ್ಪು ಅಂದು ಪಂಡಲ ಕುಲು ಸ್ವಾರ್ಥಗು ಬೋಡಾದು ತನಕ ಬೋಡಾ ಇಲೆಕ್ಕನೆ ನಡಪುವೇರು ಮಕ್ಕಳು ಕಾಲಗು ತಕ್ಕ ಸಂದರ್ಭಕ್ಕೆ ತಕ್ಕ ಅಂಚಿಯೋ ಇಂಚಿಯೋ ತೆಂಕೊಂದು ಎಂಚಲ ಬದುಕುವೇರು ಸುಧಾರಣೆ ಮಲ್ಪೇರು ನನ ಮೂಜನೆ ಪ್ರಕಾರದ ಕುಲು ಮನಸ್ಸಿಡು ಎಡ್ಡೆನ ಆಳ ಪನ್ಪಿನ ಚಿಂತನೆ ಇಜ್ಜಂದೆ ತನಕ ಒವು ಬೋಡ ತನಕ ಒವು ಆವೋಡ ಆ ರೀತಿಡು ನಡಪುವೇರು ಇಂಚಿತ್ತಿನ ಕುಲು ಆನೆ ನಡತಿಲೆಕ್ಕ ನಡಪು ನಕುಲು ಮುಕುಲು ಜಿಂಜಿಯರ್ನ ಊರುಡು ಎಡ್ಡೆಪ್ಪು ಖಂಡಿತ ಉಪ್ಪುಜಿ ವಿಶ್ವ ವಿರೂಪ ಅದು ಪೋವು ಛೇ ವಿಶ್ವ ವಿರೂಪ ಆವಲಿ ಆಯರೆ ಬಲ್ಲಿ ಒವೇ ಕಾಲಗೋ ಅವಡು ಧರ್ಮದ ಚೌಕಟ್ಟು ಇತ್ತದು ಕಾಲ ಧರ್ಮ ಒಟ್ಟಿಗೆ ಒಂಜಿ ರಥ ತರಡ್ಡು ಚಕ್ರದಲಕ್ಕ ಪೋವಡು ಅಂಚಾದು ಇತ್ತ ಈ ಕಲಿಯುಗದ ಪರಿಸ್ಥಿತಿಡು ಲೋಕದ ಸ್ಥಿತಿ ಎಂಚುಂಡು ಒಂದು ತಿರಿಯೋಣ ಇಚ್ಛೆ ಆತನು ಧರ್ಮಪುರುಷ ಆಯ್ನ ಎಂಕ್ ಯಾನು ಮೂಲೆ ಇತ್ತು ಲೋಕದ ಸ್ಥಿತಿ ಗೊತ್ತಾವಂದು ಐಕಾತ್ರ ವಿಶ್ವ ಸಂಚಾರಕ್ಕೆ ಬಿದ್ದಡ್ವೆ.

ಬಿದರೆನ ಹುಮ್ಮಸದ ಮನಸ್ಸಡು ಲೋಕ ಸಂಚಾರಕ್ಕೆ ಬಿದರೆನ ಏ ಯಾನು ಲೋಕಡು ಎಡ್ಡೆಪ್ಪುದ ಸ್ಥಿತಿಕ್ಲೇನು ತೂ ಒಂದು ಯಾನು ಸಂತೋಷ ಪಡಪೆ ಅಂದು ಎನ್ನೆಂಡ ಛೇ ಯಾನು ತೂಯಿನ ದೃಶ್ಯಲು ಪೂರ ಭಾರಿ ಬೇಜಾರದ ವಿಚಾರವಾದು ಮಂಡೆಗೆ ತಿಡಿಲಾಕಿ ಲೆಕ್ಕ ಯಾನು ಜಾರಂದು ಬಗ್ಗದು ಬೂರುನಂಚಿನ ಪರಿಸ್ಥಿತಿಗೆ ಪಯತ್ತ ಲೋಕಡು ಓಲು ತೂಂಡಲ ಧರ್ಮ ಉಂಡ ಪನ್ಪಿನ ಪ್ರಶ್ನೆಗೆ ಯಾನಿತ್ತ ಎದುರಾತೆ ಓಲು ತೂಂಡಲ ಅವಲು ಕಂಡು ಕಲವಟಿಗೆ ಕಾಮದ ಬುದ್ಧಿ ಏರೇರ್ನ ಮಂಡೆನು ಪುಡಪು ನಂಚಿನ ದೃಶ್ಯಲು ಅತು ಮಾತ್ರ ಅತ್ತು ಏರು ಜೋಕ್ಲೆನು ಬುಲೆಪಾದು ನೀತಿಗು ನಿಯತ್ತಿಗು ನಡಪಾವುಲೆಕ ಮಲ್ಪಾವಡು ಅಂಚಿನ ಬೋಧನದಕ್ಕಲ ಬೋಧನೆ ಈ ಪೊರ್ತುಗು ನಡಪುಜಾ ಪನ್ಪಿನ ರೀತಿಡು ಎಲ್ಯಕಲು ತಮೆರಿಜ್ಜಂದಿ ರೀತಿ ಸಂಸ್ಕಾರ ಇಜ್ಜಂದಿ ರೀತಿ ಮಲ್ಲಕ್ಕಲೆಗೆ ಎದುರುಂತದು ಪಾತಿರ್ನ ರೀತಿಲೇನು ಪೂರತುಯೇ ಈ ಪೊರ್ತುಗು ಸಂಸ್ಕಾರನೇ ಕ್ಷೀಣವಾದು ಒಲ ಔಲ ಮೂಲ ಧರ್ಮದ ಲಕ್ಷಣ ಉಂಡ ಪನ್ಪಿನ ಪರಿಸ್ಥಿತಿ ಅದು ಪೋತುಂಡತ ವಿಚಾರ ಉಂಡು ಕಲಿಯುಗಡು ಧರ್ಮಗು ಒಂಜಿಕಾರು ಮಾತ್ರ ಅಂದು ಅನಲ ಒಂಜಿಕಾರು ನನಲ ಊರುದು ಧರ್ಮನು ರಕ್ಷಣೆ ಮಲ್ಪಡೆಯತ್ತ ಧರ್ಮ ಪುರುಷರುದಾನೆ ಜತದು ಪೋಯರ ಗುರು ಹಿರಿಯರುದಾನೆ ಮನಿಪಂದೆ ಕುಲ್ಯರ ಲೋಕದ ಸ್ಥಿತಿ ಇಂಚ ಆದು ಪೋವಡಾನ ಕಾರಣದಾದ ಪರಿಸ್ಥಿತಿ ಸಂಸ್ಕಾರ ಕ್ಷೀಣತೆ ಅಲ್ಪ ಅಲ್ಪ ತೋಜಂಡು ಅಂಚ ಬಂದು ಊರೋರ್ ಮೇಲೆ ತೂಂಡ ಗುಡಿಗೋಪುರಲ್ಲೂ

ಕಲಿಯುಗದ ಈ ಪೊರ್ತುಗು ಲೋಕದ ಅಲ್ಪ ಮುಲ್ಪ ಎಡ್ಡೆಪುದ ಬೇಲೆ ಲಾತಿಜ ಆತನು ಕೃತಾಯುಗೊಟ್ಲ ಪಾಪಲಿತ್ತಿಂದು ಧರ್ಮ ಕಾರ್ಯೋಲಿತ್ತಿಂದು ತ್ರೇತೇಡ್ಲ ಪಾಪದ ಕಾರ್ಯೋಲಿತ್ತಿಂದು ಧರ್ಮ ಕಾರ್ಯೋಲಿತ್ತಿಂದು ದ್ವಾಪರೊಡ್ಲ ಇತ್ತಿಂದು ಕಲಿಯುಗಲ್ಲ ಉಂಡು ರಾತ್ರಿ ಪಗಿಲು ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಅಂದು ಲೋಕಡು ಯಾವ ಏಪಲ ನಡಪು ನಾವು ನಡತೊಂದೇ ಉಂಡು ಈ ಪೊರ್ತುಡು ತೂನಗ ಅಲ್ಪ ಅಲ್ಪ ದೇವರ್ನ ಗುಡಿ ಗೋಪುರಲು ಪುರ ಲಕ್ಕದುಂಡು ನೇಮ ನೆರಿ ಜಾತ್ರೆ ಸಂಭ್ರಮಲು ಪೂರ ಎಡ್ಡೆಡೆ ಆ ಒಂದುಂಡು ಇಂಚಿತ್ತಿ ಆಸ್ತಿಕ ಧರ್ಮದ ಕರ್ತವ್ಯಲು ಪೂರ ಈತು ಎಡ್ಡ ದುಪ್ಪನಗ ದಾಯಿಗೆ ಸಂಸ್ಕಾರ ಕ್ಷೀಣತೆ ಜಾಸ್ತಿ ಆದುಕೊಂಡು ಧರ್ಮದ ಸಂಲಕ್ಷಣ ವಾಯಿನಂಚಿನ ಕರ್ತವ್ಯಲು ಜನಕಲು ದಾಯಿಗೆ ನಡಪಾವಜೇರು ಧೃತಿ ಕ್ಷಮ ದಮ ಅಸ್ತೇಯ ಶೌಚ್ಯಂ ಇಂದ್ರಿಯ ನಿಗ್ರಹ ಧೀ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ ಇಂಚ ಬಂದು ಮನುಷ್ಯರ್ನ ಮೂಲ ಪುರುಷ ಆಯ್ನಂಚಿನ ಮನು ಪಂತೆ ಆ ವಿಚಾರ ಈ ಪೊರ್ತುಗು ಮಾಜಿದು ಪೋಂಡ ಅಯ್ಯೋ ಭೂಮಿ ದಕ್ಲಿಗೆ ಧರ್ಮದ ವಿಚಾರಡು ತೂಂಡ ಬರ ಬತ್ತದು ಪೋಂಡೆ ಧರ್ಮ ಪುರುಷರು ಆಯ್ನಕುಲು ಈ ಲೋಕಡು ಮನಿಪೆಂದೆ ಕುಳ್ಳಿಯರ ಇಂಚಾಂಡ ಈ ಧರ್ಮನು ಕಾಪುನಕುಲು ಏರು ಯಾನೆಂಚ ಕಾಪೊಲಿ ಅಯ್ಯೋ ಅಯ್ಯೋ.

0: ಕುಲರವು ಕುಲ್ದಿನವು
1: ಬೊಲ್ಚೇರ್ದು
0: ಬೋತಿ
1: ಕುಳುದೇದಾನಿಂಚ
0: ಪುರ್ಪುನು ದೆರ್ತದು ತುಯೆ ಕಣ್ಣರಲ್ತದು ತುಯೆ ಲೋಕದ ನಡಪು ನಂಚಿತ್ತನಿ ಕಂಡು ಕಪಡದ ಕಳುಗೊಬ್ಬುಳೆನು ಪೂರ ಈ ರಡ್ಡ ಕಣ್ಣುಲೆಡಿ ಏತು ಜಿಂಜಂಡಲ ಯಾರುಜಿ ಏತು ಜಿಂಜಂಡಲ ಯಾರುಜಿ ಕಾಲ ಬಣಪು ನಂಚಿತ್ತನ ಎನ್ನ ಶಬ್ದ ಮೂಲೆ ಸೇರು ನಂಚಿತ್ತನ ಕಾಲ ಆದಿತ್ತುಂಡು ಕುಂಟಿ ಮೈಪುದಲೆಕ ಮೂಲೆ ಸೇರು ನಂಚಿತ್ತನ ಸ್ಥಿತಿ ಆದಿತ್ತುಂಡು ಆ ಮೂಜಿ ಯುಗಕುಲ್ಲ ಎಂಕ ಬೋಡಾಪು ನಂಚಿತ್ತಿನ ಒಂಜಿ ಸ್ಥಾನನೇ ಬರಂದೆ ಬೋಣು ತೂನಗ ಎಂಕವಳು ಧರ್ಮಪುರುಷ ಲೆಕ ದೋಜುನು ಮಂಡೆಗಬ್ಬ ಕಂತಬಾಡ್ದೆ ಆ ಇತ್ತ ಎನ್ನ ಉಳೈ ಅಡಂಗಿದಿ ನಂಚಿತ್ತನ ಬೇನೆ ಆ ಒರಾನೆ ಪಿದೈ ತಮಿಳ್ ನಲ್ಕಾತನಿ ಅಂದಪ್ಪ ಕೆಲವು ಜನಗಳು ಬಣಪು ನೀತೆ ಎಡೆಡ್ಡೆ ಮಠ ಮಂದಿರ ಗುಡಿಗೋಪುರನ ಪೂರ ಮಲಮಲ್ಲ ಕಟ್ಟಬೇರು ಕಟ್ಟದ ಅನಗ ಆ ಭಾರಿ ಪೊರ್ಲ ಕಂಟೆ ನಡತಂದಂಡ ಎಂಕಲ್ಲ ಧರ್ಮ ಗೆಲ್ತುಂಡು ಎಂದು ಬಣಪೇರು ಅವೇದಲ್ಲ ಹಾಳಾಯಿ ಬಿಟ್ಟಿಗೆವಲು ಅವು ಕಾಲದ ಗಳಿಗೆ ಎಂದು ಬಣಪೇರು ಕಾಲ ಸರಿಜ್ಜಿ ಪೊರ್ತು ಸರಿಜ್ಜಿ ಎಂದು ಬಣಪೇರು ಏರ್ಲ ಒಂಜಿ ಕಡೆ ಎಡ್ಡೆ ಕೆಲಸಗು ಬೋನಗ ಆಯನ ಕೆಲಸ ಭಾರಿ ಪೊರ್ಲ ಕಂಟೆ ಅನ್ನಂಡ ಎನ್ನ ದಿಸೆ ಎಡ್ಡೆ ಎತ್ತುಂಡು ಅಂಚಾಂಡು ಎಂದು ಬಣಪಿ ಅವೆ ಹಾಳಾಯಿ ಬಿಟ್ಟಿಗೆ ಪೊರ್ತು ಸರಿಜ್ಜಾಂಡ ಪೊರ್ತು ಸರಿಜ್ಜಾಂಡ ಒಂಜಿ ಪೊಣ್ಣಾಗಿ ಎಡ್ಡೆ ಪೊದು ಸಂಬಂಧ ಕೂಡದು ಬತ್ತಂದಂಡ ಹಾ ಎಂಕಲ್ಲ ದಿಸೆ ಎಡ್ಡೆ ಎತ್ತಂಡು ಎಂಕಲ್ಲ ಕರ್ಲಡು ಪುಟ್ಟಿನಂಚಿತ್ತನ ಪೊಣ್ಣಾಗಿ ಎಡ್ಡೆ ಪೊದು ಸಂಬಂಧ ಆಂಡು ಎಂದು ಬಣಪೇರು ಅವೆ ಪೊದು ಸಂಬಂಧ ದಾಲ ಒಂಜಿ ಪೊರ್ತುಡು ತತ್ತಂದಂಡ ಪೊರ್ತು ಸರಿಜ್ಜಾಂಡ ಪೊದು ತತ್ತಂಡು ಅಪಂಡು ಎಡ್ಡಾಯಿ ಬೆಟ್ಟಿಗೆ ಪೂರ ಸೇರ್ನು ಆಯನ ಜೋಳಿಗೆ ಹಾಳಾಯಿ ಬೆಟ್ಟಿಗೆ ಬರ್ಪುನಿ ಎಂಕೊತ್ತೋ ಅಪಂಡ ಉಂದೇನು ತೂನಗ ದಾದ ತೋಜುಣ್ಣು ತೋಜೊಂದುಳ್ಳೆ ಈ ತತ್ತು ಮಂಡೆ ಕಂತ ಬಾಡ್ದೆ ಭಾರಿ ಬೊರ್ಲ ಗಂಟಿದ ಪಾತೆರೊಂಡು ಕಂತನ ದಾಯಡ ಅಥರ್ವನ ಹೆಚ್ಚಾನ್ ಅತ್ರೋಣ ಹೆಚ್ಚಾನ್ ಅಪಂಡ ಇಮೆ ಈತನೇಟ ಮಲ್ತಿನ ಹೆಚ್ಚಾಣಿವೆನ ಅತ್ರೋಣ ಇತ್ತೆ ಮಂಡೆ ಕಬ್ಬೆ ಬಾಡ್ದೆ ಮಂಡೆ ಕಬ್ಬೆ ಬಾಡ್ದಿನಿ ಮಾತ್ರತ್ತು ಈ ಬೊಲ್ಲೆಂಜೀರಿ ನೀರಿಡು ದೆತ್ತ ಮಿತ್ತು ಬಂಡ ದಾನೆ ಅಪುಂಡು ಅವು ಬೊಲ್ಚುಂಡಿಗೆ ಅಪಂಡ ಇಮೆ ಬೊಲ್ಚಿದೆತ್ತೆ ಪಂಡ ಪೊರ್ಲ ಕಂಠದ ಜೀವ ಜಿಂಜಿ ನಂಚಿತ್ತನ ಪೇರ್ದಲ್ಕಂತನ ಶರೀರದ ನೆತ್ತೇರು ಕುಂದುಂಡ ಅಡೆಗೆ ಬೊಲ್ಚಿಯರ್ ನಂಚಿತ್ತನ ಸ್ಥಿತಿ ಆತನು ಬೊಲ್ಚಿಯರ್ದೆ ಮಂಡ ಕಂತಬಾರ್ದೆ ಅಂಚಂದ ಬುಡ್ರೆ ಆಭುಜಿತುಲೆ ಆಯ್ಡ ಕೇನುಡಾಪುಂಡು ಅಪಂಡ ದಾನೆ ಆತನಿಂದ ಆಯ್ಕೆ ಏರಪ್ಪ ಧರ್ಮ ಪುರುಷ.

0: ಏರವು ಧರ್ಮಪುರು ಚೆತ್ತಾಯಿ ಮೋನೆ ಕಂತ ಬಾಡ್ದ. ಕೆಲವು ಜನ ಕೆಲವು ನಮನಿಡ ಮಂಡೆ ಕಂತ ಬಾಡ್ನ ತುಪ್ಪ ನಮ್ಮ ಎಂಚಂದಕ್ಕೆ ಎನ್ನಗ ಎಡ್ಡೆ ತೆರಿನ ವರ್ಗದ ಕುಲು ಒಂದು ಬಣ ಪೇರಿ ಆಲಿ ಮದಿಮೆ ಒಡ್ಡ ತುಂಬೆ ಪೊಣ್ಣು ಬೋದು ಪೊಂಜವಾಯಳಂದಂಡ ಅಲ್ಲ ತಲೆ ಕುಜಲ ಗೀಸಾದು ಗುಂಟುಪುರದ ಎತ್ತದೆ ಕಣ್ಣಿಗೆ ಕುಂಟು ಕಟ್ಟದೆ ಕಾಟಿಡು ಬಿಡುಪು ನನ್ನ ಚಿತ್ತನ ಪೊಡ್ತುಂಡು
1: ಬಿರಾಕದ
0: ಅಪಗ ಕಣ್ಣದು ಕಟ್ಟ ನಟ್ಟಂದ ಎಲ್ಲ ತೋಜಿವೆರಂದ ಮಂಡ್ಯ ಕಂತಬಾಡೊಂದು ಬೋಪು ನನ್ನ ಚಿತ್ತನ ಸ್ಥಿತಿ ಆತ ಮಾತ್ರ ತನ್ನ ಕರಿಯನಿ ಕಟ್ಟಿ ನನ್ನ ಚಿತ್ತರ ಕಂಡ ನೀ ಸಹಿತಿ ಎಂದಂಡ ಐ ಅಪಗಲ ಅಲ್ಲ ಕೈತ ಕೈ ಕಾಜಿನ ದರ್ತದೆ ಮೂಂಕದ ಮೂಂಕುತ್ತಿನ ದೆತ್ತದೆ ಮುಂಡದ ಕುಂಕುಮ ಒಚ್ಚಿದೆ ತರ್ತ ಪೂರ ದಕ್ಕದೆ ಅಪಗಲ ಮಂಡೆಗೀಸ ಕೊನೆದು ಕೊಡ್ಕ ಬಾಡ ಪದ ಮೂಲೆಡುಕುಲ್ಲ ನನ್ನ ಚಿತ್ತನ ಪೊಡ್ತುಂಡು ಏರ್ಲ ಎದುರು ಬತ್ತಿರಿಂದ ಮಂಡ್ಯ ಕಂತಬಾಡೊಂದು ಬರಡು ಬೊಕ್ಕೊಂಜಿ ಸಂಗತಿ ಉಂಡು ತುಂಬದ ಕಾಲುಡು ಅರತನ ಮಲ್ಪು ನನ್ನ ಚಿತ್ತನ ಆನಾದಿಗದಗಳು ಪೋಯಿರಂದಂಡ ಆ ಪೊರ್ತುಡು ಅರತನ ಮಲ್ಪು ನನ್ನ ಚಿತ್ತನ ಸ್ಥಿತಿ ಒಂಜಿ ಪೊಣ್ಣಾಗ ಬತ್ತಿರಂದಂಡ ಆಲು ಪೊಣ್ಣುಂದಳ ಅಲೆನ ಎದುರು ಬರ ಬಿಡು ಪೂಜೆ ಅದೇ ಮುಟ್ಟಲ್ಲ ಆನುಲ್ನ ಕಾರ್ಬ ನೆಕ್ಕೊಂಜಿ ಎದುರು ಐ ಕೊಂಜ ಅಡ್ಡ ಕುಂಟು ಬಾರ್ದು ಆ ಕುಂಟುದ ಇಡೇರ್ದೆ ಮೊಲ್ಲ ಕಾರಬಾರ್ದು ಹಚ್ಚಬ ಆ ಕುಂಟುದ ಇಡೇರ್ದೆ ಮಂಡೆ ಕಂತ ಬಾರ್ದೆ ಕಾರಬಾರ್ದು ಹಚ್ಚಬ ನನ್ನ ಚಿತ್ತನ ಕಾಲ ಆಂಡ ಈ ಧರ್ಮ ಪುರುಷೆ ಈ ಮಂಡೆ ಕಂತ ಬಾರ್ದ ನೆಕ್ಕ ಕಾರಣದಾನೆ ಮಂಡೆ ಕಂತ ಬಾಡ್ರೆ ಉದೇನ ಕೇನೊಳಿ ಯಾನ ಕೇಣಕ್ಕ ಸರಿಯಾಯಿನ ಉತ್ತರ ದಿಕ್ಕೊಡು ಕೆಲವು ಜನಕುಲ್ಲೊಂಜುಂಡು ಮಲಮಲ್ಲ ಜನಕುಲ್ಲಿರ್ಲು ಪಾಪದ ಅಕ್ಕಳಿರ್ದ ಅಲ್ಲಿಗೆ ಉಪಕಾರ ಆ ಪಾಪದ ಅಕ್ಕಳಿಡ ಪೋದು ಇರಗ ದಾದ ಬಂಗಾಂಡ್ ಕೇಣಿ ಬೆಟ್ಟಿಗೆ ಅವಿನ ಸೀದೊಡು ಬಣ್ ಪೂಜೆರು ನೀನರ್ದ ಆವಂದಿಯ ಭಯ ನೀನರ್ದ ದಾದಾವು ಮಡುಪು ನನ್ನ ಚಿತ್ತನ ಬಾತೆರ ಅಂಚ ಅಂದ ಐಟ್ಲೊಂಜಿ ಉರುಂಟಿಡು ಬಣ್ ಬಿಡು ನೀನರ್ ದಾದ ಆ ಪೂಜೆ ಬಣಪು ನನ್ನ ಚಿತ್ತನ ಸ್ಥಿತಿ ಅಪಗ ಅಂಚ ಸೀದೊಡು ಬನುಡು ಅವೇನದಲ್ಲ ದೆಂಗದಿದು ಉರುಂಟಿಡಿ ಬನ್ ಪುನತ್ತ ನಿನ್ನ ಬೇನದ ಗುಟ್ಟುದಾದ
1: ಅಂಚಿನ ಗುಣನೇ ನಡೆಜ್ಜಿ
0: ಅವು ಇಪ್ಪೆರ ಬಲ್ಲಿ ಅಪಂಡ ಇತ್ತಂದಂಡ ಅವು ಎಂಕಾ ಪೂಜಿ ಅವು ಬತ್ತಂದಂಡ ಐಕು ಕುಡಂತೆ ಸೇರಿದ ಆಯ್ತ ರಡ್ಡು ಬಟ್ಟಿಯಾ ನಾಪೆ ಐಕು ಬೋಡಾದು ನಿನ್ನ ಬೇನದ ಗುಟ್ಟುದಾದ ಅವೇನು ಸೀದೊಡು ಬನ್ಲ ಐಕು ಸರಿಯಾಯಿನ ಚಿತ್ತನ ಸಾದಿ ಎನ್ನಡ್ದ ಆಪುಡುಂದಂಡ ಏನೋದಾಗ
1: ಕಾಲಪುರುಷ.

0: ಸಕಾಲ ಪುರುಷ
1: ಧರ್ಮ ಪುರುಷ.
0: ಈ ಎನಡ ಪ್ರಶ್ನೆಗೇನೊಂದಿಲ್ಲ
1: ಹ,
0: ಯಾನು ನಿನ್ನಡ ಪ್ರಶ್ನೆಗೇನೋಡು
1: ದಾದವು.
0: ಕಾಲ ಸಾರ್ವಕಾಲಿಕವಾದ
1: ಹ,
0: ಈ ಲೋಕದ ಆಪಿನ ಪೋಪಿನ ವಿಚಾರಲೇನು ಪೂರ ನಡಪಾವನ ಹೊಣೆ ಉಪ್ಪುನವು
1: ಹ
0: ನಿಕ್ಕತ
1: ಅಂದು
0: ಲೋಕಗೂ ದೂರಗೂ ದೃಷ್ಟಿ ಪಂಡ್ರ ದಾದ ಆ ಒಂದುಂಡು ಪಂಪಿನವನ್ನು ತೆರವಿನ ಯೋಗ್ಯತೆ ನಿಕ್ಕುಂಡು
1: ಹ
0: ಅಂದಯ್ಯ.
1: ಹ
0: ಲೋಕದಂಚಿ ದೃಷ್ಟಿ ಪಾರ್ದನಯಿ
1: ಪಾಡು ದಿರ್ಗೊಂದೆ ಬತ್ತೀನಿ ಅನು
0: ನಿನ್ನಂಚಿನ ಯತೋ ಕಾಲಪುರುಷರೇ ಜಿಂಜಿದು ಪೋತೇರ್
1: ಹ
0: ಪಂಡ
1: ಎಂಚ
0: ಬಣ್ಣ ಕಪ್ಪು ಅಂದತ್ತು
1: ಹ
0: ಉಲೈದ ಬುದ್ಧಿ ಕಪ್ಪಾದು ಪೋತುಂಡು
1: ಹ
0: ಬಣ್ಣ ಬೊಲ್ದಾವಡು ಕಪ್ಪಾವಡು ಬೇಜರ್ ಮಲ್ಪರೆಜ್ಜಿ ಆಂಡ ಮನಸ್ಸುದ ಉಲೈದ ಗುಣ ನಡತೆ ಏಪಲವು ಬೊಲ್ಪೇರ್ದೇ ಉಪ್ಪಡು ಅವು ಕಪ್ಪಾಯರ ಬಲ್ಲಿ
1: ಹ
0: ಬೊಲ್ಲಂತಿನಕುಲು ಎಡ್ಡಂತಿನಕುಲು ಹೆಚ್ಚ ಜನ ತಿಕ್ಕಿಜಿರುಂಬ ಬನ್ಪಿನ ಬೇಜಾರಡು ಯಾನಿಂಚ ಕಬ್ಬೆ ಪೂರ್ದೆ ಮನಸ್ಸುದ ಸಂಸ್ಕಾರನೇ ಎಡ್ಡೆಜ್ಜಿ ಅಲ್ಪ ಮುಲ್ಪ ಬೊರ್ಚಂದಿನ ಬೇಲೆನು ಮಲ್ತೊಂದುಳ್ಳೇರು
1: ದಾದಾಡಂಚಿನ
0: ಏರೇರೆಗೂ ನೋತೊಂದುಳ್ಳೇರು ಹಾಕೊಂದುಳ್ಳೇರು ಮಂಡೆದರ್ತೊಂದುಳ್ಳೇರು
1: ಹ
0: ಒಂಜಿ ವಿಚಾರ ಈ ತೆರಿದನ
1: ದಾದವು
0: ಹಿಂಸೆನೆ ಪರಮೋ ಧರ್ಮ ಅಂದು ಪಂಪಿನ ವಿಚಾರ ಉಂಡು
1: ಹ
0: ಶಾರೀರಿಕ ಹಿಂಸೆ ಆವಡು ಮಾನಸಿಕ ಹಿಂಸೆ ಆವಡು ದುವೇನು ನರಮಾನಿಲಾಯ್ನಕ್ಕಳು ಮಲ್ಪೆರೇನೆ ಬಲ್ಲಿ
1: ಹ
0: ಗೊತ್ತಾಂಡತ್ತ
1: ಹ
0: ಮಾನಸಿಕ ಹಿಂಸೆನೆ ಕೊರಿಯರ ಬಲ್ಲಿ ಇತ್ತ ಮಾನಸಿಕ ಹಿಂಸೆ ಶಾರೀರಿಕ ಹಿಂಸೆನೆ ಹೆಚ್ಚಾದು ಪೋತು
1: ಅಂದೋ ಹ
0: ಕಾಲ ಜೆಪ್ಪುನು ಬಂದಿಜ್ಜಿ ಅವು ನಡತೊಂದೇ ಪೋಪಿನವು
1: ಹ
0: ಕಾಲಾಯ ತಸ್ಮೈ ನಮಃ ಪಂಪಿನ ವಿಚಾರಲ ಉಂಡು
1: ಹ
0: ಕಾಲ ಪುರುಷೇ
1: ಹ
0: ಈ ಪೊರ್ತುದ ಪುರುಷೇ
1: ಹ
0: ನಿಕ್ಕ ನಮಸ್ಕಾರನೇ ಪಾಡುವೇರು ಎಡ್ಡೆ ಕಾಲ ಬರಡು ಎಂದು ಅಂಡ ಈ ಕಾಲ ಈ ಕಪ್ಪು ಐತ ಪರಿಸ್ಥಿತಿ ಈ ಲೋಕಗೂ ಪರಡುಂಡ ಅಂಚಾದು ಲೋಕಡು ಧರ್ಮ ಇಜ್ಜೆ ಪಂದು ಯಾನು ಬೇಜಾರಡು ಇಂಚ ಕಬ್ಬೆ ಬೂರ್ದೆ ಸಹಾಯ ಕೊರ್ಪನ
1: ಸಂತೋಷ ಪುಡಿ ಅವನೇನು ಪೂರತೂನಗ ಬಾರಿ ಎಡ್ಡೆ ಅಂಡ ಬಾರಿ ಎಡ್ಡೆ.
2: ಇದುವರೆಗೆ ಕಾಲಧರ್ಮ ಯಕ್ಷ ಸಂವಾದ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೇನ ಒಂದುಲ್ಲರೆ ರೇಡಿಯೋ ಸಾರಂಗ್ 107.8 FM. ಇತ್ತೆ ಇಂಚಿಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದದ ಒಟ್ಟು ಸೇರಿಗೆಡ ನಡತಿನ ತುಳು ನಾಟಕ ಪರ್ಬ 2022. ಈ ಲೇಸಿಡ್ ನಡತಿನ ನಾಟಕ ಆ ದೇವೆರು ತೂವಡ್ ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ. ಇತ್ತೆ ಆ ದೇವೆರು ತೂವಡ್ ಈ ನಾಟಕದ ರಡ್ಡನೆ ಏಕೆ
1: ರಂಗೋಡು ಮೆಂಟ ವಿಷ್ಣು ಕಲಾವಿದರೇ, ಸಂತೋಷ್ ಕುಲಾಳ ಹೊಸ್ಮಾರು, ದಿನೇಶ್ ಕಕ್ಕಿಂಜೆ, ಸುರೇಶ್ ನಾರಾವಿ, ಯಜ್ಞೇಶ್ ಧರ್ಮಸ್ಥಳ, ವಿನೋದ್ ರಾಜ್ ಸವಣಾಲು, ಅಭಿಷೇಕ್, ಸಂತೋಷ್ ಪಡಂಗಡಿ, ಅಭಿಜಿತ್ ಕುತ್ಲೂರು, ಮಧುಸೂದನ್ ಅಲಂಕಾರು, ದಣೇಂದ್ರ ಧರ್ಮಸ್ಥಳ, ಸುದರ್ಶನ್ ಕುದ್ಯಾಡಿ, ಅಶ್ವಥ್ ಏಯಾಡಿ, ಶ್ರೀಮತಿ ವಸಂತಿ ಕಿಲ್ಲೂರು, ಶ್ರೀಮತಿ ವಿಜಯ ನಾರಾವಿ, ಸುಜಯ ಬೆಳ್ತಂಗಡಿ, ಹರಿಣಿ ಬೆಳ್ತಂಗಡಿ, ಲಿಖಿತ.

ಅಲ್ಪಾರ್ನ ಎಕ್ಸಪ್ರೈಸ್ ಅದು ಲಗೆ.

0: అంతవరకు పోపా
1: కుటుంబ దగ్గర లేకపోతే

0: ದೈವತ್ನ ಆಟಲ್ಲ ಒಂಗಿಲ್ಲ ಅಂದಾಜ ಅಂದಿದ್ದು
1: ಆಯೆ ಬತ್ತೆ ಕಳ್ತೆ ಪೋಯ್ತು ಯಾಕಂದ್ರೆ ಮಗಲಾಂಡಲ್ಲ ಸಮ ಇತ್ತಲ್ಲ
0: ಇತ್ತ ಅಲ್ಲ ಉರ್ವಸಿಲಾಗ ಇಂಥ ಪೀರ ಕೆಂಚಿನ ಮುಕ್ಕ ಐಕ್ರ ಕಂಗೊಂಜ್ ಹಲೋ ಎಂಚ ಕರೆಂಟ್ ಇದ್ದ ಗಂಟೆ ಒಂದೇ ಅಂಡತೆ ಓಲ ಮಧ್ಯಾಹ್ನ ಮನಸ್ಸು ಓದಿಕೊಡಿ ಮಗ ದಾನೇ ಜೀವ ಇಟ್ಟು ಅಂತ ಉಂತಲೇ ಒಂಚಿನ ಪೊಲೀಸ್ ಪೊಲೀಸ್ ಅಲ್ಲ ಬತ್ತಾರೆ ಅಲ್ಲಿ ಎಣ್ಣ ಉತ್ತಲೇ

0: 예수, 나의 대회. 이 바보의 상사를 이때 이트 가스트 걸까? 혹시 나 부담을 기분이야? 이 리더를 마대라 개를 봐야 돼. 이게 마대라 개를 삭제해. 이나 바지라 벌리나? 아, 비키나지 예르마가?
1: 아빠, 내 대열났다, 아빠.
0: 뭐가 예르마가? 반나마가?
2: ఆవా చూసా అంటా తప్పు ఎంత
0: ಮಗ
1: ಎಂಕಂದೆ ಬಂಗಾರದ ಚೈನ್ ತನಕ ಪೊರಿ
0: ಅಂದು
1: ಅಂತ ನಿಂತನಗ ಯಾರ ಮತ್ತೆ ಅಣ್ಣ ಗಾದಂಡಲ್ಲ ಕೊರೋಡತ್ತ
0: ಕೊರೋಡು ಮಗ ಯಾಕೆ ಕೊರ್ಪುನ
2: ಈರ್ದಲ್ಲ ಅದು ಬೀಟ್ ಇಡಿದಲ್ಲ ನಿಕ್ಕಿದ್ರು
0: ಹಾಗೆ ಹಂಗ ಅಣ್ಣ ಮಿಥಿಲೇ
1: ಗೊತ್ತಿದ್ದೆ
0: ಪಾತೆ
2: ಯೊಂಜಿ ಏತ್ ಬರ್ತು ಆ ಕರಬಲ್ಲಿ
1: ಬಂಗಾರದ ಚೈನ್ ಸುರುಕು ಈ ನಿನ್ನ ಕೆಕ್ಕಿಗೆ ಪಾಡು
2: ಕೆರೆಯಿಟ್ಟು ಖುಷಿ ಆಗ ಮಲ್ಪದೆ ಅಂಗಡಿ ಬಡನಿ ಅನ್ಕೊಂಡು ವಾ ವೇಷ ಕಟ್ಟಲ ತಯಾರಿ ಕೊಡು ಅಲ್ಲಿಂದ ಸುಲಿ ಕಲ್ಕೊಡುಪ್ಪ
1: ಅಣ್ಣ ಈ ಬಡ ಪಟ್ಟಿಲ್ಲ ಈ ತಂಗಡಿನ ಖುಷಿನ ಭಯ
2: ಹೆಂಗ್ ಈ ಒಂದು ಕೊಡಬೇಕು ಏನುಂಟು ಮೆಕ್ಕಿನ ದೇವೇ ಒಂದು ಮೆಕ್ಕಿ ಕೊಡ್ತಾರೆ ನೀವು ಹೆಂಗ್
1: ಅವ್ರು ಮಾತಾಡ್ತಾರೆ ಯಾಕೆ ಅವರು ಲೈಕ್ ಇಸ್ ಸ್ಪೆಷಲ್ ನಿಮ್ಮ

0: ದಾದಾ ಫ್ಯೂಸ್ ಗ್ಯಾಪರ ಮರಲ ಬಂದೋಡು ಗ್ಯಾಪು ನನಗೆ ದಾದಾ ಮತ್ತೆ ಟ್ರೋಲ್
1: ಮಾಡ್ತಿದ್ದಾರೆ ಕಟ್ಟುಪಾಡಿ ಇರೋದಾನೆ
0: ಪಂಡ್ರ ಪೂಜೆ ಅವನ ಮರಲಿ ನನ್ನ ಏತು ಕಾಪೋಡು
2: ಮಂಕಿ ಪಾಕ್ಸ್.

0: ಮಾತೇ ಮಗ.
1: ಏನು ಚೂರು ಕೊಡ್ತಿಲ್ಲ ನಿಂಗೆ ಚೂರು ಬಂದ ಕೊಡ್ತಾ ಇನಿ ಹುಟ್ಟಿದ
0: ಅಂದ ಮಗ ಇನಿ ಅಲ್ಲ ಹುಟ್ಟಿದ ಬರ್ಬತ್ತ
1: ಅಲ್ಲಿ ಅಲ್ಲ ಬಂದು ಗೊತ್ತು ಚಿಂತಿದ್ದಲ್ಲ ಯಾನ್ ಇತ್ತು ಅಲ್ಲ ಬಂತ ಬರ್ಚಿ ಬಂದು ಹುಡ್ಕಂಡು ಬೆಲ್ಲ ಬರ್ಬೇಡ ಮಂಚ ಇನಿ ಸಂಬಾರಂಭ ಗೊತ್ತು ಚಾಲೆ ಮಣ್ಣು ಮುರ್ಚಿ ಅಲ್ಲಿ ಗೊತ್ತು ಅಪ್ಪನ ಮುರ್ಚಿ
2: ಗೊತ್ತಿಲ್ಲ ಒಬ್ಬ ಹೆಂಕನ್ ಇಪ್ಪನ ಅಲ್ಲಿ ಹೊರ್ತಿಬೇಕಿದ್ದಲ್ಲ ಅಲ್ಲಿಗೆ ಸಾವಿರ ಮನಸ್ಸಲ್ಲಿ ಬೇಜಾರಿತ್ತಿಲ್ಲ ಯಾನಿಲ್ಲ ಜಾಲಿಗೆ ಬಂದಾಗ ಏತನ ತೆಲಿಕೆಡ ನಾಲ್ಕು ಫೋನ್ ಅಂತ ಅಣ್ಣ ಅಲ್ಲ ಬೇನೆ ಅಲ್ಲಿಗೆ ಹೆಂಕರ್ ತಾವು ಜಾಲಿ ಹಣ್ಣಿದ್ದಾವೆ ಅಂದ್ರೆ ಪೂರ್ಣ ಅಂತ ತಿಳಿಯಂತ ಪಪ್ಪ ಅಂಚ ಇನ್ನೇ ಅಲ್ಲಿ ಕೊಂಚು ಗೊತ್ತಾ ಯಾರಿಲ್ಲ
1: ಅಮ್ಮ ಬುಕ್ಕನ್ ಶಾಲೆ ಮಾಡ್ತಾರ ನೀನ್ ಕೊಂಚು ಸೀರೆ ಎತ್ತು ಡ್ರೆಸ್ ಹೋಗಿ ಏನು ಸೀರೆ ಬಂದ
0: ಅಂಚ ಇನ್ ಸೀರೆ ಬಂದ ಜನ ಕೊಡ್ಬೇಕ ಅಂದತ್ತೆ
1: ಅವಾಗ ಚಿಪ್ಪೇದ
0: ಆಯ್ತ ಅವ್ರು ರೆಡಿ ಮಾಡಿ
1: ಮನೋಟ್ ಮಾಡ್ತಾರ
0: ಜಿ ಜಿ ಬರ್ಬೇ
1: ಅಲ್ಲಿ ಅಂಚಿ ಹೊರಬಿಡ್ತು ಜಾಗ್ರತೆ
0: ಬೇಗ ಬೆಲ್ಲ
1: ಬೇಲೆ ಅವ್ರು ಮನೋಚಿನಿ
0: ಮಾತಾಡ್ತಾರೆ
1: ಅಲ್ಲ ಬೇಲೆ ಎಲ್ಲ ಮನೋಚಿನಿ
0: ಬರ್ಬೇ
1: ಜಾಗ್ರತೆ ಬರ್ಬೇ
0: ಬಲೆ ಬಲೆ ನಮಗ ನಾನು ಅಂಗಡಿ ಹಚ್ಚಿ ಹೋದ್ ಬರ್ತೆ ಇನ್ನೇನು ಹುಡ್ಕನ ಬರ್ಬತ್ತ
3: ಅಂತ ಪಪ್ಪ
0: ಇದು ಹೋಯ್ತು ಪಾಯಸ ಇಡ್ಡೆ
3: ಪಾಯಸ
0: ಹೌದಾ ಅನೇ ಮಗ
3: ಅದೇ ಪಪ್ಪ ಅನ್ನೇ ವರ್ಷ ಅಲ್ಲ 12 ಗಂಟೆ ರಾತ್ರಿ ಮಟ್ಟ ಕಾತು ಕುಡಿದೆ ವಿಶ್ ಮಾಡ್ಕೊಂಡಿದ್ದೀನಿ ವಿಶ್ ಬಂದಿಜಿ
0: ಒಳ್ಳೆ
3: ಅನಂತ ದಿನೇ ಬತ್ತೆ
0: ನಾನು ಮಂಡೆ ಬೆಚ್ಚಿ ಇಟ್ಕೊಡು ಮಗ
3: ಮಂಡೆ ಬೆಚ್ಚಿ ಪಪ್ಪ
0: ನಮ್ಮ ಕಂಡಿನ ಪಾತ್ರ ಆಗಿದೆ ಒಟ್ಟು ಸರಿ ತಿನ್ನ ಬಂದು ಆಯ್ ಬೈಯಲ್ಲಿ ಬರ್ತದೆ ವಿಷಯ ಅಲ್ಪೇರಿಕೆ ನಾನು ಅಂಗಡಿ ಹಂಚಿ ಹೋದೆ ಸೇಮಿಗೆ ಸಕ್ಕರೆ ಪೂರ ಪಾತ್ರ ಬರ್ತಾರೆ ಸ್ವಲ್ಪ ಚೀಲ ಉಂಟು ಕೊಡು ಮಗ ಅನ್ಕೊಂಡು ಮಗ ಕೊಡು ಅಲ್ಲ ಯಾರು ಅಂಗಡಿ ಹಂಚಿ ಬೇಗ ಹೋದ್ ಬರ್ತಾರೆ ದೇವಸ್ಥಾನ ಹೋದ್ರು ಬೇಗ ಬಲ್ಲ ಮಗ ಯಾನು ಒಂದು ಸೇಮಿಗೆ ಸಕ್ಕರೆ ಕೊಡ ಮಾತಾಡ
3: ಅಲ್ವಾ
0: ಮಗ ಯಾನ್ ಬೇಗ ಬರ್ತೇ ದೇವಸ್ಥಾನ ಬೇಗ ಬಲ್ಲ ಜಾಗ್ರತೆ ಬರ್ತೇ ಮಗ ಬಾಕಿ ಬಡೋನು

0: ಬಿಟ್ರಾ ಮತ್ತೆ ಬಿದ್ದಾಡ್ದು
1: ಅಗತ್ಯ ವಿಷಯ ಮಾತ್ರ ಪಾತ್ರ ಆಣಿ ನಂತರ ತಪ್ಪದು ಇನಿ ನೀಕ್ಷೆ ದಿಕ್ಕೊಂದು ಶಿಕ್ಷೆ ಆವಳಿ ಆಯ್ತಿನ ಮಾತ್ರ ಜ್ಞಾನ ಬಿಡ ಜ್ಞಾನ ಬೇತ ದಾಲಕ್ಕೇನು ಆಣಿ ಆತ್ರ ಪಾತ್ರ ಐ ಪೂರ ಮಾಪಂತ ಆಂಡ ಒಂಜಿ ವಿಷಯ ಎಂಕ್ ಒಂಜೇ ಒಂಜಿ ಗಳಿಗೆ ಸುಖ ಕೊಡ ಆದ್ಯ
2: ಈತನೇಟ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಉಂದತ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ఈ లేసిడు నడతిన నాటక ఆ దేవెరు తూవడు నడపాదు కొర్నకులు విష్ణు కళావితెరు మద్దడ్క ఉందు ఈ నాటకద రెడ్డన ఎగ్గె నన్న దుంబుద ఎగ్గె ఎల్లదు తుళుప్రసారడు ఆతనేట కేనొందుప్పులే రేడియో సారంగ 107.8 FM ఉందు రంగు రంగుద బతుక.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸರಂಗ್ 107.8 FM.

0: Radio Sar 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM. Radio Sarang. Come on, come on, come on, lady. 107.8 FM.

0: ರಕ್ತಕ್ಕೆ ರೈಲು ಆದ ಓಲೊಲು ಬಂದು
1: ಪೋಂಡಾ ಪೋವಾಡ ಚಿ ಮಂಡೆ ಬೆಚ್ಚಾದಾಯ ಗುಂಬೆ ವಾಸು

0: கொண்டு நமக்கு குடலாம் சான்ஸ்
1: அந்தும்பே.
2: ரேடியோ சாரங் 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM।

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಸಾಕಾದಿತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೇನೊಂದಲ್ಲರು ಇತ್ತೆ ಇಲ್ಲೊಕ್ಕಿಲ್ ಈ ತುಳು ಸಿನಿಮಾದ ಪದಕುಲೆನಕ್ಕೇನೊಂದು ಬರ್ಕ. ಈ ಪದಕುಲೆಗೆ ಸಂಗೀತ ಕೊಡ್ತೀನಾರೆ ರಾಜ್ ಶಾ, ಸಾಹಿತ್ಯ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಸುರುಕಾದ ಎರ್ಮಾಳುಡು ಜಪ್ಪುಗೆ ಕಂಡೆ ಉಡು ಅಡೆಪುಗೆ ಈ ಪದನು ಪಂತಿನಾರು ರಘು ದೀಕ್ಷಿತ್.

ಒಂಚೂರು ಇಂಚಿಕೆನ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಿಂದಲೇ 107.8 ಇನ್ಮಾ FM ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.